ಶಿವ ಪರ ಶಿವ ಸದಾ ಶಿವ ಶಶಾಂಕ ಮೌಳೆ ಶಂಭೋ ಗಿರೀಶ ಚಂದ್ರಶೇಖರ ಪಿನಾಕ ಪಾಣೆ ಅಂಬೋಜನಾಭ ವಿಧಿವೇಷ್ಟಿತ ದಿವ್ಯ ಮೂರ್ತೆ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ಶಿವ ಪರ ಶಿವ ಸದಾ ಶಿವ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ ಕೇಳುಗರು. ಇಂದು 2026 ಇಸ್ವಿ ಜುಲೈ ತಿಂಗಳ 6ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುನಾಡು ಬಾಬಿಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸೌಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾಸುನಾದ ಕಾರ್ಯಕ್ರಮ, 9:45 ರೈತ ಧ್ವನಿ ಕಾರ್ಯಕ್ರಮ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಳುಗರು, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಗಾಂಧೀಜಿ ಸಾಬರಮತಿ ಆಶ್ರಮದಲ್ಲಿದ್ದಂತ ಕಾಲ. ಸಾಬರಮತಿ ಆಶ್ರಮದಲ್ಲಿದ್ದಾಗ ಅವ್ರು ಇರುವಂತ ಜಾಗಕ್ಕೆ ಹೃದಯ ಕುಂಚ ಅಂತ ಕರೀತಾ ಇದ್ರು. ತುಂಬಾ ಚೆನ್ನಾಗಿರೋ ಜಾಗ. ಈ ಆಶ್ರಮದ ಜಾಗ ಅನೇಕ ರಾಜಕೀಯ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಕಂಡಂತ ಪವಿತ್ರ ಸ್ಥಳ ಇದು. ಅವರು ಬಹಳಷ್ಟು ರಾಜಕೀಯ ಪ್ರಯೋಗಗಳು ಆಧ್ಯಾತ್ಮಿಕವಾಗಿಯೇ ಇದ್ದು. ನನಗೆ ಯಾರೋ ಕೇಳಿದ್ರು ಇಂದಿನ ರಾಜಕಾರಣಿಗಳಿಗೂ ಗಾಂಧೀಜಿ ಇರುವ ಮೂಲಭೂತ ಅಂತರ ಏನು ಅಂತ. ನಾನು ಹೇಳಿದೆ, ಗಾಂಧೀಜಿ ರಾಜಕಾರಣವನ್ನು ಧಾರ್ಮಿಕವನ್ನಾಗಿಸಿದರು, ಇಂದಿನ ರಾಜಕಾರಣಿಗಳು ಧರ್ಮವನ್ನು ರಾಜಕೀಯ ಮಾಡ್ತಾರೆ ಅಂತ.

Today's politicians make religion a politics, but Gandhi made politics religious ಅಂತ. ಆಗ ಅವರು ಪ್ರವಾಸಕ್ಕೆ ಹೋದಲ್ಲೆಲ್ಲ ಹರಿಜನೋದ್ಧಾರ ಮತ್ತು ಮಹಿಳಾ ಉದ್ಧಾರಕ್ಕೆ ಹಣ ಕಲೆಕ್ಟ್ ಮಾಡ್ತಿದ್ರು, ಹಣ ಸಂಗ್ರಹ ಮಾಡೋದು. ಏನು ಮುಲಾಜಿಲ್ದೆ ಕಲೆಕ್ಟ್ ಮಾಡ್ತಿದ್ರು, ನೋಡಿ ದುಡ್ಡು ಕೊಡಿ, ಮಾತಾಡ್ತೀನಲ್ಲ ದುಡ್ಡು ಕೊಡಿ, ಆ ತಮ್ಮ ಪಂಚೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು, ಏನು ಕೊಡ್ತೀರಿ ಕೊಡಿ, ಅದಕ್ಕೆ ಹೋಗ್ತದೆ. ಹರಿಜನೋದ್ಧಾರಕ್ಕೊಂದು ಬೇರೆ, ಮಹಿಳಾ ಉದ್ಧಾರಕ್ಕೊಂದು ಬೇರೆ. ಕಾಸು ಕೂಡಿಟ್ಟು ಸದ್ವಿನಿಯೋಗ ಮಾಡ್ತಿದ್ರು. ಪಕ್ಕ ಬನಿಯ ಅವರು ಕೂಡಿಟ್ಟಂತ ಒಂದು ದುಡ್ಡು ಆ ಕಡೆ ಈ ಕಡೆ ಅಪವ್ಯಯ ಆಗಕೂಡುದು, ಅಷ್ಟು ದಾಖ ನೋಡ್ಕೋಬೇಕು. ಆಶ್ರಮದ ಮನೆಯಲ್ಲಿ ಎರಡು ಮರದ ಪೆಟ್ಟಿಗೆ ಮಾಡಿಸಿಟ್ಟಿದ್ರು, ಯಾವುದಾದ್ರೂ ದುಡ್ಡು ಬಂದ್ರೆ ಆ ಪೆಟ್ಟಿಗೆ ಹೋಗ್ಬೇಕು, ಒಂದು ಮಹಿಳಾ ಉದ್ಧಾರಕ್ಕೆ, ಇನ್ನೊಂದು ಹರಿಜನೋದ್ಧಾರಕ್ಕೆ. ಭಾರಿ ಕಟ್ಟುನಿಟ್ಟು ಮನುಷ್ಯ. ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ, ಕೂತ್ಕೊಂಡು ಹಣ ಎಣಿಸ್ಬೇಕು, ಪಟ್ಟಿ ಹಾಕ್ಬೇಕು, ಲೆಕ್ಕ ಹಾಕಿ ಎಲ್ಲಿ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು ಕಳಿಸಿದ ಮೇಲೆ ನಿಮ್ಮದಿ ಅಮಲ್ನಿದ್ದೆ. ಹಣ ಎಷ್ಟು ಮುಖ್ಯ ಅಲ್ಲ, ಅದು ಒಂದು ಆಣೆ ಆಗ್ಬೋದು, 1,000 ರೂಪಾಯಿ ಆಗ್ಬೋದು, ಹಣದ ಸರಿಯಾದ ಬಳಕೆ ಮಾತ್ರ ಕರೆಕ್ಟಾಗಿ ಆಗಬೇಕು. ಒಂದು ದಿವಸ ಗಾಂಧೀಜಿ ಹೊರಗೆಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ. ಆಶ್ರಮಕ್ಕೆ ಯಾರೋ ಮಾರ್ವಾಡಿ ವ್ಯಾಪಾರಿ ಬಂದರು, ಗಾಂಧೀಜಿ ನೋಡಬೇಕು ಅಂತ ದೂರಿಂದ ಬಂದರು, ದರ್ಶನ ಆಗಲಿಲ್ಲ ಅಂತ ಬೇಜಾರಾಯಿತು. ಆಶ್ರಮ ಎಲ್ಲ ನೋಡ್ಕೊಂಡು ಬಂದರು, ಇನ್ನೇನು ಹೊರಡಬೇಕಲ್ಲ. ಅಲ್ಲಿ ಡಬ್ಬ ನೋಡಿದರು, ಪೆಟ್ಟಿಗೆ ಇತ್ತಲ್ಲ, ಒಂದು ಮಹಿಳೋದ್ಧಾರಕ್ಕೊಂದು ಹರಿಜನಕ್ಕೊಂದು. ಮಹಿಳೋದ್ಧಾರಕ್ಕೆ ಹಣ ಕೊಡಬೇಕು ಅಂತ ಅನಿಸಿರಬೇಕು. ಜೇಬಿನಿಂದ 2 ರೂಪಾಯಿ ತೆಗೆದು ಕಸ್ತೂರ್ಬಾ ಕೊಟ್ಟು ತಾನು ಬಂದ ವಿಷಯವನ್ನು ಮಹಾತ್ಮರಿಗೆ ಹೇಳಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು. 2 ರೂಪಾಯಿ ಸಣ್ಣದಲ್ಲ ಆಗಿನ ಕಾಲಕ್ಕೆ, ಅದು ಭಾಳ ದೊಡ್ಡ ಮೊತ್ತನೂ ಅಲ್ಲ. ಹಾಗೆ ಸಂಜೆ ತಡವಾಗಿ ಗಾಂಧೀಜಿ ಬಂದರು ಆಶ್ರಮಕ್ಕೆ. ಎಲ್ಲರನ್ನೂ ಕಳಿಸಿದ್ದಾದ್ಮೇಲೆ ಸ್ನಾನ ಎಲ್ಲ ಮುಗಿಸಿ ಕೂತ್ಕೊಂಡು ಕಸ್ತೂರ್ಬಾ ಕೇಳಿದರು, ನಾನು ಇಲ್ಲದೆ ಹೋದಾಗ ಯಾರಾದರೂ ಬಂದಿದ್ರ ಮನೆಗೆ ಅಂತ ಕೇಳಿದರು. ಕಸ್ತೂರ್ಬಾ ಯಾರ್ಯಾರು ಬಂದಿದ್ರೋ ಅವ್ರ ಹೆಸರು ವರದಿ ಕೊಟ್ಟು, ಅವ್ರ ಸೆಕ್ರೆಟರಿ ಇದ್ದ ಹಾಗೆ ಎಲ್ಲ ವರದಿ ಕೊಟ್ಟು, ಆ ವ್ಯಾಪಾರಿ ಒಬ್ಬ ಬಂದಿದ್ದ ನೋಡ್ರಿ ಅಂತ ಹೇಳಿದರು. ಹಾಗೆ ಅವನು 2 ರೂಪಾಯಿ ಕೊಟ್ಟು ಹೋದಪ್ಪ, 2 ರೂಪಾಯಿ ಕೊಟ್ಟು ಹೋದ. ಗಾಂಧೀಜಿ ಕೇಳಿದ್ರು, ಪೆಟ್ಟಿಗೆಯಲ್ಲಿ ಹಾಕಿದೀ ತಾನೇ ಅದನ್ನ ಅಂದರು. ಕಸ್ತೂರ್ಬಾಗೆ ಪೆಟ್ಟಿಗೆಯಲ್ಲಿ ಹಾಕಿದ ನೆನಪಿಲ್ಲ, ಹಾಗೆ ಹೇಳಿದರು. ಹಾಕಿದ್ನ ಏನಪ್ಪ ನೆನಪಾಗ್ತಾ ಇಲ್ಲ, ನನಗೆ ಹಾಕಿರ್ಬೇಕು ನೋಡಿ, ಯಾವುದೋ ಡಬ್ಬದಲ್ಲಿ ಹಾಕಿರ್ಬೇಕು ನೋಡಿ ಅಂದರು. ಇವ್ರು ಬಿಡ್ತಾರಾ, ಪೆಟ್ಟಿಗೆ ತೆಗೆದ್ರು, ದುಡ್ಡನ್ನು ತೆಗೆದ್ರು, ಎಣಿಸಿದ್ರು, ಲೆಕ್ಕ ನೋಡಿದರು, ತಾಳೆ ಹಾಕಿ ನೋಡಿದರು, 2 ರೂಪಾಯಿ ವ್ಯತ್ಯಾಸ ಇದೆ. ಹಂಗೆ ಕಸ್ತೂರ್ಬಾ 2 ರೂಪಾಯಿಯನ್ನ ಪೆಟ್ಟಿಗೆಯಲ್ಲಿ ಹಾಕಿಲ್ಲ. ಭಾರಿ ಸಂಟ ಆಯಿತು ಗಾಂಧೀಜಿ. ಒಳಗಡೆ ಹೋದ್ರು, ಮನೆಯೆಲ್ಲ ಹುಡುಕಿದ್ರು, ಎಲ್ಲ ಸಾಮಾನು ಇರೋದೇನು ಸಾಮಾನು ಮನೇಲಿ, ಏನಿಲ್ಲ ಸಂತನ ಮನೆ, ಎಲ್ಲ ಹುಡುಕಿದ್ರು ಏನೂ ಸಿಗಲಿಲ್ಲ. ಅಡುಗೆ ಮನೆಗೆ ಹೋದರು, ನೋಡಪ್ಪ ಅಲ್ಲಿ ಯಾವುದೋ ಡಬ್ಬದ ಕೆಳಗೆ 2 ರೂಪಾಯಿ ನೋಟಿತ್ತವ. ಕಸ್ತೂರ್ಬಾ ಕೆಲಸ ಮಾಡ್ತಿರ್ಬೇಕಾವಾಗ ದುಡ್ಡು ಕೊಟ್ಟಾಗ ಅದು ಒಗ್ಗರಣೆ ಹಾಕು, ಏನೋ ಕೆಲಸ ಇರಬೇಕು. ಒಳಗೆ ಹೋದಾಗ ಅಲ್ಲಿ ಇಟ್ಟಿದ್ದಾರೆ ಕಟ್ಟೆ ಮೇಲೆ, ಮೇಲೊಂದು ಡಬ್ಬ ಇದೆ ಅಷ್ಟೇ. ಗಾಂಧೀಜಿ ಸಿಕ್ತ 2 ರೂಪಾಯಿ, ಪಾಪ ಕೆಲಸದ ಗಡಿಬಿಡಿಯಲ್ಲಿ ಇಟ್ಟಿದ್ದಾರೆ ಕಸ್ತೂರ್ಬಾ. ಗಾಂಧೀಜಿ ಸಿಟ್ಟು ಬಂದ್ಬಿಡ್ತು, ಸಮಾಜದ ಕೆಲಸಕ್ಕಂತ ಕೊಟ್ಟಂಥ ದುಡ್ಡು ಮನೆಯಲ್ಲಿ ಹಾಕಿರಬೇಕು, ಡಬ್ಬದಲ್ಲಿ ಯಾಕೆ ಹಾಕಲಿಲ್ಲ ಕಸ್ತೂರ್ಬಾ ಕೇಳಿದರು. ಕಸ್ತೂರ್ಬಾ ಹೇಳಿದ್ರು, ಆಯ್ತಪ್ಪ ನಾನೇನು ಬಳಸ್ಕೊಂಡಿಲ್ಲಲ್ಲ, ದುಡ್ಡು ಇಲ್ಲೇ ಇತ್ತಲ್ಲ, ಹಾಕ್ಬಿಡಿ ಡಬ್ಬದಲ್ಲಿ ಹಾಕ್ಬಿಡಿ ಅಂತ. ಹ್ಞೂ, ಗಾಂಧಿ ಒಪ್ಪಲೇ ಇಲ್ಲ, ಇದು ಹಣದ ತಾತ್ಪೂರ್ತಿಕ ದುರುಪಯೋಗ ಆಯಿತು ಅಂತ. ಟೆಂಪ್ರರಿ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಅಫಿಷಿಯಲ್ ಫಂಡ್ಸ್ ಅವ್ರ ಥಿಯರಿ ಅದು. ಡಬ್ಬಾದಲ್ಲಿ ಹೋಗ್ಬೇಕಾಯ್ತು, ಮನೇಲಿ ಇಟ್ಕೋಬಾರ್ದು ಅದನ್ನು, ಡಬ್ಬಾದಲ್ಲಿ ಹಾಕಿ ತಪ್ಪಾಯಿತು, ಅಷ್ಟು ಹಣ ನೀನು ದುರುಪಯೋಗ ಮಾಡ್ಕೊಂಡಿದ್ದೆ ಅಷ್ಟು ಕಾಲ, ನೀನು ಸ್ವಂತದ ಜಾಗದಲ್ಲಿ ಇಟ್ಕೋಬಾರ್ದು ಅದನ್ನು, ಅದರಿಂದ ಇದು ಪ್ರಾಯಶ್ಚಿತ್ತ ಆಗಬೇಕು ಅಂತ ಹೇಳಿ ಮರುದಿನ ಕಸ್ತೂರ್ಬಾ ಮತ್ತು ಗಾಂಧಿ ಒಂದು ದಿನದ ಉಪವಾಸ ಮಾಡಿದ್ರಂತೆ. ಇದು ನೋಡಿದಾಗ ಈಗಿನ ದಿನಗಳಲ್ಲಿ ಗಾಂಧೀಜಿ ಒಂದು ತಲುಪಲಾರದಂಥ ಆದರ್ಶ ಅಂತ ಕಾಣಿಸ್ತಾರಲ್ಲ ನಮ್ಮ ಕಣ್ಣಿಗೆಲ್ಲ, ಇದು ಸಾಮಾಜಿಕ ಜವಾಬ್ದಾರಿ. ಸಮಾಜದ ಹಣ ಎಲ್ಲ ನಮ್ಮದೇ ಅಂತ ನಾಯಕರು ಭಾವಿಸಿರುವಂಥ ಈ ದಿವಸಗಳಲ್ಲಿ 2 ರೂಪಾಯಿ ಡಬ್ಬದಲ್ಲಿಲ್ಲದೆ ಮನೆಯಲ್ಲಿತ್ತಲ್ಲ ತಪ್ಪಾಯಿತು ಅಂತ ಉಪವಾಸ ಮಾಡುವಂಥ ಗಾಂಧಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಸ್ವಾಮಿ, ನಮ್ಮ ಕಣ್ಣು ಮುಂದೆ ಹಿಮಾಲಯಗಳು ಇರಬೇಕು, ನಮ್ಮ ಮುಂದೆ ಹಿಮಾಲಯಗಳು ಇದ್ದಾಗಲೇ ಒಂದಲ್ಲ ಒಂದು ದಿವಸ ಅದನ್ನು ಏರಬೇಕು ಅಂತ ಮನಸ್ಸಾಗತ್ತೆ. ಕಣ್ಣು ಮುಂದೆ ಹಿಮಾಲಯನೇ ಇಲ್ಲದೆ ಹೋದರೆ ನಮ್ಮ ಮನಸ್ಸು ಕುಬ್ಜ ಆಗಿ ಎತ್ತರಕ್ಕೂ ಹೋಗೋಲ್ಲ, ಮನಸ್ಸು ಕೂಡ ಹೋಗಲ್ಲ, ಆದರ್ಶಗಳನ್ನು ನಡೆಯೋದಂತೂ ಬಿಡಿ ದೂರ ಉಳಿತು. ಯಾಕೆ ಗಾಂಧೀಜಿ ನನಗೆ ಅಷ್ಟು ಎತ್ತರದವ್ರು ಕಾಣಿಸ್ತಾರೆ ಅಂದರೆ 2 ರೂಪಾಯಿ ಮುಖ್ಯ ಅಲ್ಲ, ಅವರ ಮನಸ್ಥಿತಿ ಯಾವ ಮಟ್ಟದ್ದು ಅಂದರೆ ಸಮಾಜದ ದುಡ್ಡು ತಪ್ಪಿ ಕೂಡ ನನ್ನ ಮನೆಯಲ್ಲಿ ಒಂದು ಕಾಲಿಡಬಾರ್ದದು. ಈ ಥರದ ವ್ಯಕ್ತಿಗಳಿದ್ದರಲ್ಲ ಅಂಥವ್ರು ಇರಬೇಕು ಸ್ವಾಮಿ. ಅಂಥವರಿದ್ದಾಗ ಕಣ್ಣು ಮುಂದೆ ಕೆಲವು ಆದರ್ಶದ ಮಾದರಿಗಳು ಸಿಗ್ತವೆ, ನೆನೆಸ್ಕೊಳ್ಳೋಕ್ಕಾದರೂ ಆಗತ್ತೆ ನಮಗೆ. ಆ ಮಟ್ಟಕ್ಕೆ ಹೋಗದೆ ಹೋದರೂ ಆ ದಾರಿಯಲ್ಲಿ ನಡೆಯೋಕ್ಕೊಂದು ಹಾದಿ ಆಗ್ತದೆ, ಅದು ಮಹಾತ್ಮರ ಬದುಕು.

0: ಇದುವರೆಗೂ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/7/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ, ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 3 ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ

0: ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್.
1: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರಿರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾ ಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-200 ಬದುಕಿದ್ದ ಮೋರಿಯರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾ ಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂಥ ಸಮಾಧಿಗಳನ್ನ ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನ ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನ ಕತ್ತರಿಸಿ ಅವುಗಳನ್ನ ಜೋಡಿಸಿರುವ ರೀತಿ ಆಶ್ಚರ್ಯವನ್ನ ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿ ಕಲ್ಲಾಸರೆಗಳಲ್ಲಿ ಚಿತ್ರಗಳನ್ನ ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡು ಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗಶಾಲೆಯಂತಿರುವ ಹಿರೇಬೆಣಕಲ್ ಮೋರಿರ್ ಗುಡ್ಡವನ್ನ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
2: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು. ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ

0: ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮ ಎಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬ್ಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದ್ ನನ್ನ ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟ್ರೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮೈಸೂರು.
3: ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 67 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
5: DVG ಅವರ ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
5: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
7: ಮರೆತಿಹನೆ ಬೊಮ್ಮ
8: ಮರೆತಿಹನೆ ಬೊಮ್ಮ
7: ಮರೆತಿಲ್ಲ ಮರೆತವೊಲ್ ಇಹನು
8: ಮರೆತಿಲ್ಲ ಮರೆ

0: ತವುಲ್ ಇಹನು.
1: ಧರಿಸಿ ಜೀವಾಕೃತಿಯ,
0: ಧರಿಸಿ ಜೀವಾಕೃತಿಯ
1: ಜಗದಿ ತನ್ನನೆ ತಾನ್,
0: ಜಗದಿ ತನ್ನನೆ ತಾನ್
1: ಅರಸಿಕೊಳ್ಳುವವೊಲ್ ಇಹುದು,
0: ಅರಸಿಕೊಳ್ಳುವವೊಲ್ ಇಹುದು
1: ದೊರೆತವೋಲ್ ತೋರೆ ಸುಖ,
0: ದೊರೆತವೋಲ್ ತೋರೆ ಸುಖ
1: ದೊರೆಯುವರೆ ಗಾಯಸವೋ ಮಂಕುತಿಮ್ಮ,
0: ದೊರೆಯುವವರೆಗೆ ಆಯಸವೋ ಮಂಕುತಿಮ್ಮ.
2: ಕಳೆದ ಮುಕ್ತಕದಲ್ಲಿ ಒಬ್ಬನೇ ಚೀಟಿ ಆಟವನ್ನು ಆಡ್ತಾ ಇದ್ದಂತ ಪರಬ್ರಹ್ಮ ಇನ್ನೊಬ್ಬನ ಸೇರಿಸ್ಕೊಳ್ಳೋಣ ಅಂಥೇಳಿ ತಾನೇ ಇನ್ನೊಬ್ಬನು ಆಗೋ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ತನ್ನ ಒಂಟಿತನವನ್ನು ಮರೆತ, ಇಬ್ಬರಿದ್ದೀವಿ ಅಂತ ಅನ್ಕೊಂಡ, ಒಬ್ಬನೇ ಇದ್ದೀನಿ ಅನ್ನೋದನ್ನು ಮರೆತು ಇಬ್ಬರಿದ್ದೀವಿ ಅಂತ ಅನ್ಕೊಂಡ ಅಂತ ಬರ್ತದೆ. ಈಗ ಪ್ರಶ್ನೆ, ನಿಜವಾಗ್ಲೂ ಬ್ರಹ್ಮ ಮರೆತು ಬಿಟ್ನ ಅಂತಂದ್ರೆ ಇಲ್ಲವಂತೆ, ಮರೆತಿಲ್ಲ, ಮರೆತ ಒಲ್ ಇಹನು, ಮರೆತಂತೆ ಇದ್ದಾನೆ ಅಂತ. ಇದು ಮರೆತ ಒಲ್ ಇಹನು ಅಂತಂದ್ರೆ ಏನು, ಇದು ಹೇಗೆ? ಈಗ ನಮ್ಮಲ್ಲಿ ಹೆಚ್ಚಿನ ಜನ ಮಕ್ಕಳಾಗಿದ್ದಾಗ ನಾಟಕಗಳನ್ನ ಮಾಡಿರ್ತೀವಿ ಚಿಕ್ಕ ವಯಸ್ಸಲ್ಲಿ, ಎಲ್ಲರಿಗೂ ಅದೊಂದು ಪರಿಪಾಠ ಅಲ್ವಾ, ಎಲ್ರಿಗೂ ಒಂದು ವೇಷ ಹಾಕಿ ಅದರಂತೆ ನೀನು ನಟನೆ ಮಾಡುವಂಥದ್ದು ಅಂತ. ಎಷ್ಟೋ ಜನ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ, ಅನೇಕ ವರ್ಷಗಳು ಮುಂದುವರಿಸ್ತಾ ಹೋಗ್ತಾರೆ. ಈಗ ಸಪೋಸ್ ಒಬ್ಬ ವ್ಯಕ್ತಿ, ಒಬ್ಬ ರಾಮಣ್ಣ ಅಂತಿದ್ದಾನೆ ಅನ್ಕೊಳ್ಳ. ಆ ರಾಮಣ್ಣನಿಗೆ ಮಹಾಭಾರತದಲ್ಲಿ ಯಾವುದೋ ಒಂದು ಪಾತ್ರ, ಯಾವ ಪಾತ್ರ, ಭೀಮನ್ ಪಾತ್ರ ಅನ್ನೋಣ. ಆ ಭೀಮನ್ ಪಾತ್ರ ಮಾಡುವಂಥದ್ದು ಅನೇಕ ವರ್ಷಗಳಿಂದ ಅಭ್ಯಾಸ ಅಂತ ಅನ್ಕೊಳ್ಳ. ಆ ರಾಮಣ್ಣ ಮಹಾಭಾರತದ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ಭೀಮನಾಗಿ ಸ್ಟೇಜ್ ಮೇಲಿದ್ದಾಗ ತಾನು ರಾಮಣ್ಣ ಅನ್ನೋದು ಮರಿಬೇಕು, ಭೀಮನಾಗಿರ್ಬೇಕು. ಭೀಮ ನಾನು ಅಂತ ಸ್ಟೇಜಿಂದ ಇಳಿದ ಮೇಲೆ ಅವನು ಮರೆತು ಹೋಗಬೇಕು, ತಾನು ರಾಮಣ್ಣ ಅಂತ ಅನ್ಕೋಬೇಕು. ಸೊ ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗ, ಭೀಮನಾಗಿ ಇದ್ದಾಗ ತಾನು ರಾಮಣ್ಣ ಅನ್ನೋದನ್ನ ಅವನು ಸಂಪೂರ್ಣ ಮರ್ತಿರಲ್ಲ, ಮರೆತ ಒಲ್ ಇರ್ತಾನೆ. ಆಗ ಅವನು ಭೀಮನಾಗಕ್ಕೆ ಸಾಧ್ಯ. ಸ್ಟೇಜಿಂದ ಇಳಿದ್ಮೇಲೆ ಕೂಡ ಅವನು ಗದೆ ತಿರುಗಿಸ್ತಾ ನಾನು ಭೀಮ ಅಂತ ಅನ್ನಕ್ಕೆ ಹೋದರೆ ಜನ ನಾಲ್ಕು ಬಿಡ್ತಾರೆ ಅವನಿಗೆ, ಏ ನೀನು ರಾಮಣ್ಣ ಸುಮ್ಮನಿರೋ ಅಂತಾರೆ. ಸೊ ಇವಾಗ ಅದನ್ನು ಅವನು ಮರೆತ ಒಲ್ ಇರಬೇಕು, ಮತ್ತೆ ವಾಪಸ್ ಹೋದಾಗ ಅವನು ಆ ರೀತಿ ಆಗ್ತಾನೆ. ಸೊ ಬ್ರಹ್ಮನು ಕೂಡ ಮರೆತಿಹನೇ ಅಂದರೆ ಇಲ್ಲ, ಮರೆತಿಲ್ಲ, ಮರೆತ ಒಲ್ ಇಹನು ಧರಿಸಿ ಜೀವಾಕೃತಿಯ ಜಗದಿ ತನ್ನನೇ ತಾನ್ ಅರಸಿಕೊಳ್ಳುವ ಒಲ್ ಇಹುದು. ಒಂದು ಬಹಳ ಚೆನ್ನಾಗಿರುವಂಥ ಒಂದು ಕಥೆ ಇದೆ. ಈ ರೀತಿ ಗಾಡ್ ದೇವರು ಮೊದಲು ಒಬ್ಬನೇ ಇದ್ದಂತೆ, ಹಿ ವಾಸ್ ಅಲೋನ್, ಒಬ್ಬನೇ ಇದ್ದ. ಅವನಿಗೆ ಆಟಕ್ಕೆ ಯಾರೋ ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವನೇನು ಮಾಡ್ದ, ತನ್ನ ಒಂದು ರೀತಿಯಲ್ಲೇ ಇನ್ನೊಂದು ಪ್ರತಿಕೃತಿಯನ್ನು ತಯಾರು ಮಾಡ್ದ. ಸೊ ಇವಾಗ ಒನ್ ಗಾಡ್ ಇತ್ತು, ಇವಾಗ ಏನಾಯಿತು, ಎರಡಾಯಿತು, ಇಬ್ಬರಾಯಿತು. ಸಪೋಸ್ ಅವರಿಬ್ಬರು ಏನೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಕೋಣ. ಮೊದಲಿದ್ದಂಥ ದೇವರು ಸರ್ವಶಕ್ತಿವಂತ, ಚೆಸ್ ಆಡ್ತಾ ಇದ್ದಾರೆ ಅನ್ಕೋಣ. ಸರ್ವಶಕ್ತಿವಂತ ಅಂದಮೇಲೆ ಚೆಸ್ಸಲ್ಲಿ ಅವನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ತನ್ನದೇ ಪ್ರತಿಕೃತಿಯಲ್ಲಿ ಇನ್ನೊಂದು ದೇವರನ್ನು ಮಾಡಿಬಿಟ್ಟವನು, ಇನ್ನೊಬ್ಬನು ತನ್ನದೇ ಪ್ರತಿಕೃತಿ, ಅದು ದೇವರು, ಅವನು ಸರ್ವಶಕ್ತಿವಂತ. ಸೊ ಹಾಗಾಗಿ ಅವನನ್ನು ಯಾರು ಸೋರ್ಸೋಕ್ಕಾಗಲ್ಲ. ಈಗ ಆಟ ಏನಾಯಿತು, ಡ್ರಾ, ಅದರಲ್ಲಿ ಸ್ವಾರಸ್ಯ ಇಲ್ಲ. ಅದಕ್ಕೆ ಸೃಷ್ಟಿಕರ್ತ ಏನು ಮಾಡಿದ್ನಂತೆ, ತನ್ನ ಸೃಷ್ಟಿಗೆ ಒಂದು ಮರವನ್ನು ಕೊಟ್ಬಿಟ್ನಂತೆ, ನೀನು ದೇವರು ಅನ್ನೋದು ಮರ್ತುಬಿಡು ನೀನು ಅಂತ. ಅದು ದೇವರೇ, ಆದರೆ ಆ ದೇವ್ರಿಗೆ ಏನಾಯಿತು, ನೋಡಪ್ಪ ನೀನು ಆಟ ಆಡೋ ತನಕ ನೀನು ದೇವರು ಅನ್ನೋದು ಮರ್ತುಬಿಡು ಅಂತ. ಸೊ ಆ ಎರಡನೆಯ ದೇವರಿಗೆ ಓಕೆ ಫೈನ್, ನಾನು ಆಟ ಆಡೋ ತನಕ ದೇವರು ಅನ್ನೋದು ನಾನು ಮರ್ತು ಬಿಡ್ತೀನಿ ಅಂತ ಮರ್ತುಬಿಟ್ನಂತೆ. ನಮ್ಮ ರಾಮಣ್ಣ ಭೀಮನಾಗಿ ಹೇಗೆ ಸ್ಟೇಜ್ ಮೇಲೆ ಹೋದನೋ ಹಾಗೆ ಈ ಎರಡನೇ ಗಾಡ್ ತಾನು ಗಾಡ್ ಅಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡ್ದ. ಈಗ ದೇವರು ಸರ್ವಶಕ್ತಿವಂತ, ಸೊ ಹಾಗಾಗಿ ಆ್ಯಕ್ಟಿಂಗ್ ಮಾಡೋದ್ರಲ್ಲೂ ಅವನೇ ಬೆಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ನಪ್ಪ ಅಂದರೆ ಅವನಿಗೆ ನಿಜವಾಗ್ಲೂ ತಾನು ದೇವರು ಅನ್ನೋದೇ ಮರ್ತೋಯ್ತು. ಸೊ ಅದಕ್ಕೆ ಇವಾಗ ಏನಾಯಿತು, ಕಡೆಗೆ ದೇವರನ್ನು ಹುಡ್ಕಕ್ಕೆ ಅವನು ಶುರು ಮಾಡಿದ್ನಂತೆ. ಯಾರು, ದೇವರೇ ಸೃಷ್ಟಿ ಮಾಡಿದಂಥ, ದೇವರದ್ದೇ ಪ್ರತಿರೂಪವಾದಂತಹ ಆ ಇನ್ನೊಂದು ಸೃಷ್ಟಿ ಏನಿತ್ತೋ, ದೇವರು ತಾನು ಅನ್ನೋದನ್ನು

0: ಮರೆತು ಬಿಟ್ಟಿರೋದ್ರಿಂದ ಜಗದಲ್ಲಿ ತನ್ನನೇ ತಾನ್ ಅರಸಿಕೊಳ್ಳುವ ಒಲು ಹುಡುಕ್ತಾ ಇರೋ ರೀತಿಯಲ್ಲಿ ಇದೆಯಂತೆ. ಆ ಹುಡುಕಾಟದಲ್ಲಿ ತನ್ನನ್ನ ತಾನು ಮರೆತು ಬಿಟ್ಟಿದ್ದಾನೆ. ದೇವರಲ್ಲಿ ದೇವರಲ್ಲಿ ದೇವರಲ್ಲಿ ದೇವರಲ್ಲಿ ಹುಡುಕ್ತಾ ಇದ್ದಾನೆ. ತಾನೇ ದೇವರು ಅನ್ನೋದನ್ನ ಮರೆತು ಬಿಟ್ಟಿದ್ದಾನೆ. ದೊರೆತ ಓಲ್ ತೋರೆ ಸುಖ ಅಕಸ್ಮಾತ್ ಸಿಕ್ಬಿಡ್ತು ಅಂತಂದ್ರೆ ಸಿಕ್ಬಿಡ್ತಪ್ಪ ಅಂತ ಸಂತೋಷ ಆಗತ್ತೆ. ದೊರೆವವರೆಗೆ ಹುಡುಕಾಟ, ಅಲ್ಲಿವರೆಗೆ ಆಯಾಸ, ಅಲ್ಲಿವರೆಗೂ ನಾವು ಕಷ್ಟಪಡ್ತಾ ಇರ್ಬೇಕು. ಬಹಳ ಸುಂದರವಾದಂತ ಉದಾಹರಣೆ ಇದು. ನಾವನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾದಂಥದ್ದು ಈ ಎರಡನೆಯ ದೇವರು ಅಂತ ನಾವೇನು, ಅದು ಬಹುಶಃ ಅದು ಪಾಶ್ಚಾತ್ಯದ ಒಂದು ಕಥೆ, ಪಾಶ್ಚಾತ್ಯ ದೇಶದ ಒಂದು ಕಥೆ ನಾನೆಲ್ಲ ಓದಿದ್ದು. ಆ ಎರಡನೆಯ ದೇವರು ನಮ್ಮ ನಂಬಿಕೆಯ ಪ್ರಕಾರ ಇಡೀ ವಿಶ್ವ, ಆ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಜೀವ ವಸ್ತು, ಪ್ರತಿಯೊಂದು ಜಡ ವಸ್ತು, ಅದನ್ನೇ ನಾವು ಇದುವರೆಗೂ ನೋಡ್ತಾ ಬಂದಿರೋವಂಥದ್ದು. ನಾನು, ನೀನು, ಅವರು, ಇವರು, ಆ ದೇಶದವರು, ಈ ದೇಶದವರು, ಆ ಪ್ರಾಣಿ, ಈ ಪ್ರಾಣಿ, ಎಲ್ಲವೂ ಕೂಡ ಭಗವಂತನದ್ದೇ ಸೃಷ್ಟಿ. ಹಾಗಾಗಿ ಭಗವಂತನೇ ತಯಾರು ಮಾಡಿದ ತನ್ನದೇ ಪ್ರತಿರೂಪ ಅವೆಲ್ಲವೂ ಕೂಡ. ನಾವೆಲ್ಲರೂ ಇವಾಗ ಏನು ಮಾಡ್ತಾ ಇದ್ದೀವಿ, ಹೊರಗಡೆ ದೇವರೆಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀವಿ. ಅಲ್ಲಿದೆಯಾ ದೇವರು, ಆ ಕಲ್ಲಲ್ಲಿದೆಯಾ, ಈ ದೇವಸ್ಥಾನದಲ್ಲಿದೆಯಾ, ಈ ಒಂದು ತೀರ್ಥಸ್ಥಳದಲ್ಲಿದೆಯಾ, ಈ ಹಬ್ಬದಲ್ಲಿದೆಯಾ, ಈ ಆಚರಣೆಯಲ್ಲಿದೆಯಾ, ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಹುಡುಕ್ತಾ ಆಯಾಸಗೊಳ್ತಾ ಇದ್ದೀವಿ. ದೊರೆವವರೆಗೆ ಆಯಾಸನೇ. ಹಾಗಾದರೆ ನಾವೇನು ಮಾಡಬೇಕು, ಹೊರಗಿನ ಯಾವುದೋ ಒಂದು ವಸ್ತುವಿನಲ್ಲಿ ದೇವರನ್ನು ನಾವು ಕಂಡುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ನಾವು ನೋಡ್ತಾ ಇರುವಂಥ ಸಕಲ ಚರ ಅಚರ ವಸ್ತುಗಳೂ ಕೂಡ ಭಗವಂತನ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು. ಅವರ ಜೊತೆಗಿನ ನಮ್ಮ ಒಡನಾಟದಲ್ಲಿ ಭಗವಂತನ ಕಾಣೋ ಹಂಗೆ ಆಗಬೇಕು. ಅದರ ಜೊತೆಗೆ ದೃಷ್ಟಿಯನ್ನು ಸ್ವಲ್ಪ ಒಳಗಡೆಗೂ ತಿರುಗಿಸ್ಕೋಬೇಕು. ಯಾಕೆ, ಭಗವಂತ ಬೇರೆ ಎಲ್ಲ ಕಡೆ ಇರೋ ಹಾಗೇನೆ ನನ್ನ ಅಂತರಂಗದಲ್ಲೂ ಕೂಡ ಇದ್ದಾನೆ. ಆ ನನ್ನ ಅಂತರಂಗದಲ್ಲಿರುವಂಥ ಪರಮಾತ್ಮನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಒಳಗೆ ಹೊರಗೆ ಇರೋಂಥ ಏಕರೂಪನಾದಂಥ ಆ ಚೈತನ್ಯ ಸ್ವರೂಪಿ ಬ್ರಹ್ಮನ ಅರಿವು ನನಗಾಗತ್ತೆ. ಅದು ದೊರೆತರೆ, ಅದು ತೋರೆ ಕಾಣಿಸಿದರೆ ಆಗ ನಮಗೆ ಸುಖ. ಸೊ ಹೀಗೆ ಆ ತನ್ಮಯತೆಯನ್ನು ವರ್ಣಿಸ್ತಾ ನಮ್ಮನ್ನು ನಾವು ಹೇಗೆ ಕಂಡ್ಕೋಬೇಕು, ಆ ಒಂದು ಪ್ರಕ್ರಿಯೆಯಲ್ಲಿ ಭಗವಂತನನ್ನು ನಾವು ಕಂಡ್ಕೊಳ್ಳುವಂಥದ್ದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 67ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಕುನಿ ಪವಿತ್ರೇಶ್ವರಂ ನೈಜ ಜಾನಪದ ಕಥೆ ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಕುನಿ ಮತ್ತು ಪವಿತ್ರೇಶ್ವರಂನ ನೈಜ ಜನಪದ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಹಾಭಾರತದಲ್ಲಿ ಶಕುನಿ ಎಂದರೆ ನಮಗೆ ನೆನಪಾಗುವುದು ಕಪಟ, ದ್ವೇಷ ಮತ್ತು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದ ಕುತಂತ್ರ. ಆದರೆ ಕೇರಳದ ಕೊಲ್ಲಂ ಜಿಲ್ಲೆಯ ಕೊಟ್ಟಾರ ರಕ್ಕರ ತಾಲೂಕಿನ ಪವಿತ್ರೇಶ್ವರಂ ಎಂಬ ಹಳ್ಳಿಯಲ್ಲಿ ಶಕುನಿಯ ಕಥೆಗೆ ಸಂಪೂರ್ಣ ವಿಭಿನ್ನವಾದ ಧನಾತ್ಮಕ ಮತ್ತು ಮಾನವೀಯ ಆಯಾಮವೊಂದಿದೆ. ಇಲ್ಲಿ ಶಕುನಿಯನ್ನು ದುಷ್ಟನಾಗಿ ನೋಡದೆ ಅವನ ಚಾಣಾಕ್ಷ ಬುದ್ಧಿಮತ್ತೆ ತಂತ್ರಜ್ಞತೆ ಮತ್ತು ಜ್ಞಾನದ ಸಂಕೇತವಾಗಿ ಆರಾಧಿಸಲಾಗುತ್ತದೆ.

ಸ್ಥಳೀಯ ಜನಪದ ಕಥೆಯ ಪ್ರಕಾರ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸದಲ್ಲಿದ್ದಾಗ ಅವರನ್ನು ಹುಡುಕುತ್ತಾ ಕೌರವರು ಮತ್ತು ಶಕುನಿ ಈ ದಕ್ಷಿಣದ ಪ್ರದೇಶಕ್ಕೆ ಬರುತ್ತಾರೆ. ಈ ಕಾಡಿನ ಜಾಗಕ್ಕೆ ಬಂದಾಗ ಅವರು ತಂಗಲು ಮತ್ತು ತಮ್ಮ ಆಯುಧಗಳನ್ನು ಪರಸ್ಪರ ಹಂಚಿಕೊಳ್ಳಲು ನಿರ್ಧರಿಸುತ್ತಾರೆ. ಮಲಯಾಳಂ ಭಾಷೆಯಲ್ಲಿ ಪಗತ್ತು ಎಂದರೆ ಹಂಚಿಕೊಳ್ಳುವುದು ಎಂದರ್ಥ. ಆಯುಧಗಳನ್ನು ಹಂಚಿಕೊಂಡ ಈ ಜಾಗ ಮೊದಲು ಪಗುದೀಶ್ವರಂ ಎಂದು ಕರೆಯಲ್ಪಟ್ಟಿತ್ತು. ಕಾಲಕ್ರಮೇಣ ಅದು ಪವಿತ್ರೇಶ್ವರಂ ಆಗಿ ಬದಲಾಯಿತು. ಇನ್ನೊಂದು ಬಲವಾದ ನಂಬಿಕೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಮಾಡಿದ ತಂತ್ರಗಳು ಇಷ್ಟೊಂದು ಜನರ ಭೀಕರ ನಾಶಕ್ಕೆ ಕಾರಣವಾಯಿತಲ್ಲ ಎಂದು ಶಕುನಿ ಕೊನೆಯ ದಿನಗಳಲ್ಲಿ ತೀವ್ರ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದನು. ತನ್ನ ಪಾಪ ಪ್ರಕ್ಷಾಳನೆಗಾಗಿ ಮತ್ತು ಆತ್ಮದ ಶಾಂತಿಗಾಗಿ ದಕ್ಷಿಣದತ್ತ ಯಾತ್ರೆ ಬೆಳೆಸಿದ ಅವನು ಪವಿತ್ರೇಶ್ವರಂನ ಈ ಪ್ರಶಾಂತ ಬೆಟ್ಟದ ಪ್ರದೇಶಕ್ಕೆ ಒಂದು ಶಿವನನ್ನು ಕುರಿತು ಕಠಿಣ ತಪಸ್ಸು ಆಚರಿಸಿದನು. ಅಲ್ಲಿ ಶಕುನಿ ಕೇವಲ ತಪಸ್ವಿಯಾಗಿ ಉಳಿಯದೆ ತನ್ನ ತೀಕ್ಷ್ಣ ಬುದ್ಧಿಮತ್ತೆಯನ್ನು ಬಳಸಿ ಸ್ಥಳೀಯ ಭೂ ವಿವಾದಗಳು, ಕುಟುಂಬ ಕಲಹಗಳು ಮತ್ತು ಕಷ್ಟಗಳಿಗೆ ಅತ್ಯಂತ ನ್ಯಾಯಯುತವಾದ ಪರಿಹಾರಗಳನ್ನು ನೀಡತೊಡಗಿದನು. ಅವನ ತಪಸ್ಸಿನ ಶಕ್ತಿ ಮತ್ತು ತಂತ್ರದ ಜ್ಞಾನದಿಂದಾಗಿ ಜನರಿಗೆ ಅವನ ಮೇಲೆ ಅಪಾರ ವಿಶ್ವಾಸ ಮೂಡಿತು. ಕೊನೆಗೆ ಅವನು ಇಲ್ಲೇ ಶಿವನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬುದು ಇಲ್ಲಿನ ಜನರ ನಂಬಿಕೆ. ಈ ಮಹಾನ್ ಬುದ್ಧಿವಂತನ ಸ್ಮರಣೆಗಾಗಿ ಸ್ಥಳೀಯ ಕುರರುವ ಜನಾಂಗದವರು ಅವನು ತಪಸ್ಸು ಮಾಡಿದ ಜಾಗದಲ್ಲಿ ಮಾಯಂಗೊಂಟು ಮಲಂಚರವು ಮಲನಾಡ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯದಲ್ಲಿ ಯಾವುದೇ ಸಾಂಪ್ರದಾಯಿಕ ವಿಗ್ರಹವಿಲ್ಲ. ಬದಲಿಗೆ ಕುಳಿತುಕೊಳ್ಳುತ್ತಿದ್ದ ಜಾಗ ಎನ್ನಲಾದ ಒಂದು ಎತ್ತರದ ಕಲ್ಲಿನ ಪೀಠವನ್ನು ಇಟ್ಟು ಅದನ್ನೇ ಶಕುನಿಯ ಆತ್ಮ ನೆಲೆಸಿರುವ ಶಕ್ತಿ ಪೀಠವೆಂದು ಪೂಜಿಸಲಾಗುತ್ತದೆ. ಇಲ್ಲಿನ ಆಚರಣೆಗಳು ವೈದಿಕ ಪದ್ಧತಿಗಿಂತ ಭಿನ್ನವಾಗಿದ್ದು ಅತ್ಯಂತ ಮುಕ್ತವಾಗಿದೆ. ಭಕ್ತರು ಶಕುನಿ ದೇವರಿಗೆ ಎಳನೀರು, ಅನ್ನ, ರೇಷ್ಮೆ ಬಟ್ಟೆಗಳೊಂದಿಗೆ ಸ್ಥಳೀಯ ಸಾರಾಯಿಯನ್ನು ಭಕ್ತಿಯಿಂದ ಅರ್ಪಿಸುತ್ತಾರೆ. ಪ್ರತಿ ವರ್ಷ ಮಲಯಾಳಂ ತಿಂಗಳ ಮಕರಂನಲ್ಲಿ ಮಲಕುದ್ದ ಮಹೋತ್ಸವ ಎಂಬ ದೊಡ್ಡ ರಥೋತ್ಸವ ನಡೆಯುತ್ತದೆ. ಶ್ರೀಕೃಷ್ಣನ ತಂತ್ರ ಧರ್ಮರಕ್ಷಣೆಯ ಬೆಳಕಾದರೆ ಶಕುನಿಯ ತಂತ್ರ ಪ್ರತಿಕಾರದ ಕತ್ತಲೆಯಾಗಿತ್ತು ಎಂಬುದು ಮಹಾಭಾರತದ ಕತೆ. ಆದರೆ ಪವಿತ್ರೇಶ್ವರಂನ ಈ ವಿಶಿಷ್ಟ ಇತಿಹಾಸವು ಪ್ರತಿಕಾರದ ಹಾದಿ ಹಿಡಿದ ವ್ಯಕ್ತಿಯು ಪಶ್ಚಾತ್ತಾಪ ಮತ್ತು ಲೋಕಸೇವೆಯಿಂದ ದೈವತ್ವಕ್ಕೆ ಏರಬಹುದು ಎಂಬ ಉದಾತ್ತ ಚಿಂತೆಯನ್ನು ಜಗತ್ತಿಗೆ ಸಾರುತ್ತದೆ. ನಂಬಿಕೆಗಳು ಅದೇನೇ ಇರಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪಪಟ್ಟು ತಿದ್ದುಕೊಂಡು ಬದುಕುವುದಕ್ಕೆ ಅವಕಾಶ ಕೊಡಬೇಕು. ಬದುಕು ಎಲ್ಲರಿಗೂ ಮತ್ತೊಂದು ಅವಕಾಶ ಕೊಡುತ್ತಾ ಹೋಗುತ್ತದೆ. ಅಂತಹ ಅವಕಾಶದ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಮತ್ತೆಂದು ಎಡವದಂತೆ, ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಇಂತಹ ಅವಕಾಶಗಳನ್ನು ಬಳಸಿಕೊಂಡು ಮತ್ತಷ್ಟು ಮನುಷ್ಯರಾಗಿ ಬದುಕೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಕುನಿ ಮತ್ತು ಪವಿತ್ರೇಶ್ವರಂನ ನೈಜ ಜನಪದ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಕುನಿ ಪವಿತ್ರೇಶ್ವರಂನ ನೈಜ ಜಾನಪದ ಕಥೆ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ಅವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ

0: ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟ್ರಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ ಐದನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ ಮೂರು ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮನ್ಕೂಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆಯ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ

0: ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600ಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಹೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ಧ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜೆಪಿ ಗುರುರಾಜ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುವುದು. ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ.

ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮನೋಚಿಂತನ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಮೂಡ್ ಡಿಸ್ಆರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ, ಈ ಬಗ್ಗೆ ಮಾತಾಡಲು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂಬಿಜೆ

0: ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್ ಹೊಸಕೋಟೆ ಬೆಂಗಳೂರು. ಇವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸ್ನೇಹಿತರೆ, ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ, ಅಂದ್ರೆ ಮೂಡ್ ಡಿಸಾರ್ಡರ್. ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟ್ರೆ, ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೂಡ್ ಡಿಸಾರ್ಡರ್ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದವನ್ನ ಬಹಳಷ್ಟು ಸಲ ಬಳಸ್ತೀವಿ. ಮನೆಯಲ್ಲಿರಬಹುದು, ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಸ್ಕೂಲು ಕಾಲೇಜುಗಳಲ್ಲಿ ಗೆಳತಿಯರಲ್ಲಿ ಇರ್ಬೋದು, ಯಾಕೋ ಅವಳು ಮೂಡ್ ಸರಿ ಇಲ್ಲ, ಯಾಕೋ ಮೂಡ್ ಒಂಥರ ಇದೆ. ಹೀಗಾಗಿ ಮೇಲಿಂದ ಮೇಲೆ ಉಪಯೋಗವಾಗುವಂತಹ ಪದ ಇದು ಮೂಡ್ ಅಂದ್ರೆ ಮನಸ್ಥಿತಿ ಅಂತ. ಇದು ಮೂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದು ಒಂದು ಕಾಯಿಲೆ ಅಂತ ಯಾವಾಗ ಗೊತ್ತಾಗುತ್ತೆ, ಅದು ಹೇಗೆ ನಾವು ನಿರ್ಧರಿಸಬೇಕು ಕಾಯಿಲೆ ಅನ್ನೋದು, ಅದ್ರ ಬಗ್ಗೆ ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ಪ್ರತಿ ಮನುಷ್ಯನಲ್ಲಿ ಎಲ್ಲ ತರ ಭಾವನೆಗಳು ಸಾಮಾನ್ಯವಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಅತಿಯಾದ ಉತ್ತೀರ್ಣ ಅಂಕಗಳು ಬಂದಾಗ ತನ್ನ ಖುಷಿಯಾಗುತ್ತದೆ. ದಿಢೀರ್ ಸಾವಾದಾಗ ವ್ಯಕ್ತಿಗೆ ನೋವಾಗುತ್ತದೆ, ಬೇಜಾರಾಗುತ್ತದೆ. ಇದು ಸಾಮಾನ್ಯ, ನಾರ್ಮಲ್. ಆದರೆ ಕಾರಣವಿಲ್ಲದೆ ಬೇಜಾರು, ಕಾರಣವಿಲ್ಲದೆ ಅತಿಯಾದ ಖುಷಿ, ಈ ತರ ಈ ಖುಷಿಯಿಂದ ತನ್ನ ಪೂರ್ತಿ ಈ ಮನಸ್ಥಿತಿಯಲ್ಲಿದ್ದು ಅದನ್ನ ದಿನಚರಿ ರುಟೀನ್ ಆಕ್ಟಿವಿಟೀಸ್ಗೆ, ತನ್ನ ಸಂಬಂಧಗಳಿಗೆ, ತನ್ನ ಸೋಷಿಯಲ್ ಲೈಫ್ಗೆ, ಆಕ್ಯುಪೇಷನ್ಗೆ ತೊಂದರೆ ಆದಾಗ ಇದು ಕಾಯಿಲೆ ಆಗುತ್ತೆ, ಮನಸ್ಥಿತಿಯ ಕಾಯಿಲೆ ಶುರುವಾಗುತ್ತೆ.
0: ಅಂದ್ರೆ ಈಗ ಮೂಡ್ ಡಿಸಾರ್ಡರ್ ಅಂದ್ರೆ ಯಾವಾಗ, ಎಷ್ಟು ದಿವಸ ಅದೇ ಮೂಡಲ್ಲಿ ಇದ್ರೆ ಇದು ಕಾಯಿಲೆ ಅಂತ ಪರಿಗಣಿಸಬೇಕು?
1: ನೋಡಿ, ನಮ್ಮ ನಾವು ಸೈಕಾಟ್ರಿಸ್ಟ್ ಪ್ರಕಾರ ಒಬ್ಬ ಒಂದು ಬೇಜಾರು, ಬೇಜಾರು ಮುಕ್ಕಾಲು ಪಾಲು ಮೋಸ್ಟ್ ಆಫ್ ದ ಡೇ ಬೇಜಾರಾಗಿದ್ದು, ಈ ಬೇಜಾರು ಪರಿಸ್ಥಿತಿ, ಈ ಮನಸ್ಥಿತಿ ಒಂದು ಎರಡು ವಾರ ಗಟ್ಟಲೆ ಇದ್ದರೆ ಅದನ್ನು ಡಿಪ್ರೆಸ್ ಎಪಿಸೋಡ್ ಅಂತ ಹೇಳ್ತೀರಿ. ಹಾಗೆ ಅತಿಯಾದ ಖುಷಿ, ಕಾರಣವಿಲ್ಲದ ಅತಿಯಾದ ಖುಷಿ ಒಂದು ವಾರ ಮಟ್ಟ ಇದ್ದರೆ ಅದನ್ನು ಮೇನಿಯಾ, ಉನ್ಮಾದ ಕಾಯಿಲೆ ಅಂತ ಹೇಳ್ತೀರಿ. ಇದು ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ಸ್ ಇವೆರಡು, ಒಂದು ಡಿಪ್ರೆಷನ್ ಖಿನ್ನತೆ, ಮೇನಿಯಾ ಉನ್ಮಾದ. ಇನ್ನೊಂದು ತರಹ ಕಡಿಮೆ ಮಟ್ಟದ ಉನ್ಮಾದ ಹೈಪೋಮೇನಿಯಾ. ಇದು ಮೇನಿಯ ಲಕ್ಷಣ ಎಲ್ಲ ಇರ್ತದೆ, ಆದ್ರೆ ಕಡಿಮೆ ಮಟ್ಟ ಇರ್ತದೆ. ಇದು ಕೇವಲ ಅದರಿಂದ ತೊಂದರೆ, ಆ ಮನಸ್ಥಿತಿಯಿಂದ ಡಿಸ್ಫಂಕ್ಷನ್, ಡಿಸೆಬಿಲಿಟಿ ಕಡಿಮೆ ಇರ್ತದೆ, ಅದನ್ನ ಹೈಪೋಮೇನಿಯಾ ಅಂತ ಹೇಳ್ತಾರೆ.
0: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಅಂತ ನಾವು ಪರಿಗಣಿಸಿದ್ಮೇಲೆ ಇದು ಕಾಯಿಲೆ ಅಂತ ನಮ್ಗೆ ಗೊತ್ತಾದಾಗ ನಾವು ಮತ್ತೆ ವೈದ್ಯರನ್ನ ಕಾಣಬೇಕು ಅಂತ ತಾವು ಹೇಳ್ತೀರಾ? ಅಂದ್ರೆ ನಮಗೆ ಗುರ್ತಾಗ್ಬೇಕಾದ್ರೆ ನಾವು ಎಷ್ಟು ದಿನ, ಅಂದ್ರೆ ಅಕ್ಕಪಕ್ಕದವರು ಸಂಬಂಧಿಗಳು ಎಷ್ಟು ದಿವಸ ಆ ವ್ಯಕ್ತಿನ ನಾವು ಅಬ್ಸರ್ವ್ ಮಾಡಬೇಕು, ಓ ಇದು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಮಾಡಬೇಕಾದ್ರೆ ಎಷ್ಟು ದಿವಸ ಅವರಿಗೆ ಅಬ್ಸರ್ವ್ ಮಾಡಬೇಕು ಅಂತ ಪೇಷಂಟ್ಗೆ?
1: ಹಾಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಸಿಚುವೇಶನ್ ರೆಸ್ಪಾನ್ಸ್, ಒಂದು ಎನ್ವೈರನ್ಮೆಂಟ್, ಒಂದು ಘಟನೆಯ ಸಂಬಂಧವಾಗಿ ಆತನ ಮನಸ್ಥಿತಿ ಬದಲಾದರೆ, ನಾನು ಹೇಳಿರೋ ಹಾಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಇಡೀ ಮನೆ ಖುಷಿಯಾಗಿರುತ್ತೆ, ಆ ಖುಷಿ ವಾತಾವರಣ ಇದ್ದೇ ಇರುತ್ತೆ. ಆ ವಾತಾವರಣ ಮೀರಿ, ಆ ಪ್ರಭಾವ ಮೀರಿ, ಫಾರ್ ಎಕ್ಸಾಂಪಲ್ ಆತನಿಗೆ ಒಳ್ಳೆ ಊಟ ಮಾಡಿದ ಒಬ್ಬ ಮಗು, ತುಂಬಾ ಖುಷಿ ಆಯ್ತು, ಊಟ ಆಯ್ತು, ಸಾಯಂಕಾಲ ಆದ್ರೂ ಸಹ ಬರೋ ಒಂದು ವಾರಗಟ್ಟಲೆ ಅತಿಯಾಗಿ ಖುಷಿಯಾಗಿದ್ದು, ಓವರ್ ಆಕ್ಟಿವಿಟಿ ಇದ್ರೆ ಕಡಿಮೆ ಆಗಿ, ಸಾಮಾನ್ಯವಾಗಿ ಆತನ ಮನೆಯವರು, ಅಕ್ಕಪಕ್ಕದವರು, ಕ್ಲೋಸ್ ಫ್ರೆಂಡ್ಸ್ ಇದನ್ನ ಬದಲಾವಣೆ ಗೊತ್ತಾಗ್ಬಿಡುತ್ತೆ. ಮುಂದೆ ಯಾವತ್ತು ಈ ತರ ಇರಲಿಲ್ವಲ್ಲ ಈ ವ್ಯಕ್ತಿ, ಈ ತರ ಆಗಿ ಈ ತರ ಆಗಿದ್ದಾನೆ ಅಂದಾಗ ಅನುಮಾನ, ದಟ್ ಇಸ್ ದ ಫಸ್ಟ್ ಸೈನ್ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಡಾಕ್ಟರ್. ಮುಂಚೆ ಈ ತರ ಇಲ್ವಲ್ಲ ಈ ವ್ಯಕ್ತಿ, ಸಾಮಾನ್ಯವಾಗಿ ಖುಷಿಯಾಗಿದ್ದಾಗ ಮಾತಾಡ್ತಾನೆ, ಇಷ್ಟು ಮಾತಾಡೋದಿಲ್ವಲ್ಲ, ಸಾಮಾನ್ಯವಾಗಿ ಅಳ್ತಾರೆ, ಆಮೇಲೆ ಬೇಗ ಸರಿ ಹೋಗ್ತಾರೆ, ಮಾಮೂಲು ಅಡ್ಜಸ್ಟ್ ಆಗ್ತಾನೆ. ಇದೇನದು, ಬೆಳಿಗ್ಗೆ ಸಾಯಂಕಾಲ ಒಂದೇ ತರ ಮಂಗ ಕುಂತಿದ್ದಾನೆ, ಊಟ ಮಾಡ್ತಾನೆ ಇಲ್ಲ, ಇಷ್ಟವಾದ ಪ್ರೋಗ್ರಾಮ್ ಬರ್ತಾ ಇದೆ ನೋಡ್ತಾ ಇಲ್ಲ, ಫ್ರೆಂಡ್ಸ್ ಬಂದ್ರು ಮಾತಾಡ್ತಾ ಇಲ್ಲ, ಆಟಾಡಕ್ ಹೋಗ್ತಾ ಇಲ್ಲ, ಇದೆಲ್ಲ ವಾರ್ನಿಂಗ್ ಸೈನ್ಸ್, ಎಲ್ಲೋ ಇದು ಕಾಯಿಲೆ ಮಟ್ಟಿಗಿದೆ ಅಂತ ಸೂಕ್ಷ್ಮವಾಗಿ
0: ಮುನ್ಸೂಚನೆ ಕೊಡ್ತಾ ಇರುತ್ತೆ, ಹೀಗಿದ್ರೆ ಹಾಗೆ ಮಾಡ್ಬೇಕು ಅಂತ.
1: ಹೌದು
0: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ, ಅದೆಷ್ಟು ಪ್ರಕಾರಗಳಿವೆ, ಆಮೇಲೆ ಯಾವ್ಯಾವ ತರದ್ದಿವೆ ಅಂತ ಸ್ವಲ್ಪ ಹೇಳಿ.
1: ಖಂಡಿತ, ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ ಬಂದು ಡಿಪ್ರೆಷನ್, ಶೇಕಡಾ 2 out of 100 ಈ ಕಾಯಿಲೆ ಇದೆ. ಅಂದ್ರೆ ನೋಡಿ, ಯೋಚನೆ ಮಾಡಿ ನೋಡಿ, ನಮ್ಮ ದೇಶದ ಪಾಪ್ ಸಂಖ್ಯೆ 100 crores, 100 crore ಜನ, ಇದರಲ್ಲಿ 2% ಅಂದ್ರೆ 2 crore ಜನ, 2 crore ಜನಕ್ಕೆ ಖಿನ್ನತೆ ಕಾಯಿಲೆ ಇದೆ. ಹಾಗೆ ಇನ್ನೊಂದು ಮೂಡ್ ಡಿಸಾರ್ಡರ್ ವಿಚ್ ಇಸ್ ಆಲ್ಸೋ ವೆರಿ ಕಾಮನ್, ಬೈಪೋಲಾರ್ ಮೂಡ್ ಡಿಸಾರ್ಡರ್. ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂದ್ರೆ ಒಂದು ಪರಿಸ್ಥಿತಿ ಬಂದು ಡಿಪ್ರೆಷನ್, ಇನ್ನೊಂದು ಪರಿಸ್ಥಿತಿ ಬಂದು ಮೇನಿಯಾ, ಉನ್ಮಾದ. ಈ ಕಾಯಿಲೆ ಸಹ ಸುಮಾರು ಇನ್ಸಿಡೆನ್ಸ್ ರೇಟ್ ಅಂದ್ರೆ 1 to 1.5% ಔಟ್ ಆಫ್ 100 ಒಬ್ಬನಿಗೆ ಈ ಕಾಯಿಲೆ ಉಂಟು,
0: 100 ಜನರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ,
1: ಇದ್ದೇ ಇರುತ್ತೆ
0: ಇಂತ ಕಾಯಿಲೆ,
1: ಇದ್ದೇ ಇರುತ್ತೆ.
0: ಡಾಕ್ಟರ್, ಈಗೊಂದು ಹಾಡು ಕೇಳೋಣ, ಮತ್ತೆ ನಮ್ಮ

0: ಡಾಕ್ಟ್ರೆ, ಈಗ ಮೂಡ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿ, ಇದು ಬರದೆ ಇರೋ ಹಾಗೆ ನಾವು ಪ್ರಿವೆನ್ಷನ್ ತಗೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಡಿಪ್ರೆಷನ್ ಅಂತ ಹೇಳ್ತಿದ್ರಲ್ವಾ, ಅದು ಬರದೆ ಇರೋ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು?
1: ಬರದೇ ಇರೋ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ಆತನ ವ್ಯಕ್ತಿತ್ವದಲ್ಲಿ ಬಹಳ ಒಳ್ಳೆ ಕೋಪಿಂಗ್ ಸ್ಕಿಲ್ಸ್ ಇದ್ರೆ, ಜೀವನದಲ್ಲಿ ಅವನ ಚಿಕ್ಕ ವಯಸ್ಸಿನಿಂದ ಆತ ಎಲ್ಲಾ ಕಷ್ಟಗಳನ್ನು ನಿಲ್ಲಿಸಿ ಮುಂದೆ ಬಂದಿದ್ದರೆ, ಆತನಿಗೆ ಒಂದು 20 ವಯಸ್ಸಿನಲ್ಲಿ 30 ವಯಸ್ಸಿನಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ಜಯಿಸಬಹುದು. ಯುವರ್ ಪಾಸ್ಟ್ ರೆಸ್ಪಾನ್ಸ್ ಟು ಎ ಸ್ಟ್ರೆಸ್, ಇಫ್ ಇಟ್ ಇಸ್ ಗುಡ್, ಇಟ್ ವಿಲ್ ಆಲ್ವೇಸ್ ಆಕ್ಟ್ ಇನ್ ದಿ ಫ್ಯೂಚರ್. ಆದರೆ ಚಿಕ್ಕ ವಯಸ್ಸಿನಿಂದಲೇ ಖಿನ್ನತೆ, ಬೇಜಾರು, ಕಷ್ಟದ ಪರಿಸ್ಥಿತಿ, ಆ ಪರಿಸ್ಥಿತಿ ಕುಗ್ಗಿದ್ರೆ, ಮನಸ್ಸು ಕುಗ್ಗಿದ್ರೆ, ಕುಗ್ಗಿ ಆತನಿಗೆ ಅವನ ಎಕ್ಸ್ಪೆಕ್ಟೇಷನ್ ಅಚೀವ್ ಮಾಡದೆ ಇದ್ದಾಗ, ಈಗಿನ ಪರಿಸ್ಥಿತಿಯಲ್ಲಿ ಈಗ ಸಕೀಲ್ ಅವರ ವಯಸ್ಸು ಅಥವಾ ಅವರ ಒಂದು ವ್ಯಕ್ತಿಯ ಪರಿಸ್ಥಿತಿಗೆ ರಿಯಾಕ್ಟ್ ಆಗುತ್ತೆ. ವಿ ರಿಯಾಕ್ಟ್ ಹೌ ವಿ ರಿಯಾಕ್ಟ್ ಇನ್ ದ ಪಾಸ್ಟ್ ಯೂಶ್ವಲಿ, ದಟ್ ಇಸ್ ದ ವೇ ವಿ ರೆಸ್ಪಾಂಡ್.
0: ಅಂದ್ರೆ ನಾವು ಬೆಳೆದು ಬಂದ ಒಂದು ಮಾರ್ಗ, ಹಿನ್ನೆಲೆ ಎಲ್ಲ ಕಾರಣವಾಗುತ್ತೆ. ನಮ್ ಕಷ್ಟ ಚಿಕ್ಕದ ವಯಸ್ಸಿನಿಂದಲೂ ನಾವು ಕಷ್ಟಗಳನ್ನು ಅನುಭವಿಸಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಧೈರ್ಯದಿಂದ ಎದುರಿಸಿದಾಗ, ಈಗ ಸ್ವಲ್ಪ ವಯಸ್ಸಾದ್ಮೇಲೆ, ದೊಡ್ಡವರಾದ್ಮೇಲೆ ಯಾವುದೇ ಕಷ್ಟ ಬಂದ್ರೂ ನಾವು ಧೈರ್ಯವಾಗಿ ಎದುರಿಸ್ತೀವಿ.
1: ಹೌದು,
0: ಅಂದ್ರೆ ಚಿಕ್ಕಂದಿಂದ ಅದು ರೂಢಿ ಮಾಡ್ಕೊಂಡಿದ್ರೆ ಬಹಳ ಬೇಗ
1: ಆತನಿಗೆ ಶಕ್ತಿ ಚೆನ್ನಾಗಿರುತ್ತೆ. ಪರ್ಫೆಕ್ಟ್.
0: ನನಗೆ 38 ವರ್ಷ, ಏನೇ ಆಗ್ಲಿ, ಖುಷಿಯಾಗ್ಲಿ, ಸಂತೋಷವಾಗ್ಲಿ, ಒಂದ್ ವಾರ 15 ದಿವಸ ಅದೇ ಮನಸ್ಸಲ್ಲೇ ಇರುತ್ತೆ, ಆಮೇಲೆ ತಂತಾನೆ ಸರಿ ಹೋಗುತ್ತೆ. ಇದೇನು, ಏನು ಲಕ್ಷಣ ಅನ್ಕೋಬೇಕಾ ಅಥವಾ ಏನು ಅಂತ, ಹೀಗಾದ್ರೆ ಏನಂತ ತಿಳ್ಕೊಬೇಕು ಅಂತ ಕೇಳ್ತಾರೆ.
1: ನೋಡಿ, ನಿಮಗೆ ಖುಷಿಯಾಗಿರ್ತೀರಾ, ಖುಷಿಯಾಗಿ 2 ವಾರದಲ್ಲಿ ಮಾಯ ಆಗೋದಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ದುಃಖ ಕೂಡ ಮಾಯ ಆಗೋದಂತ ಹೇಳಿದ್ರಿ. ಅದು ಮಾಯ ಆಗಿದ್ದರೆ ಪರವಾಗಿಲ್ಲ. ಒಂದು ಮಾನಸಿಕ ಕಾಯಿಲೆಯಲ್ಲಿ ಒಂದು ಗೀಳು ಬೇನಂತ ಒಂದು ಕಾಯಿಲೆ ಇದೆ. ಆ ವ್ಯಕ್ತಿಗೆ ಈ ತಾನು ಬರ್ತಾ ಇರೋ ವಿಚಾರ ತನಗರಿವಿದ್ದು ತನ್ನ ಮನಸ್ಸಿಂದನೇ ಬಂದರೆ, ಬೇಡ ಒಂದರು ಬಂದರೆ, ಈಗ ನಾನು ಓದ್ತಾ ಇದ್ದೀನಲ್ಲಪ್ಪ ಆ ಪಿಕ್ಚರ್ ಬರಬಾರದು ಮನಸ್ಸಿಗೆ ಅಂದ್ರೆ, ಆದ್ರೆ ಪದೇ ಪದೇ ಬರ್ತಾ ಇದ್ರೆ, ಆ ಪದೇ ಪದೇ ಬರೋ ಆಲೋಚನೆಯಿಂದ ತಾನು ಮಾಡುವ ಕೆಲಸದಲ್ಲಿ ಅಡಚಣೆ ಆದರೆ ಅದು ಕಾಯಿಲೆ ಆಗುತ್ತೆ. ನಮ್ಮ ಅಮೆರಿಕನ್ಸ್ ಪ್ರಕಾರ ಅಟ್ಲೀಸ್ಟ್ 1 ಅವರ್, 1 ಗಂಟೆ ಒಬ್ಬ ವ್ಯಕ್ತಿಗೆ ಯಾವುದೇ ವಿಚಾರ ಪದೇ ಪದೇ ಬಂದು, ಆ ವಿಚಾರ ತನ್ನ ಮನಸ್ಸಿಂದಲೇ ಬಂತು ತನಗೆ ಗೊತ್ತಾಗಿ, ಛೇ ಇದು ಶುಲ್ಲಕ, ಇದು ವೇಸ್ಟ್, ಇದು ಬರಬಾರದು, ಇದು ಮರೆಯಬೇಕು, ಐ ಶುಡ್ ನಾಟ್ ಫೋಕಸ್ ಆನ್ ದಿಸ್, ಆಗದೆ ಇದ್ರೆ ಕಾಯಿಲೆ ಮಟ್ಟ ಆಗುತ್ತೆ. ಅದು ಡಿಪ್ರೆಷನ್ ಕಾಯಿಲೆ ಇಲ್ಲ, ಅದು ಆಂಗ್ಸೈಟಿ ಕಾಯಿಲೆ ಆಗುತ್ತೆ.
0: ಅಂತ ಏನೇನೋ ಬೇರೆ ಬೇರೆ ಪ್ರಕಾರಗಳಿವೆ ಮಾನಸಿಕ ಕಾಯಿಲೆಯಲ್ಲಿ, ಅದು ಇದೆಲ್ಲ ಇನ್ನೊಂದು ಬೇರೆ ಏನೋ ಆಗುತ್ತೆ ಅಂತ. ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಈ ಕಾಯಿಲೆ ಇದೇ ಇಂಥ ವಯಸ್ಸಿನವರಿಗೆ ಬರುತ್ತೆ ಅಂತ ಹೇಳಕ್ ಬರುತ್ತಾ? ಯಾವ ವಯಸ್ಸಿನಲ್ಲಿ ಜಾಸ್ತಿ ಈ ಕಾಯಿಲೆ ಕಂಡು ಬರುತ್ತೆ?
1: ವೆರಿ ಗುಡ್ ಕ್ವಶನ್. ಈಗ ಮೂಡ್ ಡಿಸಾರ್ಡರ್ಸ್ ನಡೆಯುವ

0: ಪ್ರಕಾರ ಆಗಿ ಒಂದು ಬೈಪೋಲಾರ್ ಮೂಡ್ ಡಿಸಾರ್ಡರ್ ಹಾಗೆ ಒಂದು ಮುಂಚೆ ಹೇಳಿರೋ ಹಾಗೆ ಬೈಪೋಲಾರ್ ಅಂದ್ರೆ ಆತನಿಗೆ ಡಿಪ್ರೆಷನ್ ಕಾಯಿಲೆ ಬರುತ್ತೆ, ಮೇನ್ ಕಾಯಿಲೆ ಬರುತ್ತೆ, ಇನ್ನೊಂದು ಯೂನಿಪೋಲಾರ್ ಅಥವಾ ಡಿಪ್ರೆಸಿವ್ ಎಪಿಸೋಡ್. ಸಾಮಾನ್ಯವಾಗಿ ಡಿಪ್ರೆಷನ್ ಕಾಯಿಲೆ 3-4 decades 30-40 ವಯಸ್ಸಲ್ಲಿ ಬರುತ್ತೆ, ಬೈಪೋಲಾರ್ ಮೂಡ್ ಡಿಸಾರ್ಡರ್ 20-30 ವಯಸ್ಸಲ್ಲಿ ಬರುತ್ತೆ. ಇದು ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಸಂಸ್ಕೃತಿ, ಕಲ್ಚರ್ಗೆ ಎಲ್ಲ ನೀರು ಬರ್ಬೋದು, ಯಾರು ಬೇಕೋ ಬರ್ಬೋದು. ಒಬ್ಬ ಬಡವನಿಂದ ಸಾಹುಕಾರನ್ ಬರ್ಬೋದು, ಅವಿದ್ಯಾವಂತನಿಂದ ಮೇಧಾವಿಗಳು ಕೂಡ ಈ ಕಾಯಿಲೆ ಬರ್ಬೋದು. ಹೆಂಗಸರಲ್ಲಿ ಖಿನ್ನತ ಕಾಯಿಲೆ ಜಾಸ್ತಿ, ಬೈಪೋಲಾರು ಮೆನ್ ಅಂಡ್ ವುಮೆನ್ ಅದು ಈಕ್ವಲ್ ಇನ್ಸಿಡೆನ್ಸ್ ರೇಟ್.
1: ಮತ್ತೊಂದು, ಬೇರೆ ಜೊತೆ ಮಾತಾಡ್ತಾ ಇರುವಾಗ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕು ಅಂತಂದ್ರೆ ಬಹಳ ಹಿಂಜರಿಕೆ ಆಗುತ್ತೆ, ಸಂಕೋಚ ಅನಿಸುತ್ತೆ, ಇದು ನನ್ನ ಸ್ವಭಾವನೆ ಈಗ ಅಥವಾ ಇನ್ನು ರೋಗದ ಲಕ್ಷಣ ಏನು ಅಂತ
0: ನೋಡಿ. ನೀವು ಯಾರೇ ಆಗಲಿ ಇದು ಯಾವಾಗಿಂದ ಬಂತು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೀವು ಸಣ್ಣ ವಯಸ್ಸಿಂದಲೇ ಈ ತರ ನಿಮ್ಮ ಪದ್ಧತಿ ಇದ್ರೆ, ಕೆಲವು ಕಲ್ಚರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಕಲ್ಚರ್ಗಳಲ್ಲಿ ಒಂದು ಹೆಂಗಸು ಗಂಡಸಿನ ಕತ್ತಿತ್ತು ನೋಡಬಾರದು. ಗುಡ್ ಕಮ್ಯುನಿಕೇಶನ್ ಅಂದರೆ ನಮ್ಮ ಪ್ರಕಾರ ಕಣ್ಣಿಟ್ಟು ಕಣ್ಣೋಡು ಮಾತಾಡೋದು ಗುಡ್ ಕಮ್ಯುನಿಕೇಶನ್. ಇದನ್ನು ಇತ್ತೀಚೆಗೆ ಬಂದಿರೋ ಲಕ್ಷಣಗಳ ಅಥವಾ ಚಿಕ್ಕವಯಸ್ಸಿಂದ ಇದೆಯಾ ನಮ್ಗೆ ಗೊತ್ತಾಗಬೇಕು. ಇದು ಎಲ್ಲರ ಜೊತೆ ಆಗುತ್ತಾ ಕೆಲವರ ಜೊತೆ ಮಾತ್ರ ಆಗುತ್ತಾ ನಮ್ಗೆ ತಿಳಿಬೇಕು. ಆದರೆ ನಿಮ್ಮ ಇದು ಆಫೀಸ್ನಲ್ಲಿ ನೀವು ಮಾಡೋ ಕೆಲಸದಲ್ಲಿ ಇದು ಈ ತರ ಇದ್ರೆ ಅದಕ್ಕೆ ಕೆಲವು ಬದಲಾವಣೆ ಇದೆ, ಕೌನ್ಸಿಲಿಂಗ್ ಅಲ್ಲಿ ಬದಲಾವಣೆ ಮಾಡಿಸಬಹುದು.
1: ಡಾಕ್ಟರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದೆ ಇವತ್ತು. ಸ್ನೇಹಿತರೆ, ನಾವು ಮಾತಾಡ್ತಾ ಇದೀವಿ ಮೂಡ್ ಡಿಸಾರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಡಾಕ್ಟರ್, ಒಂದು ಹಾಡು ಕೇಳಿ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಡಾಕ್ಟರ್, ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್. ಅನೇಕ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ತಿಳಿಸಿದ್ದೀರಾ. ಇಷ್ಟೊತ್ತಿಗೂ ನಮ್ಮ ನಿಲಯಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮನೋಚಿಂತನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನಸ್ಥಿತಿಯ ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ನೀಡಿದವರು ಡಾಕ್ಟರ್ ಜಿಪಿ ಗುರುರಾಜ್ ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್ ಹೊಸಕೋಟೆ ಬೆಂಗಳೂರು.

0: ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾ ಜೆಪಿ ಗುರುರಾಜ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟು ಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿಗಳಾದ ರವಿಕುಮಾರ್, ವೆಂಕಟೇಶ್, ಪುಣ್ಯ, ಮಧುಶ್ರೀ, ಮನೋಜ್ ಕಲ್ಕರ್ ಹಾಗೂ ನಾಗರಾಜರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಇವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತೀಯ ರಾಜಕಾರಣಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಜುಲೈ 6, 1901 ಜನಿಸಿದರು. ಕಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ಉಪಕುಲಪತಿ ಮತ್ತು ಸ್ವತಂತ್ರ ಭಾರತದ ಮೊದಲ ಕೈಗಾರಿಕೆ ಮತ್ತು ಪೂರೈಕೆ ಸಚಿವರು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಶ್ರೀ

ಶ್ರೇಷ್ಠ ನಾಯಕತ್ವ ಮತ್ತು ರಾಜಕೀಯ ಮೈಲುಗಲ್ಲಿಗೆ ಉದಾಹರಣೆ. ಅವರು ಜುಲೈ 6, 1901 ಜನಿಸಿದರು. ಅವರು ಸ್ವತಂತ್ರ ಭಾರತದ ಮೊದಲ ಕೈಗಾರಿಕೆ ಮತ್ತು ಪೂರೈಕೆ ಸಚಿವರಾಗಿದ್ದರು ಮತ್ತು ಭಾರತೀಯ ಜನತಾ ಸಂಘದ ಸಂಸ್ಥಾಪಕ. ಇಂದು ಅವರ 124ನೇ ಜನ್ಮದಿನಾಚರಣೆ. ಶ್ಯಾಮ್ ಪ್ರಸಾದ್ ಒಬ್ಬರು ಅರ್ಹ ನ್ಯಾಯವಾದಿಯಾಗಿದ್ದರು ಮತ್ತು ಶಿಕ್ಷಣದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ಅವರು ತಮ್ಮ ಜೀವನವಿಡೀ ಸರಸ್ವತಿಯ ಪವಿತ್ರ ದ್ವಾರದಲ್ಲಿ ಕಳೆಯಲು ಬಯಸುತ್ತಿದ್ದರು. ಆದಾಗ್ಯೂ 1930ರ ದಶಕದಲ್ಲಿ ಉತ್ತರಾರ್ಧದಲ್ಲಿ ಅವಿಭಜಿತ ಬಂಗಾಳದಲ್ಲಿನ ಅಪಾಯಕಾರಿ ರಾಜಕೀಯ ಪರಿಸ್ಥಿತಿಯು ಅವರನ್ನ ಸಕ್ರಿಯ ರಾಜಕೀಯವನ್ನು ಮುಂದುವರಿಸಲು ಒತ್ತಾಯಿಸಿತು. ನಂತರ 14 ವರ್ಷಗಳಲ್ಲಿ ಅವರು ರಾಜಕೀಯ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದರು ಎಂದು ಭಾರತದ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡುರವರು ದಿ ಪಯೋನಿಯರ್ನಲ್ಲಿ ಬರೆದಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಆಶುತೋಷ್ ಮುಖರ್ಜಿ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಅವರು 1900ರಲ್ಲಿ ಭವಾನಿಪುರದ ಮಿತ್ರ ಸಂಸ್ಥೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪ್ರಾರಂಭಿಸಿದರು. ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಪ್ರೆಸಿಡೆನ್ಸಿ ಕಾಲೇಜಿಗೆ ಪ್ರವೇಶವನ್ನು ಪಡೆದರು. ಇವರು 1916ರಲ್ಲಿ ಇಂಟರ್ ಆರ್ಟ್ಸ್ ಪರೀಕ್ಷೆಯಲ್ಲಿ 16ನೇ ಸ್ಥಾನವನ್ನು ಪಡೆದರು ಮತ್ತು ಇಂಗ್ಲಿಷ್ನಲ್ಲಿ ಪದವಿಯನ್ನು ಪಡೆದರು. 1921ರಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರು. 1924ರಲ್ಲಿ ಇವರು ತಮ್ಮ ತಂದೆಯನ್ನು ಕಳೆದುಕೊಂಡರು. ಅದೇ ವರ್ಷ ಅವರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿದರು. 1934ರಲ್ಲಿ ತಮ್ಮ 33ನೇ ವಯಸ್ಸಿನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ಉಪಕುಲಪತಿಯಾದರು. ಮುಖರ್ಜಿರವರು ಕುಲಪತಿಗಳಾಗಿದ್ದಾಗ ರವೀಂದ್ರನಾಥ್ ಟ್ಯಾಗೂರ್ ಅವರ ಮೊದಲ ಬಾರಿಗೆ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭಾಷಣವನ್ನು ಬಂಗಾಳಿಯಲ್ಲಿ ಮಾಡಿದರು ಮತ್ತು ಭಾರತೀಯ ಸ್ಥಳೀಯ ಭಾಷೆಯನ್ನು ಅತ್ಯುನ್ನತ ಪರೀಕ್ಷೆಗೆ ವಿಷಯವಾಗಿ ಪರಿಚಯಿಸಲಾಯಿತು. 1944ರಲ್ಲಿ ಬಂಗಾಳದ ಇಂದು ಬಹುಸಂಖ್ಯಾತ ಪ್ರದೇಶಗಳನ್ನು ಮುಸ್ಲಿಂ ಪ್ರಾಬಲ್ಯದ ಪೂರ್ವ ಪಾಕಿಸ್ತಾನದಲ್ಲಿ ಸೇರಿಸುವುದನ್ನು ತಡೆಯಲು ಮುಖರ್ಜಿರವರು ಬಂಗಾಳದ ವಿಭಜನೆಗೆ ಒತ್ತಾಯಿಸಿದರು. ಏಪ್ರಿಲ್ 15, 1947ರಂದು ತಾರಕೇಶ್ವರದಲ್ಲಿ ಮಹಾಸಭಾ ನಡೆಸಿದ ಸಭೆಯಲ್ಲಿ ಬಂಗಾಳದ ವಿಭಜನೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳಲು ಅವರಿಗೆ ಅಧಿಕಾರವನ್ನು ನೀಡಲಾಯಿತು. 8 ಮೇ 1947ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರ ಬರೆದರು. ಭಾರತ ವಿಭಜನೆಯಾಗದಿದ್ದರೂ ಬಂಗಾಳ ವಿಭಜನೆಯಾಗಬೇಕು ಎಂದು ಹೇಳತೊಡಗಿದರು. 1947ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಸಹೋದರ ಶರತ್ ಬೋಸ್ ಮತ್ತು ಬಂಗಾಳಿ ಮುಸ್ಲಿಂ ರಾಜಕಾರಣಿ ಹುಸೇನ್ ಶಹೀದ್ ಸುಹ್ರಾವರ್ದಿರವರು ಮಾಡಿದ ಸ್ವತಂತ್ರ ಬಂಗಾಳಕ್ಕಾಗಿ ವಿಫಲ ಪ್ರಯತ್ನವನ್ನು ಅವರು ವಿರೋಧಿಸಿದರು. ಜಮ್ಮು ಮತ್ತು ಕಾಶ್ಮೀರ ವಿಷಯಗಳ ಬಗ್ಗೆ ಅಂದಿನ ಪ್ರಧಾನಿ ಡಾಕ್ಟರ್ ಜವಾಹರ್ಲಾಲ್ ನೆಹರೂರವರೊಂದಿಗಿನ ಭಿನ್ನಾಭಿಪ್ರಾಯದಿಂದಾಗಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನನ್ನು ತೊರೆದ ನಂತರ ಅವರು 1977ರಿಂದ 1979ರಲ್ಲಿ ಜನತಾ ಪಕ್ಷವನ್ನು ಸಹ ಸ್ಥಾಪಿಸಿದರು. ಇದು ನಂತರ ಭಾರತೀಯ ಜನತಾ ಪಕ್ಷವಾಯಿತು. ಅನುಮತಿ ಇಲ್ಲದೆ ರಾಜ್ಯ ಪ್ರವೇಶಿಸಿದ್ದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಪೊಲೀಸರಿಂದ ಬಂಧಿಸಲ್ಪಟ್ಟ 40 ದಿನಗಳ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ನಿಧನರಾದರು. ಅವರು ಜೈಲಿನಲ್ಲಿ ನಿಗೂಢ ಸಂದರ್ಭಗಳಲ್ಲಿ ನಿಧನರಾದರು ಎಂದು ವರದಿ ಇದೆ. ಕೇಳಿದ್ರಲ್ಲಿಸ್ತುಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಜನ್ಮದಿನಾಚರಣೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/7/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು,

ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಿಗಳ ಪರಿಚಯ ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಿಕೆಗಳ ಪರಿಚಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಖಗೋಳ ಎಂದೊಡನೆ ರಾತ್ರಿಯ ಆಕಾಶ, ನಕ್ಷತ್ರಗಳು ಮಾತ್ರ ಎಂಬುದು ಜನಸಾಮಾನ್ಯರ ಕಲ್ಪನೆ. ಆದರೆ ಖಗೋಳಕ್ಕೂ ಭೂಗೋಳಕ್ಕೂ ಬಲವಾದ ನಂಟು ಇದೆ. ಇದನ್ನು ತಿಳಿಸಿಕೊಡುವ ಆಕಾಶ ಕಾಯ ಸೂರ್ಯ. ರಾತ್ರಿಯ ಆಕಾಶದ ಅವಶ್ಯಕತೆ ಇಲ್ಲ. ಅಲ್ಲಿರುವ ಪ್ರದೇಶಿಕೆಗಳು ನೆರವಿನ ಆಧಾರದ ಮೇಲೆ ಚಲನೆಯ ತತ್ವಗಳನ್ನು ತನ್ನ ಮೂಲಕ ಖಗೋಳದ ಕ್ಲಿಷ್ಟ ಅಂಶಗಳನ್ನು ಪರಿಚಯ ಮಾಡಿಕೊಡುತ್ತದೆ. ಹಾಗಾದರೆ ನಾವು ಸಮಾಂತರ ಭೂಗೋಳವನ್ನು ನೋಡುವುದಾದರೆ ನಾವು ಭೂಮಿಯನ್ನ ಬಿಟ್ಟು ದೂರ ಹೋಗಿ ನಿಂತು ಅದನ್ನು ನೋಡುವುದು ಸಾಧ್ಯ ಎಂದು ಕಲ್ಪಿಸಿಕೊಳ್ಳಿ. ಆಗ ಅದರ ಮೇಲೆ ಬಿಸಿಲು ಹೇಗೆ ಬೀಳುತ್ತದೆ ಎಂಬುದನ್ನು ಗಮನಿಸಬಹುದು. ಇದರ ಆಧಾರದ ಮೇಲೆ ನಾವು ಅದರ ಭ್ರಮಣಿ ಅಂದರೆ 24 ಗಂಟೆಗಳಿಗೊಮ್ಮೆ ಅದು ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತದೆ ಎಂದು ತಿಳಿಯಬಹುದು. ಅಲ್ಲದೆ ಅದರ ಕಕ್ಷೆ 23.5 ಡಿಗ್ರಿಗಳಷ್ಟು ಓರೆಯಾಗಿದೆ ಎಂದು ತಿಳಿಯಬಹುದು. ಇದನ್ನು ವಿವರಿಸಲು ಇಲ್ಲಿ ಒಂದು ದೊಡ್ಡ ಭೂಗೋಳವಿದೆ. ಇದರ ಅಕ್ಷ ಭೂಮಿಯ ಅಕ್ಕದ ದಿಕ್ಕಿಗೆ ಇದೆ. ಆದ್ದರಿಂದ ಇದಕ್ಕೆ ಸಮಾಂತರ ಭೂಗೋಳ ಎಂದು ಹೆಸರು. ಇದರ ಅಕ್ಷ ಒಂದು ಕೊಳವೆಯಂತಿದೆ. ಆಕಾಶ ಶುಭ್ರವಾಗಿದ್ದರೆ ಈ ಕೊಳವೆಯ ಮೂಲಕ ಧ್ರುವ ನಕ್ಷತ್ರವನ್ನು ನೋಡಬಹುದು. ಬೆಂಗಳೂರು ಗೋಳದ ಮೇಲ್ಭಾಗಕ್ಕೆ ಬರುವಂತೆ ತಿರುಗಿಸಿ ಇಟ್ಟಾಗ ಅದು ನಮ್ಮ ನೆಲುವಿನ ಪ್ರತಿರೂಪವೇ ಆಗುತ್ತದೆ. ನಮ್ಮ ಕಾಲ ಕೆಳಗೆ ಭೂಮಿ ಹೇಗಿದೆಯೋ ಅದೇ ರೀತಿ ಬೆಂಗಳೂರಿನ ಬಿಂದುವಿನಲ್ಲಿ ಬೊಂಬೆಯೊಂದನ್ನು ಇರಿಸಿ ತೋರಿಸಬಹುದಾಗಿದೆ. ಈ ಗೋಳಾರ್ಧದಲ್ಲಿ ಬಿಸಿಲು ಯಾವ ಭಾಗದಲ್ಲಿ ಬೀಳುತ್ತದೆ ಎಂದು ತಿಳಿಸಬಹುದು. ಅಷ್ಟೇ ಅಲ್ಲ, ಯಾವ ದೇಶದಲ್ಲಿ ಸೂರ್ಯೋದಯ

ಹೋಗುತ್ತಿದೆ. ಅಲ್ಲಿ ಸೂರ್ಯಾಸ್ತವಾಗುತ್ತಿದೆಯೋ ಅಲ್ಲಿ ಸೂರ್ಯ ನೆತ್ತಿಯ ಮೇಲಿದ್ದಾನೋ, ಇಲ್ಲಿ ಸೂರ್ಯನ ಬಿಸಿಲು ಬೀಳುವುದೇ ಇಲ್ಲ, ಇಂತಹ ಎಲ್ಲ ವಿಷಯಗಳು ತಿಳಿದುಕೊಳ್ಳಬಹುದಾಗಿದೆ. ಅಂಟಾರ್ಟಿಕಾ ಮತ್ತು ಆರ್ಟಿಕ್ನಲ್ಲಿ ಏಕೆ 6 ತಿಂಗಳು ಬಿಸಿಲು ಬೀಳುವುದಿಲ್ಲ ಎಂದು ವಿವರಿಸಲು ಇದು ಬಹಳ ಉಪಯೋಗವಾಗಿದೆ. ವರ್ಷದುದ್ದಕ್ಕೂ ಇದರ ಮೇಲೆ ಬೀಳುವ ಬಿಸಿಲನ್ನು ಗಮನಿಸಿ ಉತ್ತರಾಯಣ ದಕ್ಷಿಣಾಯನ ಪ್ರಭಾವಗಳನ್ನು ತಿಳಿಸಬಹುದು. ಪ್ರತಿ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಬೆಂಗಳೂರಿನ ನೆತ್ತಿಯ ಮೇಲೆ ಸೂರ್ಯ ಹಾದು ಹೋಗುವ ಶೂನ್ಯ ನೆರಳಿನ ದಿನವನ್ನು ಇಲ್ಲಿ ಪ್ರಾತ್ಯಕ್ಷೆಯಂತೆ ತೋರಿಸಬಹುದಾಗಿದೆ. ಅಂದಾಜಿಗಾಗಿ ಬೆಂಗಳೂರಿನಲ್ಲಿ ರೇಖಾಂಶದಲ್ಲಿರುವ ದೆಹಲಿ ಮತ್ತು ರಷ್ಯಾದ ದೇಶಗಳಲ್ಲಿ ಅದೇ ದಿನ ನೆರಳು ಶೂನ್ಯವಾಗಿರುವುದಿಲ್ಲ ಎಂಬ ಕ್ಲಿಷ್ಟ ಅಂಶವನ್ನು ತೋರಿಸಿಕೊಡಬಹುದಾಗಿದೆ. ದಕ್ಷಿಣಾಯ ದಿನದಂದು ಉಜ್ಜಯಿನಿಯಲ್ಲಿ ನೆರಳು ಶೂನ್ಯ ಎಂಬ ಅಂಶವನ್ನು ಆ ಬಿಂದುವಿನಲ್ಲಿ ಕಟ್ಟಿಸಿ ಸ್ಪಷ್ಟಪಡಿಸಬಹುದಾಗಿದೆ. ನಮ್ಮ ದಿನಚರಿಯನ್ನು ನಿರ್ಧರಿಸುವ ಸೂರ್ಯ, ಕಾರ್ಯಕ್ರಮ ವೇಳಾಪಟ್ಟಿಯನ್ನು ನಿರ್ಧರಿಸುವ ಚಂದ್ರ ಆಕಾಶದಲ್ಲಿ ಎಲ್ಲಿವೆ ಎಂಬ ಕುತೂಹಲವನ್ನು ತಣಿಸುವ ಈ ಗಡಿಯಾರ ನಿಖರವಾಗಿ ಅವುಗಳ ಸ್ಥಾನವನ್ನು ತಿಳಿಸುತ್ತವೆ. ಆಕಾಶದಲ್ಲಿ ನಮ್ಮ ಆಧಾರ ಋತುವನ್ನು ನಕ್ಷತ್ರಗಳ ಸಹಾಯದಿಂದಲೇ ಕಲ್ಪಿಸಿಕೊಳ್ಳಬೇಕು. 12 ನಕ್ಷತ್ರ ಪುಂಜಗಳ ರಾಶಿ ಚಕ್ರ ಈ ಅವಶ್ಯಕತೆಯನ್ನು ಪೂರೈಸುತ್ತದೆ. ಮಾರ್ಚ್ 21ರಂದು ಸೂರ್ಯನಿಗಿರುವ ಬಿಂದುವಿಗೆ ಮೇಷ ಪ್ರಥಮ ಬಿಂದು ಎಂದು ಹೆಸರು ಬಂದಿದೆ. ಇದರ ಆಧಾರದ ಮೇಲೆ ಬಿಂದುವನ್ನಾಗಿ ಪರಿಗಣಿಸಿ ಪ್ರತಿದಿನ ಅದರ ಚಲನೆಯನ್ನ ಡಿಗ್ರಿಗಳಲ್ಲಿ ಹೇಳುತ್ತಾರೆ. ಇದರ ಬದಲು ರಾತ್ರಿಗಳ ಹೆಸರಿನಿಂದ ಸೂಚಿಸುವುದು ಸುಲಭ. ಆದ್ದರಿಂದ ಸೂರ್ಯ ಮೇಷರಾಶಿಯಲ್ಲಿದೆ ಎಂದರೆ ಅದು ಮೇಷ ಪ್ರಥಮ ಬಿಂದುವಿನಲ್ಲಿ 30 ಡಿಗ್ರಿ ಒಳಗಿದೆ ಎಂದಾಗುತ್ತದೆ. ಚಂದ್ರನ ಸ್ಥಾನವನ್ನು ಹೇಗೆ ಸೂಚಿಸಬಹುದು? ಈ ಗಡಿಯಾರದಿಂದ ಸೂರ್ಯ ಮತ್ತು ಚಂದ್ರರ ನಡುವಿನ ಕೋನವನ್ನು ತನ್ಮೂಲಕ ಚಂದ್ರಕಲೆಯನ್ನು ತಿಳಿದುಕೊಳ್ಳಬಹುದು. ಹುಣ್ಣಿಮೆಯಿಂದು ಅವೆರಡರ ನಡುವಿನ ಕೋನ 180 ಡಿಗ್ರಿ. ಆದ್ದರಿಂದ ಸೂರ್ಯಾಸ್ತವಾಗುವ ಚಂದ್ರೋದಯವಾಗುತ್ತದೆ. ಈ ಕೋನ 90 ಡಿಗ್ರಿ ಇದ್ದಾಗ ಚಂದ್ರನ ಸ್ಥಾನವನ್ನು ಸಂಜೆ ಅಥವಾ ಮುಂಜಾವಿನಲ್ಲಿ ನೆತ್ತಿಯ ಮೇಲೆ ಎಂದೂಹಿಸಬಹುದು. ಹೀಗೆ ಚಂದ್ರ ಯಾವ ಸಮಯಕ್ಕೆ ಉದಯಿಸುತ್ತಾನೆ, ಯಾವ ಸಮಯಕ್ಕೆ ಅಸ್ತಮಿಸುತ್ತಾನೆ ಇವನ್ನು ತಿಳಿಯಬಹುದು. ಸೂರ್ಯ ಚಂದ್ರ ಕೋನವೇ ಅದರ ಆಕಾರ, ರೇಖಾಚಂದ್ರನು ಅರ್ಧಾಧಿಕವು ಎಂಬುದನ್ನು ನಿರ್ಧರಿಸುತ್ತದೆ. ಗಡಿಯಾರದಲ್ಲಿ ಈ ಆಕಾರವು ಯಥಾವತ್ತಾಗಿ ಕಾಣಿಸುತ್ತದೆ ಮತ್ತು ವಿನ್ಯಾಸಗೊಳಿಸಲಾಗುತ್ತದೆ. ವರ್ಷದ ಜುಲೈ 22ರಂದು ತೆಗೆದ ಸೂರ್ಯನ ಫೋಟೋ ಸೂರ್ಯನ ಸ್ಥಾನ ಅದನ್ನು ಸೂಚಿಸುತ್ತದೆ. ಚಂದ್ರನ ಸ್ಥಾನ ಜನವರಿ 17ರ ಹತ್ತಿರದಲ್ಲಿ ಇದೆ. ಇಲ್ಲಿ ಈ ತಾರೀಕಿಗೆ ಅರ್ಥವಿಲ್ಲ. ಎರಡರ ನಡುವೆ ಈ ಕೋನ ಸರಿಸುಮಾರು 180 ಡಿಗ್ರಿಗಳಿಗೆ ಸ್ವಲ್ಪ ಕಡಿಮೆ ಇದೆ ಎಂಬುದು ಮಾತ್ರ ಮುಖ್ಯವಾಗಿದೆ. ಚಂದ್ರನ ಆಕಾರ ಪೂರ್ಣ ವೃತ್ತಕ್ಕಿಂತ ಕಡಿಮೆ ಇದೆ ಎಂದು ತೋರಿಸಬಹುದಾಗಿದೆ. ಇತರೆ ದಿನಗಳಲ್ಲಿ ಕೋನಕ್ಕೆ ಅನ್ವಯವಾಗುವ ಆಕಾರವನ್ನು ತೋರಿಸುತ್ತದೆ. ಅಮಾವಾಸ್ಯೆಯಂದು ಕಪ್ಪು ಬಣ್ಣಕ್ಕಿರುತ್ತದೆ. ಆಗ ಸೂರ್ಯ ಚಂದ್ರ ಎರಡರ ನಡುವಿನ ಕೋನ 0 ಆಗಿರುತ್ತದೆ. ಎರಡು ಒಟ್ಟಿಗೆ ಉದಯಿಸಿ ಒಟ್ಟಿಗೆ ಅಸ್ತಮಿಸುತ್ತವೆ ಎಂಬ ಅಂಶವನ್ನಲ್ಲದೆ ಚಂದ್ರನ ಪ್ರಕಾಶಿತ ಅರ್ಧಗೋಳ ನಮಗೆ ವಿಮುಖವಾಗಿರುತ್ತದೆ ಎಂಬ ಅಂಶವು ಮನದಟ್ಟಾಗುತ್ತದೆ. ಇದರ ಹೊರಹೊಲೆಯದಲ್ಲಿರುವ ರಾಶಿಗಳನ್ನು ಅದರಲ್ಲಿಯ ನಕ್ಷತ್ರಗಳನ್ನು ಬಳಸಿ ಸೂರ್ಯನ ನೀರಕ್ಕಿರುವ ನಕ್ಷತ್ರ ಮತ್ತು ಚಂದ್ರನ ನೀರಕ್ಕಿರುವ ನಕ್ಷತ್ರ ಯಾವುದು ಎಂದು ತಿಳಿದುಕೊಂಡು ಪ್ರತ್ಯಕ್ಷ ಆಕಾಶದಲ್ಲಿ ಪರಿಶೀಲಿಸಬಹುದು ಅಥವಾ ಆಕಾಶದಲ್ಲಿ ವೀಕ್ಷಿಸಿ ಗುರುತು ಮಾಡಿಕೊಂಡು ಈ ಗಡಿಯಾರದಿಂದ ಖಚಿತಪಡಿಸಿಕೊಳ್ಳಬಹುದು. ಇದನ್ನು ಕೈಯಿಂದ ತಿರುಗಿಸಿ ಸಾಧ್ಯವಾಗುವಂತೆ ಒಂದು ಹೇಳಿಕೆಯೂ ಇದೆ. ಯಾವುದೇ ದಿನಾಂಕಕ್ಕೆ ಸೂರ್ಯನನ್ನು ಸ್ಥಾಪಿಸಿದರೆ ಚಂದ್ರನ ಸ್ಥಾನ ತಾನಾಗಿ ತಾನೇ ಹೊಂದಿಕೆಯಾಗುವಂತೆ ಅಲಗುಲಿಗಳ ಅನುಪಾತವನ್ನು ವಿನ್ಯಾಸಗೊಳಿಸಲಾಗಿದೆ. ಸಾಕಷ್ಟು ನಿಖರವಾಗಿರುವ ಈ ಚಲನೆಗೆ 70 ವರ್ಷಗಳಿಗೆ ಒಂದು ದಿನದ ತಿದ್ದುಪಡಿ ಬೇಕಾಗಬಹುದು. ಬೇರೆ ಬೇರೆ ತಿಂಗಳುಗಳ ಹುಣ್ಣಿಮೆಯ ಚಂದ್ರ ಬೇರೆ ಬೇರೆ ನಕ್ಷತ್ರಗಳ ನೀರಿಗೆ ಕಾಣುತ್ತದೆ. ಇದಕ್ಕಾಗಿ ರಾಶಿಗಳ ಚಿತ್ರಗಳ ನೆರವು ಪಡೆಯಬಹುದು. ಆಕಾಶ ವೀಕ್ಷಣೆಗೆ ಇದು ಮೊದಲ ಹೆಜ್ಜೆಯಾಗಿದೆ. ಇಲ್ಲಿ 2 ದಿನಾಂಕಗಳ ಉದಾಹರಣೆಗಳಿವೆ. ಜುಲೈ 29ರ ಚಿತ್ರವನ್ನು ಗಮನಿಸಿ ಅರ್ಧಾಧಿಕ ಚಂದ್ರ ಮತ್ತು ಇದರ ಕೋನ 90 ಡಿಗ್ರಿಗಿಂತ ಹೆಚ್ಚು ಸೂರ್ಯನಿಗಿಂತ ಹಿಂದೆ ಇರುವುದರಿಂದ ಸೂರ್ಯೋದಯಕ್ಕೆ ಮುಂಚೆ ಮುಂಜಾವಿನಲ್ಲಿ ಕಾಣಬಹುದಾಗಿದೆ. ಇನ್ನೊಂದು ಆಗಸ್ಟ್ 11ರ ರೇಖಾಚಂದ್ರದಲ್ಲಿ ಇಲ್ಲಿ ಕೋನ 90 ಡಿಗ್ರಿಗಿಂತ ಕಡಿಮೆ ಇದೆ. ಅಲ್ಲದೆ ಗಡಿಯಾರದಲ್ಲಿ ಸೂರ್ಯನಿಗಿಂತ ಮುಂದೆ ಇರುವುದರಿಂದ ಸಂಜೆ ಕಾಣಿಸುತ್ತದೆ ಎಂದು ತಿಳಿಯಬಹುದಾಗಿದೆ.

0: ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಗಳ ಪರಿಚಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಿಗಳ ಪರಿಚಯ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನು ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನ ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ

ಅದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಿಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರೋದು ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು ಮೂರ್ಖರು ಮಾತ್ರ ಅರಿಯರು, ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ ನಮ್ಮ ಸೇರು ಪಾವು ಚಟಾಕಿನ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂಥ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನು ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂಢರು, ಮೂರ್ಖರು ಅವನನ್ನು ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನು ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ, ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನ ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದ್ರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವಭಾವದ ಬಣ್ಣ, ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ,
ಮುಂಜಾವಿ ನಿಬ್ಬನಿಗೆ.

0: ಇದು ಬಾನ ಭುವಿ ಸೊಬಗು ಮುದ್ದು ರಾಮ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು? ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ. ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ ನಮ್ಮ ನೋಡುವಂತಹ ಸೃಷ್ಟಿಯನ್ನ ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ. ಹಾಗೆ ಭಗವಂತನನ್ನು ಕೂಡ. ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ. ಆ ಬಾನ ಭುವಿ ಸೊಬಗನ್ನ ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ. ಆ ಬಾನ ಭುವಿಯ ಸೊಬಗನ್ನು ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಗೋಳೂರು ಹಾಡಿಯ ಶ್ರೀಮತಿ ಗೌರಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
3: ಸಾವಯವ ಕೃಷಿಗೆ ಉತ್ತೇಜನ,
4: ಬಿತ್ತನೆ ಬೀಜ ರಸಗೊಬ್ಬರ,
3: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
4: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
3: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
4: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಳೂರು ಅಡಿಯ ರೈತ ಮಹಿಳೆಯಾದಂಥ ಗೌರಿರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವರು ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ, ಅಂದರೆ 1 ಎಕರೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಮಳೆಯಾಶ್ರಿತವಾಗಿ ಮಿಶ್ರ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಒಬ್ಬ ರೈತ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಅದನ್ನು ಸದುಪಯೋಗ ಪಡ್ಕೊಂಡು ಒಂದು ಉನ್ನತ ಮಟ್ಟದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ರೈತ ಮಹಿಳೆಯಾಗಿ ಅದರ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ.

0: ಗೌರಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ.
1: ನನ್ನ ಹೆಸರು ಗೌರಿ ಗೋಳುರಾಡಿ. ಆದರೆ ನಾವು ಸಂಘದಲ್ಲಿ ಸೇರಿ, ವಿವೇಕಾನಂದ ಸಂಘದಲ್ಲಿ ಸೇರಿ ಸುಮಾರು ಒಂದು 15 ವರ್ಷ ಆಗಿದೆ. ಆದರೆ ಅವರು ನಮಗೆ ಬಿತ್ತನೆ ಬೀಜ ಕೊಟ್ಟು ನಾವು ಅದ್ಲಿ ಇಷ್ಟು ನಮಗೆ ಇಷ್ಟಂತ ಹೇಳೋಕ್ಕಾಗಲ್ಲ, ಅಷ್ಟು ಸ್ವಲ್ಪ ನಾವು ತರಕಾರಿ ಬೆಳೆಸಿ ಮಾಡಿ ಸ್ವಲ್ಪ ಅಮೌಂಟ್ ಎಲ್ಲ ಪಡ್ಕೊತೀನಿ. ಆದರೆ ಮೊದಲೆಲ್ಲ ಅವರು ಗೊಬ್ಬರ ಇದೆಲ್ಲ ನಮಗೆ ಕೊಟ್ಟಿದ್ದರು. ಇವಾಗ ನಮ್ಗೆ ಅದಿಲ್ಲ. ಸ್ವಲ್ಪ ಗೊಬ್ಬರ ಆದರೆ ಹಂಸದೆಲ್ಲ ಕೊಟ್ಟರೆ ನಮಗೆಷ್ಟು ಉಪಕಾರ ಆಯ್ತದೆ. ಇವಾಗ ನಮಗೆ ಕೂಲಿನಿಲ್ಲ, ಯಾವುದಿಲ್ಲ, ಇದೆ ನಮ್ಮ ಜೀವನ. ಕೂಲಿಗೋಯ್ತೀನಿ ಇಲ್ಲ ಅಂತಲ್ಲ, ಅಪರೂಪ. ಆದರೆ ಇವಾಗ ತೋಟ ಬೆಳೆ ಎಷ್ಟು ಇದೆ ನಮ್ಮ ಜಮೀನಿ ಅಷ್ಟು ನಾವು ಮಾಡ್ತೀನಿ. ಅವ್ರು ಬಿತ್ತನೆ ಬೀಜ ಕೊಡ್ತಾರೆ ನಮ್ಮ ಸಂಘದಲ್ಲಿ, ಅದನ್ನು 2 ಎಕರೆ 3 ಎಕರೆ ಹಿಂಗೆ ಅಪ್ಪನ ಜೀವನ ಮಾಡ್ಕೊಂಡು ಹೋಗ್ತೀನಿ.
0: ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ?
1: ಕೃಷಿ ಒಂದು 25 ಆಯ್ತು. ನಾವು ಜಮೀನು ಜಾಗ ಕಾಡು ಕೊಚ್ಚಿ ಬಯಲು ಮಾಡಿ 45-50 ವರ್ಷ ಆಗಿದೆ. ಆದರೆ ಮುಂಚೆ ಇಲ್ಲ. ಇವಾಗ ಒಂದು ನಾವು ಈ ಕೃಷಿ ಮಾಡೋಕೆ, ಅದು ಮುಂಚೆ ನಮಗೆ ಇವಾಗ ನನ್ನ ತಮ್ಮಮಿಟ್ಟು ನಮ್ಗೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಗೊತ್ತಾಗಿದೆ. ಅವರು ಇಷ್ಟು ಬಿತ್ತನೆ ಬೀಜ ನಮ್ಗೆ ಕೊಡ್ತಾರೆ, ಅದರಿಂದ ನಮ್ಮ ಜಮೀನು ಕಾಡು ಕಟ್ಟಿಲ್ಲ. ಏನೋ ಸ್ವಲ್ಪ ಜೀವನ ಮಾಡಿ ಮುಂದುವರಿಸ್ತೇನೆ.
0: ಎಷ್ಟೆಕರೆ ಭೂ ಪ್ರದೇಶದಲ್ಲಿ ತಾವು ಕೃಷಿ ಮಾಡ್ತಾ ಇದ್ದೀರಾ?
1: ಜಮೀನು ದಾಸ್ತಿ ಇರೋರು 2 ಎಕರೆ 3 ಎಕರೆ ಹಿಂಗೆ ಮಾಡ್ತಾರೆ. ಆದರೆ ನಮಗೆ ನಾನು ಒಬ್ಬಳೇ ಇರೋದು, ಅದಕ್ಕೆ 1 ಎಕರೆ ನಿಮ್ಮ ಕೈಲಿ ಆದಷ್ಟು ನಾನು ಮಾಡ್ತೀನಿ.
0: ಅಂದರೆ ಇರೋಂಥ 1 ಎಕರೆ ಪ್ರದೇಶದಲ್ಲೇ ನೀವು ಕೃಷಿ ಮಾಡ್ತಾ ಇರೋದು. ಈಗ ಕಳೆದ 20-25 ವರ್ಷಗಳಿಂದ ತಾವು ಕೃಷಿ ಜೀವನವನ್ನೇ ಮಾಡ್ತಾ ಇರೋದು, ಕೃಷಿನಲ್ಲೇ ತಮ್ಮ ಒಂದು?
1: ಇಲ್ಲ, ಅದ್ರ ಮುಂಚೆ ನಾವು ರಾಗಿ ಹೀಗೆ ಮಾಡ್ಕೊಂಡು.
0: ಮೊದಲೆಲ್ಲ ಏನೇನು ಬೆಳೀತಾ ಇದ್ರಿ? ಪ್ರಮುಖ
1: ರಾಗಿ, ಫಸ್ಟು ರಾಗಿ, ಆಮೇಲೆ ಶುಂಠಿ ಮಾಡ್ಕೊಂಡಿದ್ದು.
0: ಶುಂಠಿ ಎಲ್ಲ ಬೆಳೀತಾ ಇದ್ರ
1: ಮೊದಲು? ಅದ್ರ ಮುಂಚೆ, ಆಮೇಲೆ ಈಗ 2-3 ವರ್ಷದ ಕಾಲದಲ್ಲಿ ಇವಾಗ ನಂತ ಮಟ್ಟ ಅವ್ರು ಬಂದು ಏನೋ ಸ್ವಲ್ಪ ಸಂಘದಲ್ಲಿ ದುಡ್ಡು ಇದ್ದ ಅದೆಲ್ಲ ಮಾಡಿ ಸ್ವಲ್ಪ ಬಿತ್ತರ ಕೊಡೋಕಾಯ್ತು. ಇವಾಗಿಂದ ಸ್ವಲ್ಪ ಜಮೀನಿ ಯಾವ ಮಾಡ್ಕೊಂಡಿದ್ದೀನಿ.
0: ಅವಾಗ ಕೇವಲ ಒಂದು ರಾಗಿ ಬೆಳ್ಕೊತಾ ಇದ್ರಿ, ಕೆಲವೊಂದು ಮನೆಗೆ ಬೇಕಾದಂತ ಧಾನ್ಯಗಳನ್ನ ಬೆಳ್ಕೊತಾ ಇದ್ರಿ, ಶುಂಠಿನೂ ಬೆಳೀತಾ
1: ಇದ್ರಿ.
0: ಆಗಿನ ಕೃಷಿ ಹೋಲ್ಸ್ಕೊತು ಅಂದ್ರೆ ಈಗಿನ ಕೃಷಿಗೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮಲ್ಲಿ?
1: ಇವಾಗ ಇವ್ರು ಬಂದಾಗ ನಮ್ಗೆ ಸ್ವಲ್ಪ ಅಮೌಂಟ್ಗೆ ತೊಂದರೆ ಏನಿಲ್ಲ. ಸ್ವಲ್ಪ ಏನೋ ಸಾರ ಜಿಂಕೆಗಳು ಇದು ಅದು ತಿಂದು ಆನೆಗಳು ತಿಂದು ನಮ್ಗೇನೋ ಇಷ್ಟು ಸಿಗ್ತದೆ. ಸುಮಾರು ಏನು ಸಾರ್ಗ ಬರ್ತದೆ. ಆದರೆ ಬಂದು ಆಟಕ ಮಾಡಿ ಎಷ್ಟು ನಾವು ಬಲೆ ಕೆಟ್ಟಿದ್ರು, ಎಷ್ಟು ಉಪ್ರ ಕೆಟ್ಟಿದ್ರು, ಆದರೆ ಮಡ್ಗಲ್ಲ. ಅದ್ರ ಮೇಲೆ ಆರಿ ತಿಂದು ಇದ್ರೂ ನಮಗೆ ನಮ್ಮ ಜೀವನಕ್ಕೆ ದುಡ್ಡು ಸಿಕ್ಕಿಸಿಗ್ತದೆ.
0: ಆಗ್ಲಿಂದನೂ ಕೂಡ ಈ ಭಾಗದಲ್ಲೆಲ್ಲ ಕಾಡು ಪ್ರಾಣಿಗಳು
1: ಅದೇ ಅದೇ ಜಾಸ್ತಿ.
0: ಕೃಷಿ ಮಾಡೋದಕ್ಕಿಂತ ಅದನ್ನ ಬೆಳೆಗಳನ್ನ ಕಾಪಾಡ್ಕೊಳ್ಳೋದೆ ಒಂದು ದೊಡ್ಡ ಸವಾಲಿನ ಕೆಲಸ
1: ಇದೆ. ಇಂದ್ರೂ ನಾವು ಅವರು ತಿನ್ಬೇಕು, ನಾವು ತಿನ್ಬೇಕು. ಅವರು ಜೀವನ ಮೃಗಗಳಾದ್ರೂ ಅವರು ಮನ್ಸರು ತಾನೆ. ಆನೆಗಳು ಮನ್ಸರೆ, ಜಿಂಕೆಗಳು ಮನ್ಸರೆ. ಅವರು ತಿನ್ಲಿ, ನಾವು ಸ್ವಲ್ಪ ತಿಂತೀನಿ.
0: ಪ್ರಕೃತಿಯಲ್ಲಿ ಬೆಳೆಯುವಂತದ್ದು ಕೂಡ ಪ್ರತಿಯೊಬ್ಬರಿಗೂ
1: ಸೇರ್ಬೇಕು.
0: ಮನುಷ್ಯನಿಗೆ ಈಗ ಆಹಾರದ ಅವಶ್ಯಕತೆ ಇದೆ, ಪ್ರಾಣಿಗಳಿಗೂ ಅವಶ್ಯಕತೆ ಇದೆ. ಈಗ ಇರುವಂತ 1 ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ?
1: ಇಲ್ಲ, ಮಳೆ
0: ಮಳೆ ಆಶ್ರಿತವಾಗಿ.
1: ಮಳೆ ಬಂದ್ರೆ ಮಾತ್ರ ನಾವು ಮಳೆ ಟೈಮಿನ ಕೃಷಿ ಮಾಡ್ತೇನೆ. ಬೇಸಿಗೆ ಟೈಮಿನ ನಮ್ಗೆ ನೀರಾವರಿ ಇಲ್ಲ, ನಮ್ಗೆ ಅದೊಂದು ಕಷ್ಟ. ಸ್ವಲ್ಪ ಇವಾಗ ನನ್ನ ತಮ್ಮಮ್ಮಟ್ಟ ಅವರು ಸ್ವಲ್ಪ ಸೋಲಾರ್ ನಮ್ಗೆ ಮಾಡದೆ ನಮ್ಗೆ ಅನುಕೂಲ ಆಯ್ತಿದೆ. ಅವ್ರು ಕೊಡೋಕಾಯ್ತಿದೆ ಅವ್ರ ಕೈಲಿ. ಸ್ವಲ್ಪ ಕೇಳಿ ನೀವೇ ಕೇಳಿ ಮಾಡಿ ನಮ್ಗೆ ತಂದ್ರೆ ನಮ್ಗೆ ಒಳ್ಳೇದಾಯ್ತಿತ್ತು. ಸ್ವಲ್ಪ ಔಷಧಿ ಗೊಬ್ಬರ ಸ್ವಲ್ಪ ಕೊಡ್ಲಿ. ನಮ್ಗೆ ಅಷ್ಟು ಕೂಲಿ ಗೀಲಿ ಏನೂ ಇಲ್ಲ. ಕೊಡಗು ಹೋಗ್ಬೇಕು, ಕೊಡುಗೆ ಬೆಳಿಗ್ಗೆ ಹೋದ್ರೆ ಬರೋದು ನಾವು ಸಂಖ್ಯೆಲ್ಲ. ಸ್ವಲ್ಪ ಅವರು ಸಗೆ ಮಾಡಿದ್ರೆ ಈಗ ಬಿತ್ತನೆ ಬೀಜ ಕೊಡ್ತಾರಲ್ಲ, ಅದರಿಂದ ಇದು ಸ್ವಲ್ಪ ಸಗೆ ಮಾಡಿದ್ರೆ ನಮ್ಗೆ ಒಳ್ಳೇದಿತ್ತು.
0: ಈಗ ಇರುವಂತ 1 ಎಕರೆ ಪ್ರದೇಶಕ್ಕೆ ನಾವು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಬೋರ್ವೆಲ್ ವ್ಯವಸ್ಥೆ ಮಳೆಯಾಶ್ರಿತವಾಗಿ ಕೃಷಿ ಮಾಡ್ತೀರಿ. ವರ್ಷದಲ್ಲಿ ಎಷ್ಟು ತಿಂಗಳು ಕೃಷಿ ಮಾಡ್ತೀರಾ?
1: 6 ತಿಂಗಳು
0: ಕೃಷಿ ಚಟುವಟಿಕೆ ಮಾಡ್ತೀರಾ. ಇನ್ನುಳಿದ 6 ತಿಂಗಳಲ್ಲಿ ಏನ್ ಮಾಡ್ತೀರಾ?
1: ಆಗಿರ್ತದೆ, ಮುಂದೆ ಮಳೆ ಬರ್ಬೇಕು. ಬೇಸಿಗೆ ಟೈಮಲ್ಲಿ ಇಲ್ಲ, ಮಳೆ ಬಂದಾಗ ಮಾತ್ರ ಕೃಷಿ.
0: ಬೇರೆ ಕಡೆ ಎಲ್ಲ ಬೇರೆ ಟೈಮಲ್ಲೆಲ್ಲ ನೀವು
1: ಕೂಲಿ
0: ಕೆಲಸಕ್ಕೆ
1: ಕೊಡಗು ಹೋಯ್ತೀವಿ ಅಂದ್ರೆ ಹೊಳೆ ಹಚ್ಚಿ ಕೆರಕ ಹೋಯ್ತೀನಿ. ಕೆಲಸ ಇದ್ರೆ ಅವರು ಹೇಳ್ತಾರೆ, ಕೆಲಸ ಇದ್ರೆ ಮನೇಲಿ. ಹಿಂಗೆ
0: ಎಷ್ಟು ಕೂಲಿ ಸಿಗುತ್ತೆ?
1: ಕೇರಳದಲ್ಲಿ 450 ಇದೆ, ಕೊಡಗಲ್ಲಿ 400 ರೂಪಾಯಿ ಇದೆ. ಊಟ ತಗೊಂಡೋಗ್ಬೇಕು ಕೊಡಗಲ್ಲಿ. ಆದರೆ ಕೇರಕ್ಕ ಹೋಗಿದ್ರೆ ಅವರು ಊಟ ಕೊಡ್ತಾರೆ ನಮಗೆ, ಊಟಕ್ಕೆ ಏನು ತೊಂದರೆ ಇಲ್ಲ.
0: ಅಂದರೆ ಮಳೆಯಾಶ್ರಿತವಾಗಿ ತಾವು ಕೃಷಿ ಮಾಡ್ತಾ ಇರೋದ್ರಿಂದ ಮಳೆ ಸಮಯದಲ್ಲಿ ಮಾತ್ರ ತಾವು ತಮ್ಮ ಜಮೀನಲ್ಲಿ ಕೃಷಿ ಮಾಡ್ತೀರಾ.
1: ಬೇಸಿಗೆ
0: ಟೈಮಲ್ಲೆಲ್ಲ ನೀವು ಬೇರೆ ಕಡೆ ಕೂಲಿ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಕೂಲಿ ಮಾಡೋದ ಸಂದರ್ಭದಲ್ಲಿ ಅಲ್ಲೂ ಸಹ ಕೃಷಿ ಸಂಬಂಧಪಟ್ಟಂತ ಕೂಲಿ ಕೆಲಸ ಮಾಡ್ತೀರಾ? ಯಾವ್ಯಾವ ರೀತಿ ಕೆಲಸ ಮಾಡ್ತೀರಾ
1: ಅಲ್ಲಿ? ಗುದ್ದಲು ಕೆಲಸ, ಕಾಚಿಲು, ಕೈ ಕಾಸಲು.

0: ಆಮೇಲೆ ಚೇನೆ ಗಿನೆ ಕುಡಿ, ಅವರು ಎಂಥ ಕೆಲಸ ಹೇಳ್ತಾರೆ ಅಂಥ ಕೆಲಸ ನಾವು ಮಾಡಲೇಬೇಕಲ್ಲ, ಕೂಲಿ ಸಿಕ್ಕಾಕಾದ್ರೆ ಮಾಡಲೇಬೇಕಲ್ಲ. ನಾಟಿಗೆ ನಾಟಿ ಟೈಮಿನ ನಾಟಿ ನಾಟಿಗೆ ಹೋಯ್ತೀನಿ, ಮಳೆ ಟೈಮಿಲಿ ಕಲಿಸ್ಕೊಳ್ತೀನಿ. ಅಂದ್ರೆ ನಾವು ಜಾಗ ಹಿಡಿದು 5 ವರ್ಷ ಆಗಿದೆ, ನಮಗೇನು ಅಕ್ಕಪತ್ರ ಏನು ಸಿಕ್ಕಿಲ್ಲ,
1: ಅಕ್ಕಪತ್ರ ಏನು ಸಿಕ್ಕಿಲ್ಲ
0: ಸಿಕ್ಕಿಲ್ಲ. ಮುಂಚೆ ನಾವು ಬಂದ ವರ್ಷದಲ್ಲಿ ಅವರು ಇಷ್ಟ ಬಂದಾಗ ಸರ್ಕಾರ ಒಂದೊಂದು ಅಡಿಗೆ ಅರಣ್ಯ ಕಮಿಟಿ ಆಗಿದೆ 15 ಆಳು, ಆದರೆ ಅವರು ಮುಖಾಂತರ ಸರ್ವೆ ಮಾಡಬೇಕಾಯ್ತು, ಸರ್ಕಾರ ಹಂಗೆ ಮಾಡಿಲ್ಲ. ಅವ್ರು ಇಷ್ಟ ಬಂದಾಗ ಸರ್ವೆ ಮಾಡಿ ತಗೊಂಡೋದ್ರು, ಆದರೆ 1 ಕುಂಟೆ 2 ಕುಂಟೆ ಮಾಡಿದೆ. ಆದರೆ ಹೆಂಡತಿ ಹೆಸರಿಲ್ಲ, ಮಕ್ಕಳ ಹೆಸರು ಇಲ್ಲ, ಗಂಡನ ಹೆಸರು ಹಾಕಿ ಅವ್ರು ಕೊಟ್ಟಿದ್ದಾರೆ 1 ಕುಂಟೆ 2 ಕುಂಟೆ ಹಿಂಗೆ ಕೊಟ್ಟಿದ್ದಾರೆ. ಆದರೆ ಈಗ ನಾನು ಯಜಮಾನರು ತೀರೋದು ಹೋಗಿದ್ದಾರೆ, ಆದರೆ ಆ ಹಕ್ಕದ ಯಾರಿಗೆ ಸೇರಬೇಕು,
1: ನಿಮಗೆ
0: ಸೇರಬೇಕು, ಅದು ಇದ್ರೆ ತಾನೇ ನಮಗೆ ಸೇರೋದು. ಆದರೆ ತಗೊಂಡು ಹೋಗಿ ನಾವು ಯಾರಿಗೆ ಕೊಡಬೇಕು, ಯಾ ಅದಕ್ಕೆ ಹತ್ರ ಅಧಿಕಾರ ಹತ್ರ ತಗೊಂಡೋಗಿ ನಾವು ಕೊಡಬೇಕು, ನಮ್ಗೆ ಗೊತ್ತಿಲ್ಲ. ಇದು ಮಾಡಿರೋದು ಅಪ್ಪದಾರ ಅವರು, ಯಾಕೆ ಅವರು ನೀ ಈ ಸತಿ ಬಂದು ಕಳೆದ ತಿಂಗಳಲ್ಲಿ ಏನೋ ಬಂದು ಸರ್ವ ಮಾಡ್ಕೊಂಡು ಹೋಗಿದ್ದಾರೆ, ಏನಪ್ಪ ಗೊತ್ತಿಲ್ಲ. ಅದು ನೀ ಹೆಂಗೆ 1 ಕುಂಟೆ ಮಾಡಿದ್ರೆ, ನೀ 2 ಕುಂಟೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ದೇವ್ರಿಗೊಂದು ಗೊತ್ತು. ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ಉಳಿಯಕ್ಕೂ ಬಿಡಲ್ಲ, ಹಿಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ತಾವು ಮುಂದಕ್ಕೆ ತಗೊಂಡ್ರೆ ನಮ್ಗೆ ಉಳಿದು, ನಮ್ಮ ನಾವೇನೋ ನಮ್ಗೆ ವಯಸ್ಸಾಯ್ತು, ಏನೋ ನಿಮ್ಮ ಮಕ್ಳು ಬಾವಿ ಚಂದಕ್ಕೆ ಬರಲಿ ಅಂತ ನಾವು ಎಲ್ಲೆಲ್ಲಿ ಮೀಟಿಂಗ್ ಕರ್ತ ಅಲ್ಲಿ ಎಲ್ಲಿ ಹೋಯ್ತೀನಿ ಬರ್ತೀನಿ ಮಾಹಿತಿ ಕೊಡ್ತೀನಿ. ಆದರೆ ಸರ್ಕಾರ ಹಿಂಗೆ ಮಾಡುತ್ತೆ ಅಂತ ನಮ್ಗೇನು ಗೊತ್ತಿಲ್ಲ, ಅದೆಲ್ಲ ದೇವರು ದೇವ್ರ ಇಚ್ಛೆ.
1: ಈಗಿರೋಂತ 1 ಎಕರೆ ಕೂಡ ತಮ್ಮ ಹೆಸರಲ್ಲೇ ಖಾತೆ
0: ಇಲ್ಲ, ಇಲ್ಲ ಬಂದಿಲ್ಲ.
1: ಆದ್ರೆ ಅದರಲ್ಲಿ ಆರಂಭ ಮಾಡ್ತಾ
0: ಇದ್ರೆ ಏನು ಫಾರೆಸ್ಟ್ ತೊಂದರೆ ಏನು ಆಗಿಲ್ಲ, ಆದ್ರೆ ಮಾಡ್ಕೊಂಡು ಬರ್ತಾರೆ ಇವಾಗ. ಯಾಕಂತ ಹೇಳಿದ್ರೆ ಅದೇನು ತೊಂದರೆ ಆಯ್ತದಂತೆ, ದನ ಆಡು ಮೇಕೆಗಳು ಸಾಕಿದ್ರೆ ಅವ್ರಿಗೆ ಏನೋ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಬರ್ತಾರೆ ಏನೋ ಅಂತ ಗೊತ್ತಿಲ್ಲ. ನಿಮ್ಗೆ ಒಂದೊಂದು ಮಾಹಿತಿ ಬಂದಿದೆ, ಏನ್ ಆಯ್ತೈತೆ ಅಂತ ಗೊತ್ತಿಲ್ಲ.
1: ಈಗ ಪ್ರಮುಖವಾಗಿ ಇರುವಂತ 1 ಎಕರೆ ಭೂ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಮಳೆ ಆಗಿರೋದ್ರಿಂದ ಏನೇನು ಬೆಳೆಗಳನ್ನ ಹಾಕಿದಿರಾ, ಏನೇನು ಬೆಳೆಗಳನ್ನ ಬೆಳೀತಾ ಇದ್ರ?
0: ಅದು ಚೇಂಬು ಇದೆ, ಚೇನೆ ಇದೆ, ಕಾಚಿಲ್ ಇದೆ, ಸುಟ್ಟು ಬೀನ್ಸ್.
1: ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನೇ
0: ಬೆಳಿತೇವೆ.
1: ಈಗ ತರಕಾರಿ ಬೆಳೆಗಳಿಗೆ ಪ್ರತಿನಿತ್ಯ ನೀರ್ ಬೇಕಾಗುತ್ತೆ, ನೀರು ನಿಲ್ವಷ್ಟೇ.
0: ಅದು ನಿಮ್ಗೆ ನಮ್ಗೆ ನೀರು ಇಲ್ವಲ್ಲ, ಮಳೆ ಹುಯ್ಬೇಕು. ದೇವರು ಮಳೆ ಕೊಟ್ರೆ ಮುಂದಕ್ಕೆ ನಮ್ಮ ಜೀವನ ಹೋಯ್ತದೆ, ಮಳೆ ಇಲ್ದೋದ್ರೆ ಹೋಯ್ತು. ಹಿಂಗೆ ನಮ್ಮ ಪರಿಸ್ಥಿತಿ ಇದೆ, ಯಾರಿಗೆ ಹೇಳ್ಬೇಕಿದು? ಸರ್ಕಾರಗೆ ಹೇಳಿದ್ರೆ ಕೊಡ್ತಾರೆ ಇಲ್ಲ, ಇಲ್ಲ ಜನಗಳಿಗೆ ಹೇಳಿದ್ರೆ ಸಿಗ್ತದೇನಾ? ಅದಿಲ್ಲ, ಅದೆಲ್ಲ ದೇವ್ರ ಇಚ್ಛೆ. ಒಂದು ಸರ್ಕಾರ ಹಿಂಗೆ ಮಾಡ್ತಾ ಇದ್ರೆ ನಮಗೆ ಏನೋ ಇಷ್ಟು ವರ್ಷ ಆಗಿದೆ, ಅವರು ಕಾಡು ಕೊಚ್ಚಿ ಹಿಂಗೆ ಕಾಡಿನಲ್ಲಿ ಕುಂತವ್ರು ಇದು ಅದು ಫಸಲು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹಕ್ಕಪತ್ರ ಕೊಡೋಣ ಅಂತ. ಆದರೆ ನಮ್ಮ ಸರ್ಕಾರಕ್ಕೆ ಬುದ್ಧಿಲ್ಲ, ಇದೆ ಅವ್ರು ಕೊಡಬೇಡ ಅಂತ ಮಾತ್ರ. ಅವರು ಇಷ್ಟು ವರ್ಷ ಬೇಕಿದೆಯಲ್ಲ ಅವ್ರಿಗೆ, ನಾವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಇದು ಎಲ್ಲಿ ಗಂಟೆ ಹೋಗ್ಬೇಕು ಅಲ್ಲಿ ಗಂಟೆ ಸರ್ಕಾರ ಕಂಡು ಮೊನ್ನೆ ದಿನ ಬಂದ ಇಲ್ಲಿ ಕಳೆದ ತಿಂಗಳಲ್ಲಿ ಬಂದಿದ್ರು, ಯಾರು MLA ಬಂದಿದ್ರು, ಏನು ಹೇಳಿದ್ರು ಅಮ್ಮ 2 ತಿಂಗಳ ಒಳಗಡೆ ರೇಷನ್ ಕಾರ್ಡ್ ಬಿಡ್ತೀನಿ, 2 ತಿಂಗಳ ಒಳಗಡೆ ನಾವು ಈ ರೋಡು ಮಾಡ್ತೀನಿ, ಮನೆ ಬಂದಿದೆ ಯಾರೋಸ್ಗೆ. ಆದರೆ ಅವ್ರಿಗೆ ಮನೆ ಬಂದಿದೆ, ನಮಗೆ ಮನೆ ಬಂದಿಲ್ಲ. ಸತ್ಯಕ್ಕೆ ನಮಗೆ ಮನೆ ಕರೆಂಟ್ ಕೊಟ್ಟಿದ್ದಾರೆ, ಮನೆ ಅಕ್ಕಪತ್ರ ಬೀದು ಲೈಟು ನಮಗೆ ಕೊಟ್ಟೆ ಉಪಕಾರ ನಮಗೆ.
1: ಅಂದ್ರೆ ತಾವು ಪ್ರಮುಖವಾಗಿ ಯರವ ಸಮುದಾಯಕ್ಕೆ ಬರ್ತೀರಾ? ನಿಮ್ಮ ಹಿರಿಕರೆಲ್ಲ ಆಗಿರ್ಬೋದು, ನಿಮ್ಮ ತಂದೆ ಕಾಲದಲ್ಲಿ ಆಗಿರ್ಬೋದು, ಅವರೆಲ್ಲ ಕೃಷಿ ಮಾಡ್ತಿರ್ಲಿಲ್ವ? ಅವ್ರ ಕಾಲದಲ್ಲಿ ಏನೇನ್ ಬೆಳೀತಾ ಇದ್ರಿ?
0: ರಾಗಿ, ಭತ್ತ, ಅವಾಗ ಶುಂಠಿ ಅಷ್ಟಿಲ್ಲ ಆ ಟೈಮಲ್ಲಿ, ಇವಾಗ ಮಾತ್ರ ಹುರುಳಿ, ಸಾಸಿವೆ.
1: ಈಗ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆ ವತಿಯಿಂದ ತಮ್ಮದೇ ಆದಂತ ಒಂದು ಮಹಿಳಾ ಸಂಘಗಳನ್ನ ಮಾಡ್ಕೊಂಡಿದ್ರ, ಎಷ್ಟು ವರ್ಷದಿಂದ ತಾವು ಸಂಘ ಮಾಡ್ಕೊಂಡಿರೋದು?
0: 15 ವರ್ಷ.
1: 15 ವರ್ಷ ಆಯ್ತು. 15 ವರ್ಷ ಸಂಘದಿಂದ ನೀವು ಏನೇನೆಲ್ಲ ಚಟುವಟಿಕೆ ಮಾಡ್ತಾ ಬರ್ತಾ ಇದ್ದೀರಾ ಸಂಘದ ಮುಖಾಂತರ? ಎಷ್ಟು ಜನ ಮಹಿಳೆಯರು ಇದ್ದೀರಾ?
0: ಒಟ್ಟು 10 ಜನ. ಅಲ್ಲಿಂದ ಅವರು ಏನ ಸಂಘದಲ್ಲಿ ಬಂದು ಅವರು ನಮ್ಗೆ ಬುದ್ಧಿ ಹೇಳಿ, ನಿಮ್ಮ ಸ್ವಂತ ಇಷ್ಟ 10-10 ರೂಪಾಯಿ ಇದ್ರೆ ಕೆಟ್ಟಿ, ನಿಮ್ಗೆ ನಾಳೆಗೆ ಉಪಯೋಗ ಆಯ್ತೆ ಅಂತ ಹೇಳ್ಕೊಂಡು ನಾವು ಕೆಟ್ಟಿ, ನಮ್ಗೇನೋ ತೊಂದರೆ ಏನೋ ಆಗಲ್ಲ, ನಮ್ಮ ಸ್ವಂತ ದುಡ್ಡು ನಾವು ಕೆಟ್ಟಿ ಮಾಡಿ ಸಾಲ ತಗೊಂಡು ಸಾಲನೂ ಕೆಟ್ಟಿ ಆಯಿತು. ಪುನಃ ಇದೀಗ ಸ್ವಲ್ಪ ಒಂದು 7-3 ತಿಂಗಳಾಗಿದೆ ನಿಲ್ಸೂ, ನಾವು ಪುನಃ ಸ್ಟಾರ್ಟಿಂಗ್ ಆಗಬೇಕು, ಕೆಟ್ಟಬೇಕು, ಕೆಟ್ಟಿದ್ರೆ ನಮ್ಗೆ ಒಳ್ಳೇದಾಯ್ತು.
1: ಅಂದ್ರೆ ಉಳಿತಾಯ ಮಾಡ್ಕೊಂಡು ಆ ಸಂಘದ ಮುಖಾಂತರ ಸಂಘದಲ್ಲಿ ಕೂಡ ತಾವು ಸಾಲ ಪಡ್ಕೊಂಡು ಕಟ್ತಾ
0: ಇದ್ದೀರಾ?
1: ಜೊತೆಗೆ ಇನ್ನೇನೇನು ತರಬೇತಿಗಳು ಪಡ್ಕೋತಾ ಇದ್ದೀರಾ ಸಂಘದ
0: ಮಹಿಳೆಯರು? ತರಬೇತಿ ಸ್ವಲ್ಪ ಅವರು ಮೇಕೆಗಳು ಕೊಟ್ಟಿದ್ರು, ಬಿತ್ತನೆ ಬೀಜ ಕೊಡ್ತಾರೆ, ನಾಟಿಗೋಳಿ ಕೊಟ್ಟಿದ್ರು, ಕೋಳಿಗಳು ಕೊಟ್ಟಿದ್ರು, ಇವಾಗ ಬಿತ್ತನೆ ಬೀಜ ಕೊಡ್ತಾರೆ, ಅದನ್ನ ನಡ್ಕೊತೀನಿ. ಏನೋ ನಮ್ಮ ಜೀವನಕ್ಕೆ ಮುಂದುವರಿತದೆ. ಅದ್ರ ಜೊತೆಗೆ ಸ್ವಲ್ಪ ಹಂಸ್ತಿನೂ ಗೊಬ್ಬರ ಕೊಟ್ಟರು ನಮಗೆ ಒಳ್ಳೆದೈತಿತ್ತು.

0: ಅಂದ್ರೆ ಪ್ರಮುಖವಾಗಿ ಬಿತ್ತನೆ ಬೀಜಗಳಾಗಿರ್ಬೋದು ಮತ್ತೆ ಮೇಕೆ ಕೋಳಿ ಇದನ್ನೆಲ್ಲ ಪಡ್ಕೊಂಡಿದ್ರು. ಯಾವ್ಯಾವ ಪ್ರಮುಖವಾಗಿ ಯಾವ್ಯಾವ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಮಾಡಿದ್ರ?
1: ಅದು ಬೀನಿಸು, ಸೆಟ್ಟುಗಳು, ಕೀರೆ, ಬೀನಿಸು, ಇನ್ನೊಂದು ಹೀರದ ಕಾಯಿ, ಇದೆಲ್ಲ ಪಡ್ಕೊಟ್ಟಿದ್ದಾರೆ.
0: ಅಂದ್ರೆ ಪ್ರಮುಖವಾಗಿ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಬಳಸ್ಕೊತಾರೆ. ಈ ಮೇಕೆ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಯಾವಾಗ ತರಬೇತಿ ಪಡ್ಕೊಂಡಿದ್ದು?
1: ಅದು ಸ್ವಂತ ನಾವು ತರಬೇತಿಗೆ ಹೋಗಿಲ್ಲ ಸರ್.
0: ತರಬೇತಿ ಪಡೆದಿಲ್ಲ?
1: ಇಲ್ಲ ಪಡೆದಿಲ್ಲ, ಅದು ಸ್ವಂತ.
0: ಮೊದಲಿಂದ ಸಾಕಿದ್ರಿಂದ ನಿಮ್ಗೆ ಅನುಭವ ಇದೆ?
1: ಇದೆ.
0: ಅದು ಯಾವಾಗ ಪಡ್ಕೊಂಡಿದ್ದು ಮೇಕೆ ಮತ್ತೆ ಕೋಳಿ ಎಲ್ಲ?
1: ಒಂದು 20 ವರ್ಷ ಆಗಿದೆ.
0: ಕಳೆದ 20 ವರ್ಷದಿಂದಾನೆ ಪಡ್ಕೊಂಡಿದ್ರಿ. ಈ ಪ್ರಸ್ತುತವಾಗಿ ಸಾಕ್ತಾ
1: ಇದ್ದೀರಾ? ಈಗ ಎರಡಿದೆ, ಸ್ವಲ್ಪ ಏನೋ ತೊಂದರೆ ಆಗಿ ಮಾರ್ಕೊಂಡಿದ್ವಿ. ಎರಡಿದೆ ಕೋಳಿಗಳು, ಒಂದು 4 ಇದೆ.
0: ಕೋಳಿಗಳು ಸಾಕ್ತಾ ಇದೆ. ಈ ಕೃಷಿ ಜೊತೆ ಈ ಕುರಿ ಕೋಳಿ ಸಾಕ್ತಾ ಇರೋದು ಎಷ್ಟು ಅನುಕೂಲ ಇದೆ ತಮ್ಗೆ?
1: ನಮ್ಗೆ ಕಷ್ಟ ಕಾಯ್ತದೆ,
0: ಬರೀ ಒಂದನೇ ನೆಚ್ಕೊಂಡು ಕೂರಕ್ಕಾಗಲ್ಲ.
1: ಕೂರಕ್ಕಾಗಲ್ಲ, ಯಾವತ್ತೂ ಕೂಲಿ ಸಿಕ್ಕಲ್ಲ ನಮ್ಗೆ. ಅಪರೂಪ, ಮೊದಲು 1 ತಿಂಗಳು 2 ತಿಂಗಳು ಹಿಂಗೆ ಕೆಲಸ ಸಿಕ್ತಿತ್ತು, ಇವಾಗೆಲ್ಲ ಇವಾಗ ಅಪರೂಪ. ಮಳೆ ಕಡಿಮೆ ಇಲ್ಲ, ಅದಕ್ಕೆ ಈಗ ಅದಕ್ಕೇನೆ ಇವಾಗ ಕೊಡುಗೆ ಎಲ್ಲ ಉಂಟಾಗೋದು ಸುಮಾರು ಜನ. ಅಂದ್ರೆ ಇಲ್ಲಿ ಇತ್ತು, ನಮ್ಮಲ್ಲಿ ಕೂಲಿ ಇದೆಲ್ಲ ಇತ್ತು, ಇವಾಗಿಲ್ಲ, ಸ್ವಲ್ಪ ಕಡಿಮೆ. ಅವರವರು ಸ್ವಂತ ಮಾಡ್ಕೋತಾರೆ, ಅವರು ಕೂಲಿ ನೋಡ್ಕೊಂಡು ಸರಿಯಾಗಲತ್ತ. ನಾವು ಇದು ಅದು ನಮ್ಮ ಜಮೀನಲ್ಲಿ ಮಾಡ್ಕೊಂಡು ಜೀವನ ನಾವು ಮುಂದುವರ್ತೀವಿ.
0: ಈಗ ತಾವು ಪ್ರಮುಖವಾಗಿ ಈಗ ಇರುವಂತಹ 1 ಎಕರೆ ಭೂ ಪ್ರದೇಶದಲ್ಲೇ ತಾವು ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನ ಮತ್ತೆ ಈ ಪ್ರದೇಶಕ್ಕೆ ಸೂಕ್ತ ಆಗುವಂತಹ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇದರ ಕೃಷಿ ಪದ್ಧತಿ ಆಗಿರ್ಬೋದು, ನೀವು ಇದಕ್ಕೆ ಬಳಸುವಂತ ಗೊಬ್ಬರ ಆಗಿರ್ಬೋದು, ಯಾವ ರೀತಿಯ ಗೊಬ್ಬರಗಳನ್ನ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರ?
1: ಇಲ್ಲ, ನಾವು ಅಂಗಡಿ ತಕೊಂಡು ಬಂದ.
0: ಸಾವಯವ ಗೊಬ್ಬರ ಬಳಸ್ತಿಲ್ವಾ? ಅಂದ್ರೆ ನೀವು ಮನೇಲೆ ಗೊಬ್ಬರ ತಯಾರಿಸ್ಕೊಂಡು ನೀವೇ ಬಳಸ್ತೀರಾ?
1: ಅದೇ ಹಾಕ್ತೀನಿ. ಅದು ಯಾಕಂದ ಹೇಳಿದ್ರೆ ಸರ್, ಶುಂಠಿ ಮತ್ತು ಕುಡಿಗಳು, ಕಾಯಿ ಮೆಣಸಿದ್ದೆಲ್ಲ ಅದಕ್ಕೆ ಮತ್ತೆ ನಾವು ಇದಕ್ಕೆ ಏನು ಹಾಕಿಲ್ಲ. ಯಾವ್ದಕ್ಕೆ ನಾವು ಸೆಟ್ಟು ಬಿಟ್ಟು ಕೊಡ್ತಿದ್ದಲ್ಲ ಅದಕ್ಕೆ
0: ಅದು ಗೊಬ್ಬರ ಬಳಸ್ತೀರಾ?
1: ಇಲ್ಲ.
0: ಇನ್ಯಾವುದು ಗೊಬ್ಬರ ಬಳಸ್ತೀರಾ?
1: ಗೊಬ್ಬರ, ಚೇನೆ, ಕಾಚಿಲು, ಕುಡಿ ಇದಕ್ಕೆ.
0: ನೀವೇ ಸಾವಯವ ಪದ್ಧತಿನಲ್ಲಿ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇಲ್ಲ ಜಮೀನಿಗೆ?
1: ಇಲ್ಲ ಇಲ್ಲ, ಅದು ಮೊದಲಿತ್ತು.
0: ಮೊದಲೇ ಆ ಥರ ಮಾಡ್ತಾ?
1: ಮೊದಲು ನಮ್ಮ ರಾಗಿಗೆ, ಭತ್ತಕ್ಕ ಇದೆ ಔಷಧಿ ಕುಡಿಯಾಗಿಲ್ಲ. ಇವಾಗ ಔಷಧಿನೇ ಬೇಕು ಬೆಳೆಯಕ್ಕಾದ್ರೆ, ಔಷಧಿನೇ ಹಾಕ್ಬೇಕು.
0: ಆಗಿನ ಪದ್ಧತಿ ತರನೇ ಸಾವಯವ ಗೊಬ್ಬರ ಬಳಸ್ಕೊಂಡು ಮನೇಲಿ ಇದ್ದಂತ ಹಸು ಸಗಣಿ, ಮೇಕೆ ಸಗಣಿ ಅದನ್ನೇ ಬಳಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ರು. ಅವಾಗೆಲ್ಲ ಫಲ
1: ಚೆನ್ನಾಗಿತ್ತು.
0: ಈಗಲೂ ಅದನ್ನೇ ಮಾಡಿದ್ರೆ
1: ರೋಗ ನಿಂತಿಲ್ಲ?
0: ಹೌದು.
1: ಇವಾಗ ಇವಾಗ ರೋಗ ಜಾಸ್ತಿ ಆಯ್ತು. ತರಕಾರಿಗೆ ಹಚ್ಚೋದೆಲ್ಲ ಯಾವ್ದ ಔಷಧಿ?
0: ಔಷಧಿ. ಈ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಬಿಟ್ಬಿಟ್ಟು ಸಾವಯವನ ನೀವು ಯಾಕೆ ಬಳಸಿ ಸಾವಯವ ಕೃಷಿ ಮಾಡಬಾರ್ದು?
1: ಸರ್, ಅದು ಇವಾಗ ಅದ ಹಾಕ್ದ್ರೆ ಬೆಳೆಯಂಗಿಲ್ಲ, ಅದೇ ಫಸ್ಟ್ ಬೇಕು ಭೂಮಿಗೆ. ಹಂಗೆ ಇಟ್ಕೊಂಡಿದ್ದಲ್ಲ
0: ಅಂದ್ರೆ ಒಂದೇ ಸಲ ರಾಸಾಯನಿಕ ಬಿಟ್ಟು ಬರಕ್ಕೂ ಆಗೋದಿಲ್ಲ, ಹಂತ ಹಂತವಾಗಿ ಬರಬೇಕು. ಮೊದ್ಲೆಲ್ಲ 1 ಎಕರೆ ಮಾಡ್ತಿದ್ದವರು ಒಂದು 1/2 ಎಕರೆ ಸಾವಯವ ಮಾಡೋದು, ಮತ್ತೆ 3/4 ಎಕರೆ ಆತರ ಹಂತ ಹಂತವಾಗಿ ರಾಸಾಯನಿಕದಿಂದ ಸಾವಯವ ಬಂದ್ರೆ ಆಗ ಭೂಮಿ ಕೂಡ ಬದಲಾವಣೆ ಆಗಿ ಅದನ್ನು ಅದಕ್ಕೆ ಹೊಂದ್ಕೊಳ್ಳುತ್ತೆ.
1: ಹೊಂದ್ಕೊತೆ. ಇವಾಗ ಆಗಲ್ಲ, ದುಡ್ಡು ನಾಶ ಅಲ್ವಾ? ದುಡ್ಡಿದ್ರೆ ದೊಡ್ಡಪ್ಪ.
0: ಹಾಗೆ ಈಗ ಎಲ್ಲ ಬೆಳೆದಂತ ಬೆಳೆಗಳು ಏನಿರುತ್ತೆ, ಮುಖ್ಯವಾಗಿ ತಾವು ತರಕಾರಿ ಬೆಳೆಗಳನ್ನೇ ಬೆಳೆತರದಿಂದ, ಈ ಬೆಳೆದಂತ ಬೆಳೆಗಳನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ರ? ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರ?
1: ಇಲ್ಲ, ಇಲ್ಲಿ ಗಾಡಿ ಬರ್ತದೆ, ಅದು ಕೇರಳದಿಂದ, ಅವ್ರು ಬಂದು ತಕೊಂಡು ಹೋಗ್ತಾರೆ. ನಾವು ತಕೊಂಡು ಹೋಗಿ ಮಾರುಕಟ್ಟೆಗೆ ತಗೊಂಡು ಹೋಗಕ್ಕೆ ಏನು ಇಲ್ಲ. ಇಲ್ಲಿ ನಮ್ಗೆ ಮನೆಗೆ ಬರ್ತಾರೆ, ಇಷ್ಟು ತಿಳ್ಕೊಂಡು ಒಂದು 3-4 ಜನಕ್ಕೆ ಅವ್ರು ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇವತ್ತು ವ್ಯಾಪಾರ ಕೊಟ್ಟರೆ ನಾವು ನಾಳೆ ಇಲ್ಲ ನಾಡಿದ್ದು ಹಿಂಗೆ ಬರ್ತಾರೆ, ತಗೊಂಡು ಹೋಗ್ತಾರೆ. ದುಡ್ಡೇನು ತೊಂದರೆ ಇಲ್ಲ, ಕೈಗೆ ತಗೊಂಡು ಬಂದು ಕೊಡ್ತಾರೆ.
0: ಈಗ ಪ್ರಮುಖವಾಗಿ ತಾವು ತರಕಾರಿ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ತರಕಾರಿ ಬೆಳೆಗಳು ಕಟಾವ್ ಆದ ತಕ್ಷಣನೇ ತಾವು ಇದನ್ನ ಮಾರುಕಟ್ಟೆಗೆ ಮಾರಾಟ ಮಾಡಬೇಕಾಗುತ್ತೆ. ಹೆಚ್ಚು ದಿನ ಇಟ್ಟರೂ ಕೂಡ ಅವು ಹಾಳಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಅದನ್ನ ನಿರ್ವಹಣೆ ಮಾಡಿ ಅದನ್ನ ಮಾರಾಟ ಮಾಡ್ತೀರಾ?
1: ನಿರ್ವಹಣೆ 2-2 ಜನಕ್ಕೆ ಕುಯ್ಬೇಕು, ಕುಯ್ದ್ರೆ 3-4 ಜನ ಇಟ್ಕೊಂಡಿದ್ರೆ ಬಲ್ತೈತೆ, ತಕೊಂಡಿಲ್ಲ ತಕೊಂಡಿಲ್ಲ ಬೇಸ್ಟ್ ಐತೆ.
0: ಅಂದ್ರೆ ಎಲ್ಲಾ ಪ್ರಮುಖವಾಗಿ ಕೇರಳದಿಂದಾನೆ ಬಂದು ತಗೊಂಡು
1: ಹೋಗ್ತಾರೆ.
0: ನಿಮ್ಮ ಸುತ್ತಮುತ್ತ ಯಾರ್ಯಾರು ಜಮೀನ್ ಮಾಡ್ತಾ ಇದ್ರ ಪ್ರತಿಯೊಬ್ಬರು ಕೂಡ
1: ಅವ್ರ
0: ಗೊಬ್ಬರಗೇನೆ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಬಂದು ತಗೊಳಕ್ ಅನುಕೂಲ ಆಗ್ತದೆ. ಬೆಳೆದಂತ ಬೆಳೆಗೆ ಸರಿಯಾದ ರೀತಿ ಬೆಲೆ ಸಿಗ್ತಾ ಇದೆಯಾ
1: ಸರ್? ಅದು ಅದು ಹೇಳಕ್ಕಾಗಲ್ಲ. ರೇಟ್ ಹೆಂಗ್ ಬರ್ತೇನೋ, ಕಳೆದ ವರ್ಷ ನಮ್ಗೆ 10 ರೂಪಾಯಿ 8 ರೂಪಾಯಿ ಹಿಂಗೆ ರೇಟು. ಅದು ಒಣ ಸೀಸನ್ ಬರ್ತದಲ್ಲ, ಅವಾಗ 40-45 ಹಿಂಗೆ ಸಿಗ್ತದೆ.

0: ಅದು ಬಿಟ್ಟರೆ ಹೋಯ್ತು. 8 ರೂಪಾಯಿ 10 ರೂಪಾಯಿ ಹಿಂಗೆ ಒಂದು ಕೆಜಿಗೆ.
1: ತಾವು ಒಬ್ಬರೇನೆ ಈ ಕೃಷಿನಲ್ಲಿ ಮಾಡ್ತಾ ಇರೋದ ಅಥವಾ ಕುಟುಂಬದವರೆಲ್ಲ ಸೇರ್ಕೊಂಡು ಕೃಷಿ ಮಾಡ್ತಾ ಇದ್ರ?
0: ಕುಟುಂಬ ಇಲ್ಲ.
1: ಯಾರ್ಯಾರೆಲ್ಲ ಸೇರ್ಕೊಂಡಿದ್ರು ಜೊತೆಗಿದ್ದಾರ ನಿಮ್ಮ
0: ಜೊತೆಗೆ? ನಾವು ನಮ್ಮ ಅತ್ತೆ ಹುಡುಗಿ ಸೇರಿಸ್ಕೊಂಡಿನಿ, ಒಬ್ಬರಾಗಿ ಮಾಡೋಕ್ಕಾಗಲ್ಲ. ತಾಯಿನೂ ಒಬ್ಬ ಮಗನ ಇಬ್ಬರೇ ಇರೋದು. ಕೂಲಿಗೊಬ್ಬ ಹೋಗ್ಬೇಕು, ಮನೇಲಿ ಒಬ್ಬ ಕೆಲಸ ಮಾಡಬೇಕು. ಇಬ್ಬರು ಮನೇಲಿ ಕೆಲಸ ಮಾಡಿಕೊಂಡ್ರೆ ಊಟಕ್ಕೇನು ಸ್ವಲ್ಪ ತೊಂದರೆ ಆಯ್ತು.

0: ತರಬೇತಿಗಳಾಗಿರ್ಬೋದು, ಮೀಟಿಂಗ್ಗಳಲ್ಲೆಲ್ಲ ಭಾಗವಹಿಸಿ ಈ ಕೃಷಿ ಬಗ್ಗೆ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ರೆ?
1: ಅವರು ಎಲ್ಲ ತರಬೇತಿ ಕೊಟ್ಟಿದ್ದಾರೆ, ಆಡು ಬಗ್ಗೆ, ಕೋಳಿ ಬಗ್ಗೆ, ತರಕಾರಿ ಕೊಟ್ಟಿದಾರಲ್ಲ ಅವರೆಲ್ಲ ಇದ್ದು ಅದು ಹಂಗೆ ಮಾಡಿ ಹಂಗೆ ಮಾಡಿ ಎಲ್ಲ ತರಬೇತಿ ಕೊಟ್ಟಿದ್ದಾರೆ. ಅವರು ಹೇಳ್ದಂಗೆ ನಾವು ಸ್ವಲ್ಪ ಮಾಡಿ ಮುಂದೆ ಬಂದಿನೋ, ಕಷ್ಟಗಳು ಆಗಿಲ್ಲ.
0: ಈಗ ನೀವು ಸಂಘ ಮಾಡಿಕೊಂಡು ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಸಂಸ್ಥೆಗಳಿಂದ ಇರ್ತಿ ಸಭೆಗಳಲ್ಲಿ ತರಬೇತಿಗಳಲ್ಲಿ ಭಾಗವಹಿಸ್ತಾ ಈ ಥರ ಮೇಕೆ ಬಗ್ಗೆ ಮತ್ತು ಕೋಳಿ ಬಗ್ಗೆ ತರಬೇತಿ ಪಡ್ಕೊಂಡಿದ್ದೀರಾ, ಮತ್ತು ಬಿತ್ತನೆ ಬೀಜಗಳನ್ನೆಲ್ಲ ಪಡ್ಕೊಂಡಿದ್ದೀರಾ, ಇದರಿಂದ ಒಂದಷ್ಟು ಕೃಷಿ ಮಾಡೋಕ್ಕೆ ಒಂದಷ್ಟು ಅನುಕೂಲ ಆಗಿದೆ. ಮೊದಲೆಲ್ಲ ಇರ್ತಿ ಸಂಸ್ಥೆಗಳಿಂದ ಸೌಲಭ್ಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈಗ ಸಂಸ್ಥೆಗಳಿಂದ ಸೌಲಭ್ಯ ಸಿಗ್ತಾ ಇರೋದಾಗಿರ್ಬೋದು, ಎಷ್ಟು ಅನುಕೂಲ ಆಗಿದೆ ತಮಗೆ ಕೃಷಿ ಮಾಡೋಕ್ಕೆ?
1: ಅಕ್ಕ ನಂದ ಮಾಮಟ್ಟ ಬಂದಾಗ ನಮ್ಗೆ ಇವಾಗ ಖುಷಿನೇ, ಅವರು ತರಬೇತಿ ಕೊಟ್ಟು ಬಿತ್ತನೆ ಬೀಜ ಕೊಟ್ಟು ನಮಗೆ ಏನೋ ಮುಂದೆ ಹೋಗ್ತೀನಿ ನಾವು. ಅಲ್ಲದೆ ಮೊದಲು ನಾವು ಫಸ್ಟ್ ಜಾಗ ಹಿಡಿದು ಮಾಡಿ ನಮ್ಗೆ ರಾಗಿ ಬಿತ್ಕೊಂಡು ಭತ್ತ ಬಿತ್ಕೊಂಡು ಹಿಂಗೆ ಉರುಳಿ ಬಿತ್ಕೊಂಡಿದ್ದ. ಸಂಘದಲ್ಲಿ ಬಂದವರೆಲ್ಲ ಬಂದು ಮಾಡಿ ನಮ್ಗೆ ತರಬೇತಿ ಕೊಟ್ಟು ಅವರಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ನಮಗೆ ದುಡ್ಡಿಗೆ ಅಷ್ಟು ತೊಂದರೆನೂ ಇಲ್ಲ. ಎಲ್ಲಿ ಎಲ್ಲಿ ಮೀಟಿಂಗ್ಗೆ ಅವ್ರು ಕರೀತಾರ ಅಲ್ಲಿಗಂಟ ನಾವು ಹೊಂಟಿದ್ದೀನೋ, ಹೋಗಿ ಅವ್ರು ತರಬೇತಿ ಕೊಟ್ಟು ಮುಂದೆ ಹಂಗೆ ಕುಂತು ಮಾತಾಡಕ್ ನಮ್ಗೆ ಒಂದು ಧೈರ್ಯ ಬಂದಿದೆ. ಮೊದಲೆಲ್ಲ ಇತ್ತಿಲ್ಲ, ಯಾರು ಬಂದ್ರೆ ಸಾಕು ಹೋಗಿ ಮನೆ, ಯಾರಂತ ಗೊತ್ತಿಲ್ಲ, ಬೈ ಆಯ್ತದ ಹೇಳ್ಕೊಂಡು ಹಿಂಗೆಲ್ಲ ಇತ್ತ. ಇವಾಗ ಅವ್ರು ಬಂದು ನಮ್ದೇ ನಿಂತು ಮಾತಾಡಕ್ ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ ನಿಮ್ಮ ಸಂಘದಲ್ಲಿ ಬಂದು.
0: ಮುಂದೆ ಇನ್ನೇನೇನೆಲ್ಲ ಸಂಸ್ಥೆಗಳಿಂದ ಸೌಲಭ್ಯ ಪಡ್ಕೊಂಡು ಈ ಒಂದು ಕೃಷಿ ಚಟುವಟಿಕೆಯನ್ನು ಇನ್ನೂ ಪ್ರಗತಿಯಲ್ಲಿ ಮಾಡ್ಕೋಬೇಕು, ಇನ್ನೂ ಮುಂದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ?
1: ಅದಕ್ಕೆ ಸರ್ ಅವ್ರು ಸ್ವಲ್ಪ ಗೊಬ್ಬರ ಸ್ವಲ್ಪ ಅಂಶ ಎಲ್ಲ ಕೊಟ್ಟರೆ ನಮಗೆ ಅನುಕೂಲ ಆಯ್ತಿತ್ತು ಸ್ವಲ್ಪ, ಅದು ಸ್ವಲ್ಪ ಹೇಳಿ ಅವ್ರಿಗೆ.
0: ಈಗಾಗಲೇ ಎರೆಹುಳು ಗೊಬ್ಬರ ತಯಾರಿಕೆ ಮಾಡೋದು ಕುರಿತು ಕೂಡ ತರಬೇತಿ ಸಿಗ್ತಾ ಇದೆ, ಅದನ್ನು ಕೂಡ ತಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ದಿನ ಕೆಂಚನಹಳ್ಳಿಗೆ ಹೋಗಿ ಅದೊಂದು ಎರೆಹುಳು ಗೊಬ್ಬರ ಮಾಡೋದೊಂದು ತರಬೇತಿ ಪಡ್ಕೊಳ್ಳಿ. ನೀವು ಕೂಡ ಗೊಬ್ಬರನ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದು ಬಳಸೋದು ಕೂಡ ತಪ್ಪುತ್ತೆ. ಈ ಎರೆಹುಳು ಗೊಬ್ಬರ ಹಾಕೋದು ಕೂಡ ಒಂದು ಸಾವಯವ ಕೃಷಿಯಲ್ಲಿ ಉತ್ತಮವಾದಂಥ ವಿಧಾನ, ಅದನ್ನು ಕೂಡ ತಾವು ತರಬೇತಿ ಪಡ್ಕೊಂಡು ಸಂಘದ ಮಹಿಳೆಯರೆಲ್ಲ ಅದನ್ನು ಕೂಡ ನಿಮ್ಮ ಮನೆ ಹತ್ರ ಅಥವಾ ಜಮೀನ್ ಹತ್ರನೇ ಈ ಗೊಬ್ಬರವನ್ನು ಮಾಡ್ಕೊಂಡು ಬಳಸಿ ಅದು ಕೂಡ ಒಂದು ಉತ್ತಮವಾದ ಗೊಬ್ಬರವನ್ನು ಮಾಡಿಕೊಂಡು ಒಂದು ಸಾವಯವ ಕೃಷಿಯನ್ನು ನೀವು ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಕೂಡ ನೀವು ಸಂಘದ ಮಹಿಳೆಯರೆಲ್ಲ ಸೇರಿ ಅದೊಂದು ತರಬೇತಿ ಪಡ್ಕೊಳ್ಳಿ, ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈಗ ಅದೇ ರೀತಿ ಈಗ ತಾವು ಸಂಸ್ಥೆಗಳಿಂದ ಈ ಥರ ಸೌಲಭ್ಯ ಪಡ್ಕೊಂಡು ಕೃಷಿ ಮಾಡ್ಕೋತಾ ಇದ್ದೀರಾ, ಒಂದು ಸುಧಾರಿತ ಒಂದು ಕೃಷಿ ಜೀವನವನ್ನು ಮಾಡ್ತಾ ಇದ್ದೀರಾ. ಈಗ ತಾಲೂಕಿನ ಹಲವಾರು ಹಳ್ಳಿಗಳಲ್ಲೂ ಕೂಡ ತಮ್ಮಂಥ ಆದಿವಾಸಿಗಳಿದ್ದಾರೆ, ಇರುವಂಥ ಜಮೀನನ್ನ ತಾವು ಮಾಡದೆ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದು, ಬೇರೆ ಕಡೆ ಕೂಲಿ ಕೆಲಸ ಮಾಡೋದನ್ನು ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಈ ರೀತಿ ಸಂಸ್ಥೆಗಳಿಂದ ಸೌಲಭ್ಯ ಪಡ್ಕೊಂಡು ಅವರೇ ಅವ್ರ ಜಮೀನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಸರ್ ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಸ್ವಂತನೇ.
0: ಹೌದು,
1: ಕೆಲವರು ಕೊಡ್ತಾರೆ ಅವ್ರಿಗೆ ವರ್ಚರಿ, ನಮ್ಮ ಜಮೀನು ಬಿಟ್ಟುಬಿಟ್ಟು ವರ್ಚರಿ ಮಾಡಕ್ಕೆ ಅವ್ರಿಗೆ ಇಷ್ಟ, ಆದರೆ ನಮ್ಗೆ ಹಂಗಿಲ್ಲ. ನಾವೇ ನಮ್ಮ ಜಮೀನಿ ನಾವು ದುಡಿಬೇಕು, ವರ್ಚರಿನೂ ಹೋಗಿ ದುಡಿಬೇಕು, ನಮ್ಗೆ ಎರಡು ಬೇಕು, ನಮ್ಮ ಜಮೀನು ಬೇಕು, ಅವ್ರ ಜಮೀನು ಬೇಕು. ಈಗ ಕೂಲಿಗೆ ಹೋದ್ರೆ ನಮ್ಮ ಹೊಟ್ಟೆಪಾಡು ಅಲ್ವಾ, ಇಲ್ಲಿ ಮಾಡಿದ್ರೆ ನಮ್ಮ ಹೊಟ್ಟೆಪಾಡು. ಅದಕ್ಕೆ ಬೇಸಿಗೆ ಟೈಮಲ್ಲಿ ವರ್ಚರಿ ಕಲ್ಸ್ಕೊಯ್ತೀನಿ, ಪಡ್ಕೊಂಡು ಮುಂದುವರ್ತೀನಿ ನಾವು. ಅದೇ ಸ್ವಲ್ಪ ನಾವು ಸ್ವಲ್ಪ ಗೊಬ್ಬರ ನಮ್ಗೆ ಅನಿಸ್ತಿ ಕೊಟ್ಟರು ನಮ್ಗೆ ಅನುಕೂಲ ಆಯ್ತಿತ್ತು. ಇವಾಗ ಕೂಲಿಲ್ಲ, ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿ ಆಗಿದೆ, ಅವರು ನಮ್ಮ ಸಂಘದಲ್ಲಿ ಕೊಟ್ಟರೆ ನಮ್ಗೆ ಆಯ್ತದೆ ಅಂತ ನಾನು ಕೇಳ್ಕೊತೀನಿ ಅಷ್ಟೇ.
0: ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಸಂಸ್ಥೆ ಕಡೆಯಿಂದ ಕೆಂಚನಹಳ್ಳಿಯಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕದ ಒಂದು ತರಬೇತಿಯನ್ನು ಪಡ್ಕೊಳ್ಳಿ ಸಂಘದ ಮಹಿಳೆಯರು, ಇದರಿಂದ ಕೂಡ ತಾವೇ ಒಂದು ಸ್ವತಃ ಗೊಬ್ಬರವನ್ನು ಮಾಡಿಕೊಂಡು ನೀವೇ ಬಳಸ್ಬೋದು. ಮುಂದಿನ ದಿನಗಳಲ್ಲಿ ಸಭೆ ಕರೆದಾಗ ಇದನ್ನು ಚರ್ಚೆ ಮಾಡಿ. ಬಹಳ ಸಂತೋಷ ಗೌರಿ ಅವರು, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಕಳೆದ ಹಲವಾರು ವರ್ಷಗಳಿಂದ ಒಬ್ಬ ರೈತ ಮಹಿಳೆಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಆಹಾರ ಬೆಳೆಗಳನ್ನು ಬೆಳೀತಾ ಸಂಘದ ಮುಖಾಂತರ ಮಹಿಳೆಯರೆಲ್ಲ ತರಬೇತಿಗಳು ಮತ್ತು ಸಭೆಯಲ್ಲಿ ಭಾಗವಹಿಸ್ತಾ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಂದು ಕೃಷಿ ಜೀವನವನ್ನು ನಡೆಸೋದು ಕುರಿತು, ಇದರಿಂದ ತಮ್ಮ ಒಂದು ಜೀವನ ಹೇಗೆ ನಡೆಸಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಸಂಸ್ಥೆಗಳಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳು ತಮಗೆ ಎಷ್ಟು ಖುಷಿ ಇದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿರುವುದ ಧನ್ಯವಾದಗಳು.
1: ನಮಸ್ಕಾರ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ಚರಿಕೋಟೆ ತಾಲೂಕಿನ ಗೋಳೂರು ಅಡಿಯ ರೈತ ಮಹಿಳೆಯಾದಂಥ ಶ್ರೀಮತಿ ಗೌರಿಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತ ಮಹಿಳೆ ಅಥವಾ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ

0: ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
0: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು HDKOTE ತಾಲೂಕಿನ ಗೋಳೂರು ಹಾಡಿಯ ಶ್ರೀಮತಿ ಗೌರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
3: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
3: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
4: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
3: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
4: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, AI ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
3: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ HDKOTE, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
3: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು

0: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
1: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
2: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 10 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಹಾಮನೆಯ ಮಹಡೆಯ ಬಿಸಿಲು ಮಚ್ಚಿನಲ್ಲಿ ಮನೆಯವರೆಲ್ಲರೂ ಕುಳಿತಿದ್ದರು. ಗಂಗೆ ನೀಲೆಯರು ಮಾತನಾಡಲು ಅರಿಯದ ಮಹಾಮೌನಿಗಳು. ಮನದಲ್ಲಿ ಅಕಾಲ ಮೃತ್ಯುವಿಗೆ ಈಡಾಗಿ ಶಿವ ಸನ್ನಿಧಿಯನ್ನು ಸೇರಿದ ಸುತ ಬಾಲಸಂಗಯ್ಯನ ನೆನಪು. ಬೆಳದಿಂಗಳ ಸವಿಯನ್ನು ಉಣ್ಣುತ್ತಲೇ ಬದುಕಲ್ಲಿ ಇನ್ನಿಲ್ಲ ಶುಭ ಬೆಳಗು ಎಂಬ ನೋವು. ಇಬ್ಬರ ಮನದಲ್ಲೂ ಮಗನ ಮರಣದ ನೆನಪು ಮರುಕಳಿಸಿತು. ಸುರಿದ ಮಳೆಯಲ್ಲಿ ಅಂದು ನೆನೆದ ಕಾರಣ ಬಂದ ಜ್ವರ ಬಿಡದೆ ಸುಪುತ್ರ ಬಾಲಸಂಗಯ್ಯನನ್ನು ಸುಡುತ್ತಿತ್ತು. ಸುಕೋಮಲ ಶರೀರಿ ದೇಹ ಬಿಸಿಯಾದ ಆಘಾತವ ತಡೆಯಲಾಗದೆ ನರಳುತ್ತಿದ್ದ. ಬಂದ ಜ್ವರ ಪೀಡಿಸುತ್ತಲೇ ಇತ್ತು, ಬಿಟ್ಟು ಬಿಟ್ಟು ಬರುತ್ತಿತ್ತು. ಇಂದು ಪರವಾಗಿಲ್ಲ, ಸುಧಾರಿಸಿಕೊಂಡ. ನೆಮ್ಮದಿಯ ಉಸಿರು ನೀರ ಮೇಲಿನ ಗುಳ್ಳೆಯಾಯಿತು. ನೆಮ್ಮದಿಯು ತಾ ಬಂದ ದಾರಿಯಲ್ಲೇ ಬರುತ್ತಿರುವಂತೆ ಕರಗಿತು. ನಡುರಾತ್ರಿಯಲ್ಲಿ ತನುವಿಗಂಟಿದ ಶಾಖ ಮಾತೆಯರನ್ನು ತಟ್ಟಿ ಎಬ್ಬಿಸಿತು, ಬೆದರಿಸಿತು. ಅಂತೂ ಬೆಳಗಾಯಿತು. ಗಂಗೆ ನೀಲೆಯರು ಪೂಜಾಗ್ರಹಕ್ಕೆ ಧಾವಿಸಿ ಶೋಕಾರ್ತರಾಗಿ ನೇತ್ರದಲ್ಲಿ ತುಂಬಿದ್ದ ನೆತ್ತರ ಬಿಂದುಗಳನ್ನೇ ಹರಿಸಿದರು. ಸಂಜೆಯಾಯಿತು. ಬಾಲಸಂಗಯ್ಯ ಅಮ್ಮಂದಿರೊಡನೆ ನೆಮ್ಮದಿಯಿಂದ ಪೂಜಾ ನಿರತನಾಗಿದ್ದನು. ಮಾತೆಯರು ತಮ್ಮ ಪೂಜೆಯು ಮುಗಿದಂತೆ ಎಚ್ಚೆತ್ತರು.

ತದೇಕ ಚಿತ್ತ ನೋಟದಲ್ಲಿ ಇಷ್ಟಲಿಂಗನು ನೋಡುತ್ತ ಕುಳಿತಿದ್ದ ಸುತನನ್ನು ಕಂಡು ಬೆರಗಾಗಿ ಹರ್ಷಾತಿರೇಕದಲ್ಲಿ ಬೆಳಗಿ ಪ್ರೀತಿಯಲ್ಲಿ ಆಲಂಗಿಸಿದರು. ಒರಗಿದ ಅಂತೆಯೇ ಅವರ ತೆರೆದ ತೋಳುಗಳಲ್ಲಿ ಇಷ್ಟಲಿಂಗನ ಹುಡುಕಿ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಸುದ್ದಿ ಹರಡಿದಂತೆ ಬಸವಣ್ಣನಾದಿಯಾಗಿ ಎಲ್ಲರೂ ಧಾವಿಸಿ ಬಂದರು. ಕಂಡಂತೆ ಬದುಕಿಯೂ ಶವವಾಗಿರುವ ಗಂಗೆ ನೀಲೆ ನಾಗವ್ಯರನ್ನು, ಸೋತು ಸತ್ತಿರುವ ಎಳೆಯ ಬಾಲ ಸಂಗಯ್ಯನನ್ನು, ನಿಜ ದರಿವ ಪ್ರಜ್ಞೆಯಲ್ಲಿ ಸತ್ತಿತ್ತು ಮಾತು, ಸತ್ತಿತ್ತು ನೋಟ, ಸತ್ತಿತ್ತು ಕಳೆಯು. ಸಮಯ ಉರುಳಿತು. ದುಃಖವೆಲ್ಲವ ನುಂಗಿ ಮುಚ್ಚಿ ಪ್ರೇಮಹೂ ರಾಶಿಯಲ್ಲಿ ಅವನ ಮನೆ ಹಿಂಭಾಗದ ಗುಹೆಯ ಸನಿಹದಲ್ಲಿ ಸಮಾಧಿಯ ಮಾಡಿದರು. ಹಿಂದಿರುಗಿ ಬಂದ ಬಸವಣ್ಣನ ಮೊಗದಲ್ಲಿ ಕಣ್ಣೀರ ಬಿಂದುಗಳು ಮಾತ್ರ. ಕೆಲವು ದಿನಗಳ ನಂತರ ಬಸವಣ್ಣ ಕುದುರೆಯನ್ನೇರಿ ಮಹಾಮನೆಯತ್ತ ಬರುತ್ತಿದ್ದರು. ರಥಬೀದಿ ದಾಟಿ ಮುಂದಕ್ಕೆ ಬಂದಾಗ ಜನರ ಗುಂಪು, ಗದ್ದಲ, ಚಪ್ಪಾಳೆ, ಕೂಗು, ಅಚ್ಚರಿಯಾಯಿತು. ಆದರೂ ಇವೆಲ್ಲ ಜನಜೀವನದ ಸಾಗಾಟದಲ್ಲಿ ಸಹಜವೆಂದು ಒಳಗೊಳಗೆ ನಗುತ್ತಾ ಮುಂದಕ್ಕೆ ಬಸವಣ್ಣನವರ ಮನದಲ್ಲಿದ್ದುದು ಪ್ರಭುದೇವರೆಂದು ಬಂದಾರು ಎಂಬುದು ಮಾತ್ರ. ಮುಂದಕ್ಕೆ ಸಾಗುತ್ತಿದ್ದಂತೆ ಹಾವಾಡಿಗನೊಬ್ಬ ಹೆಡೆತೆರದ ಹಾವಿನೊಡನೆ ಆಟವಾಡುತ್ತಿದ್ದ. ಬಸವಣ್ಣ ಅಚ್ಚರಿಯ ನೋಟದಲ್ಲಿ ಹಾಗೆಯೇ ನಿಂತರು. ಕುದುರೆ ಮೇಲಿನ ಮೂರ್ತಿಯಾಗಿ ಹಾವಾಡಿಗನಿಗೆ ಇಂದು ತನಗೆ ಧನ ನೆರವು ಎಂಬ ಸಂತಸ. ಬಗೆ ಬಗೆಯ ಆಟಗಳ ತೋರಿಸತೊಡಗಿದ. ಬಸವಣ್ಣನವರು ತದೇಕ ಚಿತ್ತದಲ್ಲಿ ಇದ್ದಕ್ಕಿದ್ದಂತೆಯೇ ಅಪರಿಚಿತನೊಬ್ಬ ಬಂದು ಬಸವಣ್ಣನೆದುರು ನಿಂತು ಕೇಕೆ ಹಾಕಿದನು. ಕೆದರಿದ ತಲೆ, ಉದ್ದನೆಯ ಬಿಳಿಗಡ್ಡ, ತೊನೆವ ನಡೆ, ಬಾಗಿದ ಕೊಂಕುದೇಹ, ಪೊರೆಗಣ್ಣು, ಬಿಂದು ಸೋರುವ ಅಧರ, ಬಿರುದು ಹೋದದ್ದು ಬೇರೆ, ಹರಿದ ಪಾದ, ಅಸ್ಥಿ ಪಂಜರದಂತಿದ್ದ ದೇಹವನ್ನು ಅಲ್ಲಲ್ಲಿ ಮುಚ್ಚಿದ ಚಿಂದಿಕಾವಿ, ಮೂಗ ನುಗ್ಗಿದ ಕಮಟು ವಾಸನೆಗೆ ಬಸವಣ್ಣನಿಗೆ ತಲೆ ತಿರುಗಿದಂತಾಯಿತು. ಸಾವರಿಸಿಕೊಂಡರು. ಬಸವಣ್ಣನೆದುರು ಬಂದವನು ಹಾವಾಡಿಗ ನಡೆ ಸರ್ರನೆ ತಿರುಗಿ ಅವನಾಡಿಸುತ್ತಿದ್ದ ಸರ್ಪವನ್ನು ಕಿತ್ತುಕೊಂಡು ಗರಗರ ಗರಗರ ಗರನೆ ತಿರುಗಿಸಲು ನೆರೆದಿದ್ದ ಜನರೆಲ್ಲ ಬೆದರಿ ಅವನನ್ನೇ ನೋಡುತ್ತಿರುವಂತೆ ಆ ಹಾವು ನಾಗರ ಬೆತ್ತವಾಗಿ ಕಂಗೊಳಿಸಿತು. ಹಾವಾಡಿಗ ಬೆಪ್ಪಾಗಿ ಹೋದ. ಬಸವಣ್ಣನವರು ಎವೆಯಿಕ್ಕದೆ ಆ ಕೊಳಕು ವ್ಯಕ್ತಿಯನ್ನೇ ಏಕನೋಟದಲ್ಲಿ ನೋಡುತ್ತಿದ್ದರು. ಎಲ್ಲೋ ನೋಡಿದಂತಿದೆಯಲ್ಲ ಎಂದೆನಿಸಿತು. ಗಲಿಬಿಲಿಗೆ ಒಳಗಾದರು. ಆ ವ್ಯಕ್ತಿ ತೊದಲುತ್ತಾ ತನ್ನ ಹಿಂಭಾಗದಲ್ಲಿ ಇರಿಸಿದ್ದ ಹೆಂಡದ ಬುರುಡೆಯತ್ತ ತೆರಳಿದ. ಎತ್ತಿಕೊಂಡು ಗುಂಪಿನಡೆ ಧಾವಿಸಿದ. ಎಲ್ಲರೂ ಹೆದರಿ ಓಡಿ ಹೋದರು. ಚಂದದ ನಗೆಯವನ ಅರಳಿಸಿದಂತೆ ಬಸವಣ್ಣನವರಿಗೆ ಮಿಂಚು ಹೊಡೆದಂತಾಯಿತು. ಕುದುರೆಯಿಂದಿಳಿದು ಅವನೆದುರು ಬಂದು ದಿಟ್ಟಿಸಿದರು. ಉದ್ದವಾಗಿ ಇಳಿ ಬಿದ್ದಿದ್ದ ಬಿಳಿಗಡ್ಡದ ಹಿಂದಿನ ಮೋರೆಯಲ್ಲಿ ಹೊಳೆವ ಕಂಗಳ ಕಂಡಂತೆ ಮಲಿನ ತನುವಿನ ಒಳಗಿದ್ದ ಅವನಂತರಂಗದ ಅಖಂಡ ಪ್ರಭೆ ಬಹಿರಂಗದ ಮಾಟದಲ್ಲಿ ಮುಸುಕಿದೆ ಎಂದರಿತು. ಇನ್ನೂ ಸನಿಹವಾದರು. ಅವನನ್ನೇ ದಿಟ್ಟಿಸುತ್ತಿದ್ದರು. ಗಳಿಗೆ ಕಳೆಯುವಷ್ಟರಲ್ಲಿ ಬಸವಣ್ಣ, ಗುರುವೇ ಪ್ರಭುದೇವ, ಗುರುವೇ ಪ್ರಭುದೇವ ಬಡಬಡಿಸಿದರು. ಪಾದ ಕಮಲಗಳಿಗೆ ಮಣಿದರು. ಇದೇನು ಆಟ ಪ್ರಭು, ಗದ್ಗದಿಸಿದರು. ಮಾತನಾಡಲು ಅರಿಯದೆ ಹರ್ಷ ಬಿಂದುಗಳ ಸುರಿಸುತ್ತ ಹಾಗೆಯೇ ನಿಂತರು. ಬಸವಣ್ಣನ ಹಿಂಬಾಲಕರು ಮೂಕರಾದರು. ಎಲ್ಲರಿಗೂ ಪ್ರಭುದೇವರ ದರ್ಶನ ಭಾಗ್ಯ. ಹರಳಯ್ಯನ ಸುತ, ಮಾದರಸನ ಸುತೆ, ಪ್ರೇಮಿಗಳಾಗಿದ್ದವರು ದಂಪತಿಗಳಾಗಲು ನಿರ್ಧರಿಸಿದ್ದರು. ಒಪ್ಪುವವರು, ಒಪ್ಪದವರು, ಒಪ್ಪಿದವರೂ ಇದ್ದರು. ಬಸವಣ್ಣನವರ ಅಂತರಂಗದಲ್ಲಿ ಈ ಮದುವೆ ನಡೆಯಲಿ, ನಾವೆಲ್ಲರೂ ಹರಸೋಣ. ಅವರಿಷ್ಟಕ್ಕೆ ವಿರುದ್ಧವಾಗಿದ್ದು ಪ್ರೀತಿಯನ್ನು ಹಿಸುಕಿದರದು ಧೂರ್ತತೆ ಎಂದಾಗುತ್ತದೆ. ಶರಣರಾಗಿರುವ ನಮಗೆ ಧೂರ್ತತೆಯ ಮೆರೆಯುವಿಕೆ ಏಕೆ? ನಿಜ ಪ್ರೀತಿಯನ್ನು ಕಡೆಗಣಿಸಬಾರದು. ಪ್ರೇಮಿಗಳನ್ನು ವಿರಹಿಗಳನ್ನಾಗಿಸಬಾರದು. ನಿಜ ಪ್ರೀತಿಯೇ ಬದುಕು. ಪ್ರೀತಿಗೆ ಜಾತಿಯ ಹಂಗು ಬಂಧುತ್ವ ಬೇಕಿಲ್ಲ ಎನ್ನುವ ಭಾವ. ಪ್ರಭುದೇವರಿಗೆ ವಿಷಯವನ್ನು ಒಪ್ಪಿಸಿದರು. ಪ್ರಭುದೇವರು

ಒಮ್ಮೆಗೆ ಒಪ್ಪಿಗೆ ನೀಡಲಿಲ್ಲ. ನಿಧಾನವಾಗಿ ತೋರದೆ ಆತುರವ ಚರ್ಚಿಸೋಣ ಇದರ ಸಾಧಕ ಬಾಧಕಗಳನ್ನು ಎಂದರು. ಹಲವಾರು ಶರಣರು ಪ್ರಭುದೇವರ ಮಾತನ್ನು ವಿರೋಧಿಸಿದರು. ಪ್ರಭುದೇವರಾಗ, ಇಲ್ಲಿ ಒಪ್ಪಿಗೆ ವಿರೋಧದ ಪ್ರಶ್ನೆಯೇ ಇಲ್ಲ. ಆದರೆ ಮೊದಲು ಎಲ್ಲರೂ ಈ ಬೆಳವಣಿಗೆಗಳನ್ನು ಮಾತು ಎಂಬ ವರಗಲ್ಲಿಗೆ ಹಚ್ಚಿಟ್ಟುಕೊಳ್ಳೋಣ. ಒಮ್ಮತದಿ ಮೂಡುವ ಅಭಿಪ್ರಾಯಕ್ಕೆ ಎಲ್ಲರ ಸಹಮತ ತೋರೋಣ ಎಂದು ನುಡಿದಂತೆ ಒಪ್ಪಿದ ಎಲ್ಲರೂ ಸೇರಿದರು. ಪ್ರಭುದೇವರು ತಾವೇ ಮಾತು ಪ್ರಾರಂಭಿಸಿ, ಅಂಜಬೇಡ, ಅಳುಕಬೇಡ, ಹೋದವರಾರು, ಇದ್ದವರಾರು, ಎಲೆಮರುಳೆ, ಒಂದು ಮುಖದಲ್ಲಿಪ್ಪ ದೇವನೊಬ್ಬನೇ, ಹಲವು ಮುಖದಲ್ಲಿಪ್ಪ ದೇವನೊಬ್ಬನೇ, ನಾಮ ಹಲವಲ್ಲದೆ ಕಾರ್ಯ ಒಂದೇ ನೋಡ, ಮನದ ಒಳಗಣ ಘನವು ತನುವ ನಗಲುವುದುಂಟೆ, ಗುಹೇಶ್ವರ ಲಿಂಗದಲ್ಲಿ ವಿಯೋಗಕ್ಕೆ ತೆರಹಿಲ್ಲ. ಪ್ರಭುದೇವರು ಈ ಮಾತನ್ನು ಆಡಿದಂತೆ ನೆರೆದ ಎಲ್ಲ ಶರಣರಲ್ಲಿ ವಿಚಾರ ವಿಮರ್ಶೆ ಮಾತು ನಡೆಯತೊಡಗಿತು. ಅವರೆಲ್ಲರ ಅಭಿಪ್ರಾಯವು ತಮ್ಮ ಒಪ್ಪಿಗೆ ಇದೆ ಎಂದೇ ಆಗಿತ್ತು. ಆಗ ಸೊಡ್ಡಳ ಬಾಚರಸರು ಬಸವಣ್ಣನವರ ನುಡಿಗಳನ್ನು ಆಡುವೆ ಎಂದು ಹೀಗೆಂದರು. ಉಂಬಲ್ಲಿ ಉಡುವಲ್ಲಿ ಕ್ರೀಯಳಿತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು. ಎಂತಯ್ಯ ಅವರ ಭಕ್ತರೆಂಬೆ ಯುಕ್ತರೆಂಬೆ ಕೂಡಲ ಸಂಗಮ ದೇವ ಕೇಳಯ್ಯ, ಹೊಲತಿ ಶುದ್ಧ ನೀರು ಮಿಂದಂತೆ ಆಯಿತಯ್ಯ. ಮಾತು ಮುಂದುವರಿದು ಅವರೀರುವರ ವಿವಾಹಕ್ಕೆ ಸರ್ವಸಮ್ಮತ ಒಪ್ಪಿಗೆ ದೊರೆಯಿತು. ಕಿನ್ನರಿಯ ಬೊಮ್ಮಯ್ಯ ಬಸವ ವಚನವ ಹಾಡತೊಡಗಿದರು. ಆರು ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವುದು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗಂಗೆ ತಳಿಗೆಯಲಿಕ್ಕಬೇಡ, ಆನೆಯ ಮೇಲೆ ಹೋ ಹವನ ಶ್ವಾನ ಕಚ್ಚಬಲ್ಲುದೆ, ನಮಗೆ ನಮ್ಮ ಕೂಡಲ ಸಂಗಯ್ಯ ನುಳ್ಳನ್ನಕ್ಕರ. ಎಲ್ಲರ ಒಪ್ಪಿಗೆಯೂ ದೊರಕಿತು. ಹೊರಗೊಳಗೆ ಬೆಳಗಿರುವ ಅಖಂಡ ತೇಜೋರಾಶಿ ಹುಣ್ಣಿಮೆಯ ಚಂದ್ರನಾಗಿ ತೋರಿ ನಿಜ ನಿಲುವ ಭವ್ಯದ ಇಷ್ಟಲಿಂಗವನ್ನು ಪ್ರಸಾದಿಸಿತು. ಅನುಭಾವ ಗೋಷ್ಠಿ ಮುಗಿದಂತೆ ಪ್ರಭುದೇವರು ಬಂದವರು ತಮ್ಮ ಕೋಣೆಯಲ್ಲಿ ಅರಿಯದ ಚಡಪಡಿಕೆಯಲ್ಲಿ ಶತಪಥ ತಿರುಗಾಡುತ್ತಿದ್ದರು. ಬಸವಣ್ಣನವರು ಒಳಬಂದು ಗಮನಿಸಿ ಚಿಂತಿತರಾದರು. ಪ್ರಭುದೇವರಲ್ಲಿ ನಮ್ಮನ್ನೆಲ್ಲ ನೀವು ಚಿಕ್ಕಳೆಯ ಚೈತನ್ಯ ಪ್ರಭೆಯಲ್ಲಿ ಮುನ್ನಡೆಸಬೇಕು ಎಂದರು. ಪ್ರಭುದೇವರು ನಿಧಾನವಾಗಿ ಜಗದ ಕತ್ತಲೆಗೆ ಹಣೆತ ದೀಪವನ್ನು ಬೆಳಗಿ ಬೆಳಗಿನ ಮಹಾಬೆಳಗ ಗುರಿಯೆಡೆಗೆ ಸಾಗಿ ಎಲ್ಲರನ್ನೂ ಕರೆದೊಯ್ಯಬೇಕು. ಆದರಿದು ಅಷ್ಟು ಸುಲಭದ ಕೆಲಸವಲ್ಲ ಎಂಬ ಅರಿವೂ ನನಗಿದೆ. ನಿಜದ ಹಾದಿಗೆ ಕತ್ತಲೆಯ ಕೆಸರನ್ನು ಮೆತ್ತುವವರನ್ನು ಬೆಳಕಿನತ್ತ ನಡೆಸುವುದು ಬಹಳ ಕಷ್ಟಕರ, ದುಸ್ಸಾಹಸವದು, ದುಸ್ಸಾಧ್ಯ ಕೂಡ. ಜಗತ್ತನ್ನು ತಿದ್ದುವ ಕೆಲಸ ಕಾಲಕಾಲದಿಂದಲೂ ನಡೆಯುತ್ತಲೇ ಬಂದಿದೆ. ಆದರಾರೂ ಪಾಠ ಕಲಿತಿಲ್ಲ. ದ್ವೇಷಕ್ಕೆ ದ್ವೇಷ, ವೈರಕ್ಕೆ ಕಡುವೈರ, ಕೊಲೆಗೆ ಕೊಲೆಯೆಂದೇ ನಡೆದವರು ಎಲ್ಲರೂ. ಆದರೆ ನೀನು ಮಾತ್ರ ಅದಕ್ಕೆ ಅಪವಾದ. ಕೊಲ್ಲ ಬಂದ ಚೋರ ನಿಜಲಿಂಗ ಚಿಕ್ಕಯ್ಯನಿಗೆ ಭಕ್ತಿ ಪ್ರೀತಿಯನ್ನು ತೋರಿ ಶರಣನನ್ನು ಆಗಿಸಿದವನು ನೀನೇ ಬಸವಣ್ಣ. ಇದ್ದು ಯಾರಿಂದಲೂ ಸಾಧ್ಯ ಆಗದಿರುವಂಥದ್ದು ಈ ಜಗದಲ್ಲಿ ನಿನ್ನಂತೆ ಇರುವವರು ನೀನೊಬ್ಬ ಮಾತ್ರ. ಮಾತು ಮುಗಿದಂತೆ ಪ್ರಭುದೇವರು ಮೌನಿಗಳಾಗಿ ನಭವನ್ನೇ ದಿಟ್ಟಿಸತೊಡಗಿದರು. ಅವರಂತರಾತ್ಮ ಇಂತೆಂದಿತು, ನನ್ನನ್ನು ಅರಿತವರಾರೂ ಇಲ್ಲ, ಅರಿಯುವವರೂ ಇಲ್ಲ. ಈ ಜಗದಲ್ಲಿ ಕ್ರಾಂತಿ ಬೀಜವ ಬಿತ್ತಿ ನೆಮ್ಮದಿ ಫಲವನ್ನು ಉಣ್ಣುವುದು ಅಷ್ಟು ಸುಲಭದಲ್ಲಿಲ್ಲ. ನಾವೆಲ್ಲ ಒಮ್ಮತದಿಂದ ಮದುವೆಗೆ ಒಪ್ಪಿದ್ದೇವೆ, ಅದರ ಫಲ ನಾವೆಲ್ಲರೂ ಅನುಭವಿಸಲೇಬೇಕು. ಈ ಮದುವೆ ಎಷ್ಟು ಬಲಿಯನ್ನು ಬೇಡುವುದು ಎಂಬ ಭೀತಿಯೇ ನನ್ನಲ್ಲೀಗ. ಹರಸುವುದು ಒಂದನ್ನುಳಿದು ಬೇರಾವ ದಾರಿಯೂ ಅವಕಾಶವೂ ನನಗಿಲ್ಲ. ಮೌನವನ್ನು ಕಳಚಿ ಉಚ್ಚ ಕಂಠದಲ್ಲಿ ನುಡಿದರು. ಹೋಮವ ಮಾಡುವರ ಕಂಡೆ, ಹೊಗೆಯ ನಿಲ್ಲಿಸುವವರಾನೂ ಕಾಣೆ. ಹೋಮವ ಮಾಡುವರ ಕಂಡೆ, ಹೊಗೆಯ ನಿಲ್ಲಿಸುವವರಾರನೂ ಕಾಣೆ. ದೂರ ದಾರಿಯ ನಡೆವರ ಕಂಡೆ, ಕಾಲುಗಳ ನುಂಗುವವರಾರನೂ ಕಾಣೆ. ಅಳುತ್ತ ಬೊಬ್ಬೆಗೊಟ್ಟು ರಣದೊಳಗೆ ಮುಂದೆ ಮುಂದೆ ನಡೆವವರ ಕಂಡೆ. ಹರಿದ ಶಿರವ ಹಿಡಿದುಕೊಂಡು

ನಿದಾಡುವ ಯಾರನ್ನೂ ಕಾಣೆ ಗುಹೇಶ್ವರ. ಪ್ರಭುದೇವರು ಕಲ್ಯಾಣವನ್ನು ತೊರೆಯಲು ಸಿದ್ಧರಾದರು. ಹೋದವರು ಮತ್ತೆಂದು ಹಿಂದಿರುಗಿ ಬಾರರು ಎಂಬುದೂ ಖಚಿತವಾಗಿತ್ತು. ಇಂದಿನದು ಅವರೊಡನಿನ ಕೊನೆಯ ಗೋಷ್ಠಿ. ಇಂದು ತಪ್ಪಿದರೆ ಮತ್ತೆಂದೂ ಇಲ್ಲ. ಕಂಡು ಕೇಳಿ ನುಡಿದು ನಲಿಯೋಣವೆಂದು ಶರಣರೆಲ್ಲರೂ ಮಹಾಮನೆಯ ಅನುಭವ ಮಂಟಪದ ಕಡೆ ಹೆಜ್ಜೆ ಹಾಕಿದರು. ಎದ್ದ ಧೂಳಿ ಎಲ್ಲರನ್ನೂ ಮರೆಮಾಚಿತು. ಒಳಬಂದಂತೆ ಎಲ್ಲರೂ ಸಾಸಿವೆಯು ನೆಲ ಸೋಕುವ ಅವಕಾಶ ಇರದಂತೆ ತುಂಬಿತು. ಬಿಸಿಲ ಬಿರು ಬೇಗೆಯನ್ನು ಸುರಿಯುವ ಕಣ್ಣೀರ ಬಿಂದು ತಣಿಸಿತು. ಒಬ್ಬೊಬ್ಬರು ತಮ್ಮೆದೆಯ ಬೇಗುದಿಯನ್ನು ಅರುಹ ತೊಡಗಿದರು. ಸಹಿಸಲಾರೆವು ನಿಮ್ಮ ಅಗಲಿಕೆಯ ದುಃಖವನ್ನು ಎಂದು ರೋದಿಸಿದರು. ಪ್ರಭುದೇವರು ನಿರ್ವಿಕಾರ ಚಿತ್ತದಲ್ಲಿ ಹೀಗೆಂದರು. ನಗು ನಗುತ್ತ ಬಂದಿರುವೆ, ನುಡಿದಂತೆ ನಡೆದಿರುವೆ, ಬಂದವನು ಮತ್ತೆ ತೆರಳುತ್ತಿರುವೆ, ನಿಮ್ಮೆಲ್ಲರನ್ನು ಅಗಲಿ ನಾನು ಹೋಗುತ್ತಿರುವನೆಂಬ ಭ್ರಾಂತಿ ಬಿಟ್ಟು ಬಿಡಿ. ನನಗೆ ಹೋಗಲಾಗುತ್ತಿಲ್ಲ, ಹೋಗುವುದಾದರೂ ಎಲ್ಲಿಗೆ ಎಂಬ ಪ್ರಶ್ನೆ ಬಿಡದೆ ಕಾಡುತ್ತಿದೆ. ನಾನಿಂದು ಹೋಗುವುದು ನಿಮ್ಮೆಲ್ಲರಲ್ಲಿ ಲೀನನಾಗಲು. ನಾನು ಬೇರೆ, ನೀವೆಲ್ಲ ಬೇರೆ ಎಂಬ ಭ್ರಾಂತಿಯನ್ನು ಬಿಟ್ಟು ಬಿಡಿ. ಒಂದೇ ಆಗಿರುವಾಗ ಎರಡು ಎಂಬ ಭ್ರಾಂತಿ ಮನದಲ್ಲೆಂದು ಸಲ್ಲದು. ನೀವು ತಿಳಿದಿರಬಹುದು, ಬಸವಣ್ಣನವರು ನನ್ನನ್ನೇ ಅವರ ಗುರುವೆಂದು ಗಣಿಸಿದವರು. ಗುರು ನಾನಲ್ಲ, ಬಸವಣ್ಣನವರು ವಿಶ್ವಗುರು, ವಿಶ್ವವಿಭೂತಿ ಚೈತನ್ಯ ಶಕ್ತಿ, ಮಹಾಮಾನವತಾವಾದಿ, ಜಗಕ್ಕೆ ಯುಗದ ಗುರುವಾಗಿ ನಮ್ಮೊಡನೆ ಇಹರು. ಅವರ ಉಪದೇಶವನ್ನು ಆಲಿಸಿ ಪುನೀತನಾಗಬೇಕೆನ್ನುವ ಆಸೆ ಎದೆ ಮನವನ್ನು ತುಂಬಿದೆ. ವಚನ, ಗೀತೆ, ಮಾತು ಯಾವುದಾದರೂ ಸರಿ, ಪ್ರಸಾದ ರೂಪದಲ್ಲಿ ನುಡಿಯಬೇಕವರು ನಿಜ ಬದುಕ ಪರಮ ಸತ್ಯವನು ನಮ್ಮೆಲ್ಲರಿಗೆ. ಬಸವಣ್ಣ ವಚನ ಗಾಯನಕ್ಕೆ ಮುಂದಾದರು. ಕಟ್ಟುವೆನು ಉಪ್ಪರ ಗುಡಿಯ ಜಗವನರಿಯೇ, ಮಾಡುವೆ ನನ್ನ ಕಾಯ ಕೆಡದನ್ನಕ್ಕ, ಬೇಡುವುದೆನ್ನ ತನು ಮನ ಧನವ, ಬೇಡಲಾರದೆ ಅಂದೇ ನೀ ಕೇಳ. ಈ ಬಿರಿದು ಸಂದಿಟ್ಟು ಕೂಡಲ ಸಂಗಮ ದೇವ, ತನುವ ಬೇಡಿದ ನೀವೇ, ಮನವ ಬೇಡಿದ ನೀವೇ, ದನದ ಬೇಡಿದ ನೀವೇ, ಬೇಕು ಬೇಡಲೆ ಹಂದೆ, ಕಣ್ಣ ಬೇಡಿದ ನೀವೇ, ಕಲೆಯ ಬೇಡಿದ ನೀವೇ, ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ. ಮತ್ತವರು ಇಂತೆಂದರು, ನಾನಿನ್ನು ಬದುಕಿನ ಆದರ್ಶವನ್ನು ಕೆಲವು ಮಾತುಗಳಲ್ಲಿ ವಿವರಿಸುವೆ. ಧರ್ಮದ ಗುಟ್ಟು ಇರುವುದು ಸಿದ್ಧಾಂತಗಳಲ್ಲ, ಅನುಷ್ಠಾನದಲ್ಲಿ. ಎಲ್ಲರೊಳಿತಿಗೆ ಬದುಕುವುದೇ ಧರ್ಮದ ಸಾರ ಸರ್ವಸ್ವ. ಮಾನವನಲ್ಲಿ ಅಡಗಿರುವ ದೈವತ್ವದ ಪ್ರಕಾಶನವೇ ಧರ್ಮ. ಪ್ರಾಣಿಯಂತಿರುವ ಮಾನವನನ್ನು ಮನುಷ್ಯನನ್ನಾಗಿಸಿ, ಮನುಷ್ಯನನ್ನು ಇಷ್ಟಲಿಂಗವಾಗಿಸುವ ಭಾವನೆಯೇ ಧರ್ಮ. ಧರ್ಮವೆಂದರೆ ಕೇವಲ ಜಾತಿಮತ ಪಂಥಗಳಲ್ಲ, ನಾವೆಲ್ಲರೂ ಒಂದೇ ಅನ್ನುವಂತಹ ಎದೆಯ ತುಡಿತ, ಮಮಕಾರ ಭಾವ. ಕೂಡಿ ಬಾಳುವಂತಹ ನಾವು ಒಂದೇ ಮನೆಯ ಮನದ ಸದಸ್ಯರಾಗಿದ್ದೇವೆ, ಬಂಧುಗಳಾಗಿದ್ದೇವೆ ಎಂಬ ಭಾವ ಮೂಡಿದರೆ ನಮ್ಮ ಬದುಕಾಗ ಸಾರ್ಥಕವನ್ನು ಪಡೆಯುತ್ತದೆ, ಅದೇ ಶರಣತನವೆನಿಸುತ್ತದೆ. ಈ ಜಗದಲ್ಲಿ ಬಲ್ಲವರೂ ಇದ್ದಾರೆ, ಬಲ್ಲಿದರೂ ಇದ್ದಾರೆ. ಶಿವಶರಣರೆಲ್ಲರೂ ದಿವ್ಯ ಶಕ್ತಿಯ ಬಲಿಷ್ಠರು, ಕಾಯಕದಲ್ಲಿ ಕೈಲಾಸವನ್ನು ಕಂಡು ಗುರಿ ಸೇರಿದವರು. ಈ ಜಗತ್ತಿನಲ್ಲಿ ಸ್ವಾರ್ಥವೇ ಅಧರ್ಮ, ನಿಸ್ವಾರ್ಥವೇ ಧರ್ಮ. ಜನಸೇವೆಯೇ ಲಿಂಗ ಪೂಜೆ, ನಮ್ಮ ಕೂಡಲ ಸಂಗಮ ಒಲಿಯುವುದೇ ನಿಸ್ವಾರ್ಥಿಗೆ. ಸ್ವಾರ್ಥವೆಂಬುದು ಎದೆಯ ಪ್ರತ್ಯಕ್ಷ ರಕ್ಷ, ಸ್ವಾರ್ಥ ಎಂಬುದು ಎದೆಯ ಪ್ರತ್ಯಕ್ಷ ರಾಕ್ಷಸ. ಸ್ವಾರ್ಥಿಯು ಅನವರತ ಕಾಡುತ್ತಾನೆ, ಬದುಕಿಗಾವ ಸುಖ ಸಂತೋಷವನ್ನು ಕೊಡಲಾರನು. ಮಾಡಿದ ಉಪಕಾರವೇ ಇಮ್ಮಡಿ ಲಾಭ ಕೊಡುವಂಥದ್ದು, ನಮಗದರಿಂದ ಸುಖಶಾಂತಿ. ಹಾಗಾಗಿ ಮಾನವರಾಗಿ ಜನಿಸಿ ಶರಣರಾಗಿರುವ ನಾವು ಕೇವಲ ನಮ್ಮ ಲಾಭಗಳ ಮಾತ್ರ ಯೋಚನೆ ಮಾಡದೆ ನಾವು ಮಾಡುವಂತಹ ಸತ್ಕಾರ್ಯಗಳಿಂದ

ನಮ್ಮೊಡನಿರುವ ಜನಸಮೂಹಕ್ಕೆ, ಶರಣ ಬಂಧುಗಳಿಗೆ ಯಾವ ರೀತಿ ಸಹಕಾರ ನೀಡಬಹುದು ಎಂಬುದರ ಬಗ್ಗೆ ಚಿಂತಿಸಿ ಕಾಯಕದಲ್ಲಿ ನಮ್ಮನ್ನು ತೊಡಗಿಸಿಕೊಂಡರೆ ಅದೇ ಶರಣ ಸೇವೆ ಎಂದಾಗುತ್ತದೆ. ಬಸವಣ್ಣನವರ ಮನ ಮುಟ್ಟುವಂತಹ, ತಟ್ಟುವಂತಹ, ತುಂಬುವಂತಹ ಮಾತಧಾರೆ ಮುಗಿದಂತೆ ಮೌನ ಸಾಮ್ರಾಜ್ಯದಲ್ಲಿ ಕೆಲಕಾಲ ಧ್ಯಾನಸ್ಥರಾದ ಪ್ರಭುದೇವರು ಮತ್ತೆ ಕಣ್ತೆರೆದು ಶೂನ್ಯ ಸಿಂಹಾಸನದ ಮೆಟ್ಟಿಲುಗಳನ್ನು ಇಳಿಯತೊಡಗಿದರು. ಇಳಿದು ಎಲ್ಲರಿಗೂ ತಲೆಬಾಗಿ ವಂದಿಸಿ ಹೊರಟರು. ಮೌನ ಮೂರ್ತಿಗಳಾಗಿ ಶರಣರೆಲ್ಲರೂ ಹಿಂಬಾಲಿಸಿದರು. ಮಹಾಮನೆಯ ಪುಣ್ಯವೇ ಪ್ರಭುದೇವರ ರೂಪದಲ್ಲಿ ಹೋಗುತ್ತಿದೆ ಎಂಬ ನೋವು ಎಲ್ಲರಲ್ಲಿ. ಅಂದು ಮಹಾಮನೆಯಲ್ಲಿ ಎಂದೂ ಇಲ್ಲದ ಸಂಭ್ರಮ, ಉತ್ಸಾಹ ತಾನೇ ತಾನಾಗಿ ರಾರಾಜಿಸುತ್ತಿತ್ತು. ಎಲ್ಲರೂ ಮದುವೆ ಸಮಾರಂಭದಲ್ಲಿ ನೆರೆದಿದ್ದರು. ಆನಂದದೊಡನೆ ಆತಂಕವಿರುವ ಮನೋಭಾವದಲ್ಲಿ ಮಧುವರಸ ದಂಪತಿಗಳು ತಮ್ಮ ಸುಪುತ್ರಿಯನ್ನು ಹರಳಯ್ಯ ದಂಪತಿಗಳ ಸುಪುತ್ರನಿಗೆ ಹಾರೆ ಎರೆದರು. ಬಸವಣ್ಣನವರು ಉಕ್ಕಿ ಬಂದ ಆನಂದದಲ್ಲಿ ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನು, ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವು ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಶರಣರೆಲ್ಲರೂ ಒಂದಾಗಿ ಅಣ್ಣನವರು ಸವಿನುಡಿಯ ಉಣಿಸನ್ನು ಉಣಿಸಬೇಕು. ಅಮೃತದ ಮಾತುಗಳು ಮಧುಮಕ್ಕಳಿಗೆ ದಾರಿದೀಪ ಆಗಬಲ್ಲವು ನಮಗೂ ಎಂದಂತೆ ಬಸವಣ್ಣನವರು ಕ್ಷಣಕಾಲ ಪ್ರಭುದೇವರನ್ನು ಮನದಲ್ಲಿ ಧ್ಯಾನಿಸಿ ಬದುಕಿನ ಅನುಭಾವ ಮೈದುಂಬಿ ಬಂದಂತೆ ನುಡಿಯತೊಡಗಿದರು. ನೀವೆಲ್ಲರೂ ಭಗವಂತನ ಮಕ್ಕಳು, ಅಮೃತಾನಂದದಲ್ಲಿ ಭಾಗಿಗಳು, ಧರೆಯ ಮೇಲಿನ ದಿವ್ಯಾತ್ಮರು, ಪರಿಪೂರ್ಣರು, ಅಮೃತಾತ್ಮರು, ಮುಕ್ತಾತ್ಮರು, ಧನ್ಯಾತ್ಮರು, ನಿತ್ಯಾತ್ಮರು, ಮನವನ್ನು ದೇಗುಲ ಆಗಿಸಿಕೊಂಡು ಪರಮಾತ್ಮನ ಆಪ್ತರೂ ಆಗಿರುವಿರಿ. ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಡಿ. ಬದುಕಿನಲ್ಲಿ ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ, ನಮ್ಮಲ್ಲಿ ಶ್ರದ್ಧೆ ಘನತೆಯ ಗುಟ್ಟಾಗಿ ಮುಕ್ತಿಯ ಮಾರ್ಗವನ್ನು ತೋರುತ್ತದೆ. ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇದ್ದಲ್ಲಿ ಬಲಿಷ್ಠರಾಗುವಿರಿ, ಬಂದುದನ್ನು ಎದುರಿಸಲು ಶಕ್ತರಾಗುವಿರಿ. ನಿಮಗೆ ಜಯ ಗಳಿಸಬೇಕೆನ್ನುವ ಆಸೆ ಇರಲು ಬೇಕದಕ್ಕೆ ಪ್ರಚಂಡ ಇಚ್ಛಾಶಕ್ತಿ, ಪ್ರಚಂಡ ಕಾರ್ಯನಿಷ್ಠೆ, ನಿಷ್ಠಾತ್ಮ ಚೈತನ್ಯವನ್ನು ಹೊಂದಿ ಬದುಕಿನಾಸರೆಗಾಗಿ ದುಡಿಯುತ್ತಿರಿ. ಕಾಯದಲ್ಲೇ ಕೈಲಾಸ ಇರುವುದೆಂಬುದನ್ನು ಮರೆಯದಿರಿ. ದುಡಿದಂತೆ ಮನೋ ಗುರಿಯನ್ನು ತಲುಪುವಿರಿ. ಮೊದಲು ಬದುಕ ಅದ್ಭುತ ಶಕ್ತಿ ಏನೆಂಬುದನ್ನು ಅರಿಯಲೇಬೇಕು. ಒಲವೇ ಜೀವನ, ದೌರ್ಬಲ್ಯವೇ ಮರಣ. ಒಲವೇ ಬದುಕಿನ ಆನಂದ, ನಿತ್ಯಾನಂದ, ಸತ್ಯಾನಂದ, ಸಚ್ಚಿದಾನಂದ, ಸದಾನಂದ, ಆತ್ಮಾನಂದ, ದೇವಾನಂದ, ಶಿವಾನಂದ. ದೌರ್ಬಲ್ಯವೇ ನಿತ್ಯ ಬಳಲಿಕೆ, ಬಗ್ಗಡ ಬಗ್ಗಣೆ ಇರದ ಬದುಕಾಯಾಸ. ದೇಹ ಎರಡಾದರೂ ಪ್ರಾಣ ಒಂದೇ ಎಂಬಂತೆ ಆದರ್ಶ ಬಾಳನ್ನು ನೀವು ತೋರಿ ನಡೆಸಬೇಕು. ಸುಖಕ್ಕೆ ಹಿಗ್ಗದಿರಿ, ದುಃಖಕ್ಕೆ ಕುಗ್ಗದಿರಿ. ಬದುಕಿನ ಐಸಿರಿಯನ್ನು ಅನುಸರಿಸಿ ಸರಸ ವಿರಸ ಸಮರಸದಲ್ಲಿ ಒಂದಾಗಿರಿ. ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ ಸಾಗುತ್ತಿರಿ. ಎಲ್ಲರೂ ಪುಳಕಿತರಾದರು, ಭವ್ಯ ಸ್ವಪ್ನವ ಕಾಣತೊಡಗಿದರು. ಕೊಲೆಯ ಹಾರವರ ಮದುವೆ ಬಂಧುತ್ವದ ಸುದ್ದಿ ಕಲ್ಯಾಣದ ಜನರಲ್ಲಿ ದಿಗ್ಭ್ರಮೆ ಮೂಡಿಸಿತು. ಇದೆಂತೂ ಸಾಧ್ಯ? ಹೀಗಾದರೆ ಧರ್ಮ ಉಳಿದೀತೆ? ನೋವ ತೋರತೊಡಗಿದರು. ಸಜ್ಜನರು ಶರಣರೆಲ್ಲರೂ ಒಂದೇ, ಅವರಲ್ಲಿಲ್ಲ ಜಾತಿ ವಿಜಾತಿ ಎನ್ನುವ ಭಾವ. ಶರಣ ಮಧುವರಸರ ಪುತ್ರಿಗೆ ಶರಣ ಹರಳಯ್ಯನವರ ಪುತ್ರನೊಡನೆ ವಿವಾಹವಾಯಿತು ಎಂದರಿತರೆ ಸಾಕು ಎಂಬ ಒಲವೆದೆಯ ಸರ್ವ ಸಮಾನವೇ ಭಾವದ ನುಡಿ ಯಾರ ಎದೆಯನ್ನೂ ತಾಗಲಿಲ್ಲ. ಮಧುವರಸ ಶರಣನಾದನು ಎಂದು ಕೇಳಿದಾಗ ಒಬ್ಬಿಟ್ಟ ಜನರೇ ಶರಣತ್ವವನ್ನು ಅರಿಯುವಲ್ಲಿ ಸೋತಿದ್ದರು. ಕೊಲೆಯ ಹಾರುವನ ಸಂಬಂಧ ಸಹಿಸದವರು ಎದೆಯುರಿಯ ನುಡಿಗಳಿಗೆ ಪುಷ್ಟಿ ನೀಡುತ್ತಾ ಒಬ್ಬಿಡತೊಡಗಿದರು. ಅಳಿಮನದ ಜನಸಮೂಹಕ್ಕೆ ಪರಮ ಸದ್ಗತಿಯ ತೋರುವ ಆಸೆಯಲ್ಲಿ ಬಸವಣ್ಣ ಯೋಗ ಸಮಾಧಿಗೆ ಇಳಿದರು. ತಮ್ಮಲ್ಲಿ ನುಡಿಯತೊಡಗಿದರು. ಕರತಲದಿ ಬೆಳಗಿರುವ ಕರದಿಷ್ಟ ಲಿಂಗವೇ, ದಿವ್ಯದ ಮಹಾಬೆಳಗಿ
ಬಂದು

ಇರುವ ನಿಮ್ಮ ನಿರೂಪಲಿಂಗಕ್ಕೆ ಮಡಿವಿ, ಸದ್ಬುದ್ಧಿಯ ನೀಡೆಲ್ಲರಿಗೆ. ಕತ್ತಲೆಯ ಜಗದಲ್ಲಿ ಬೆಳಗ ಆಚರಿಸಿ ಚಿಜ್ಯೋತಿ ಸಾಗರದ ಸದ್ಭಕ್ತಿಯಲ್ಲಿ ಪೊರೆದು ಗಗನ ನಕ್ಷತ್ರಗಳ ಕೊಯ್ತಂದು ಮನೆ ಮನದೊಳಗೆ ಇರಿಸಿ ಜೋಡಿಸಿ ಭಕ್ತಿಯನ್ನೆಲ್ಲರಿಗೆ. ಸಿದ್ಧನಿರುವೆ ನಂಬಿದ ತತ್ವಕ್ಕೆ ತಲೆಗೊಡದು. ಯಾವ ತ್ಯಾಗದ ಕುರಿತಾಗಿ ಅಪೇಕ್ಷೆ ಇರಿಸಿದರೂ ನಾನದನ್ನು ನೀಡಲು ಸಿದ್ಧನಿರುವೆ. ಎಷ್ಟೆಷ್ಟು ಕಷ್ಟ ಅಪಮಾನ ಅಪವಾದ ಬಂದೆರಗಿ ಅಪರಾಧಿಯಾಗಿಸಿದರೂ ನಾನೆಂದಿಗೂ ಬಿಡಲಾರೆನು ಹಿಡಿದ ಧರ್ಮ ದಾರಿಯನ್ನು, ಅಂಜಲಾರೆನು ಜಗವು ಹೇರುವ ಅಪವಾದಕ್ಕೆ. ಎನಿಸೆನಿಂದಡೆ ನಾ ಧೃತಿಗೆಡನಯ್ಯ, ಎಲು ದೋರಿದರೆ ನರ ಹರಿದಡೆ, ಕರುಳ ಕುಪ್ಪಸಿದರೆ ನಾ ಧೃತಿಗೆಡನಯ್ಯ. ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ, ಕೂಡಲ ಸಂಗಮ ದೇವ ನಾಲಗೆ ಶರಣು ಎನಿತಿದ್ದೀತಯ್ಯ. ಬಸವ ತಮ್ಮೆಲ್ಲ ಕಾರ್ಯ ಚಟುವಟಿಕೆಗಳ ನಡುವೆ ಧ್ಯಾನಸ್ಥ ಮೌನವನ್ನು ಸಾಮಾಜಿಕವಾಗಿ ಮುಂದುವರಿಸುತ್ತಿದ್ದರು. ಬಸವನನ್ನು ತುಳಿಯಲು ಇದು ಸರಿಯಾದ ಸಮಯ. ನಾವೆಣಿಸಿದಂತೆ ಇವನಿಂದು ತಾನಾಗಿ ಬಲೆಯಲ್ಲಿ ಬಿದ್ದಿದ್ದಾನೆ. ಇನ್ನು ಬಿಡಬಾರದು. ಬಲೆಯ ಉರುಳ ಬಿಗಿಯಾಗಿಸಿ ಅವನ ಕತ್ತನ್ನು ಹಿಸುಕಬೇಕು ಎಂದು ಬಸವ ವಿರೋಧಿಗಳೆಲ್ಲರೂ ಒಂದಾದರು, ಜಾಗೃತರಾದರು. ಬಸವ ಬೆಳಕಿಗೆ ನಿಜ ಸೂರ್ಯಗ್ರಹಣ ಪೂರ್ಣ ಪ್ರಮಾಣದಲ್ಲಿ ಹಿಡಿಯಿತು ಎಂದೆನಿಸಿತು. ಅಸಹನೆಯ ಕಿಚ್ಚಿಗೆ ಬಸವಣ್ಣನವರ ವಿರೋಧಿಗಳೆಲ್ಲರೂ ತುಪ್ಪವನ್ನು ಸುರಿಸುತ್ತಾ ಒಂದಾಗಿ ರಂಗಕ್ಕಿಳಿದರು. ಇನ್ನೆಂದು ಮೇಲಕ್ಕೆ ಏಳದಂತೆ ತದುಕುವೆವು ಎಂಬ ಪ್ರತಿಭಟನೆಗೆ ಪ್ರೋತ್ಸಾಹ ನೀಡತೊಡಗಿದರು. ದಿನ ದಿನಕ್ಕೂ ಜನ ಮನದಲ್ಲಿ ಪ್ರಕ್ಷುಬ್ಧತೆ, ಮಧುಮಕ್ಕಳಿಗೆ ತಮ್ಮ ಹೊಸ ಬದುಕು ಆರಂಭಿಸಲು ಆಗದ ಸಂಕಟ, ಬೆದ ಬೆದನೆ ಬೆಂದ ಎದೆ ನುಡಿಯೊಳಗೆ ಗುಡುಲು ಸಿಡಿಲಿನ ಅರ್ಭಟ. ಮದುವೆಯಾಯ್ತಂತೆ, ಹಾರುವರ ಮಗಳಿಗೆ ಹೊಲೆಯನ ಮಗನೊಡನೆ ಎಂಬುದನ್ನು ಅರಿತಂತೆ ಉಬ್ಬಿದೆದೆಯ ಸಂತೋಷವನ್ನು ಹಿಡಿದಿಡಲಾಗದೆ ದಾಮೋದರರಲ್ಲಿ ಕೃಷ್ಣರಸರು ಧಾವಿಸಿದರು. ಆದರವರ ಮೌನವನ್ನು ಕಂಡು ಗಲಿಬಿಲಿಗೆ ಒಳಗಾದರು. ಆದರವರ ಮೌನವನ್ನು ಕಂಡಂತೆ ಮತ್ತಷ್ಟು ಗಲಿಬಿಲಿಗೊಳಗಾದರು. ಕೃಷ್ಣರಸರು, ಪಂಡಿತರೇ ಇದೇನು ಜಗಗೆದ್ದ ಹರುಷದಲ್ಲಿ ಗಳಲುತ್ತಿಹಿರಿ ಏನೇನನು? ಬಸವಗೂ ಮಿಗಿಲಾದ ಆನಂದ ನಿಮಗಾಗಿದೆ ಎಂದೆನಿಸುತ್ತಿದೆ ಎನಗೆ ಎಂದಂತೆ ಅವರ ಅಂತರಂಗದ ಅರಿವು ದಾಮೋದರರಿಗಾಯಿತು. ಜೋರಾಗಿ ಮತ್ತೆ ನಕ್ಕರು. ಇಂತೆಂದರು, ನನ್ನ ಸಂತಸದ ಕಾರಣವನ್ನು ಊಹಿಸಲಾರಿರ ಕೃಷ್ಣರಸರೆ. ಬೇಟೆಯಾಡಲು ಮಿಗವ ಬೆನ್ನಟ್ಟಿರುವಂತೆ ಕಾಲ್ ತೊಡಕು ತಾನಾಗಿ ಬಿದ್ದಿದೆಯಲ್ಲ. ಮೆಳೆಯೊಂದಕ್ಕೆ ರೊಟ್ಟಿಯೇ ತಾನಾಗಿ ತುಪ್ಪಕ್ಕೆ ಬಿದ್ದಂತಾಯಿತು. ಇದರ ಹೊರತಾಗಿ ಬೇರೆ ಇನ್ನೇನಿದೆ ನಮ್ಮ ಬಾಳಿನಲ್ಲಿ ಹರುಷವೆಂಬುದು? ಕೃಷ್ಣರಸರಿಗೆ ದಾಮೋದರರ ಮಾತಾವುದು ಅರ್ಥವಾಗಲಿಲ್ಲ. ಅವರನ್ನೇ ಮಿಕಮಿಕ ನೋಡತೊಡಗಿದರು. ದಾಮೋದರ ಮತ್ತೊಮ್ಮೆ ದೇಹ ಕಣ್ಣು ಮನ ಭಾವನೆಗಳನ್ನೆಲ್ಲ ಮಹಾಬೆಳಕ ಪರಂಜ್ಯೋತಿ ಹೊಳೆಯುತ್ತಿರುವ ಆನಂದದಲ್ಲಿ ಮುಗಿದು ಹೋಯಿತು ಬಸವನ ಕತೆ. ಅವನನ್ನು, ಅವನ ಧರ್ಮಾನುಯಾಯಿಗಳನ್ನು, ಶರಣರೆಲ್ಲರನ್ನೂ ಹೂತು ಹಾಕಲು ಒಳ್ಳೆಯ ಅವಕಾಶ ನಮಗಿಂದು ಎನ್ನಲು ಗರಬಡಿದವನಂತೆ ಕೃಷ್ಣರಸ ಕಂಬದಂತಿದ್ದ. ದಾಮೋದರರು ಮಾತು ಮುಂದುವರಿಸಿ, ನಾನು ದ್ವಾಪರದ ಶಕುನಿಯನ್ನು ಮರೆತಿಲ್ಲ. ಅವನ ತಂತ್ರಗಳನ್ನು ಹೂಡಿ ಶತ್ರುಗಳು ಎಂದೆನಿಸುವವರನ್ನೆಲ್ಲ ಮುಗಿಸಿಬಿಡುತ್ತೇನೆ ಎಂದಂತೆ ಸಿಡಿಲಬ್ಬರದ ನುಡಿಗಳಲ್ಲಿ ಕೃಷ್ಣರಸ ಬೆಚ್ಚಿದ. ಕಲ್ಯಾಣದಲ್ಲಿ ಪ್ರಳಯವಲ್ಲದೆ ಬೇರೇನು ಉಳಿದಿಲ್ಲ ಎಂಬಂತೆ ಸಡಗರಿಸುತ್ತಿದ್ದಾರೆ ಎಂದು ಬೆದರಿದನು. ನಿಧಾನವಾಗಿ, ಸ್ವಾಮಿ ನಮಗಿದು ಸಾಧ್ಯವೇ? ಬಸವ ಎಂದರೆ ನೆಲದ ಮೇಲಿರುವ ಹುಲ್ಲಲ್ಲ, ಆಕಾಶದೆತ್ತರಕ್ಕೆ ಬೆಳೆದಿಹನವನು. ಬಸವನನ್ನು ಆರಾಧಿಸುವವರ ಸಂಖ್ಯೆ ಲಕ್ಷ ಲಕ್ಷ, ಕಲ್ಯಾಣದಲ್ಲೇ ಇದೆ. ಅವನ ಕೂದಲನ್ನು ಸೋಕಲು ಸಾಧ್ಯವಿಲ್ಲ. ಬಸವನ ವಿರುದ್ಧ ನಡೆಯುವವರನ್ನು ಅಬ್ಬರಿಸಿ ಶಿಕ್ಷಿಸಲು ಅವನದೇ ಆದ ಸ್ವಯಂ ಸೇವಾ ಪಡೆಯೊಂದು ಸದಾ ಸಿದ್ಧವಾಗಿರುತ್ತದೆ. ಯಾವುದೋ ಆಮಿಷವ ತೋರಿ ಅವರ ಏಕನಿಷ್ಠೆಯನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಬಸವನಿಗಾಗಿ ತಲೆ ಕೊಡಲು ಸಿದ್ಧರು ಅವರೆಲ್ಲರೂ. ಕೃಷ್ಣರಸರ ಮನೋಭಾವವನ್ನು ದಾಮೋದರ ಪಂಡಿತರು ಅರಿತರು. ಅವರಿಗೆ
ಬಸವರ ಕುರಿತಾದ ಕೃಷ್ಣರಸನ ಆಂತರಿಕ ಅಭಿಮಾನ.

ದ ಅರಿವೂ ಮೂಡಿತು. ಮನ ಪರಿವರ್ತಿಸಲು ಮುಂದಾದರು. ಕೃಷ್ಣರಸ ಇಂದಿನ ಘಟನೆಗೆ ಬಸವನೇ ನೇರ ಹೊಣೆ. ರಾಜಬಿಜ್ಜಳರು ಬಸವನನ್ನು ಸಹಿಸಲಾರರು. ನಾವೆಲ್ಲರೂ ಒಂದಾಗಿ ಜನರ ನೆಮ್ಮದಿಯನ್ನು, ಭವಿಷ್ಯದ ಯೋಚನೆಯನ್ನು ಕೆಡಿಸುವ ಕಾರ್ಯದಲ್ಲಿ ತೊಡಗೋಣ. ಭಯ ಆತಂಕವನ್ನು ಹುಟ್ಟಿಸೋಣ. ಅವರಲ್ಲಿ ನೀವು ಮೌನದಲ್ಲಿದ್ದರೆ ನಾಳೆ ನಿಮ್ಮ ಸಹೋದರಿ ಮಗಳೂ ಹೀಗೆಯೇ ನಡೆದಾರು ಎನ್ನೋಣ. ಯಾವುದಕ್ಕೂ ಹೆದರದವರು ಸಂಸಾರ ಸಾಮರಸ್ಯಕ್ಕೆ, ಸಾಮಾಜಿಕ ಸ್ಥಾನಮಾನಕ್ಕೆ ಹೆದರುತ್ತಾರೆ. ನಮ್ಮ ಕೆಲಸಗಳಿಗೆ ಸಮಯವೀಗ ಕೂಡಿ ಬಂದಿದೆ. ನಮ್ಮ ಕಾಯುವಿಕೆಗೊಂದು ಫಲಿತಾಂಶ ದೊರೆತಿದೆ. ಎಲ್ಲರ ಎದೆಯಲ್ಲೂ ಸಿಡಿಮದ್ದು ಶೇಖರವಾಗಿದೆ. ಇಂದಿನ ಮದುವೆಯೇ ಅವರದೆಯ ಸಿಡಿಮದ್ದಿಗೆ ತಗಲುವ ಕಿಡಿಯಾಗಲಿ. ಕುಷ್ಠರಸ ನಿರಾಶಾ ಕೂಪದಿಂದ ಮೇಲ್ಬಂದನು. ಬಸವನನ್ನು ಬಲಿಯಾಗಿಸಲು ಸರಿಯಾದ ಸಮಯವಿದು ಎಂಬ ನಿರ್ಧಾರ ತಾಳಿದನು. ಇಂದಿನ ಅವಕಾಶ ತಪ್ಪಿ ಹೋದರೆ ಮತ್ತೆ ಬಸವನನ್ನು ಕೆಳಗಿಳಿಸುವ ಸಾಧ್ಯತೆ ಕಡಿಮೆ ಎಂದೆನಿಸಿ ಹೂಂಕರಿಸಿದನು. ತಾನೇ ಮೂಜಗದ ಮುಕ್ಕಣ್ಣ ಎಂದುಕೊಂಡನು. ಹೂಂಕರಿಸಿದ ಆರ್ಭಟಕ್ಕೆ ಆಗಸದ ಮೋಡಗಳೆಲ್ಲ ನಡುಗಿ ಒಂದಾಗಿ ತಮ್ಮೊಡಲಿನಲ್ಲಿ ಅವಿತಿರಿಸಿದ್ದ ಸಿಡಿಲು ಮಿಂಚು ಗುಡುಗುಗಳ ಹೊರತೆಗೆದು ಸಿದ್ಧವಾಗಲು ಸಂಧಿಯೋ ಸಮರವೋ ಎಂಬ ಚಿಂತೆಯಲ್ಲಿ ಕಲ್ಯಾಣದ ಜನರೆದೆಯಲ್ಲಿ ನಿಲ್ಲದ ತಲ್ಲಣ. ಮುಂದೆ ಗತಿಯೇನು ಎಂದೆನ್ನುವ ನಡುಕ. ನಾಳೆಯನ್ನು ಅರಿತವರು ಯಾರಿದ್ದಾರೆ? ಎಲ್ಲ ಕ್ರೂರ ಮನದವರ ಮನದಲ್ಲಿ ಇರುವುದು ಒಂದೇ, ಬಸವನನ್ನು ಇಲ್ಲವಾಗಿಸಬೇಕು ಎಂಬುದು ಮಾತ್ರ.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 10 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ ಹಾಗೂ ಸ್ವಾಸ್ಥ್ಯ ಜೀವನದ ಗುಟ್ಟು ಎಂಬ ವಿಷಯವನ್ನು ಕುರಿತು ಸರ್ಗೂರು ತಾಲೂಕಿನ ಹೆತ್ತಿಗೆಹಾಡಿಯ ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HD Kote ತಾಲೂಕಿನ
0: ಶ್ರೀಮತಿ ಕಾಳಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಗಿರಿಚಂದನ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
5: ಸ್ವಾಗತ. ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವಾಗಿ. ಮೊದಲು ಎಲ್ಲಿಂದ ಬಂದಿದ್ದೀರಿ, ಯಾವ ಊರು ನಿಮ್ದು, ಏನ್ ನಿಮ್ ಜೀವನ ಅದನ್ನ ತಿಳಿಸ್ಕೊಡಿ ಅಮ್ಮ ನಮ್ಗೆ.
6: ನಮ್ದು ಊರು ನಾಗರಹೊಳೆ ಗೋಣಿಗದ್ದೆ, ನಮ್ಮ ಊರು ಫಾರೆಸ್ಟ್ ಒಳಗಡೆ. ಒಂದು ಈಗ ಒಂದು 20 ಆಗಿದೆ ಅದೇನು. ತುಂಬರಗಡೆ ಬಿಟ್ಟು ನಾನೇ ಬಂದು ಮನೆಗೆಲ್ಲ ಬಿಡಿಸೋದು. ದಾಟಿ ಹೊರಗಡೆ ದಾಟಿ ಹೊರಗಡೆ ಅಂತ ಹೇಳೋ ಮನೇನೇ ಇಲ್ಲ. ಹುಲ್ಲು ಗುಡಿಸಲು ಕಟ್ಕೊಳ್ತಾ ಇದ್ದಲ್ಲ, ಮನೇನೇ ಇಲ್ಲ. ದಾಡಿಸಿ ದಾಟಿ ದಾಟಿ ಬಿಟ್ಟು ಹೋದ ಈ ಕಡೆ ಹೊರಗಡೆ ಇದ್ದೀವಿ ನಾವು.
4: ಅಂದ್ರೆ ಮೊದಲು ನೀವು ನಾಗರಹೊಳೆ ಹತ್ತತ್ರ ಸಮೀಪದಲ್ಲಿ ಇದ್ದದ್ರಿಂದ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಅಲ್ಲಿಂದ ನೀವು ಇಲ್ಲಿಗೆ ಸ್ಥಳಾಂತರಗೊಂಡು ಈಗ ಸತತ 20 ನೀವು ಹಾಡಿಲಿ ವಾಸವಾಗಿದ್ದೀರಿ. ಮನೇಲಿ ಯಾರ್ಯಾರಿದ್ದೀರಿ ನಿಮ್ಮ? ನೀವು
6: ನಮ್ಮ ಮನೇಲಿ ಒಬ್ಬಳೆ ಮಗಳು ನನಗೆ, ಅವಳು ಮದುವೆಯಾಗಿ 4 ಮಕ್ಕಳಾಯ್ತು. ಒಂದು ಹೆಣ್ಣು 3 ಗಂಡು. ಒಬ್ಬನು ಮದುವೆಯಾಗಿದ್ದಾನೆ, ಅವನ ಹತ್ರ ನಾನು ಇರೋದು. ಸಾಕ್ತಾ ಇದ್ದೀನಿ ಮೊಮ್ಮಗ.
4: ಅಂದ್ರೆ ಮೊಮ್ಮಗಳು ಜೊತೆ. ಈಗ ಇಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇರ್ತಿತ್ತು ಜೀವನ, ಬಡತನದ ಜೀವನ. ಹೇಗಿರ್ತಿತ್ತು ಆ ಜೀವನ?
6: ಕೂಲಿ ಮಾಡ್ತಾ ಬರ್ತಾ ಇತ್ತು. ನಾನೇ 75 ಅಂದ ಕೂಲಿ ಮಾಡಿದೆ ಆಗ. ಬೆಳ್ಳಿ ದುಡ್ಡು ಅಲ್ಲ. ಮುಂದೆ ಅವ್ರು ಹೇಳ್ದಾಗೆ ಭತ್ತ 3 ಕೆಜಿ ಕೊಡ್ತಾ ಇದ್ರು. 1 ರೂಪಾಯಿಗೆ 1 ಅಣಿ ಮೆಣಸ್ಕಾಯಿ, 1 ಅಣಿ ಸಂಬಾರ, 1 ಅಣಿ ಈರುಳ್ಳಿ, ಬೆಲ್ಲ, 1 ಅಣಿಗೆ ಒಂದಿಷ್ಟು ಅವಲು ಭತ್ತ ಕೊಟ್ಟವಲು ಭತ್ತ ಕೊಡ್ತಾ ಇದ್ರಲ್ಲ ಆಗ ಅದಿಷ್ಟು ಅವಲು. ಅತ್ತಂದು ಮಕ್ಕಳಿಗೆ ಕೊಡೋದು, ಕಾಫಿ ಕಾಯಿಸಿ ಕೊಡೋದು, 1 ಅಣಿ ಎಲ್ಲವರು 1 ಅಣಿಯಲ್ಲಿ 6 ಕಾಸಲ್ಲಿ 3 ಕಾಸಲ್ಲಿ ಸಾಮಾನ ಹಿಂಗೆ ಬದುಕುತ್ತಾ ಇತ್ತು. ಕೂಲಿ ಮಾಡಿದಾಗ ನಾನಲ್ಲ 75% ಕೂಲಿ ಮಾಡಿದೆ.
4: ಅಂದ್ರೆ ನಿಮ್ಮ ಅಂದ್ರೆ ಆಗಿನ ಕಾಲದಲ್ಲಿ ಬಡತನದ ಹೆಚ್ಚಾಗಿರ್ತಿತ್ತು, ಹಣದ ವೆಚ್ಚ ಕೂಡ ಅಗ್ಗವಾಗಿರ್ತಿತ್ತು. ಯಾವುದೇ ವಸ್ತುಗಳನ್ನ ಬೇಕಾದ್ರೆ ಕೂಲಿ ಮಾಡಿ ತಗೋತಿದ್ರಿ. ಈಗ ನೀವು ಎಷ್ಟು ವರ್ಷದಿಂದ ಕೂಲಿ ಮಾಡ್ತಿದ್ರಿ?
6: ಈಗ ನಾನು ಕೂಲಿ ಆಗ ಒಂದು ವಯಸ್ಸಾಗಿತ್ತು. ಒಂದಿಷ್ಟು ಇದ್ದೆ ಆಗ ವಯಸ್ಸು ಗೊತ್ತಿಲ್ಲ ಅಲ್ಲ, ಕೆಲಸ ಮಾಡ್ತಾ ಇದ್ದೆ. ಹೋಗಿ ಕೊಡಗಲ್ಲಿ
4: ಶಾಲೆಗೆಲ್ಲ ಹೋಗ್ಲಿಲ್ಲ ನೀವು? ಇತ್ತ ಶಾಲೆ ಅವಾಗ?
6: ಶಾಲೆ ಇರ್ಲೇ ಇಲ್ಲ. ಅರೆಸ್ಟ್ ಒಳಗಡೆಯಲ್ಲಿ ಆಗುದಿತ್ತು, ಏನಿಲ್ಲ. ಪ್ರಾಣಿ ಮಾತ್ರ, ಪ್ರಾಣಿ ನಾವು, ಮನೆಗಳನ್ನ ಇಲ್ಲ. ಕೆಲಸ ಹೋಗ ಕೆಲಸ ಹೋಗ್ತಾ ಇದ್ದ, ಕಾಡು ಹೋಗ ಕಾಡು ಹೋಗ್ತಾ ಇದ್ದೆ. ಮಕ್ಕಳು ಬರೀ ಎಲ್ಲ ಅವ್ರ ಜೊತೆಯಲ್ಲಿ ಹೋಗೋದು, ಏನು ಬೇಕು ತಿನ್ನೋದು ಬರೋದು, ಮನೆ ಗುಡಿಸಲು ಕಟ್ಕೊಂಡು ಇರೋದು ಅಷ್ಟೇ. ಆನೇನಿಲ್ಲ, ಹುಲಿನಿಲ್ಲ, ಏನಿಲ್ಲ. ಆಗ ಚಂದ ಜೀವನ ಇತ್ತು ಅಂದ್ರೆ ವಿದ್ಯೆ ಇಲ್ಲ ಮಕ್ಕಳಿಗೆ ಅಂತ ಅಷ್ಟೇ.
4: ಈಗ ನೀವು ಕೂಲಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಯಾವ್ಯಾವ ತರ ಕೆಲಸವನ್ನ ಮಾಡ್ತಿದ್ರಿ ಅವಾಗ?
6: ತಿಪ್ಪೆ ಸಗಣಿ ಊರೋದು, ಗದ್ದೆ ಕೆಲಸ ನಾಟಿ ಮಾಡೋದು, ಪೈರಿಕೆ ಅಗಿಯೋದು, ಕಾಫಿ ತೋಟದ ಕೆಲಸ ಮಾಡೋದು, ಕಚ್ಚಡ ಕಡಿಯೋದು, ಗುದ್ದಲಿ ಕೆಲಸ, ಕಾಫಿ ಟೈಮ್ ಕಾಫಿ ಕೆಲಸ ಮಾಡ್ತಾ ಇದ್ದೆ.
4: ಅಂದ್ರೆ ನಾನಾ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಜೀವನವನ್ನ ಸಾಕ್ತಾ ಇದ್ರಿ. ಈಗ ಕೆಲಸ ಮಾಡೋದಕ್ಕೆ ಎಷ್ಟು ಕೂಲಿಯನ್ನ ಕೊಡ್ತಿದ್ರು ನಿಮ್ಗೆ ಅವಾಗ?
6: 75 ಅಷ್ಟೇ. ಸಾಯಂಕಾಲ ಮಾಡಿದ್ರೆ ಅಷ್ಟೇ ಬಂದ ಅಂಗಡಿಲಿ ಸಾಮಾನ್ ತಕೊಳ್ಳೋ, ಭತ್ತ ಮಾತ್ರ 1 ಕೊಡ್ತಾ ಇದ್ರು ಅಷ್ಟೇ.
4: 75 ಜೀವನವನ್ನ ಸಾಗಿಸ್ಕೊಂಡು ಖುಷಿಯಿಂದ ಸಾಗಿಸ್ತಾ ಇದ್ರಿ ಜೀವನನ.
6: ಮಡಕೆ ಬೇಕಲ್ಲ, ಅನ್ನ ಮಡಕೆ

0: ಸಾರ್ ಮಡಕೆ ಮಡಕೆ ಸಿರುವರ ಪಾತ್ರನೇ ಇರಲಿಲ್ಲ ಆಗ. ಸಿರುವರ ಪಾತ್ರೆಯಲ್ಲಿ ಬಿದಿರಾಳೆ, ಕಾಡು ಬಿದಿರಾಳೆನೆ ನಾವು ಕುಯ್ದು ತಟ್ಟೆ ಮಾಡ್ಕೊಟ್ಟು ತಿಂತಾ ಇದ್ದಿದ್ದು ಮಡಕೆ.
1: ಅದೇ ಒಲೆಯಲ್ಲಿ ಅಡಿಗೆ ಮಾಡಿಕೊಂಡು ಮಡಿಕೆಯಲ್ಲಿ ಬೇಯಿಸ್ಕೊಂಡು ಹೇಗಿರ್ತಿತ್ತು ಆ ರುಚಿ?
0: ಇತ್ತು. ಆಗ ತೋಟದಲ್ಲಿ ಮೆಣಸ್ಕಾಯಿ, ಕಾದ್ರಿ ಮೆಣಸು ಅನ್ನೋದು ಅದು ತರೋದು, ಹಸಿ ಅರಿಶಿನ ಅರ್ಧ ಹಾಕೋದು, ಸಾಂಬಾರ ಎಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಖಾರ ಅರಿಯೋದು, ಕರಳೆ ಒಂದಿಷ್ಟು ಬೇಯಿಸೋದು ಮಡಿಕೆಯಲ್ಲಿ, ಅದನ್ನ ಅರ್ಧ ಹಾಕ್ಬಿಡೋದು. ಕಾಯಿ ಇಲ್ಲ, ಎಣ್ಣೆ ಇಲ್ಲ, ಈಗಾಗಿ ಇರಲಿಲ್ಲ. ಇತ್ತೇನೋ ನಾವು ತಂದು ತಿಂದಿಲ್ಲ. ಆಗ ಈಗ ಮಂಗಡಿಲಿ ಮೆಣಸ್ಕಾಯಿ ತಗೊಳ್ತಾ ಇದ್ದೋ.
1: ಅಂದ್ರೆ ಯಾವುದು ಅರಿದ ಕಾಲ, ಆ ಕಾಲದಲ್ಲೇ ನಾವು
0: ಎಲ್ಲ ಸಾಂಬಾರ ಜೀರಿಗೆ ಮೆಣಸಲ್ಲ ಹಾಕಿ ಚೆನ್ನಾಗಿ ಖಾರ ಅರಿತಾ ಇದ್ದೋ. ಸರಿ,
1: ನೀವೇ ಕುಟ್ಕೊಂಡು ಅರ್ಕೊಂಡು ಸಾಂಬಾರನ್ನ ಮಾಡ್ಕೋತಿದ್ರಿ,
0: ಚೆನ್ನಾಗಿರ್ತಿತ್ತು.
1: ಈಗ ಹಿಂದಿನ ಕಾಲದಲ್ಲಿ ಊಟ ಪದ್ಧತಿ ತುಂಬಾ ರುಚಿಯಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ನೀವ್ಯಾವ ತರ ಆಹಾರಗಳನ್ನ ಸೇವಿಸ್ಕೋತಿದ್ರಿ?
0: ಆಗ ರಾಗಿ ಬೀಸೋದು, ಭತ್ತನೇ ಕುಟ್ಟೋದು, ನಾವೆಲ್ಲ ಮಾಡ್ಕೊಡ್ತಾ ಇದ್ದೀವಿ. ಮಿಲ್ಲು ಇಲ್ಲಲ್ಲ, ನಾವೇ ಮಾಡ್ಕೊಡ್ತಾ ಇದ್ದೀವಿ.
1: ಏನೇನು ತಿಂತಿದ್ರಿ ಅವಾಗ?
0: ಮುದ್ದೆ, ಅನ್ನ ಹಂಗೆ ತಿಂತಾ ಇದ್ದು. ಕಾಡಿಗೆ ಹೋದ್ರೆ ಕಾಡು ಏನೋ ಗಣಸು ತಿಂತಾ ಇದ್ದು.
1: ಸೊಪ್ಪು
0: ಸೊಪ್ಪು ಅರ್ತಾನೆ, ಕಾಡು ಸೊಪ್ಪು. ಕಾಡಲ್ಲಿ ತೋಟದಲ್ಲಿ ಇರ್ತಿತ್ತಲ್ಲ ಸೊಪ್ಪು, ಸರಿ ಬರೋದಿಲ್ಲ ನನಗೆ. ಗಣಿಕೆ ಸೊಪ್ಪು ಅಂತೀವಿ, ಮುಳ್ಳು ಸೊಪ್ಪು ಅಂತೀವಿ, ಮತ್ತೆ ಸೀಕೆ ಸೊಪ್ಪು ಅಂತೀವಿ. ಅಂತ ಸೊಪ್ಪಲ ಕಿತ್ತಂದು ದಿಷ್ಟಪ್ಪ ಬಟ್ಟೆಲ್ಲ ಕಟ್ಕೊಂಡು ಬರ್ತಾ ಇದ್ರು. ನೀ ಸೋಸೋದು ಬೇಯಿಸೋದು ತಿನ್ನೋದು, ದಿಷ್ಟಪ್ಪು ಮಾತ್ರ ಹಾಕೋದಕ್ಕೆ.
1: ಈಗ ನೀವು ಹೇಳ್ತಿದ್ರೆ ನಾವು ಕಾಡಲ್ಲಿ ಜೀವನ ಮಾಡ್ತಿದ್ದಂತ, ಕಾಡು ಜೀವನ ಹೇಗಿತ್ತು ಅವಾಗ?
0: ಚೆನ್ನಾಗಿತ್ತು. ಅಂದ್ರೆ ಮನೆಗಳು ಇಲ್ಲ, ಬರೀ ಹುಲ್ಲು ತಂದು ಗುಡಿಸಲು ಕಟ್ಟೋದು,
1: ಕರೆಂಟ್ ವ್ಯವಸ್ಥೆ
0: ಏನಿಲ್ಲ, ಬೆಂಕಿ ಮಾತ್ರ. ಒಂದೆರಡು ರೂಮ್ ಇದೆ, ಒಂದು ಅಡಿಗೆ ರೂಮ್ ಇದ್ರೆ ಒಂದು ಹೊರಗಡೆ ಬಿದ್ದುಕೊಂಡು ಮಲಗ್ತಾ ಇದ್ದಿದೆ. ಆನೆಗೆ ಬಂದು ಹೋದ್ರು ಏನ್ ಮಾಡ್ತಾ ಇರ್ಲಿಲ್ಲ, ಹುಲಿ ಬಂದ್ರು ಅಂದ್ರು ಏನ್ ಮಾಡ್ತಾ ಇರ್ಲಿಲ್ಲ.
1: ಕಾಡು ಪ್ರಾಣಿಗಳು ಯಾವುದೇ ರೀತಿ ತೊಂದರೆ ಕೊಡದೆ ನಾವು ಸತತ 20 ವರ್ಷಗಳಿಂದ ಕಾಡಲ್ಲಿ ಜೀವನ ಮಾಡ್ಕೊಂಡು ಬಂದ್ರಿ.
0: ಫಾರೆಸ್ಟ್ ನ ಒಳಗೆ ಹೋಗಿ ಅದು ಕೂಪ್ ಮಾಡ್ತಾ ತ್ಯಾಗ ಮರ ತಕ್ಕೂ ಮಾಡ ಹೋಗಿ ರಾಗಿ ಮಾಡು ಅಂದ್ರೆ ಅವರೊಂದು 10-15 ಸಾವಿರ ಕೊಡ್ತಾ ಇದ್ರು. ರಾಗಿನೆಲ್ಲ ತರಕಾರಿ ಎಲ್ಲ ಕೆತ್ತಿ ಬಿತ್ತಿ ಬಿಟ್ಟು ಬಂದ್ರೆ ರಾಗಿ ಬಂದ್ರೆ ಮಾತ್ರ ಹೋಗಿ ಕುಯ್ದು ಹೋಯ್ತಾ ಇದ್ದು. ಏನು ಮುಟ್ತಾ ಇರ್ಲಿಲ್ಲ. ಯಾವಾಗ ತರಕಾರಿ ಬೇಕು, ಸೌತೆಕಾಯಿ ಬೇಕಾ, ಕುಂಬಳಕಾಯಿ ಬೇಕಾ, ಹುಯ್ಕಾಯಿ ಬೇಕಾ, ಅದೆಲ್ಲ ಹಂಗೆ ಬಳದು ಬಿದ್ದಿರ್ತಾ ಇತ್ತು. ಕಾಲದಲ್ಲಿ
1: ಯಾವುದು ಕೊಂತಿರ್ಲಿಲ್ಲ, ಎಲ್ಲ ಕೂಡ ಕಾಡಲ್ಲೇ ಸಿಗ್ತಾ ಇತ್ತು. ಸಮೃದ್ಧಿಯಾಗಿರ್ತಿತ್ತು ಜೀವನ. ಈಗ ನೀವು ಹೇಳಿದ್ರಿ ರಸಗೊಬ್ಬರಗಳನ್ನ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವಿ ಅಂತ, ಈಗ ಯಾವ್ಯಾವ ತರ ಬೆಳ್ಕೋತಿದ್ರಿ ತರಕಾರಿಗಳನ್ನಾಗಿರ್ಬೋದು?
0: ಒಂಚೂರು ಆಗ ನಾವೇ ಫಾರೆಸ್ಟ್ ಒಳಗೆ ನಮ್ಗೆ ಗೊಬ್ಬರ ಸಿಗ್ತಾ ಇತ್ತು, ಇಲ್ಲ ಮಣ್ಣಲ್ಲೇ ಕೆತ್ತಿ ಹಾಕ್ತಾ ಇದ್ದಿದ್ದು. ಒಂಚೂರು ಗೊಬ್ಬರ ಹಾಕಿಲ್ಲ ನಾವು, ಜಮೀನುಗಳು ಮಾಡಿಲ್ಲಲ್ಲ ನಾವು. ಕಾಡಲ್ಲಿ ಹೋಗೋದು, ಕಾಡಲ್ಲಿ ಬೆಳೆ ಮಾಡೋದು, ಬಂದು ಇದ್ಕೊಳ್ಳೋದು ಮನೆಯಲ್ಲಿ, ಬಂದು ಇದ್ಕೊಂಡು ಬಂತು ಹೋಗಿ ನೋಡೋದು. ತರಕಾರಿ ಬಂದಾಗ ಹೋಗಿ ಕುಯ್ಕೊಬರೋದು, ತರಕಾರಿ ಬತ್ತಲ್ಲ ಕುಯ್ಕೊಬರೋದು, ಕುಂಬಳಕಾಯಿ ಏನೆಲ್ಲ ಹಾಕಿದ್ದೀವಿ, ಸೋರೆಕಾಯಿ ಕುಂಬಳಕಾಯಿ ಇದೆಲ್ಲ ಕಿಕ್ಕೊಬರೋದು, ಸೌತೆಕಾಯಿ ಇದ್ದಾರೆ ತಿನ್ನೋದು, ಹಿಂಗೆ ಮಾಡ್ಕೋತಾ ಇದ್ದೋ.
1: ಈಗ ನೀವು ಜಮೀನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಆಗೆಲ್ಲ ಈ ಟ್ಯಾಕ್ಟ್ರಿ ಟಿಲ್ಲರ್ಗಳು ಹತ್ರ ಏನು ಇರಲಿಲ್ಲ. ಈ
0: ಏನಿಲ್ಲ, ನಾಗರೊಳ್ಳೆ ಕಾಡು ಇಲ್ವ ನೋಡಿದಿರ ಹೋಗಿ, ಅದೆಲ್ಲ ನಾವೇ ರಾಗಿ ಮಾಡಿರೋದು. ನಾಗರೊಳ್ಳೆ ಕಾಡು ಇತ್ತಲ್ಲ ಅದೆಲ್ಲ ಪೂರ್ತಿ ಕೂಪು ತ್ಯಾಗ ಮರ ಹಾಕಿಬಿಟ್ಟು ನಾವೇ ರಾಗಿ ಸಿಲ್ದಿರಲ್ಲ ನಾವೇ
1: ವ್ಯವಸಾಯ.
0: ಗುದ್ದಲಲ್ಲಿ ಕಿತ್ತದು, ಗುದ್ದಲಲ್ಲಿ ಎಲ್ಲ ಗುದ್ದಲಲ್ಲಿ ಈ ತ್ಯಾಗ ಮರ ಇಲ್ಲಿ ಒಂದು ಇಲ್ಲಿ ಒಂದು ಸಾಲು ನಟ್ಟಿಗೆ ಗುದ್ದಲಲ್ಲಿ ಕೆರೆದು ರಾಯಿ ಸಲ್ಬಿಟ್ಟು ಬರ್ತಾ ಇದ್ದಿದೆ. ತರಕಾರಿನಾಗೆ ಮಣ್ಣಿಗೆ ಕುತ್ತುಬಿಟ್ಟು ಬರ್ತಾ ಇದ್ದಿದೆ. ಯಾವ ಗೊಬ್ಬರ ಇಲ್ಲ,
1: ತಿಪ್ಪೆ ಗೊಬ್ಬರ ಬಳಕೆ
0: ಇಲ್ಲ,
1: ಹಂಗೆ
0: ಬೆಳೀತಾ ಇತ್ತು.
1: ಅದೇ ಯಾವುದೇ ರೀತಿ ಆಧುನೀಕರಣಗಳನ್ನ ಗೊಬ್ಬರಗಳನ್ನ ಬಳಸ್ಕೊಡದೆ ಗಿಡಗಳನ್ನ ನೀವು ಸಮೃದ್ಧಿಯಾಗಿ ಬೆಳ್ಕೊಂಡು ದವಸ ಧಾನ್ಯಗಳನ್ನ ತಿನ್ಕೋತಿದ್ರಿ ಅಂತ ಹೇಳ್ತಿದ್ರಿ. ಈಗ ಕಾಡು ಪ್ರಾಣಿ ಹಾವಳಿ ಆಗೆಲ್ಲ ನಿಮ್ಗೆ ಹೇಗ್ ಅನ್ನಿಸ್ತಿತ್ತು? ಕಾಡಲ್ಲಿ ಜೀವನ ಮಾಡೋದು ಎಷ್ಟು ಖುಷಿ ಅನಿಸ್ತಿತ್ತು?
0: ಗೇಮೇಸ್ ಬಂತು ಅಂದ್ರಲ್ಲ ಅಲ್ಲೆಂದ ಪ್ರಾಣಿಗಳು ನಮ್ನೆ ಹೊಲ ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು, ನಾವು ಇರೋ ಜಾಲ ಗದ್ದೆ ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು. ಆನೆಗಳು ಜಾಸ್ತಿ ಬಂತು, ಆನೆ ಪ್ರಾಣಿ ಸಾಕಾಯ್ತು.
1: ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಿಮ್ಗೆ ಒಬ್ಳು ಮಗಳು ಅಂತ ಹೇಳಿದ್ರಿ, ಆಗೆಲ್ಲ ಹಿಂದಿನ ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಅವ್ರನ್ನ ಸಾಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತಿತ್ತು ನಿಮ್ಗೆ?
0: ಆಸ್ಪತ್ರೆನೂ ಹೋಗಿಲ್ಲ
1: ಅವಾಗ,
0: ಅವಳು ಏನು ಕಾಯಿಲೆ ಬಂದಿಲ್ಲ.
1: ಬಟ್ಟೆ ಎಲ್ಲ ಕೊಟ್ಟು ಸಾಕ್ಬೇಕು ಅಂದ್ರೆ ನೀವ್ ಎಷ್ಟು ಕಷ್ಟ ಪಡ್ತಿದ್ರಿ ಅವಾಗ?
0: ಹೋಯ್ ಬಟ್ಟೆ ತಗೋಬರ್ತಾ ಇದ್ದೆ, ನಡ್ಕೊಂಡು ಹೋಗಿ ಗೋಣಿ ಕುಪ್ಪಲ್ಲಿ ಹೋಗ್ಬೇಕು ಬಟ್ಟೆಗೆ. ಕುಟ್ಟ ಅದೆಲ್ಲ ಏನು ಇರ್ಲಿಲ್ಲ, ಅಲ್ಲಿಂದ ಅವ್ರು ನಡ್ಕೊಬರ್ತಾ ಇದ್ದಿದ್ದು ಬಟ್ಟೆ ತಗೊಂಡು ಸಾಮಾನು ತಗೊಂಡು. ಯಾಗ ಇಂತ ಕೌರುಗಳು

0: ಇಲ್ಲ, ಪೇಪರ್ಗಳು ಇಲ್ಲ, ಬ್ಯಾಗ್ಗಳು ಏನಿಲ್ಲ, ಇಂಥ ಬಟ್ಟೆಲ್ಲ ಕಟ್ಕೊಂಡು ಬರಬೇಕು ಹೊತ್ಕೊಂಡು.
1: ಅಂದ್ರೆ ಆ ತರ ನೀವು ನಿಮ್ಮ ಹೊಟ್ಟೆ ಬಟ್ಟೆನ ಕಟ್ಟು ಮಕ್ಕಳ ಜೀವನವನ್ನ ಸಾಕ್ತಿದ್ರೆ. ಅವಾಗೂ ಏನಾದ್ರು ಶಿಕ್ಷಣ ಕೊಡಿಸಿದ್ರ ಆವಾಗ ಆ ಕಾಲದಲ್ಲಿ?
0: ಇಲ್ಲ, ಸ್ಕೂಲ್ ಇಲ್ಲೇ ಇಲ್ಲ. ಆಗ ನಮಗೆ ಸ್ಕೂಲ್ ಬಂದಿರೋದು, ಅಲ್ಲಿಂದ ಒಂದು ಸ್ಕೂಲ್ ಕಟ್ಟಿದ್ರು. ಆಗ ಅವಳನ್ನ ಅಲ್ಲಿಂದ ಕಳಿಸಿದೆ ಶಾಲೆಗೆ, ಅಲ್ಲಿಂದ ಶಾಲೆಗೆ ಕಳಿಸಿ

0: ಮಾಡ್ತಿದ್ರಿ ಅವಾಗ?
1: ಹಬ್ಬ ಮಾಡ್ತಾ ಇದ್ರು ನಮ್ಮ ತಂದೆ ತಾಯಿಲ್ಲ, ಅವ್ರು ಹೆಂಗೆ ಮಾಡ್ತಾ ಇದ್ರು ಹಂಗೆ. ನಾವು ಹೆಣ್ಣು ಕಾಯಿ ತರೋದು, ಮನೆಯಲ್ಲಿ ಅನ್ನ ಸಾರೆಲ್ಲ ಮಾಡೋದು, ನೀರು ಫಸ್ಟ್ ಹೋಗಿ ಒಂದು ಸ್ನಾನ ಮಾಡ್ಕೊಂಡು ಬಂದು ಮನೆ ತಪ್ಪೆಲ್ಲ ಹಾಕಿ ಸಾರಿಸಿ ಹೊರಡು ತಪ್ಪೆಲ್ಲ ಹಾಕಿ ಸಾರಿಸಿಬಿಟ್ಟು ಹೋಗಿ ಒಂದು ಸ್ನಾನ ಮಾಡಿದವರು ಒಂದು ಬಿಂದಿ ನೀರು ತಂದು ಮಡಗೋಗ್ಬೇಕು ಎಂಜಲಾಗದೆ. ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ನೀರು ತಂದು ಮಡಗಿಬಿಟ್ಟು ಒಂದು ಗಂಡಸು ಬಿಳಿ ಬಟ್ಟೆ ಉಟ್ಕೊಂಡು ತಂದು ಮಡಗಿಬಿಟ್ಟು ಆಗ ಅವರು ಪೂಜೆ ಪುಲ ಮಾಡೋ ಗಂಟ ನಾವು ಯಾರು ಒಳಗೆ ಹೋಗಂಗಿಲ್ಲ. ಅವರೊಬ್ಬರೇ ಮನೇಲಿ ಪೂಜೆ ಎಲ್ಲ ಮಾಡಿ ಹಣ್ಣು ಕಾಯಿಲೆ ಪೂಜೆ ಮಾಡಬೇಕು ಆಗ ಮಾಡಿ ಅಡುಗೆ ಶುರು ಮಾಡ್ತಾ ಇದ್ರು. ಅಡುಗೆ ಮಾಡೋ ಗಂಟ ನಾವು ಮಕ್ಕಳು ಮರಿಯೆಲ್ಲ ಒಳಗೆ ಹೋಗಂಗಿಲ್ಲ, ಅವರೊಬ್ಬರೇ ಮಾಡಬೇಕು. ನಾನಷ್ಟೇ ಮಾಡಬೇಕಾದ್ರೆ ನಾನೊಬ್ಬಳೇ ಸ್ನಾನ ಮಾಡಿಕೊಂಡು ಒಬ್ಬಳೇ ಮಾಡಬೇಕು. ನಮಗೆ ಬೆಳಿಗ್ಗೆ ಹೋಗಿ ಒಂದು ಬಿಂದಿ ಒಂದು ಪಾತ್ರೆ ನೀರು ತಂದರೆ ಮಾತ್ರ ಅದನ್ನೇ ಮಾಡಿಕೊಂಡು ನಾವು ಪೂಜೆ ಮಾಡೋದು.
0: ಅಂದರೆ ನಿಯಮ ನಿಷ್ಠವಾಗಿ ಅಷ್ಟೇ ರೀತಿಯಲ್ಲಿ ನೀವು ನಿಮ್ಮ ಸಂಪ್ರದಾಯಗಳ ಆಚರಣೆ ಮಾಡಿಕೊಂಡು ದೇವರ ಒಂದು ಕಾರ್ಯಗಳನ್ನು ನೀವು ಮಾಡ್ತಾ ಬರ್ತಿದ್ರಿ.

0: ಈಗ ನೀವು ಮನೆಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ಯಾವ ರೀತಿ ಕಾಪಾಡ್ಕೋತಿದ್ರಿ? ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಈಗ ಒಂದ್ ಹೊಟ್ಟೆ ನೋವೇ ಬಂತು, ಆಸ್ಪತ್ರೆಗೆ ಹೋಗ್ತಿದ್ರಿ, ಹಾಗೆಲ್ಲ ನೀವು ಕಾಡ್ಮದ್ದೆ ಇದ್ದಿ ಅಂತ ಹೇಳ್ತಿದ್ರಿ. ಆಗ ನೀವ್ ಯಾವ ತರ ಆರೋಗ್ಯವನ್ನ ಕಾಪಾಡ್ಕೋತಿದ್ರಿ?
1: ದೇವ್ರಿಗೆ ಗೊತ್ತು ಆ ಕಾಯಿಲೆನೆ ಬರ್ಲಿಲ್ಲ. ಅವಾಗ ನಾನಲ್ಲ ಏನ ಗಾಳಿ ಸೊಪ್ಪನ್ ತರೋದು ನೆಕ್ಸ್ ಬಿಡೋದಷ್ಟು ಬಿಟ್ರೆ ಇನ್ನೇನಿಲ್ಲ.
0: ಅದೇ ಸೊಪ್ಪು ಆಗ್ತಿದ್ರೆ ಎಲ್ರಿಗೂ
1: ಮಕ್ಕಳಿಗೆ ಬಂದವರಿಗೆ ಬರದವರಿಗೆ ಇಲ್ಲ.
0: ಈಗ ನೀವು ಡೆಲಿವರಿ ಎಲ್ಲ ಹೆಂಗ್ ಮಾಡಿಸ್ಕೊತಿದ್ರಿ? ಅವಾಗ ನೀವು
1: ಮನೇಲಿ ಯಾರು ಎರಡು ಹೆಂಗಸರು ಮಾಡ್ಕೊಡ್ತಾರೆ ಒಂದು ಸೇರ್ಕೊಂಡು.
0: ಆಗ ಡೆಲಿವರಿ ಎಲ್ಲ ಮಾಡಿಸ್ಕೊಂಡಾಗ ಹೇಗೆ ಸ್ವಚ್ಛತೆ ಆಗಿರ್ಬೋದು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋತಿದ್ರಿ? ಬಾಣ್ತನ ಅನ್ನೋದು ತುಂಬಾ ಇಂಪಾರ್ಟೆಂಟ್.
1: ನಾಲ್ಕು ಮಕ್ಕಳು ಆಸ್ಪತ್ರೆ ಕಳಿಸಿಲ್ಲ ನಾನು, ಅವಳಿಗೆ ಮಗಳಿಗೆ.
0: ನೀವೇ ಮಾಡಿದ್ರಿ?
1: ನಾನೇ ಮಾಡಿದೀನಿ. ಮನೇಲೇ ತಾನೆ ನೀರು ಮೀಸೋದು, ಅರಿಶಿನ ನೆಸ್ತಪ್ಪಸಾಗಿ ಅರಿಯೋದು, ಪೂರ್ತಿ ಮೀಯೋದು ಅವಳು. ಆಗ ನೀರು ಇಕ್ಕೊಳ್ಳೋದು, ಆಮೇಲೆ ಸೋಪ್ ಹಾಕಿ ನೀರು ಮೀಯೋದು, ಬಂದು ಎದ್ಕೊಳ್ತಾ ಇದೆ, ಬಂದು ಊಟ ಮಾಡೋದು. ಇದು ಹುಳಿ ಕಾಳು ಅಂತೀವಲ್ಲ ಅದರ ರಸ ಕೊಡೋದು, ಕುರಿಮೊಳವು ಅಂತೀವಲ್ಲ ಅದನ್ನ ಅರೆದು ಚಟ್ನಿ ಮಾಡಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಅದೊಂದು ಒಂದು ದಿವಸ ರಸ ಕೊಡೋದು. ಅದೆರಡು ಬಿಟ್ಟರೆ ಏನು ಕೊಡ್ತಾ ಇರಲಿಲ್ಲ, ಹುಳ್ಳಿ ಕಾಳು ರಸ ಕುರಿಮೊಳವು ಬಿಟ್ಟರೆ ಇನ್ನೂ 3 ತಿಂಗಳ ಗಂಟ ನಾವು ಏನು ಕೊಟ್ಟಿಲ್ಲ, ತರಕಾರಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದೊಂದಿಷ್ಟ ಅನ್ನ, ಅನ್ನ ಬೇಯಬೇಕು ಮಡಿಕೆಯಲ್ಲಿ ಬೇಯಿಸಿ, ಬಿಸಿ ಬಿಸಿಯಾಗಿ ಒಂದಿಷ್ಟು ಅನ್ನ ಹಾಕಿ ಹುಳ್ಳಿ ನೀರು ಒಂದಿಷ್ಟು, ಈಗ ಚಟ್ನಿ ಒಂದಿಷ್ಟು ಬಿಟ್ಟರೆ ಇನ್ನೂ ಸಾಯಂಕಾಲ ಬೆಳಿಗ್ಗೆ ಅಷ್ಟೇ 3 ಹೊತ್ತಲ್ಲ ಇಲ್ಲ 2 ಹೊತ್ತು ಊಟ.
0: ಅಂದ್ರೆ ನಿಮ್ಗೆ ಎಷ್ಟು ಅರಿವಿದೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮಗಳನ್ನ ಆರೈಕೆ ಮಾಡ್ತಾ ಬಂದ್ರಿ ಅಂತ ಹೇಳ್ತಿದ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಊಟ ಆಗಿರ್ಬೋದು, ಯಾವುದೇ ಆಹಾರಗಳನ್ನ ತಿಂದಾಗ ಅಷ್ಟು ರುಚಿ ಅನ್ಸಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು?
1: ಈಗ ನಾನು ಏನಂತ ಹೇಳೋದು, ಏನೋ ಮಕ್ಕಳು ಮಾಡ್ಕೊಡ್ತಾರೆ, ತಿನ್ಕೊಂಡು ಸುಮ್ಮನೆ ರುಚಿಯಾಗಿದೆ, ಇನ್ನೇನ್ ಮಾಡ್ತಾ ಇರ್ತದೆ. ಇನ್ನೂ ಬಂದಾಯ್ತು, ವಯಸ್ಸಾಯ್ತು, ಕೂಲಿ ದುಡಿಯಕ್ಕೆ ಆಗೋದಿಲ್ಲ. ಮನೇನಾಗಿದೆ, ಸರ್ಕಾರ ಏನೋ ಕಟ್ಕೊಟ್ಟಿದ್ದಾರೆ, ಆ ಮನೇಲಿ ಇದ್ಕೊಂಡು ಅವರು 3 ಎಕರೆ ಜಮೀನು ಕೊಟ್ಟಿದ್ದಾರೆ, ಅದನ್ನ ಹೋಗಿ ದುಡ್ರಿ ಮಕ್ಕಳೇನದು, ಏನೋ ವರ್ಷ ಏನು ಬೆಳೆ ಹಾಕ್ತಾ ಹಾಕ್ತಾರೆ, ಅವ್ರು ಬೇ ಮಾಡ್ಕೊಡ್ತೀನೋ ಸುಮ್ಮನೆ ಕೂತಿರೋದೆ. ಅಷ್ಟು ಅವ್ರ ಮಕ್ಕಳ ನೋಡ್ಕೊಂಡು ಏನು ನನ್ನ ಕೈಲಿ ಇನ್ನೇನು ಕೆಲಸ ಆಯ್ತದ, ಅಷ್ಟು ಬಿಟ್ಟರೆ ಏನಿಲ್ಲ.
0: ಈಗ ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ?
1: ನನಗೇನೆ, ನನಗೆ ಕಣ್ಣು ಒಂದೇ, ಇನ್ನೇನಿಲ್ಲ. ಅಮ್ಮ ಇದು ಏನೋ ಸ್ವಲ್ಪ ಒಂದು ಗುಳ್ಳೆ ಬಂದಾಗೆ ಇರೋದು ನೋಡಿ ಮೇಲ್ಗಡೆ, ಅದಕ್ಕೆ ಈಗ ತೋರಿಸ್ಕೊಳ್ದಂತ ಕಣ್ಣು ಕಾಣದೆ ಕೂತ್ಕೊಂಡ್ರೆ ಕೈ ಕಾಲು ಕಣ್ಣು ಚೆನ್ನಾಗಿರ್ಬೇಕು ಸಹಾಯ ಅಂತ.
0: ಅಂದ್ರೆ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗದೆ ನಮ್ಮ ಜೀವನವನ್ನ ನಡೆಸ್ಕೊಳ್ಳೋದಕ್ಕೆ ಕಣ್ಣು ತುಂಬಾ ಮುಖ್ಯ ಅಂತ ಈ ಮಾತಿನ ಮುಖಾಂತರ ಹೇಳ್ತಿದ್ರಿ. ಜಾಸ್ತಿ ಯಾವ ತರ ಕಾಣಿಸ್ತಿಲ್ಲ ನಿಮ್ಗೆ?
1: ಸ್ವಲ್ಪ ಒಂಥರ ಗುಳ್ಳೆ ಮಾದ್ರಿ ಈಗ ಕಣ್ಣಿಗೆ ಒರೆಸೋದು, ಅದು ಸಿಕ್ಕೋದು ಗಣ್ಣು ಹಿಂಗೆ ತೊರೆಯೋ ಸ್ವಲ್ಪ ಸಿಗ್ತದೆ ಗುಳ್ಳೆ ಹಿಂಗೆ ಅಷ್ಟೇ.
0: ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಯಾವುದೇ ಬಿ ಪಿ ಆಗಿಲ್ಲ, ಶುಗರ್ ಆಗಿಲ್ಲ, ಯಾವುದೇ ರೀತಿ ಆರೋಗ್ಯವಾದ ಜೀವನವನ್ನ ನಡೆಸ್ಕೊಂಡು ಬರ್ತಿದ್ರಿ. ಈಗ ಮನೆಯಲ್ಲಿ ನಿಮ್ಮನ್ನ ಹೇಗೆ ನೋಡ್ಕೋತಾರೆ? ಈಗ ನಮ್ಮ 4 ಜನ ಮೊಮ್ಮಕ್ಕಳು ಅಂತ ಹೇಳಿದ್ರಿ, ಯಾವ ತರ ನೋಡ್ಕೋತಾರೆ ನಿಮ್ಮನ್ನ?
1: 3 ಮಕ್ಕಳು ಅವ್ರ ತಾಯಿ ತಲೆ ಇದ್ದಾರೆ, ಹಿರಿಯ ಹುಡುಗ ಮದುವೆ ಆಗಿದ್ದಾನಲ್ಲ ಅವನು ನನ್ನ ಚೆನ್ನಾಗಿ ನೋಡ್ಕೋತಾನೆ. ಒಂದು ಮಗು ಇದೆ, ಮಗುಗೆ 1 ವರ್ಷ ಆಗಿದೆ, ಗಂಡು ಮಗು ಅವಳಿಗೆ, ಅವ್ರ ಗಂಡಾಡ್ತಿ ನೋಡ್ಕೊಳ್ತಾರೆ, ಮಗು ನೋಡ್ಕೊತೀನಿ, ಅವ್ರ ಗಂಡಾಡ್ತಿ ಅಡಿಗೆ ಎಲ್ಲ ಮಾಡಿಕೊಡ್ತಾರೆ. ನಾನೇನು ಕೆಲಸ ಮಾಡಿಸೋದಿಲ್ಲ, ಅವಳೆ ಮಾಡ್ತಾಳೆ, ಬಟ್ಟೆ ಬರೀ ಅಂತ ಹಿಡಿದು ಎಲ್ಲ ಅವಳೆ ಮಾಡ್ತಾಳೆ, ಅಷ್ಟು ಮಗು ನೋಡ್ಕೋತೀನಿ.
0: ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಆರೋಗ್ಯವಾಗಿ ತುಂಬಾ

0: ನೋಡ್ಕೋತಾರೆ ಅಂತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಕಾಲ ಕಳಿತೀರಿ? ಆಗೆಲ್ಲ ತುಂಬ ಕೆಲಸ ಮಾಡಿದ ಕೈಗಳು ಈಗ ತುಂಬ ರೆಸ್ಟ್ ತಗೋತಿದ್ದೇವೆ ಅಂತಂದ್ರೆ ಕಷ್ಟ ಆಗುತ್ತೆ. ಈ ನಿಟ್ಟಲ್ಲಿ ನೀವು ಏನ್ ಕೆಲಸ ಮಾಡ್ಕೋತಿದ್ರಿ ಬೆಳಗ್ಗೆಯಿಂದ ಸಂಜೆ ತನಕ?
1: ಬೆಳಗ್ಗೆ ಸಂಜೆ ಕಂಡ ಜಮೀನಿಗಳಿಗೆ ಹೋಯ್ತೀನಿ, ಏನಾಗ್ತ ಸ್ವಲ್ಪ ಬೆದರ್ಕಿಕೋ ಬರ್ತೀನಿ. ಬಂದು ಮನೆ ಸಣ್ಣ ಪುಟ್ಟ ಕೆಲಸ ಪಾತ್ರ ತೊಳೆಯೋದಿರ್ತದೆ, ಸಣ್ಣ ಪುಟ್ಟ ಬಟ್ಟೆಗಳಿರ್ತದೆ, ಮನೆ ಗುಡಿಸಿ ಮನೆ ತೊಳೆಯೋದಿರ್ತದೆ, ಅದೆಲ್ಲ ಮಾಡ್ಬೇಕಲ್ಲ, ಅದೆಲ್ಲ ಮಾಡ್ಕೋತೀನಿ.
0: ಅಂದ್ರೆ ನಿಮ್ಮ ಕೆಲಸಗಳನ್ನ ನೀವೇ
1: ಮಾಡ್ಕೋತೀನಿ. ನೀರಿಗೆ ಬಿಕ್ಕಿ ಅಂಟ ಅದಿರ್ತದೆ, ಇಷ್ಟು ಸೌದೆ ತಂದು ರೋಡ್ ಅಲ್ಲಿ ಸೌದೆಗಳಿಲ್ಲಲ್ಲ ಹಾಗೆ ಹೋಯ್ತೀನಿ, ಹಂಗೆ ಮಾಡ್ಕೊಳ್ಳೋದು. ಒಂದು ಗಳೆ ಕೂರೋದಿಲ್ಲ ನಾನಷ್ಟೇ, ನನಗೆ ಕೂತಿರೋದು ಆಗೋದಿಲ್ಲ ಸುಮ್ಮನೆ.
0: ಅಮ್ಮ, ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಆರೋಗ್ಯ ಅನ್ನೋದು ತುಂಬಾ ಕಡಿಮೆ ಆಗ್ತಿದೆ. ಅಂದ್ರೆ 35 ಆದ ತಕ್ಷಣ ಎಲ್ಲಾ ಮಕ್ಕಳು ಒಂದು ಕಾಯಿಲೆಗೆ ತುತ್ತಾಗೋ ನಿಟ್ಟಲ್ಲಿ ಅವರ ಜೀವನ ಶೈಲಿನೇ ಬದಲಾಗ್ಬಿಟ್ಟಿದೆ. ಈ ನಿಟ್ಟಲ್ಲಿ ಅಂತ ಮಕ್ಕಳಿಗೆ ಏನ್ ಹೇಳ್ತೀರಾ ನೀವು?
1: ಈಗ ಏನು ಗೊಬ್ಬರದ ಊಟ ಕರೆಂಟ್ದು ಅನ್ನ ಬೇಯಿಸೋದು ಅದೇ ಸಗತಿ ಸ್ವಲ್ಪ ಕಡಿಮೆ ತಡೆ ಆರೋಗ್ಯಕ್ಕೆ. ನೀವು ಹೇಳಿದ್ರೆ ನಾವು ತಿಂದ ಆರೋಗ್ಯ ಮಕ್ಕಳಿಗೆ ಬರೋದಿಲ್ಲ, ಹಂಗೆ ಏನ್ ಮಾಡೋದು. ಈಗ ಅನ್ನ ಸಾರು ಅಂತೆಲ್ಲ ಮುದ್ದೆ ಮಾಡ್ತಾರೆ, ಏನಂತ ಅದು ಪಲ್ಲಿ ಅಂತೆ, ಅದನ್ನ ಚಿತ್ರಾನ್ನ ಬೆಳಿಗ್ಗೆ ಅಂತೂ ದೋಸೆ ಇಡ್ಲಿ ಇದು ಮಾಡ್ಕೊಡ್ತಾರೆ, ಮಧ್ಯಾಹ್ನ ಅನ್ನ ಮಾಡ್ತಾರೆ.
0: ಈಗಿನ ಊಟ ಶೈಲಿ ಸಂಬಂಧಿಸಿದಂತೆ ನೀವೇ ಯಾವ ರೀತಿ ನಿಮ್ಮ ಶೈಲಿಯನ್ನ ಅಥವಾ ನಿಮ್ಮ ಆರೋಗ್ಯವನ್ನ ಕಾಪಾಡೋಕೆ ಲಿಮಿಟಲ್ಲಿ ಏನಾದ್ರು ಆಹಾರವನ್ನ ಸೇವಿಸ್ತಾ ಇದೀರಾ? ಅಂದ್ರೆ ನೀವು ಮುದ್ದೆನೇ ತಿಂತಿದ್ರಾ ಅಥವಾ ಏನು?
1: ಆಗ ಈಗ ಮುದ್ದೆ ಅನ್ನ
0: ಇವಾಗ ಏನ್ ಮಾಡ್ಕೊಡ್ತಾರೆ ಅದನ್ನ
1: ತಿಂತೀನಿ. ಏನ್ ಮಾಡ್ಕೊಡ್ತಾರೆ ಸ್ವಲ್ಪ ತಿಂತೀನಿ ಬೇಡ ಅಂತ.
0: ಮತ್ತೆ ನಿಮ್ಮ ಕಾಲದಲ್ಲಿ ಯಾವ ತರ ಆಹಾರ ಧಾನ್ಯಗಳನ್ನ ಬೆಳ್ಕೋತಿದ್ರಿ ಅವಾಗ ನೀವು?
1: ನಾನು ಹೇಳ್ದು ಫಾರೆಸ್ಟ್ ಒಳಗಡೆ ನಾವಿರೋದ್ರಲ್ಲಿ ಗದ್ದೆ ಇರ್ತಾ ಇತ್ತಲ್ಲ, ಅದು ಭತ್ತ ಬೆಳೀತಾ ಇದ್ದು, ಆಗ ತಂದು ರಾಗಿಗಳನ್ನ ಇಷ್ಟ ಗಲ ಗುಳಿ ತೆಗಿಯೋದು, ಗುಳಿನ ಸಂದ ಬೇಯಿಸಿ ಬಿಡೋದು, ತಾರಿಸಿ ಬಿಡೋದು, ಅದರೊಳಗೆ ರಾಗಿ ತುಂಬಿಡೋದು ಗುಂಡಿ ಒಳಗೆ, ಬಿದಿರು ಇರ್ತಿತ್ತಲ್ಲ ಅದನ್ನ ಚೆನ್ನಾಗಿ ತದ್ಲಾಗಿ ಅಡಿಸಿ ಅದ ಮೇಲೆ ಮುಚ್ಚಿಬಿಟ್ಟು ಒಳಗೆ ರಾಗಿ ಇರ್ತಾ ಇತ್ತು. ಅವಾಗ ಮತ್ತೆ ಹೊರಗಡೆ ಎಲ್ಲಿ ಮಡಗೋದು
0: ಅಮ್ಮ? ಹಾಗೆಲ್ಲ ನೀವು ಹೇಳ್ತಿದ್ರಿ, ಈ ಸಂಸ್ಕರಣೆ ಮಾಡಕ್ಕೆ ಮಿಷಿನ್ಗಳು ಯಾವ್ದು ಇರ್ಲಿಲ್ಲ, ನಾವು ಹೊಳೆಯಿಂದ ನೀರ್ ತಗೋ ಬರ್ತಿದ್ವಿ ಅಂತ ಹೇಳ್ತಿದ್ರಿ, ಇದ್ರ ಬಗ್ಗೆ ಹೇಳಿದ್ರಿ?
1: ಏನು ಇರ್ಲಿಲ್ಲ, ಆಗ ಹೊಳೆಯಿಂದ ಹೋಗಿ ನೀರು ಹೊತ್ಕೋ ಬರೋದು, ಕಲ್ಲೆಲ್ಲ ಅರಿಯೋದು, ನೀರು ಹೊತ್ಕೋ ಬರೋದು, ಭತ್ತ ತಂದ್ರೆ ಕುಟ್ಟಿ ಅಡಿಗೆ ಮಾಡಿ ತಿನ್ನೋದು ಇಷ್ಟೇ ಕಣವ.
0: ಅಂದ್ರೆ ಎಲ್ಲ ಆರೋಗ್ಯವಾಗಿ ಜೀವನವನ್ನ ನಡೆಸ್ಕೊಂಡು ಹಾಗೆ ನೀವು ಶುಚಿತ್ವವನ್ನ ಕಾಪಾಡಿಕೊಂಡು ನಿಮ್ಮ ಆರೋಗ್ಯದಲ್ಲಿ ನೀವು ಗಮನವನ್ನ ವಹಿಸ್ಕೊಂಡು ಜೀವನವನ್ನ ಸಾಗಿಸ್ತಾ ಬರ್ತಾ ಇದ್ರಿ.
1: ಮಾಡಿದಷ್ಟು ನಮ್ ಈ ಮಕ್ಕಳು ಆಗೋದಿಲ್ಲ, ನಾವು 30 ಮಕ್ಕಳು ಹೊರಕೆ ಆಗೋದಿಲ್ಲ. ಏ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಒರೆ ಸೌದಿ ಹೆಸರ ಕಟ್ಟಿದ್ರೆ ಒಬ್ಳೆ ಎತ್ತಿ ಹೊರತಾ ಇದ್ದೆ, ಈಗ ನಮ್ಮ ಮಕ್ಕಳು ಹೊರಲಿ ಆಗೋದಿಲ್ಲ.
0: ಅಂದ್ರೆ ಹೇಳಿದ್ನಲ್ಲ, ಇತ್ತೀಚಿನ ಜೀವನ ಶೈಲಿ ಆತರ ಮಕ್ಕಳನ್ನ ಪರಿವರ್ತಿಸ್ಬಿಟ್ಟಿದೆ. ಅಂದ್ರೆ ತುಂಬಾ ಚಿಕ್ಕದಾಗಿ ಅವರ ಭಾವನೆ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಆಗಿರೋದು ತುಂಬಾ ಕ್ಲಿಷ್ಟಕರವಾಗಿದೆ. ಮತ್ತೆ ಆಧುನಿಕತೆ ಅನ್ನೋದು ಮಕ್ಕಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ನೀವು ಹಿಂದಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಶ್ರಮ ಜೀವನವನ್ನ ರಟ್ಟೆ ಮಟ್ಟಕ್ಕೆ ದುಡಿದು ಬೇವರನ್ನ ಹರಿಸ್ತಿದ್ರಿ. ಅವಾಗ ಬೆಳಗ್ಗೆ ಎಲ್ಲ ಎಷ್ಟು ಗಂಟೆಗೆ ಎದ್ದಳ್ತಿದ್ರಿ ಅವಾಗೆಲ್ಲ ನೀವು?
1: ಬೆಳಿಗ್ಗೆ ಒಂದು 1 ಎದ್ದು ಅಡಿಗೆ ಮಾಡಿ ತಿಂದು ಮಕ್ಕಳಿಗೆಲ್ಲ ಕೊಟ್ಟು ಹೊರಗಡೆ ಕೆಲಸ ಹೋಗ್ತಾ ಇದ್ದು. ಮಕ್ಕಳು ಆಟ ಆಡ್ತಾ ಇರ್ತಾ ಇದ್ರು
0: ಕಾಡಿಗೆ,
1: ಅವ್ರ ಮಕ್ಕಳೆಲ್ಲ ಹೋಗ್ತಾ ಇದ್ದ ಕಾಡಿಗೆ, ತಂದೆ ಮಕ್ಕಳೆಲ್ಲ ಅಲ್ಲೇ ಕಾಡಿಗೆ ಪಸಿಕಿದರೆ ಜೇನು ಸಿಕ್ಕಿದರೆ ಏನಾದ್ರು ಕಾಡಲ್ಲಿ ಏನಾದ್ರು ಮಾಂಸ ಸಿಕ್ಕಿ ಸಿಗ್ತಾ ಇತ್ತು, ಅದೇನು ತಿಂದರೆ ಅದನ್ನು ಇಷ್ಟೊಂದು ಸಾರು ಮಾಡ್ತೀನಿ ಅದಾಗ ಅದೆಲ್ಲ ಸಿಗ್ತಾ ಇತ್ತು.

0: ತುಂಬ ಖುಷಿಯಾಯಿತು ಅಮ್ಮ ಈ ಸುತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನ ಶೈಲಿ ಹಾಗೆ ನಿಮ್ಮ ಸ್ವಾಸ್ಥ್ಯ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ

0: ವಿಚಾರ ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
0: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಹಾಗೂ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಎತ್ತಿಗೆಹಾಡಿಯ ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ.

ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಕರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ.

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಆಗ್ತಾನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ವಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕೊನೆಗಾಣಿಸಿ, ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/7/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರು ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಚೆಲ್ಲಿದ

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಚಿನ್ನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತೀಯ ರಾಜಕಾರಣಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಜುಲೈ 6, 1901 ಜನಿಸಿದರು. ಕಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ಉಪಕುಲಪತಿ ಮತ್ತು ಸ್ವತಂತ್ರ ಭಾರತದ ಮೊದಲ ಕೈಗಾರಿಕೆ ಮತ್ತು ಪೂರೈಕೆ ಸಚಿವರು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಶ್ರೇಷ್ಠ ನಾಯಕತ್ವ ಮತ್ತು ರಾಜಕೀಯ ಮೈಲುಗಲ್ಲಿಗೆ ಉದಾಹರಣೆ. ಅವರು ಜುಲೈ 6, 1901 ಜನಿಸಿದರು. ಅವರು ಸ್ವತಂತ್ರ ಭಾರತದ ಮೊದಲ ಕೈಗಾರಿಕೆ ಮತ್ತು ಪೂರೈಕೆ ಸಚಿವರಾಗಿದ್ದರು ಮತ್ತು ಭಾರತೀಯ ಜನತಾ ಸಂಘದ ಸಂಸ್ಥಾಪಕ. ಇಂದು ಅವರ 124ನೇ ಜನ್ಮದಿನಾಚರಣೆ. ಶ್ಯಾಮ್ ಪ್ರಸಾದ್ ಒಬ್ಬರು ಅರ್ಹ ನ್ಯಾಯವಾದಿಯಾಗಿದ್ದರು ಮತ್ತು ಶಿಕ್ಷಣದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ಅವರು ತಮ್ಮ ಜೀವನವಿಡೀ ಸರಸ್ವತಿಯ ಪವಿತ್ರ ದ್ವಾರದಲ್ಲಿ ಕಳೆಯಲು ಬಯಸುತ್ತಿದ್ದರು. ಆದಾಗ್ಯೂ 1930ರ ದಶಕದಲ್ಲಿ ಉತ್ತರಾರ್ಧದಲ್ಲಿ ಅವಿಭಜಿತ ಬಂಗಾಳದಲ್ಲಿನ ಅಪಾಯಕಾರಿ ರಾಜಕೀಯ ಪರಿಸ್ಥಿತಿಯು ಅವರನ್ನ ಸಕ್ರಿಯ ರಾಜಕೀಯವನ್ನು ಮುಂದುವರಿಸಲು ಒತ್ತಾಯಿಸಿತು. ನಂತರ 14 ವರ್ಷಗಳಲ್ಲಿ ಅವರು ರಾಜಕೀಯ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದರು ಎಂದು ಭಾರತದ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡುರವರು ದಿ ಪಯೋನಿಯರ್ನಲ್ಲಿ ಬರೆದಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಆಶುತೋಷ್ ಮುಖರ್ಜಿ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಅವರು 1900ರಲ್ಲಿ ಭವಾನಿಪುರದ ಮಿತ್ರ ಸಂಸ್ಥೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪ್ರಾರಂಭಿಸಿದರು. ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಪ್ರೆಸಿಡೆನ್ಸಿ ಕಾಲೇಜಿಗೆ ಪ್ರವೇಶವನ್ನು ಪಡೆದರು. ಇವರು 1916ರಲ್ಲಿ ಇಂಟರ್ ಆರ್ಟ್ಸ್ ಪರೀಕ್ಷೆಯಲ್ಲಿ 17ನೇ ಸ್ಥಾನವನ್ನು ಪಡೆದರು ಮತ್ತು ಇಂಗ್ಲಿಷ್ನಲ್ಲಿ ಪದವಿಯನ್ನು ಪಡೆದರು. 1921ರಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರು. 1924ರಲ್ಲಿ ಇವರು ತಮ್ಮ ತಂದೆಯನ್ನು ಕಳೆದುಕೊಂಡರು. ಅದೇ ವರ್ಷ ಅವರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿದರು. 1934ರಲ್ಲಿ ತಮ್ಮ 33ನೇ ವಯಸ್ಸಿನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ಉಪಕುಲಪತಿಯಾದರು. ಮುಖರ್ಜಿಯವರು ಕುಲಪತಿಗಳಾಗಿದ್ದಾಗ ರವೀಂದ್ರನಾಥ್ ಟ್ಯಾಗೂರ್ ಅವರ ಮೊದಲ ಬಾರಿಗೆ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭಾಷಣವನ್ನು ಬಂಗಾಳಿಯಲ್ಲಿ ಮಾಡಿದರು ಮತ್ತು ಭಾರತೀಯ ಸ್ಥಳೀಯ ಭಾಷೆಯನ್ನು ಅತ್ಯುನ್ನತ ಪರೀಕ್ಷೆಗೆ ವಿಷಯವಾಗಿ ಪರಿಚಯಿಸಲಾಯಿತು. 1944ರಲ್ಲಿ ಬಂಗಾಳದ ಇಂದು ಬಹುಸಂಖ್ಯಾತ ಪ್ರದೇಶಗಳನ್ನು ಮುಸ್ಲಿಂ ಪ್ರಾಬಲ್ಯದ ಪೂರ್ವ ಪಾಕಿಸ್ತಾನದಲ್ಲಿ ಸೇರಿಸುವುದನ್ನು ತಡೆಯಲು ಮುಖರ್ಜಿಯವರು ಬಂಗಾಳದ ವಿಭಜನೆಗೆ ಒತ್ತಾಯಿಸಿದರು. ಏಪ್ರಿಲ್ 15, 1947ರಂದು ತಾರಕೇಶ್ವರದಲ್ಲಿ ಮಹಾಸಭಾ ನಡೆಸಿದ ಸಭೆಯಲ್ಲಿ ಬಂಗಾಳದ ವಿಭಜನೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳಲು ಅವರಿಗೆ ಅಧಿಕಾರವನ್ನು ನೀಡಲಾಯಿತು. 8 ಮೇ 1947ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಪತ್ರ ಬರೆದರು. ಭಾರತ ವಿಭಜನೆಯಾಗದಿದ್ದರೂ ಬಂಗಾಳ ವಿಭಜನೆಯಾಗಬೇಕು ಎಂದು ಹೇಳತೊಡಗಿದರು. 1947ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಸಹೋದರ ಶರತ್ ಬೋಸ್ ಮತ್ತು ಬಂಗಾಳಿ ಮುಸ್ಲಿಂ ರಾಜಕಾರಣಿ ಹುಸೇನ್ ಶಹೀದ್ ಸುಹ್ರಾವರ್ದಿರವರು ಮಾಡಿದ ಸ್ವತಂತ್ರ ಬಂಗಾಳಕ್ಕಾಗಿ ವಿಫಲ ಪ್ರಯತ್ನವನ್ನು ಅವರು ವಿರೋಧಿಸಿದರು. ಜಮ್ಮು ಮತ್ತು ಕಾಶ್ಮೀರ ವಿಷಯಗಳ ಬಗ್ಗೆ ಅಂದಿನ ಪ್ರಧಾನಿ ಡಾಕ್ಟರ್ ಜವಾಹರ್ಲಾಲ್ ನೆಹರೂರವರೊಂದಿಗಿನ ಭಿನ್ನಾಭಿಪ್ರಾಯದಿಂದಾಗಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನನ್ನು ತೊರೆದ ನಂತರ ಅವರು 1977ರಿಂದ 1979ರಲ್ಲಿ ಜನತಾ ಪಕ್ಷವನ್ನು ಸಹ ಸ್ಥಾಪಿಸಿದರು. ಇದು ನಂತರ ಭಾರತೀಯ ಜನತಾ ಪಕ್ಷವಾಯಿತು. ಅನುಮತಿ ಇಲ್ಲದೆ ರಾಜ್ಯ ಪ್ರವೇಶಿಸಿದ್ದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಪೊಲೀಸರಿಂದ ಬಂಧಿಸಲ್ಪಟ್ಟ 40 ದಿನಗಳ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಿಧನರಾದರು. ಅವರು ಜೈಲಿನಲ್ಲಿ ನಿಗೂಢ ಸಂದರ್ಭಗಳಲ್ಲಿ ನಿಧನರಾದರು ಎಂದು ವರದಿ ಇದೆ.

0: ಮುಖಾಂತರ ಕೇಳಿದ್ರಲ್ಲ ಇಷ್ಟು ತುಣುಮ. ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಜನ್ಮದಿನಾಚರಣೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ರೀ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 66 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಬರೆವ ಹಲಗೆಯ ನೊಡೆದು
5: ಬಾಲಕನು ತಾನದನು
4: ಮರಳಿ ಜೋಡಿ ಪೆನ್ ನೆನ್ನುತ ಆಯಾಸಗೊಳುತ
5: ಸರಿ ಚೌಕ ಗೈವ ಆಟದಲ್ಲಿ
4: ಜಗವ ಮರೆವಂತೆ
5: ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ.
3: ನಿರ್ಲಿಪ್ತತೆಯನ್ನು ಕುರಿತು ನಾವು ನಿನ್ನೆ ಕೂಡ ಮಾತಾಡಿದ್ವಿ. ಭಗವಂತ ಸೃಷ್ಟಿ ಮಾಡಿದ ನಂತರ ಆ ಸೃಷ್ಟಿಯ ಒಳ ಹೊರಗೆ ನೆಲೆಸಿ ಸೃಷ್ಟಿಯೇ ತಾನಾದದ್ದು ಮಾತ್ರವಲ್ಲದೆ ಆ ಸೃಷ್ಟಿಯಲ್ಲೇ ತನ್ಮಯನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ಯಾವುದು ಅಂಟಿಸ್ಕೊಳ್ಳೋದು ತನ್ನ ಮೇಲೆ ಫೋಕಸ್ಡ್ ಆಗಿದ್ದಾನೆ ಅಂತ. ಮೊದಲನೇ ಉದಾಹರಣೆ, ತನ್ನದೇ ದೇಹದ ಸೌಂದರ್ಯವನ್ನು ನೋಡ್ತಾ ಮೈಮರೆತ ನವಿಲು. ಎರಡನೆಯದು, ಹೊರಗಿನಿಂದ ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸೌಂದರ್ಯವರ್ಧನೆಯಲ್ಲಿ ತೊಡಗಿರುವಂಥ ಒಬ್ಬ ತರುಣಿ ಹೇಗೆ ಮೈಮರೆತರೋ ಹಾಗೆ ಭಗವಂತ ಅಂತ ಹೇಳಿದಂಥ DVJ ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಆಟದ ಸಾಮಾನನ್ನು ಕೊಡ್ತೀವಿ ಅಂತ ಅನ್ಕೊಳ್ಳೋಣ. ಸುಮಾರು ಥರ ಆಟದ ಸಾಮಾನನ್ನು ಜೋಪಾನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಮಕ್ಕಳು, ಕೆಲವು ಮಕ್ಕಳಿರ್ತಾರೆ ಕೊಟ್ಟಂಥ ಆಟದ ಸಾಮಾನನ್ನು ಬಹಳ ಸರಿಯಾಗಿ ಬಹಳ ಜಾಣರಾಗಿ ಅದನ್ನು ಏನು ಮಾಡಬೇಕೋ ಹೆಂಗೆ ಮಾಡಬೇಕೋ ಅಂತ ಯಾರು ಹೇಳ್ಕೊಟ್ಟಿರ್ತಾರೋ ದೊಡ್ಡವರು ಅದ್ರ ಪ್ರಕಾರನೇ ಮಾಡ್ತಾ ಎಷ್ಟೋ ವರ್ಷಗಳಾದರೂ ಕೂಡ ಜೋಪಾನವಾಗಿ ಇಟ್ಕೊಳ್ಳೋವಂಥವ್ರು ಇರ್ತಾರೆ. ಆದರೆ ಅಂಥ ಮಕ್ಕಳು ಕಡಿಮೆ, ಬಹಳ ಕಡಿಮೆ. ಕೆಲವು, ಈಗ ನನ್ನ ಮಗಳೇ ಆದರೂ ಸರಿ, ತಾನು ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸಿದ ಬೊಂಬೆಗಳು ಈಗಲೂ ಕೂಡ ಇದೆ, ಜೋಪಾನ ಮಾಡಿ ಇಟ್ಕೊಂಡಿದ್ದಾಳೆ. ಕೆಲವು ಮಕ್ಕಳು ಹಂಗಲ್ಲ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದ್ರೆ ಹೆಚ್ಚಿನ ಮಕ್ಕಳು ಹಂಗಲ್ಲ. ಒಂದ್ಸರ್ತಿ ಅದನ್ನು ದೊಡ್ಡವ್ರು ತೋರಿಸಿದ ಥರ ಆಡ್ತಾರೆ, ಮತ್ತೆ ಅವ್ರ ಆ ಕಡೆ ಹೋಗ್ತಿದ್ದಂಗೆನೆ ಈ ಆಟದ ಸಾಮಾನು ಅದು ಏನು ಅಂತ ಪರೀಕ್ಷೆ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಬಂದ್ಬಿಡುತ್ತೆ. ಈಗ ಏನೋ ಒಂದು ಕಾರ್ ಥರದ್ದು, ಏನೋ ಒಂದು ಗಾಡಿ ಚಕ್ರ ಇರೋವಂಥದ್ದು ಹಿಂಗೆ ತಳ್ಳುವಂಥದ್ದು ಕೊಟ್ಟಿದ್ದೀವಿ ಅಂತ ಅನ್ಕೋಣ. ಮಗುಗೆ ಹೇಳ್ಬಿಡ್ದು, ನೋಡಪ್ಪ ಹಿಂಗೆ ತಳ್ಳು ಅಂತ. ನಾವಿರೋವರೆಗೂ ಹಿಂಗೆ ತಳ್ಳುತ್ತೆ, ನಾವು ಆ ಕಡೆ ಹೋಗ್ತಿದ್ದಂಗೆ ಜೋರಾಗಿ ತಳ್ಳೋಣ ಅಂತ ತಳ್ಳುತ್ತೆ. ತಳ್ಳುತ್ತು, ಹೆದೆಂಗೆ ಗುಡುಗ್ತಾ ಇದೆಯಲ್ಲ ಅದು ಹೆಂಗೆ ಅಂತ ಹಿಂಗೆ ಉಲ್ಟಾ ಮಾಡಿ ನೋಡುತ್ತೆ. ಇದೇನೋ ತಿರುಗುತ್ತಲ್ಲ, ಇಲ್ಲೇನೋ ಹೊರಗಡೆ ಚುಚ್ಚದಂಗೆ ಇದೆಯಲ್ಲ, ಏನೋ ಒಂದು ಅದನ್ನು ನೋಡೋಣ ಅನ್ನೋಂಥ ಒಂದು ಕುತೂಹಲ, ಒಂದು ಕೌತುಕ ಬರುತ್ತೆ. ಪ್ರಾಯಶಃ ಒಂದು ದಿವಸ ಎರಡು ದಿವಸ ಆಗೋ ಹೊತ್ತಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಡಿಸೆಕ್ಟ್ ಮಾಡಿ ಅಲ್ವಾ. ಸೊ ಆಟದ ಸಾಮಾನಿನ ಒಂದು ಬೇರೆ ಬೇರೆ ಭಾಗಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತೆಲ್ಲ ನೋಡಬೇಕು ಅಂತ ಎಲ್ಲ ತೆಗೆದು ಬಿಚ್ಚಿಟ್ಟಂಗೆ ಆಗ್ಬಿಡುತ್ತೆ. ಹಾಗೆ ಅಂತಹ ಒಬ್ಬ

0: ಹಲಕನ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬರೆಯುವ ಹಲಗೆ, ಒಂದು ಸ್ಲೇಟ್. ಆ ಸ್ಲೇಟ್ ಮೇಲೆ ಮಗು ಬರೀತಾ ಇತ್ತು, ಬಿದ್ದು ಮುರಿದೋಯ್ತು ಸ್ಲೇಟ್. ಈಗ ಆ ಸ್ಲೇಟ್ ಬೇಕು ಮಗುವಿಗೆ. ಸೊ ಅದಕ್ಕೇನು ಮಾಡಬೇಕು? ಬಿದ್ದಂಥ ಎಲ್ಲ ಪೀಸುಗಳನ್ನು ತಗೊಂಡು ಬಂದು ಸರಿ ಚೌಕ ಗೈವ, ಮತ್ತೆ ಅದನ್ನು ಚೌಕಾಕಾರಕ್ಕೆ ತಗೊಂಡು ಬಂದು ಜೋಡಿಸೋ ಅಂತ ಆಟದಲ್ಲಿ, ಪ್ರಯತ್ನದಲ್ಲಿ ಅದನ್ನು ನಾನು ಜೋಡಿಸ್ತೀನಿ. ಯಾಕೆ? ನನಗದು ಬೇಕು. ಈಗ ಮುರಿದೋಗಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೊಟ್ಟೋಗಿದೆ, ಅದನ್ನೆಲ್ಲ ನಾನು ಹಿಂಗೆ ಜೋಡಿಸ್ತೀನಿ ಅಂತ ಮಗು ಪ್ರಯತ್ನ ಪಡ್ತಾ ಇದೆ ಅಂತ ಅನ್ಕೋಳ್ಳ. ನಮ್ಮ ಉದಾಹರಣೆ ಪ್ರಕಾರ ಕೂಡ ಒಂದು ಆಟದ ಸಾಮಾನು, ಆಟದ ಸಾಮಾನು ಮುರಿದೋಯ್ತು ಅಂತ ಅನ್ಕೊಳ್ಳೋಣ. ಅಯ್ಯೋ ಮುರಿದೋಯ್ತಲ್ಲ ಅನಿಸ್ತಾ ಇದೆ ಮಗುಗೆ. ಸೊ ಇವಾಗ ಏನು ಮಾಡಬೇಕು? ಅದನ್ನು ಮತ್ತೆ ಜೋಡಿಸ್ಬೇಕು. ಜೋಡಿಸುವಾಗ ಈ ಪೀಸ್ ಇಲ್ಲಿ ಹೋಗುತ್ತಾ, ಇದನ್ನು ಇದ್ರ ಪಕ್ಕ ಇಟ್ಟರೆ ನೆಕ್ಸ್ಟ್ ಪೀಸ್ ಯಾವುದು, ಅದು ಎಲ್ಲಿ ಹೋಗುತ್ತೆ ಅನ್ನೋ ಅಂಥ ಒಂದು ಆಲೋಚನೆಯಲ್ಲಿ, ಆ ಪ್ರಯತ್ನದಲ್ಲಿ ಮಗು ಸಂಪೂರ್ಣವಾಗಿ ಮುಳುಗೋಗಿರುತ್ತೆ. ಬೇರೆ ಎಲ್ಲೂ ಅದರ ಗಮನ ಇರಲ್ಲ. ಸೊ ತಾನು ಉಪಯೋಗಿಸ್ತಾ ಇದ್ದಂತಹ, ತನಗೆ ಸಂತೋಷವನ್ನು ಕೊಡ್ತಾ ಇದ್ದಂತಹ ಒಂದು ವಸ್ತು, ಆಟದ ಸಾಮಾನು. ಆ ಆಟದ ಸಾಮಾನನ್ನು ಸರಿಪಡಿಸೋದಕ್ಕೆ ಸರಿ ಚೌಕ ಗೈವ ಆಟದಲ್ಲಿ ಮಗು ಹೇಗೆ ಸಂಪೂರ್ಣ ತನ್ನನ್ನು ತಾನು ಮರೆತು ಹೋಗುತ್ತೋ, ಹಾಗೆ ಪರಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ ನಂತರ ಇದನ್ನು ಮತ್ತೆ ಸರಿಪಡಿಸೋಣ, ಇದನ್ನು ಮತ್ತೆ ಸರಿ ಮಾಡೋಣ ಅನ್ನೋಂಥ ಒಂದು ಅವನಿಗೊಂದು ಆಟ. ಅದು ಅವನಿಗೊಂದು ಆಟ. ಅದಕ್ಕೆ ಈ ಭಗವಂತನ ಲೀಲೆ ಅಂತ ನಾವು ಇದನ್ನು ಇಡೀ ವಿಶ್ವವನ್ನು ಕರಿತೀವಿ. ಮಗುವಿಗೆ ಹೇಗೆ ಒಂದು ಅದು ಆಟದ ಸಾಮಾನು, ಅದು ಮುರಿಯಿತು ನಾನು ಮತ್ತೆ ಮಾಡ್ತೀನಿ, ಮತ್ತೆ ಜೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಆಟದ ಸಾಮಾನಿನ ಒಳಗಿರೋದನ್ನು ನಾನು ಹುಡುಕ್ತೀನಿ, ನಾನು ಅಲ್ಲಿ ಇಲ್ಲಿ ಎಲ್ಲ ಅದನ್ನು ಬೇರೆ ರೀತಿಯಲ್ಲಿ ಮಾಡ್ತೀನಿ. ಸೊ ಈ ಥರದ ಒಂದು ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಒಂದು ಭಾವನೆ ಹೇಗೆ ಬಂದು ಮಗು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆಟದ ಸಾಮಾನನ್ನು ನೋಡ್ತಾ ಇರುತ್ತೋ, ಹಾಗೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ, ಈ ಸೃಷ್ಟಿಯಲ್ಲೇ ಮಗ್ನನಾಗಿದ್ದಾನೆ. ಅದನ್ನು ಸರಿಪಡಿಸೋಂಥ, ತೆಗೆದು ಮತ್ತೆ ಒಡೆಯೋಂಥ ಇದೇ ಒಂದು ಪ್ರಕ್ರಿಯೆಯಲ್ಲಿ ಮಗು ಹೇಗೆ ಇಡೀ ವಿಶ್ವವನ್ನು ಬೇರೆದೆಲ್ಲವನ್ನು ಮರೆಯುತ್ತೋ, ಭಗವಂತನು ಕೂಡ ಹಾಗೆ ಇದರಲ್ಲಿ ತನ್ಮಯನಾಗಿದ್ದಾನೆ. ಚೀಟಿಯಾಟದ ಬಿನದಿ,
1: ಚೀಟಿಯಾಟದ ಬಿನದಿ,
0: ತಾನ್ ಓರ್ವೋರ್ವರೋಲ್,
1: ತಾನ್ ಓರ್ವೋರ್ವರೋಲ್,
0: ಆಟವಾಡುತ್ತಲಿ,
1: ಆಟವಾಡುತ್ತಲಿ,
0: ತನ್ ಓರ್ತನವ ಮರೆವ,
1: ತನ್ ಓರ್ತನವ ಮರೆವ,
0: ಮಾಟದಲ್ಲಿ ಬೊಮ್ಮನು,
1: ಮಾಟದಲ್ಲಿ ಬೊಮ್ಮನು,
0: ತನ್ನೇಕತೆಯ ಜೀವ,
1: ತನ್ನೇಕತೆಯ ಜೀವ,
0: ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ,
1: ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ.
0: ಸೊ ಈಗ ಒಂದು ಹಂತ ಏನಾಯಿತು, ಆಟದ ಸಾಮಾನು ಅಥವಾ ನನ್ನ ಒಂದು ನನ್ನ ಕೈಲಿದ್ದಂಥ ವಸ್ತುವಿನಲ್ಲಿ ನಾನು ಹೇಗೆ ಮಗ್ನನಾಗ್ಬಿಡ್ತೀನಿ ಅನ್ನೋದ್ರ ಉದಾಹರಣೆಯನ್ನು ಕೊಟ್ಟರು. ಮುಂದೆ ಕೆಲವು ಸರ್ತಿ ನಾವು ಒಬ್ಬರೇ ಆಡೋದಕ್ಕೆ ಇಷ್ಟ ಆಗಲ್ವಂತೆ, ಒಬ್ಬರೇ ಆಡೋಕ್ಕೆ ಇಷ್ಟ ಆಗಲ್ಲ, ಇಬ್ಬರಿದ್ರೆ ಚೆನ್ನಾಗಿರುತ್ತೆ, ಇಬ್ಬರು ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಆಡೋಣ ಅಂತ. ಸೊ ಹಾಗೆ ಮಾಡುವಾಗ ಇಲ್ಲಿ ಡಿವಿಜಿಯವರು ಚೀಟಿ ಆಟದ ಉದಾಹರಣೆ ಕೊಡ್ತಾರೆ. ಚೀಟಿ ಆಟ ಅಂದರೆ ಕಾರ್ಡ್ಸ್, ಇಸ್ಪೀಟ್ ಆಟ. ಇಸ್ಪೀಟ್ ಆಟದಲ್ಲಿ ಬೇರೆ ಬೇರೆ ಥರ ಇಸ್ಪೀಟ್ ಆಟಗಳಿವೆ. ಎಲ್ಲರೂ ಆಡೋವಂಥ ರಮ್ಮಿ ಅನ್ನೋಂಥ ಆಟಗಳು ಅವೆಲ್ಲ ಇದೆ. ಬ್ರಿಡ್ಜ್ ಅನ್ನೋಂಥ ಅದು ಇಂಟರ್ನ್ಯಾಷನಲ್ ಗೇಮ್, ಆ ಥರದ್ದೆಲ್ಲ ಕೆಲವಿದೆ. ಸೊ ಹೀಗೆ ಇದು ಬಹಳ ಎಲ್ಲ ಕಡೆ ಜನಪ್ರಿಯವಾಗಿರುವಂಥ ಒಂದು ಆಟ. ದುರ್ವ್ಯಸನವೂ ಹೌದು. ಇಡೀ ಮಹಾಭಾರತ ಅಷ್ಟೆಲ್ಲ ದೊಡ್ಡ ಕುರುಕ್ಷೇತ್ರ ಕಾರಣವಾಗಿದ್ದು ಕೂಡ ಧರ್ಮರಾಜನಂತಹ ಒಳ್ಳೆಯ ವ್ಯಕ್ತಿ ಈ ಥರ ಜೂಜಿಗೆ ವ್ಯಸನಕ್ಕೆ, ಜೂಜಿನ ವ್ಯಸನಕ್ಕೆ ಒಳಗಾಗಿರುವಂಥದ್ದು. ಆದರೆ ವಾಸ್ತವವಂತೂ ಇದೇನೆ, ಏನು ಎಲ್ಲರೂ ಈ ಥರ ಆಟಗಳನ್ನು ಆಡ್ತಾರೆ ಅನ್ನೋವಂಥದ್ದು. ನಿಮಿಜಿಯವರು ಅದರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ಅದರಲ್ಲಿ ಒಂದು ಆಟ ಇದೆ, ಒಬ್ಬರೇ ಆಡುವಂಥ ಆಟ, ಒಬ್ಬರೇ ಆಡ್ಬೋದದು, ಸಾಲಿಟೇರ್ ಅಂತ ಒಬ್ಬರೇ ಆಡ್ಬೋದು, ಪೇಷನ್ಸ್ ಅಂತ ಒಬ್ಬರೇ ಆಡ್ಬೋದು. ಅದನ್ನು ಒಬ್ಬರೇ ಆಡ್ತಾ ಆಡ್ತಾ ಇರುವಾಗ ನಮ್ಗನ್ಸುತ್ತೆ, ಏ ಇಬ್ಬರು ಆಡೋವಂಥ ಆಟ ಇದ್ದರೆ ಚೆನ್ನಾಗಿರುತ್ತಲ್ವಾ, ಇಬ್ಬರು ಒಟ್ಟಿಗೆ ಆಡಬಹುದು ಅಂತ. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಎಷ್ಟೋ ಸರ್ತಿ ಆ ಆಟದಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವರು

0: ಪಟ್ಟುವನ್ನು ನಾವೇ ಆಡ್ತೀವಿ. ಈಗ ಚೌಕಾಬಾರ ಆಡ್ತಾ ಇದ್ದೀವಿ ಅನ್ಕೋಣ, ಇಬ್ಬರು ಆಡ್ತಾ ಇದ್ದೀವಿ. ಇಬ್ಬರು ಆಡ್ತಾ ಇರುವಾಗ ಎದುರುಗಡೆ ಕೂತಿರುವಂಥ ವ್ಯಕ್ತಿ ಒಂದು ನಿಮಿಷ ನಾನು ಬರ್ತೀನಿ ಅಂತ ಎದ್ದು ಹೋದ ಅಂತ ಅನ್ಕೋಣ. ನಮಗೇನು ಅನಿಸುತ್ತೆ, ಎಷ್ಟೋ ಸರ್ತಿ ಕಾಯೋಕ್ಕಾಗಲ್ಲ, ಏ ನಿನ್ನಾಟ ನಾನೇ ಆಡ್ಬಿಡ್ತೀನೋ ಅಂತನ್ಬಿಟ್ಟು ಹಿಂಗೆ ಆಡ್ಬಿಟ್ಟು ಅದು ಎಷ್ಟು ಕಾಯಿ ಎಷ್ಟು ಬಂತೋ ಅಷ್ಟು ಕಾಯಿನ ಮುಂದಕ್ಕೆ ಇಡಿಸಿ ನಮ್ಮ ಆಟ ನಾವು ಆಡ್ತೀವಿ. ಅವನ ಆಟನೂ ನಾವೇ ಆಡಿದ್ವಿ, ನಮ್ಮ ಆಟನೂ ನಾವೇ ಆಡಿದ್ವಿ. ಯಾಕೆ ಇಬ್ಬರು ಆಡೋವಂಥ ಆಟ ಇದು, ಇಬ್ಬರು ಆಡುವಂಥ ಆಟದಲ್ಲಿ ಸ್ವಾರಸ್ಯ ಜಾಸ್ತಿ. ಸೊ ಹಾಗೆ ತಾನು ಒರ್ವನೇ ಇದ್ದ ಆಟ ಆಡ್ತಾ ಇದ್ದ, ತನ್ನ ಒರ್ತನವ ಮರೆಯವ, ತನ್ನ ಒಂಟಿತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಬ್ಬನ್ನ ಸೃಷ್ಟಿ ಮಾಡ್ಕೋಬೇಕಾಯ್ತಂತೆ. ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ಕೋಬೇಕು ಅಂತಂದ್ರೇನು, ತನ್ನ ರೀತಿಯಲ್ಲೇ ಇನ್ನೊಬ್ಬನ್ನ ಸೃಷ್ಟಿ ಮಾಡ್ಕೋಬೇಕು, ತನ್ನ ಏಕತೆ ಆ ಏಕತೆಯನ್ನು ಬಿಟ್ಟು ಇನ್ನೊಬ್ಬ ಇದ್ದಾನೆ ಅಂತ ಅಂದ್ಕೊಂಡು ಆ ರೀತಿಯಲ್ಲಿ ಇಬ್ಬರು ಆಡ್ತಾ ಇದ್ದಾರೆ. ಆದರೆ ಅದು ಬೊಮ್ಮನೆ, ಇದು ಬ್ರಹ್ಮನೆ, ಇಬ್ಬರು ಆಡ್ತಾ ಇದ್ದಾರೆ ಈಗ ಆಟ ಅದೇ. ಸೊ ಆ ರೀತಿಯ ತನ್ ಒರ್ತನವ ಮರೆಯೋದಕ್ಕೋಸ್ಕರ ಇಡೀ ವಿಶ್ವವನ್ನು ಜಗತ್ತನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಆಟದಲ್ಲಿ ತಾನು ಮಗ್ನನಾಗಿದ್ದಾನೆ. ಸೊ ಒಂಟಿತನವನ್ನು ಮರೆಯೋಕ್ಕೆ, ಒಂದೇ ಇದ್ದೀನಿ ಅನ್ನೋದನ್ನು ಮರೆಯೋದಕ್ಕೋಸ್ಕರ ಹೇಗೆ ನಾವು ಆಲ್ಟರ್ನೇಟ್ಸ್ ಅದಕ್ಕೆ ಒಂದು ಪರ್ಯಾಯಗಳನ್ನು ಹುಡುಕ್ತೀವೋ, ಇಬ್ಬರದ್ದು ಕೆಲಸವನ್ನು ಒಬ್ಬರೇ ಮಾಡುವಂಥದ್ದು ಅಥವಾ ಇನ್ನೊಬ್ಬರನ್ನು ಸೇರಿಸ್ಕೊಳ್ಳೋವಂಥದ್ದು ಹೇಗೆ ಮಾಡ್ತೀವೋ, ಹಾಗೆ ಒಂಟಿ ಇದ್ದಂಥ ಬ್ರಹ್ಮ ತನ್ನ ಓರ್ತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುವರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 66 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. SIR 100% ಪ್ರಗತಿಗೆ ಒತ್ತಡ, ಮಳೆ 7 ಸೇತುವೆ ಮುಳುಗಡೆ, ಕಚ್ಚಾ ತೈಲ ಉತ್ಪಾದನೆ ಹೆಚ್ಚಳ. SIR ಮಾಹಿತಿ ಕಾರ್ಯಾಗಾರ, ಹುಲಿ ಸೆರೆ ಗ್ರಾಮಸ್ಥರ ನಿಟ್ಟುಸಿರು, ಭಾರತೀಯ ಸೇನೆಗೆ ಆಯ್ಕೆ, ಬಾಲಕಿ ಮೇಲೆ ಚಿರತೆ ದಾಳಿ, ಗಾಜನೂರು ತುಂಗಭದ್ರಾ ಜಲಾಶಯ ಭರ್ತಿ, ರಾಜ್ಯದ ವಿವಿಧೆಡೆ ಮಳೆ ಸಾಧ್ಯತೆ, 1500 ಹುದ್ದೆಗೆ SBI ಅರ್ಜಿ, ಬಸವನಗುಡಿ ಈಜು ಕೇಂದ್ರ ಚಾಂಪಿಯನ್, ಮುಚ್ಚಿದ 58 ಇಂಜಿನಿಯರಿಂಗ್ ಕಾಲೇಜ್ಗಳು, ಕ್ವಾರ್ಟರ್ಗೆ ಫೇಗುಲಾ ಮುಚ್ಚೋವಾರವರು, ಫ್ರಾನ್ಸ್ ಪಡೆಯ ಗೆಲುವಿನ ಊಟ ಫ್ರೀ ಕ್ವಾರ್ಟರ್, ಸ್ಪೇನ್ ಪಡೆಗೆ ರೊನಾಲ್ಡೋ ಬಳಗದ ಸವಾಲು, ಆಸ್ಟ್ರೇಲಿಯಾ ಮಡಿಲಿಗೆ 7ನೇ ಕಿರೀಟ, 8ರ ಘಟ್ಟಕ್ಕೆ ಮರಾಕೋ ಲಗ್ಗೆ, ನಿಶ್ಚಿತ ದಾಳಿಗೆ ಒಲಿದ ಗೆಲುವು. ಪ್ರಮುಖಾಂಶಗಳ ವಿವರಣೆ. AE ನೇಮಕಾತಿಗೆ ಪರೀಕ್ಷೆ 35% ಹಾಜರು. ಬೆಂಗಳೂರು KSSIDS ಕೃಷಿ ಮಾರಾಟ ಇಲಾಖೆ ಮತ್ತು ಬೆಂಗಳೂರು ಜಲಮಂಡಳಿಯಲ್ಲಿ ಖಾಲಿ ಇರುವ ವಿವಿಧ ವಿಭಾಗಗಳಲ್ಲಿ ಸಹಾಯಕ ಇಂಜಿನಿಯರ್ ಹುದ್ದೆಗಳ ಭರ್ತಿಗೆ ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾಧಿಕಾರ ಭಾನುವಾರ ನಡೆಸಿದ ಲಿಖಿತ ಪರೀಕ್ಷೆಯಲ್ಲಿ 35% ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. SIR 100% ಪ್ರಗತಿಗೆ ಒತ್ತಡ, ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಇದೇ 6ರ ಒಳಗೆ ರಾಜ್ಯದ ಎಲ್ಲ ಮತದಾರರಿಗೂ ಗಣತಿ ನಮೂನೆಗಳನ್ನು ಕಡ್ಡಾಯವಾಗಿ ವಿತರಿಸಬೇಕು ಎಂದು ಮತಗಟ್ಟೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇದಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಳೆ 7 ಸೇತುವೆ ಮುಳುಗಡೆ, ಬೆಳಗಾವಿ ಮಹಾರಾಷ್ಟ್ರದ ಕೊಂಕಣಿ ಪ್ರದೇಶ ಹಾಗೂ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಸತತ ಉಪಮಳೆಯಿಂದಾಗಿ ಕೃಷ್ಣಾ ಹಾಗೂ ಅದರ ಉಪನದಿಗಳಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ರಾಜಾಪುರ ಬ್ಯಾರೇಜ್ನಿಂದ 60,000 ಕ್ಯೂಸಿಸ್ಗಿಂತ ಅಧಿಕ ನೀರು ಕೃಷ್ಣಾ ನದಿಗೆ ಹರಿದು ಬರುತ್ತಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ 7 ಕಿರು ಸೇತುವೆಗಳು ಮುಳುಗಡೆಯಾಗಿವೆ. ಕಚ್ಚಾ ತೈಲ ಉತ್ಪಾದನೆ ಹೆಚ್ಚಳ, ಬರ್ಲಿನ್ ಕಚ್ಚಾ ತೈಲ ಉತ್ಪಾದನೆಯ ಹೆಚ್ಚು ಮಾಡಲು ಒಪೆಕ್ ಪ್ಲಸ್ ಸಂಘಟನೆಗಳು 7 ದೇಶಗಳು ಭಾನುವಾರ ತೀರ್ಮಾನಿಸಿವೆ.

ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ ಮತ್ತು ಒಮನ್ ಸಚಿವರು ಭಾನುವಾರ ವರ್ಚುವಲ್ ವೇದಿಕೆಯ ಮೂಲಕ ಸಭೆ ನಡೆಸಿದರು. ಕಚ್ಚಾ ತೈಲ ಉತ್ಪಾದನೆಯನ್ನ ದಿನವೊಂದಕ್ಕೆ 1.88 ಲಕ್ಷ ಬ್ಯಾರಲ್ನಷ್ಟು ಹೆಚ್ಚಿಸಲು ತೀರ್ಮಾನಿಸಿದರು ಎಂದು ಸಂಘಟನೆಯ ಹೇಳಿಕೆ ತಿಳಿಸಿದೆ. ಈ ಹೆಚ್ಚಳವು ಆಗಸ್ಟ್ನಿಂದ ಜಾರಿಗೆ ಬರಲಿದೆ. ಹೊರ್ಮನ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿ ಉಂಟಾದ ನಂತರದಲ್ಲಿ ಕೊಲ್ಲಿ ರಾಷ್ಟ್ರಗಳು ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡಿದ್ದವು. 2026ರಲ್ಲಿ ಮೊದಲ ತ್ರೈಮಾಸಿಕ ಹಾಗೂ ಮೇ ತಿಂಗಳ ನಡುವಿನ ಸೌದಿ ಅರೇಬಿಯಾ, ಇರಾಕ್ ಮತ್ತು ಕುವೈತ್ನ ಒಟ್ಟು ಕಚ್ಚಾ ತೈಲ ಉತ್ಪಾದನೆಯು ನಿತ್ಯ 60 ಲಕ್ಷ ಬ್ಯಾರಲ್ನಷ್ಟು ಕಡಿಮೆಯಾಗಿದೆ. ಎಸ್ಐಆರ್ ಮಾಹಿತಿ ಕಾರ್ಯಾಗಾರ. ಹೆಚ್ಡಿಕೋಟೆ, ಕೋಟೆ ಮತ್ತು ಸರಗೂರು ತಾಲೂಕಿನ ಸಂವಿಧಾನ ರಕ್ಷಣಾ ಪಡೆಯಿಂದ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೂತ್ ಮಟ್ಟದ ನಾಗರಿಕ ಮತಕಾವಲು ಸಮಿತಿ ಸದಸ್ಯರಿಗೆ ಐಆರ್ಎಸ್ ನಮೂನೆ ತುಂಬುವ ತರಬೇತಿ ನೀಡಲಾಯಿತು. ಹುಲಿ ಸೆರೆ ಗ್ರಾಮಸ್ಥರ ನಿಟ್ಟುಸಿರು. ಸರಗೂರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ತಾಯಿ ಹುಲಿ ಮರಿಗಳನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ತಾಯಿ ಹುಲಿ ಹಾಗೂ 5 ಮರಿಗಳನ್ನು ಸೆರೆ ಹಿಡಿದಿದ್ದು ರೈತರು ಗ್ರಾಮಸ್ಥರು ನಿಟ್ಟಿಸಿರು ಬಿಟ್ಟಿದ್ದಾರೆ. 12 ವರ್ಷದ ತಾಯಿ ಹುಲಿ ಹಾಗೂ 25 ದಿನಗಳ 5 ಮರಿಗಳನ್ನು ಕುಂಪಿಂಗ್ ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಣ್ಣಕೆರೆ ಸಮೀಪದ ಜಮೀನಿನಲ್ಲಿ ರೈತ ಕಿರಣ್ ಹಾಗೂ ಬೋನು ಅಳವಡಿಸುವಾಗ ಅರಣ್ಯ ಇಲಾಖೆ ಸಿಬ್ಬಂದಿ ಕುಮಾರ್ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿತು. ಹೀಗಾಗಿ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ವ್ಯಾಪ್ತಿಯ ನುಗು ವನ್ಯಜೀವಿ ವಲಯ ಸಮೀಪದ ಬೆಣ್ಣಗಿರಿ ಗ್ರಾಮದ ಜಮೀನಿನಲ್ಲಿ ಕಳೆದ 3-4 ದಿನಗಳಿಂದ ಹುಲಿ ಸೆರೆಗೆ ಕಾರ್ಯಾಚರಣೆ ನಡೆಸುತ್ತಿದ್ದರು. ಬಾಲಕಿ ಮೇಲೆ ಚಿರತೆ ದಾಳಿ. ಹನೂರು ಮೇಣ್ಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸೂಳೆಗೂಬೆ ಗ್ರಾಮದಲ್ಲಿ ಶನಿವಾರ ರಾತ್ರಿ 5 ವರ್ಷದ ಬಾಲಕಿ ಮೇಲೆ ಚಿರತೆ ದಾಳಿ ನಡೆಸಿದ. ಅದೃಷ್ಟವಶ ಬಾಲಕಿ ಅರ್ಷಿತ ಪ್ರಾಣಾಪಾಯದಿಂದ ಪಾರಾಗಿದ್ದು ಕತ್ತು ಹಾಗೂ ಗಲ್ಲದ ಕೆಳಭಾಗದಲ್ಲಿ ಗಾಯವಾಗಿದ್ದು ಬಾಲಕಿಯನ್ನು ಕಾಮಗೆರೆ ಹೋಲಿ ಕ್ರಾಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಭಾರತೀಯ ಸೇನೆಗೆ ಆಯ್ಕೆ. ಬೆಟ್ಟದಪುರ ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 3 ವಿದ್ಯಾರ್ಥಿಗಳು 2026ನೇ ಸಾಲಿನ ಭಾರತೀಯ ಸೇನಾ ಅಗ್ನಿವೀರ್ ನೇಮಕಾತಿಗೆ ಆಯ್ಕೆಯಾಗಿದ್ದಾರೆ. ಗಾಜನೂರು ತುಂಗಭದ್ರಾ ಜಲಾಶಯ ಭರ್ತಿ. ಶಿವಮೊಗ್ಗ, ಶೃಂಗೇರಿ, ತೀರ್ಥಹಳ್ಳಿ ಸೇರಿದಂತೆ ಜಲನಯನ ಪ್ರದೇಶದಲ್ಲಿ ಸುರಿದ ಸತತ ಮಳೆಯಿಂದಾಗಿ ಇಲ್ಲಿನ ಗಾಜನೂರಿನ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಈ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲಿ ಮೊದಲ ಭರ್ತಿಯಾದ ಜಲಾಶಯ ಎಂಬ ಶ್ರೇಯ ತನ್ನದಾಗಿಸಿಕೊಂಡಿದೆ. ಜಲಾಶಯ ಭರ್ತಿಯಾದ ಕಾರಣ ಭಾನುವಾರ 8 ಕ್ರಸ್ಟ್ ಗೇಟ್ಗಳನ್ನು ತೆರೆದು 22,822 ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಸಲಾಯಿತು. ಸದ್ಯ 25,376 ಕ್ಯೂಸೆಕ್ಸ್ ಒಳಹರಿವು ಇದೆ. ರಾಜ್ಯದ ವಿವಿಧೆಡೆ ಮಳೆ ಸಾಧ್ಯತೆ. ಬೆಂಗಳೂರು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಸೋಮವಾರ ರಾಜ್ಯದ ವಿವಿಧೆಡೆ ವಿಸ್ತರಣೆಯಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ, ಧಾರವಾಡ, ಬೆಳಗಾವಿ, ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು ಈ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಗದಗ, ಬಳ್ಳಾರಿ, ಹಾವೇರಿ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದ್ದು ಈ ಜಿಲ್ಲೆಗಳಲ್ಲಿ 1-2 ಸ್ಥಳಗಳಲ್ಲಿ ಗಂಟೆಗೆ 30-50 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಂಭವವಿದೆ.

ಹುದ್ದೆಗಳು ಸಾಮಾನ್ಯ ಹುದ್ದೆಗಳಾದರೆ ಉಳಿದ 54 ಬ್ಯಾಕ್ಲಾಗ್ ಹುದ್ದೆಗಳಾಗಿದೆ ಎಂದು ಎಸ್ಬಿಐನ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸತೊಡಗಿದೆ. ಬಸವನಗುಡಿ ಈಜು ಕೇಂದ್ರ ಚಾಂಪಿಯನ್. ಮಂಗಳೂರು ಮೂರು ದಿನ ಪಾರಮ್ಯ ಮೆರೆದ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬೆಂಗಳೂರಿನಲ್ಲಿ ನೆಟ್ಕಲಪ್ಪ ಈಜು ಕೇಂದ್ರದಲ್ಲಿ ರನ್ನರ್ ಅಪ್ ಆಯಿತು. ಕರ್ನಾಟಕ ರಾಜ್ಯ ಈಜು ಸಂಸ್ಥೆಯ ಸಹಯೋಗದಲ್ಲಿ ಹೆಮ್ಮಕೆರೆಯು ವಿಮನ್ ಈಜು ಕೇಂದ್ರದಲ್ಲಿ ಆಯೋಜಿಸಿದ ಚಾಂಪಿಯನ್ಶಿಪ್ನಲ್ಲಿ ಬಿಎಸಿ ಒಟ್ಟು 769 ಪಾಯಿಂಟ್ ಕಲೆ ಹಾಕಲಾಯಿತು. ನೆಟ್ಕಲಪ್ಪ ಈಜು ಕೇಂದ್ರ 270 ಪಾಯಿಂಟ್ ಗಳಿಸಿತು. ಫ್ರೀ ಕ್ವಾರ್ಟರ್ಗೆ ಫೆಗುಲಾ ಮುಚೋವಾ. ಲಂಡನ್ ಅಮೆರಿಕದ ಅನುಭವಿ ಆಟಗಾರ್ತಿ ಫೆಗುಲಾ ರವರು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ನಲ್ಲಿ ಭಾನುವಾರ ಫ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಜೆಕ್ ಗಣರಾಜ್ಯದ ಕೊರೋಲಿನಾ ಮುಚೋವಾ ರವರು 2024 ಚಾಂಪಿಯನ್ನ ಬರೋರ್ ಕ್ರೇಜಿಕೋವಾ ರವರಿಗೆ ಆಘಾತ ನೀಡಿದರು. ಫ್ರಾನ್ಸ್ ಪಡೆಯ ಗೆಲುವಿನ ಓಟ. ಎಪಿ ಫ್ರಾನ್ಸ್ ತಂಡದ ಕೈಲಿನ್ ಎಂಬಾಪೆ ರವರು ವಿಶ್ವ ಟೂರ್ನಿಯಗಳಲ್ಲಿ ತಮ್ಮ 19ನೇ ಗೋಲು ಗಳಿಸಿದರು. ಪೆನಾಲ್ಟಿ ಕಿಕ್ನಲ್ಲಿ ಇವರು ತೋರಿದ ಕಾಲ್ಚಳಕದಿಂದಾಗಿ ಫ್ರಾನ್ಸ್ ಫಿಫಾ ವಿಶ್ವಕಪ್ ಟೂರ್ನಿಯದಲ್ಲಿ 8ರ ಘಟ್ಟ ತಲುಪಿತು. ಅದಲ್ಲದೆ ಲಿಯೋನೆಲ್ ಮೆಸ್ಸಿ ರವರ ದಾಖಲೆಗಳನ್ನು ಸಮಗೊಳಿಸಲು ಎಂಬಾಪೆಗೆ ಇನ್ನೊಂದು ಗೋಲು ಹೊಡೆಯಬೇಕಷ್ಟೆ. ಫ್ರೀ ಕ್ವಾರ್ಟರ್ ಸ್ಪೇನ್ ಪಡೆಗೆ ರೊನಾಲ್ಡೊ ಬಳಗದ ಸವಾಲು. ಅರ್ಲಿಂಗ್ಸ್ಟನ್ ಫಿಫಾ ವಿಶ್ವಕಪ್ ಟೂರ್ನಿಯದಲ್ಲಿ ನಿಜವಾದ ಆಟ ಈಗ ಶುರು.

0: ಟಿ20 ವಿಶ್ವಕಪ್ ಜಯಿಸಿತು. ಭಾನುವಾರ ಲಾರ್ಡ್ಸ್ನಲ್ಲಿ ನಡೆದ ಮಹಿಳೆಯರ ಟಿ20 ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಇಂಗ್ಲೆಂಡ್ ಎದುರು 7 ವಿಕೆಟ್ಗಳಿಂದ ಜಯಿಸಿದ ಆಸ್ಟ್ರೇಲಿಯಾ ಟ್ರೋಫಿ ಎತ್ತಿಡಿಯಿತು. 151 ರನ್ಗಳ ಜಯದ ಗುರಿಯನ್ನ ಬೆನ್ನಟ್ಟಿದ ಆಸ್ಟ್ರೇಲಿಯಾ ತಂಡವು 17.1 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡಿತು. ಬೆತ್ ಮುನ್ ಮತ್ತು ಫೋಬಿ ಲಿಚ್ ಫೀಲ್ಡ್ ಜಯವನ್ನು ಸುಲಭಗೊಳಿಸಿದರು. ಸೋಫಿ ಮೆಲಿನ ನಾಯಕತ್ವದ ತಂಡವು ಈ ಟೂರ್ನಿಯದಲ್ಲಿ ಯಾವ ಪಂದ್ಯವನ್ನು ಸೋತಿಲ್ಲ. 8ರ ಘಟ್ಟಕ್ಕೆ ಮೊರಾಕೋ ಲಗ್ಗೆ. ಯೂಸ್ಟನ್ ಫಿಫಾ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ನಕೌಟ್ ತಲುಪಿದ ಕೆನಡಾ ತಂಡ ಹೋರಾಟ 16ರ ಘಟ್ಟದಲ್ಲಿ ಅಂತ್ಯಗೊಂಡಿತು. ಮಿಡ್ಫೀಲ್ಡರ್ ಅಜುದ್ದೀನ್ ರವರ ಅವಳಿ ಗೋಲುಗಳ ಬಲದಿಂದ ಮೊರಾಕೋ ಪಡೆ 3-0 ಜಂಟಿ ಅತಿಥೇಯ ತಂಡಕ್ಕೆ ಆಘಾತ ನೀಡಿತು. ನಿಶ್ಚಿತ್ ದಾಳಿಗೆ ಒಲಿದ ಗೆಲುವು. ಬೆಂಗಳೂರು ನಿಶ್ಚಿತ್ ಇಂದ್ರಾವ್ ರವರ ಅಮೋಘ ಬೌಲಿಂಗ್ ಬಲದಿಂದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವು ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಜಯಭೇರಿ ಬಾರಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ಸಂಜೆ ನಡೆದ ಪಂದ್ಯದಲ್ಲಿ ಬೆಂಗಳೂರು ತಂಡವು 8 ವಿಕೆಟ್ಗಳಿಂದ ಮೈಸೂರು ವಾರಿಯರ್ಸ್ ಎದುರು ಜಯಿಸಿತು. ನಿಶ್ಚಿತ್ ಗೆಲುವಿನ ರೂವಾರಿಯಾದರು. ಅವರಿಗೆ ಸುಮಿತ್ ದ್ರಾವಿಡ್ ಉತ್ತಮ ಜೊತೆ ನೀಡಿದರು. ಈಗಾಗಲೇ ಪ್ಲೇಆಫ್ ಅರ್ಹತೆ ಪಡೆದಿರುವ ಬೆಂಗಳೂರು ತಂಡದ ಅಂಕಗಳು 16ಕ್ಕೆ ಏರಿದವು. ಆದರೆ ಮೈಸೂರು ತಂಡದ ಪ್ಲೇಆಫ್ ಆದಿ ಮತ್ತಷ್ಟು ಕಠಿಣವಾಯಿತು. ಇವತ್ತಿನ ಶುಭಾಷಿತ: ಲೋಕವೆಂಬುದೊಂದು ಸಂತೆ, ಬೇಕು ಬೇಡಗಳ ಕಂತೆ, ಸಾಕು ನಮಗ್ಯಾಕೆ ಚಿಂತೆ. ಡಿ ವಿ ಗುಂಡಪ್ಪ ಅವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/7/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

ಪ್ರೀತಿಯ ಚಿಂತ್ಮನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 30 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮುನಿಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಕರ್ನಾಟಕದಲ್ಲಿ 12ನೇ ಶತಮಾನ ಅದೊಂದು ವಿಶಿಷ್ಟ ಶತಮಾನವಾಗಿದೆ. ಶರಣರ ನುಡಿಗಡಣ ಶತಮಾನವೆಂದೇ ಹೇಳಬಹುದು. ಅಂದು ಆಡು ಭಾಷೆಯಲ್ಲಿ ಜನರ ಜೀವನ ಮಾರ್ಗ ಹೇಗಿರಬೇಕೆಂದು ತಿಳಿಸಿದಂತಹ ಶತಮಾನವದು. ಸಹಸ್ರ ವರ್ಷಗಳಾದರೂ ಕೂಡ ಆ ಮಾತುಗಳು ಇನ್ನೂ ಹಳಸಿಲ್ಲ, ಹೊಸತಾಗಿಯೇ ಇವೆ. ಪ್ರಸ್ತುತ ಸಮಾಜಕ್ಕೆ ನುಡಿಮುತ್ತುಗಳಾಗಿವೆ. ಒಂದೊಂದು ನುಡಿಯು ವ್ಯಕ್ತಿಯ ಬದುಕಿಗೆ ದಾರಿದೀಪವಾಗಿವೆ. ಅಂತಹ ನುಡಿಮುತ್ತುಗಳನ್ನು ಜನಧ್ವನಿಯವರು ಪ್ರಸಾರ ಮಾಡುತ್ತಿರುವುದು, ಶರಣರ ನುಡಿಗಳಿಗೆ ನನ್ನ ಕಂಠವನ್ನು ಬಳಸಲು ಅವಕಾಶ ಮಾಡಿಕೊಟ್ಟಿರುವುದು ಶರಣರ ಕೃಪೆ ಎಂದು ನಾನು ಭಾವಿಸಿದ್ದೇನೆ. ಅದನ್ನು ಆಲಿಸಿ ಆನಂದಿಸುತ್ತಿರುವಂತಹ ಎಲ್ಲ ಕೇಳುಗರೊಂದಕ್ಕೆ ಹನುಮನದ ನಮಸ್ಕಾರಗಳು. ಕಳೆದ 28ನೇ ನುಡಿ ಸಂಚಿಕೆಯಲ್ಲಿ ನೀರತಾವರೆ ಮಹಾದೇವಿ ಅಕ್ಕನವರ ವಚನಗಳ ವಿಚಾರವನ್ನು, ಅವರು ಜಗತ್ತಿಗೆ ತಮ್ಮ ಜೀವನದ ಮೂಲಕವೇ ಸಂದೇಶ ನೀಡಿರುವುದನ್ನು, ಸ್ತ್ರೀ ಕುಲಕ್ಕೆ ವೀರತ್ವ ಧೀರತ್ವವನ್ನು ತುಂಬಿರುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 28ನೇ ಸಂಚಿಕೆಯಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ ಅಕ್ಕನಾಗಮ್ಮನವರ ಸುಪುತ್ರರಾದ ಅವಿರಳ ಜ್ಞಾನಿ ಷಡುಸ್ಥಲ ಮೂರ್ತಿ ಷಡುಸ್ಥಲ ಬ್ರಹ್ಮಿ ಎಂದೇ ಹೆಸರಾದ ಅಕ್ಕ ನಾಗಮ್ಮನವರ ಸುಪುತ್ರರು, ಸಮನ್ವಯ ಸ್ಥಳ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು, ಭಕ್ತಿ ಭಂಡಾರಿ ಬಸವಣ್ಣನವರ ಸೋದರಳಿಯನವರು ಆದಂತಹ ಚನ್ನಬಸವಣ್ಣನವರ ವಚನ ವಿಚಾರಧಾರಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿವಿ ಮಲ್ಲಾಪುರ ರವರು ಚನ್ನಬಸವಣ್ಣನವರ 1763 ವಚನಗಳನ್ನು ಸಂಪಾದನೆ ಮಾಡಿ ವಚನಾಭಿಮಾನಿಗಳಿಗೆ ವಚನಾಸಕ್ತರಿಗೆ ಉಣಬಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಚನ್ನಬಸವಣ್ಣನವರು ಶರಣರಲ್ಲಿ ವಯಸ್ಸಿನಲ್ಲಿ ಬಹಳ ಚಿಕ್ಕವರು, ಆದರೆ ಅವರ ಚಿಂತನೆಗಳು ಬೆಳಗಿನೊಳಗಿನ ಬೆಳಗು. ಅಲ್ಲಮ ಸಿದ್ದರಾಮರಂತಹವರು ಕೂಡ ಶರಣರೇ ಚನ್ನಬಸವಣ್ಣನವರ ಚಿಂತನೆಗಳಿಗೆ ತಲೆಬಾಗಿದ್ದಾರೆ. ಒಂದೆಡೆ ಪ್ರಭುದೇವರು ಚನ್ನಬಸವಣ್ಣನವರನ್ನ ಕುರಿತು ಹೀಗೆ ಹೇಳಿದ್ದಾರೆ: ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಹೀಗೆ ಅಲ್ಲಮ ಪ್ರಭುದೇವರು
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ

0: ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವಚನ ಸಾಹಿತ್ಯ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು, ಜನಸಾಮಾನ್ಯರ ಧ್ವನಿಯು, ಆತ್ಮೋದ್ಧಾರದ ನುಡಿಗಳಾದದ್ದು ನಿಜವಾಗಲೂ ಆಶ್ಚರ್ಯ ತರುವಂತಹ ವಿಷಯವಾಗಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಅಂಕುರಿಸಿದ ಆಂದೋಲನ, ಸಾಮಾಜಿಕ ಕ್ಷೇತ್ರವನ್ನು ಆಕ್ರಮಿಸಿ ಸಮಾಜವು ಧಾರ್ಮಿಕ ಆಂದೋಲನವಾಗಿ ಪರಿವರ್ತನೆಗೊಂಡದ್ದನ್ನು ನಾವು ಕಾಣಬಹುದಾಗಿದೆ. ಈ ಆಂದೋಲನದ ನೇರ ಧ್ವನಿ ವಚನ ಸಾಹಿತ್ಯ. ಬಸವಣ್ಣನವರ ಪ್ರೇರಣೆಯಿಂದ ಜಾತಿ, ಮತ, ಕುಲ, ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಮ್ಮ ಆತ್ಮಾವಲೋಕನದ ನುಡಿಗಳನ್ನು ನುಡಿದು ನಡೆದು ಆಚರಿಸಿ ಅಭಿಮತಿಸಿದ ನುಡಿಗಳೇ ವಚನ ಸಾಹಿತ್ಯವಾಗಿ ಹೊರಹೊಮ್ಮಿ ಇತರರ ಬಾಳಿನ ಬೆಳಕಾದುದನ್ನು ನಾವು ಕಾಣಬಹುದಾಗಿದೆ. ಇಂತಹ ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕಾಗಿ ಜನಧ್ವನಿಯವರು ವಚನ ವೈಭವ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಶರಣರ ವಚನಗಳ ವೈಭವವನ್ನು ತಿಳಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಆಲಿಸುವುದರ ಮೂಲಕ ವಚನ ಸಾಹಿತ್ಯದ ಸವಿಯನ್ನು ಸವಿಯುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಕಳೆದ 29ನೇ ನುಡಿಸಂಚಿಕೆಯಲ್ಲಿ ಅವಿರಳ ಜ್ಞಾನಿ ಸಮನ್ವಯ ಸ್ಥಳ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಚನ್ನಬಸವಣ್ಣನವರ ವಚನ ವಿಚಾರವನ್ನು ತಿಳಿಯಲು ಪ್ರಯತ್ನಿಸಿದೆವು. ಇಂದಿನ 30ನೇ ನುಡಿಸಂಚಿಕೆಯಲ್ಲಿ ಕರ್ಮಯೋಗಿ ಎಂದೇ ಹೆಸರಾದಂತಹ ಶರಣ ಸಿದ್ಧರಾಮರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಕರ್ನಾಟಕ ಸರ್ಕಾರವು ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ 20,000 ವಚನಗಳ 10,000 ಪುಟಗಳನ್ನೊಳಗೊಂಡ 15 ಸಂಪುಟಗಳ ಸಮಗ್ರ ವಚನ ಸಂಪುಟವನ್ನು 1993 ಪ್ರಕಟಪಡಿಸಿ ವಚನಗಳು ಎಲ್ಲರ ಮನೆ ಮನಗಳಿಗೆ ಮುಟ್ಟಿಸುವ ಶ್ರೇಷ್ಠ ಕಾರ್ಯವನ್ನು ಹಮ್ಮಿಕೊಂಡದ್ದು ಹೆಮ್ಮೆಯ ವಿಷಯವಾಗಿದೆ. 4ನೆಯ ಸಂಪುಟ ಅದು ಸಿದ್ಧರಾಮೇಶ್ವರರ ವಚನ ಸಂಪುಟವಾಗಿದೆ. ಡಾಕ್ಟರ್ ಎಸ್ ವಿದ್ಯಾಶಂಕರವರು 1992 ವಚನಗಳನ್ನು ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ. ಸಿದ್ಧರಾಮರು ಜನರಿಗಾಗಿ ಕೆರೆ ಕಟ್ಟೆ ಕಟ್ಟಿಸುವುದು, ದೇವಾಲಯಗಳನ್ನು ಕಟ್ಟಿಸುವುದು, ಸಾಲು ಮರಗಳನ್ನು ಬೆಳೆಸುವುದು, ಅನಾಥರಿಗೆ ಅರವಟ್ಟಿಗಳನ್ನು ನಡೆಸುವುದು, ಹೀಗೆ ಸಮಾಜೋದ್ಧಾರಕ ಕೆಲಸಗಳನ್ನು ಮಾಡುವುದರ ಮೂಲಕ ಕುಗ್ರಾಮವಾಗಿದ್ದಂತಹ ಸೊನ್ನಲಿಗೆಯನ್ನು ಭೂ ಕೈಲಾಸವನ್ನಾಗಿ ಮಾಡಿದ ಮಹಾನ್ ಶಿಲ್ಪಿ, ಕನಸುಗಾರ, ಕರ್ಮಯೋಗಿ. ಇಂತಹ ಸಿದ್ಧರಾಮರ ವಚನಗಳಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ, ಸಮಾಜವು ಧಾರ್ಮಿಕ ಕಾರ್ಯಗಳ ಬಗ್ಗೆ, ಪ್ರಗತಿಪರ ವಿಚಾರಧಾರೆಗಳ ಬಗ್ಗೆ ವಚನಗಳಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಶರಣರ ಜೀವನ ಮಾನಸಕ್ಕೆ ಹೋದಾಗ ಅವರ ಚಿಂತನೆಗಳಲ್ಲೂ ಬದಲಾವಣೆಯಾದದ್ದನ್ನು ನಾವು ಕಾಣುತ್ತೇವೆ. ಹಾಗೆಯೇ ಜೀವನದಲ್ಲಿನ ತಾತ್ವಿಕ ಸಿದ್ಧಾಂತಗಳನ್ನು ಕೂಡ ಅವರು ಸಾರಿರುವುದನ್ನು ನಾವು ಕಾಣಬಹುದು. ಸಿದ್ಧರಾಮರು ವಚನಗಳಲ್ಲಿ ಕವಿ ಹೃದಯವನ್ನು ಕಾಣಬಹುದಾಗಿದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಅಡಗಿಸಿರುವುದನ್ನು ನಾವು ನೋಡಬಹುದು. ಇಂತಹ ಶ್ರೇಷ್ಠ ವಚನಕಾರರ ಕೆಲವು ವಚನಗಳನ್ನು ಗಮನಿಸೋಣ. ಸಿದ್ಧರಾಮರು ಶರಣರ ವಚನ ಸಾಹಿತ್ಯ ಅತ್ಯಂತ ಶಕ್ತಿಯುತವಾದದ್ದು, ವಚನಗಳಿಗೆ ಜೀವನಕ್ಕೆ ಬೆಳಕನ್ನು ನೀಡುವ ಹೊಳಪಿದೆ ಎನ್ನುತ್ತಾರೆ. ತಮ್ಮ ಒಂದು ವಚನದಲ್ಲಿ ವಚನದ

ಮೌಲ್ಯವನ್ನು ಎತ್ತಿ ಸಾರಿರುವುದನ್ನು ನಾವು ನೋಡಬಹುದಾಗಿದೆ. ವಚನ ಹೀಗಿದೆ: ಎಮ್ಮ ವಚನದೊಂದು ಪಾರಾಯಣಕ್ಕೆ, ವ್ಯಾಸರದೊಂದು ಪುರಾಣ ಸಮಭಾರತೀಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಭಾರತೀಯ. ಎಮ್ಮ ವಚನದ ಸಾಸಿರ ಪದ ಪಾರಾಯಣಕ್ಕೆ ಲಕ್ಷ ಗಾಯತ್ರಿ ಜಪ ಸಮಭಾರತೀಯ. ಕಪಿಲಸಿದ್ಧ ಮಲ್ಲಿಕಾರ್ಜುನ, ಕಪಿಲಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಹೇಳುವ ಮೂಲಕ ವಚನ ಸಾಹಿತ್ಯ ಅದೆಷ್ಟು ಮೌಲ್ಯಯುತವಾದದ್ದು ಎನ್ನುವುದನ್ನು ವಚನದ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ನಮ್ಮ ಶರಣರ ಒಂದು ವಚನಕ್ಕೆ ವ್ಯಾಸರ ಒಂದು ಪುರಾಣ ಸಮಭಾರದು ಎಂದು ಬಿಡುತ್ತಾರೆ. 106 ವಚನಗಳ ಅಧ್ಯಯನಕ್ಕೆ ಶತರುದ್ರಿಯ ಯಾಗವೇ ಸಮಭಾರದು ಎನ್ನುತ್ತಾರೆ. ನಮ್ಮ ವಚನದ 1000 ಪದಗಳ ಪಾರಾಯಣಕ್ಕೆ ಲಕ್ಷ ಗಾಯತ್ರಿ ಮಂತ್ರ ಜಪವೇ ಸಮಭಾರದು ಎಂದು ಹೇಳುವ ಮೂಲಕ ವಚನಗಳು ಅದೆಂಥ ಶ್ರೇಷ್ಠವಾದದ್ದು, ಮೌಲ್ಯಯುತವಾದದ್ದು ಎನ್ನುವುದನ್ನು ತಿಳಿಸಿದ್ದಾರೆ. ಹೀಗೆ ಸಿದ್ಧರಾಮರು ವಚನದ ಮೇಲೆ ಅಪಾರವಾದಂತಹ ಅಭಿಮಾನವನ್ನು, ಪ್ರೀತಿಯನ್ನು ಇಟ್ಟಿರುಕೊಂಡಿರುವುದನ್ನು ಈ ವಚನ ಸಾರಿ ತಿಳಿಸುತ್ತದೆ. ವಚನ ಸಾಹಿತ್ಯದ ಮೇಲೆ ಎಷ್ಟು ಅಭಿಮಾನವೋ ಅದೇ ರೀತಿ ಶರಣರ ಮೇಲೆಯೂ, ಶರಣ ಸತ್ಕುಲದ ಮೇಲೆಯೂ ಕೂಡ ಅಪಾರವಾದಂತಹ ಭಕ್ತಿ ಇರುವುದನ್ನು ಅವರ ವಚನ ಸಾಹಿತ್ಯಗಳಲ್ಲಿ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಒಂದು ವಚನವನ್ನು ಗಮನಿಸೋಣ. ಎನ್ನ ತನು ಶುದ್ಧವಾಯಿತ್ತು ಚನ್ನಬಸವಣ್ಣನಿಂದ, ಎನ್ನ ಜೀವ ಶುದ್ಧವಾಯಿತ್ತು ಬಸವಣ್ಣನಿಂದ, ಎನ್ನ ಭಾವ ಶುದ್ಧವಾಯಿತ್ತು ಪ್ರಭುದೇವರಿಂದ. ಇಂತೆನ್ನ ತನು ಜೀವ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವಗಳ ಕುರುಹು ಕಂಡು ನಿಷ್ಠೆ ನಿಬ್ಬೆರಗಾದ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಎನ್ನ ತನು ಮನ ಭಾವಗಳು ಕಲ್ಯಾಣದ ಶರಣರಿಂದ ಶುದ್ಧವಾಯಿತು ಎನ್ನುತ್ತಾರೆ. ತನುವು ಚನ್ನಬಸವಣ್ಣನವರಿಂದ, ಜೀವ ಬಸವಣ್ಣನವರಿಂದ, ಭಾವ ಪ್ರಭುದೇವರಿಂದ. ಹೀಗೆ ತನು ಜೀವ ಭಾವಗಳು ಶುದ್ಧಗೊಂಡು ಅವುಗಳಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳು ಪ್ರತಿಷ್ಠಾಪನೆಗೊಂಡಿತ್ತು ಎಂದು ತಿಳಿಸಿದ್ದಾರೆ. ಹೀಗೆ ಸಿದ್ಧರಾಮರು ಅಲ್ಲಿನ ಕಲ್ಯಾಣದಲ್ಲಿನ ಶರಣರ ಮೇಲೆ ಅಪಾರವಾದಂತಹ ಪ್ರೇಮವನ್ನು, ಭಕ್ತಿಯನ್ನು, ನಿಷ್ಠೆಯನ್ನು ಇಟ್ಟಿದ್ದರು ಎನ್ನುವುದು ಈ ವಚನದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಸಿದ್ಧರಾಮರಿಗೆ ಗುರುವಿನ ಮೇಲೆಯೂ ಕೂಡ ಅಪಾರವಾದ ನಿಷ್ಠೆ ಇರಲೇಬೇಕು. ಇದನ್ನು ಅವರು ಅನೇಕ ವಚನಗಳಲ್ಲಿ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಒಂದು ವಚನ ಹೀಗಿದೆ: ನಿನ್ನವನಾಗಿ ಅನ್ಯರ ಬೇಡುವ, ಅನ್ಯಾಯವನೇನೆಂಬೆಲೆ ಎಲೆಯಯ್ಯ, ನಿನ್ನನ್ನು ಅರ್ಚಿಸಿದ ಪುರಾತನರು ನೀವೇ ಆದರು, ನಿನ್ನನ್ನು ಅರ್ಚಿಸಿದ ಬಸವಣ್ಣ ನೀನೇ ಆದ, ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ಗುರುವಾಗಿ ಬಂದ್ಯನ್ನ ಭವದ ಬೇರ ಹರಿದ ಬಳಿಕ ನಿನ್ನವರು ನೀನು ನಾನೆಂಬ ಸಂದೇಹವೇಕಯ್ಯ. ಎಂತಹ ಸುಂದರವಾದ ವಚನ. ಇಲ್ಲಿ ಗುರು ಪರಮಾತ್ಮನಿಗೆ ಸಮ ಎನ್ನುತ್ತಾರೆ ಸಿದ್ಧರಾಮರು. ಅವರು ಹೇಳುತ್ತಾರೆ, ಭಗವಂತನನ್ನು ಅರ್ಪಿಸಿ ಪುರಾತನರು ಅಂದರೆ ಹಿಂದಿನವರು ಭಗವಂತನ ಸ್ವರೂಪಿಗಳಾದರು, ಬಸವಣ್ಣನವರು ಪರಮಾತ್ಮನನ್ನು ಅರ್ಚಿಸಿ ಪರಮಾತ್ಮನೇ ಆದರು. ಹಾಗಾಗಿ ಗುರು ಪರಮಾತ್ಮ ಸ್ವರೂಪಿಯಾಗಿ ಬಂದು ಎನ್ನ ಭವಬಂಧನವನ್ನು ಬಿಡಿಸಿ ನನ್ನನ್ನು ನಿನ್ನ ಹಾಗೆ ಮಾಡಲು ಪ್ರಯತ್ನಿಸಿದರು ನೋಡ ಎನ್ನುತ್ತಾರೆ. ಪರಮಾತ್ಮನಿಗೆ ತಿಳಿಸಿರುವುದನ್ನ ಈ ರೀತಿಯಾಗಿ ಕಾಣಬಹುದಾಗಿದೆ. ಹೀಗೆ ಸಿದ್ಧರಾಮರು ಗುರುವನ್ನು ಭಗವಂತನ ರೂಪ ಆಗಿ ಕಂಡಿರುವುದನ್ನ ನೋಡಬಹುದಾಗಿದೆ. ಗುರುವಿನ ನೆನಹಿನ ಆಸೆ ನನ್ನಲ್ಲಿ ಸದಾ ಇತ್ತು ಎನ್ನುವುದನ್ನು ಒಂದು ವಚನದಲ್ಲಿ ಬಹಳ ವಿಶಿಷ್ಟವಾಗಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ: ದರಿದ್ರಂಗೆ ಧನದಾಸೆ, ಶೂರಂಗೆ ರಣದಾಸೆ, ಕಾಮಿಗೆ ಸ್ತ್ರೀಯಾಸೆ, ನೀಚಂಗೆ ಕಲಹದಾಸೆ, ಪಂಡಿತಂಗೆ ಸಭೆಯಾಸೆ, ಕೋಗಿಲಿಗೆ ವಸಂತದಾಸೆ,
ಪತಿರ್ವತೆಗೆ

ಗಂಡನು ಮುನಿದಿಹನೋ ಇಲ್ಲವೇ ಎಂಬುವ ಆಸೆ ಎನಗೆ ಶ್ರೀ ಗುರು ಚನ್ನ ಬಸವ ಸ್ವಾಮಿಗಳ ಪಾದೋದಕ ದಾಸೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಸಿದ್ಧರಾಮರು ಹೇಳುತ್ತಾರೆ, ದರಿದ್ರಂಗೆ ಯಾವಾಗಲೂ ಹಣದ ಆಸೆ, ವೀರಂಗೆ ಯಾವಾಗಲೂ ಯುದ್ಧ ಮಾಡುವ ಆಸೆ, ಕಾಮುಕ್ಯಂಗೆ ಹೆಣ್ಣಿನ ಆಸೆ, ಮೂರ್ಖಂಗೆ ಸದಾ ಜಗಳ ತೆಗೆಯುವ ನೀಚ ಬುದ್ಧಿ, ಪಂಡಿತಂಗೆ ಸದಾ ಸಭೆಯಲ್ಲಿ ಮಾತನಾಡಬೇಕೆಂಬ ಇಚ್ಛೆ ಬಯಕೆ, ಕೋಗಿಲಿಗೆ ವಸಂತ ಕಾಲ ಬರುವ ಆಸೆ, ಹಾಗೆಯೇ ಪ್ರತಿವ್ರತೆಗೆ ಗಂಡ ತನ್ನನ್ನು ಸದಾ ಪ್ರೀತಿಸಲಿ ಎನ್ನುವ ಆಸೆ. ಹೀಗೆ ಎಲ್ಲರ ಆಸೆಗಳನ್ನು ಹೇಳುತ್ತಾ ಸಿದ್ಧರಾಮರು ಕೊನೆಗೆ ಹೇಳುತ್ತಾರೆ, ನನಗೆ ಶ್ರೀ ಗುರುವಿನ ಅಂದರೆ ಉತ್ತಮ ಗುರುವಿನ ಜ್ಞಾನವನ್ನು ಸದಾ ಸವಿಯುವ ಆಸೆ, ಸದಾ ಸವಿಯುವ ಆಸೆ ಎನ್ನುತ್ತಾರೆ. ಹೀಗೆ ಗುರುವೇ ಪರಮ ಎನ್ನುವ ವಿಚಾರವನ್ನು ಎಲ್ಲರಿಗೂ ತಿಳಿಸಿದ್ದಾರೆ. ಸಿದ್ಧರಾಮರು ಪರಮಾತ್ಮನನ್ನು ಎಲ್ಲರೂ ಕಾಣಲು ಸಾಧ್ಯವಾಗುವುದಿಲ್ಲ, ಯಾರು ಆಧ್ಯಾತ್ಮಿಕ ಸಾಧನೆಯ ಹಾದಿಯಲ್ಲಿ ಮೇರು ಸ್ಥಿತಿಗೆ ಹೋಗುತ್ತಾರೋ ಅವರು ಮಾತ್ರ ಪರಮಾತ್ಮನ ಇರುವಿಕೆಯನ್ನು ಕಾಣಲು ಸಾಧ್ಯ ಎನ್ನುತ್ತಾರೆ. ಅವರ ವಚನ ಹೀಗಿದೆ, ಲೋಕದ ಲೋಕಿಗಳು ಏಕಯ್ಯ ನುಡಿವರು, ಲೋಕನಾಥನಿಪ್ಪ ಠಾವನ್ ಅರಿಯರು, ಕಲ್ಲೊಳಗೆ ಹೇಮ, ಕಾಷ್ಟದೊಳಗೆ ಅಗ್ನಿ, ತಿಲದೊಳಗೆ ತೈಲ, ಜಲದೊಳಗೆ ಮುತ್ತು, ಹಾಲೊಳಗೆ ತುಪ್ಪ, ಸ್ಥಳದೊಳಗೆ ರತ್ನವಿಪ್ಪ ಪರಿಯಲ್ಲಿ ನೀವಿಪ್ಪ ಭೇದವ ನರರೆತ್ತ ಬಲ್ಲರೇ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನರರು ಎತ್ತ ಬಲ್ಲರೈ, ಹೀಗೆ ಹೇಳುತ್ತಾರೆ. ಹೌದು, ಸಿದ್ಧರಾಮರು ಲೋಕದ ಜನ ಲೋಕನಾಥನ ಇರುವಿಕೆಯನ್ನ ಅರಿಯಲಾರರು. ಏಕೆಂದರೆ ಪರಮಾತ್ಮ ಕಲ್ಲಿನೊಳಗಿರುವ ಚಿನ್ನದಂತೆ ಇದ್ದಾನೆ, ಕಟ್ಟಿಗೆಯೊಳಗಿನ ಅಗ್ನಿಯಂತಿದ್ದಾನೆ, ಎಳ್ಳಿನೊಳಗಿರುವ ತೈಲದಂತಿರುತ್ತಾನೆ, ನೀರಿನಲ್ಲಿ ಉಂಟಾದ ಮುತ್ತಿನಂತಿರುತ್ತಾನೆ, ಹಾಲಿನೊಳಗಿರುವ ತುಪ್ಪದಂತಿರುತ್ತಾನೆ, ಭೂಮಿಯೊಳಗೆ ಅಡಗಿರುವ ರತ್ನದಂತಿರುತ್ತಾನೆ. ಈ ಪರಿಯನ್ನು ಲೋಕದ ಹುಲು ಮಾನವರು ಹೇಗೆ ಬಲ್ಲರು ಎಂದು ಕೇಳುವ ಮೂಲಕ, ಪ್ರಶ್ನಿಸುವ ಮೂಲಕ ಪರಮಾತ್ಮ ಕಾಣುವವರಿಗೆ ಮಾತ್ರ ಕಾಣುತ್ತಾನೆಯೇ ಹೊರತು ಎಲ್ಲರಿಗೂ ಕಾಣಲು ಸಾಧ್ಯವಾಗುವುದಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಸಿದ್ಧರಾಮರು ಪರಮಾತ್ಮನ ಇರುವಿಕೆಯನ್ನ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಸಿದ್ಧರಾಮರು ಒಂದೆಡೆ ಶಿವಯೋಗ ಎಂದರೆ ಏನು ಎನ್ನುವುದನ್ನ ಅವರು ತಮ್ಮದೇ ಆದಂತಹ ವಿಶಿಷ್ಟ ಕೋನದಲ್ಲಿ ಚಿಂತಿಸಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಆಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ ಎಂದೆಂಬರು. ಈ ಆರ ಬಲ್ಲಡೆ ನೀವು ಹೇಳಿರೆ, ಆದಿಯನ್ ಉಳ್ಳುದ್ದೇ ಆಧಾರ, ಆಧಾರವ ಕುಡಿಪ್ಪುದ್ದೇ ಸ್ವಾದಿಷ್ಠಾನ, ಮಣಿಯ ಬೆಳಗಿನಲ್ಲಿ ಇಪ್ಪುದೇ ಮಣಿಪೂರಕ, ಆಸೆ ಇಲ್ಲದುದೇ ಅನಾಹತ, ಅಲ್ಲ ಹೌದೆಂಬುದನ್ ಅನತಿಗೆಳೆಯದಿಹುದೇ ವಿಶುದ್ಧಿ, ಸರ್ವ ಜೀವಂಗಳಲ್ಲಿ ದಯವುನ್ ಉಳ್ಳಲ್ಲದೆ ಆಜ್ಞೆ. ಇಂತಪ್ಪುದೀಗ ಶಿವಯೋಗ, ಉಳಿದ ಅಭ್ಯಾಸ ಯೋಗಿಗಳ ಕಂಡು ನಗುತ್ತಿರ್ದೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನದಲ್ಲಿ ಯೋಗಿ ಸಿದ್ಧರಾಮರು ಷಟ್ ಚಕ್ರಗಳನ್ನು ಕುರಿತು ತಿಳಿಸಿ ಅದರ ಮೂಲಕ ಶಿವಯೋಗದ ಬಗ್ಗೆ ತಿಳಿಸಿದ್ದಾರೆ. ಈ ದೇಹದ ಬೆನ್ನು ಹುರಿಯ ಅತ್ಯಂತ ಕೆಳಭಾಗದಲ್ಲಿ ಗುದದ್ವಾರದಿಂದ ಸ್ವಲ್ಪ ಮೇಲೆ ಮೂಲಾಧಾರ ಚಕ್ರವಿದೆ, ಇದುವೇ ದೇಹಕ್ಕೆ ಪ್ರಾರಂಭ, ಇದನ್ನೇ ಇಲ್ಲಿ ಆದಿ ಎನ್ನುತ್ತಾರೆ ಸಿದ್ಧರಾಮರು. ಇದು ಚೈತನ್ಯದ ಮೂಲ ಕೇಂದ್ರ. ಈ ಕೇಂದ್ರಕ್ಕೆ ಸೇರಿದ ಹಾಗೆ ಜನನೇಂದ್ರಿಯದ ಸ್ವಲ್ಪ ಮೇಲಕ್ಕೆ ಸ್ವಾದಿಷ್ಠಾನ ಚಕ್ರವಿದೆ. ಇದು ಚೈತನ್ಯ ಶಕ್ತಿಯನ್ನು ಬೆಳಕಾಗಿಸುವಂತಹ ಕೇಂದ್ರವಾಗಿದೆ. ಅದಕ್ಕೆ ಇಲ್ಲಿ ಶರಣರು ಆಧಾರವ ಕುಡಿಪ್ಪ ಕೇಂದ್ರ ಎಂದಿದ್ದಾರೆ. ಹೇಗೆ
ವಿದ್ಯುತ್ ತಂತಿಯಲ್ಲಿ ವಿದ್ಯುತ್

ಶಕ್ತಿ ಇರುತ್ತದೆ. ಅದನ್ನು ದೀಪಕ್ಕೆ ಸಂಪರ್ಕ ಕಲ್ಪಿಸಿದರೆ ಹೇಗೆ ಬೆಳಗುತ್ತದೋ ಹಾಗೆ ಇಲ್ಲಿ ಮೂಲಾಧಾರ ಮತ್ತು ಸ್ವಾಧಿಷ್ಠಾನದ ಕ್ರಿಯೆಗಳಿದೆ ಎನ್ನುತ್ತಾರೆ ಸಿದ್ದರಾಮರು. ಮಣಿಯ ಬೆಳಗು ಅದುವೇ ನಾಭಿಕೇಂದ್ರದಲ್ಲಿರುವ ಮಣಿಪೂರಕ ಚಕ್ರ. ಇದು 72,000 ನಾಡಿಗಳ ಉಗಮ ಕೇಂದ್ರವಾಗಿದೆ. ಹಾಗಾಗಿ ಈ ಕೇಂದ್ರದ ಬೆಳಗು ದೇಹದ ಬೆಳಕಾಗಿದೆ ಎನ್ನುತ್ತಾರೆ. ಅನಾಹತ ಚಕ್ರ, ಇದು ಹೃದಯ ಕೇಂದ್ರದಲ್ಲಿದೆ. ಹೃದಯ ಪ್ರೀತಿ, ಪ್ರೇಮ, ದಯೆ, ಕರುಣೆ, ಕನಿಕರ, ಮಾನವೀಯತೆ ಇದರ ದ್ಯೋತಕ. ಇದಿಲ್ಲದಿದ್ದರೆ ಅನಾಹತ ಚಕ್ರದಲ್ಲಿ ವ್ಯಕ್ತಿ ಇಲ್ಲ ಎಂದೇ ಅರ್ಥ. ಇದನ್ನೇ ಇಲ್ಲಿ ಆಸೆ ಇಲ್ಲದುದೇ ಅನಾಹತ ಎನ್ನುತ್ತಾರೆ. ವಿಶುದ್ಧಿ ಚಕ್ರ ಗಂಟಲಿನ ಭಾಗದಲ್ಲಿದೆ. ಯಾವುದು ಸರಿ ಯಾವುದು ತಪ್ಪು ಎನ್ನ ಅರಿವಿರುವುದೇ ವಿಶುದ್ಧಿ ಚಕ್ರದ ಚೇತನ ಗುಣವಾಗಿದೆ. ಹೌದು, ಚಕ್ರದ ಹೆಸರೇ ವಿಶುದ್ಧಿ. ಅಂದರೆ ಮಾತು, ಮನ, ಭಾವ, ಕ್ರಿಯೆಗಳಲ್ಲಿ ಶುದ್ಧತ್ವವಿರುವುದೇ ಆಗಿದೆ. ಆಜ್ಞಾ ಚಕ್ರ, ಇದು ಹಣೆಯ ಮಧ್ಯದಲ್ಲಿರುತ್ತದೆ. ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳದ್ದೇ ಆದರೆ ಅದು ಆಜ್ಞಾಚಕ್ರದ ಪ್ರಭಾವ ಎನ್ನುತ್ತಾರೆ ಸಿದ್ದರಾಮರು. ಇಲ್ಲವಾದಲ್ಲಿ ಆಜ್ಞಾಚಕ್ರದ ಪ್ರಭಾವದಲ್ಲಿ ಅವನಿಲ್ಲ ಎನ್ನುತ್ತಾರೆ. ಹೀಗೆ ಕೇವಲ ಚಕ್ರಗಳ ಬಗ್ಗೆ ಧ್ಯಾನ ಮಾಡಿದರೆ ಸಾಲದು. ಆ ಚಕ್ರಗಳ ಪ್ರಭಾವ ನಮ್ಮಲ್ಲಿ ಕಾಣಬೇಕು. ಅದುವೇ ಶಿವಯೋಗ ಎನ್ನುತ್ತಾರೆ ಸಿದ್ದರಾಮರು. ಈ ರೀತಿಯ ಯೋಗಿಕ ಚಿಂತನೆಯನ್ನು ನಾವು ಸಿದ್ದರಾಮರ ವಚನಗಳಲ್ಲಿ ಕಾಣಬಹುದಾಗಿದೆ. ಸಿದ್ದರಾಮರು ಸಂಸಾರದ ಬಗ್ಗೆಯೂ ಅನೇಕ ವಿಚಾರಗಳನ್ನು ತಮ್ಮ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಒಂದೆಡೆ ಹೇಳುತ್ತಾರೆ, ಸಂಸಾರದ ಭ್ರಮೆಯಿಂದ ಆಯಿತು ಅಜ್ಞಾನ, ಅಜ್ಞಾನದಿಂದ ಆಯಿತು ಅಹಂ ಮಮತೆ, ಅಹಂ ಮಮತೆಯಿಂದ ಆಯಿತು ಭಾವಬಂಧನ. ಈ ಭಾವಬಂಧನದ ಲಹರಿಯ ಬಿಡಿದು ಹರಿ ಸುರ ಬ್ರಹ್ಮಾದಿಗಳು ಜ್ಞಾನರತ್ನವ ನೀಗಿ ಪ್ರಳಯಕ್ಕೊಳಗಾದರೂ ಕೂಡ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾನೆ. ಹೀಗೆ ಸಂಸಾರ ಎನ್ನುವುದು ಒಂದು ಭ್ರಮೆ. ಆ ಭ್ರಮೆಯೊಳಗೆ ಸಿಲುಕಿ ಅಜ್ಞಾನವು ನಮ್ಮನ್ನು ಆವರಿಸುತ್ತದೆ. ಆ ಅಜ್ಞಾನದಿಂದ ನಾನು ನನ್ನದು ಎನ್ನುವ ಮಮಕಾರ ಮೂಡಿಬರುತ್ತದೆ. ಈ ಮಮಕಾರ ವ್ಯಾಮೋಹಕ್ಕೆ ತಿರುಗಿ ವ್ಯಾಮೋಹದ ಭಾವಬಂಧನದಲ್ಲಿ ಸಿಲುಕಿ ಅದರಲ್ಲೇ ಮನುಷ್ಯ ಮುಳುಗುತ್ತಾನೆ. ದೇವಾದಿ ದೇವತೆಗಳು ಕೂಡ ಸಂಸಾರದ ವಿಷಯ ವಾಸನಗಳಿಗೆ ಸಿಲುಕಿ ತಮ್ಮ ಜ್ಞಾನರತ್ನವನ್ನು ಮರೆತು ನಾಶವಾದರು ಪ್ರಳಯವಾದರು ಎನ್ನುತ್ತಾರೆ. ಹೀಗೆ ಸಂಸಾರದ ವಿಷಯ ವಾಸನೆಗಳಿಗೆ ಸಿಲುಕದೆ ಭಗವಂತನಡೆಗೆ ಸಾಗುವ ಮಾರ್ಗವನ್ನು ಅರಿಯಬೇಕು ಎನ್ನುತ್ತಾರೆ. ಅದುವೇ ಶಿವಯೋಗ ಮಾರ್ಗ. ಸಿದ್ದರಾಮರು ಸಂಸಾರದ ವಿಚಾರವನ್ನು ಹೇಗೆ ತಿಳಿಸಿದ್ದಾರೋ ಹಾಗೆ ಒಂದೆಡೆ ಆಸೆಯ ಬಗೆಗೂ ಕೂಡ ತಿಳಿಸಿದ್ದಾರೆ. ವಚನ ಹೀಗಿದೆ, ಆಸೆ ಎಂಬುವಳು ಆರನಾದಡಿಯೂ ತನ್ನತ್ತಲೆಳೆವಳು ನೋಡ. ಆಸೆ ಎಂಬುವಳು ಅವರಿವರೆನ್ನದೆ ಆರನಾದಡಿಯು ಕೊಲಲಿಕ್ಕೆ ಬಗೆವಳು. ಈ ಆಸೆ ಎಂಬವಳಿಂದವೇ ನಿಮ್ಮಡಿಗಾಣದಿಪ್ಪೆ. ಈ ಆಸೆ ಎಂಬವಳನ್ನೆಂದಿಂಗೆ ನೀಗಿ ಎಂದು ನಿಮ್ಮನ್ನೊಡಗೂಡಿ ಬೆರಗಾದಂತಿಪ್ಪೆನೋ ಎನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಎನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಸಿದ್ಧರಾಮರು ಆಸೆಯನ್ನು ಸ್ತ್ರೀಲಿಂಗಕ್ಕೆ ಹೋಲಿಸಿ ವಚನದಲ್ಲಿ ಆಸೆಯನ್ನು ಅವಳು ಎನ್ನುತ್ತಾರೆ. ಎಂತಹ ಸಾಹಿತ್ಯ! ಆಸೆ ಎನ್ನುವವಳು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಾಳೆ ಎನ್ನುತ್ತಾರೆ. ಆಸೆ ಎನ್ನುವವಳು ತನ್ನ ಆಸೆಯ ಪೂರೈಕೆಗಾಗಿ ಯಾರನ್ನಾದರೂ ಹಿಂಸಿಸುತ್ತಾಳೆ, ಕೊಲ್ಲುತ್ತಾಳೆ ಎನ್ನುತ್ತಾರೆ. ಆಸೆಯಿಂದಲೇ ಭಗವಂತನ ಪಾದವನ್ನು ಮುಟ್ಟಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ. ಇಂತಹ ಅತಿಯಾದ ಆಸೆಯನ್ನು ಹೋಗಲಾಡಿಸಿ ಪರಮಾತ್ಮ ನಿನ್ನನ್ನು ಸೇರುವಂತೆ ಮಾಡು ಎಂದು ಬೇಡಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಹೀಗೆ ಅತಿಯಾದಂತಹ ಆಸೆ ಜೀವನವನ್ನು ಭಗವಂತನಿಂದ ದೂರ ಮಾಡುತ್ತದೆ

ದೂರ ತಳ್ಳುತ್ತದೆ ಎನ್ನುತ್ತಾರೆ ಸಿದ್ದರಾಮರು. ಮತ್ತೊಂದು ವಚನದಲ್ಲಿ ಅವರು ಕಾಮ ಕ್ರೋಧಾದಿಗಳು ಕೂಡ ನಮ್ಮನ್ನು ಕಾಡಿಸುತ್ತವೆ ಎನ್ನುತ್ತಾರೆ. ವಚನ ಹೀಗಿದೆ: ಅಯ್ಯ, ಕಾಮ ಎನ್ನ ಕಾಡಿತ್ತು, ಕ್ರೋಧ ಎನ್ನ ಕೊಂದಿತ್ತು, ಆಮಿಷ ತಾಮಸಂಗಳ ಎಳೆಯುತ್ತಿವೆ, ಕರುಣ ಮಾಡ ಹರಹರ ಮಹಾದೇವ, ಕರುಣ ಮಾಡ ಶಿವಶಿವ ಮಹಾದೇವ, ಕರುಣ ಮಾಡ ದೆಸಗೆಟ್ಟ ಪಶುವಿಂಗೊಮ್ಮೆ, ಕರುಣ ಮಾಡ ವಶವಲ್ಲದ ಪಶುವಿಂಗೊಮ್ಮೆ, ಕರುಣ ಮಾಡ ನೀವಲ್ಲದೆ ಬಲ್ಲವರಿಲ್ಲ, ಕರುಣ ಮಾಡ ಹನ್ಯವನಾನರಿಯೇ, ನಿಮ್ಮ ಪಾದವನ್ನುರೆ ಮೆಚ್ಚಿದೆ ಎನ್ನ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಎಂತಹ ಪ್ರಾರ್ಥನೆ ಸಿದ್ಧರಾಮರದು. ಸಿದ್ಧರಾಮರು ಹೇಳುತ್ತಾರೆ, ಕಾಮ ಕ್ರೋಧಾದಿಗಳು ಆಸೆ ಆಮಿಷಗಳು ಎನ್ನೆನ್ನು ಸೆಳೆಯುತ್ತಿವೆ, ನಾನು ಪಶುವಿನಂತಿದ್ದೇನೆ, ದಯವಿಟ್ಟು ನನಗೆ ನಿಮ್ಮ ಕರುಣೆಯನ್ನು ತೋರಿಸು, ನಿಮ್ಮ ಪಾದವನ್ನು ಕರುಣಿಸು ಎಂದು ಆರ್ತತೆಯಿಂದ ಕೇಳಿಕೊಂಡಿದ್ದಾರೆ. ಹೌದು, ಪ್ರತಿಯೊಬ್ಬ ಸಾಧಕನಿಗೆ ಕಾಮಕ್ರೋಧಾದಿಗಳು ಅಡ್ಡಪಡಿಸುತ್ತವೆ. ಇದರಿಂದ ಹೊರಬರಲು ಸದಾ ಪರಮಾತ್ಮನ ಧ್ಯಾನದೆಡೆಗೆ ಸಾಕಬೇಕು ಎನ್ನುತ್ತಾರೆ ಸಿದ್ಧರಾಮರು. ಅವರ ವಚನ ಹೀಗಿದೆ: ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥವೆಪ್ಪ ಮನವ, ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ. ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದೆಡೆ ವಿಚಿತ್ರ ಮೂಲ ನಿಮ್ಮಾಣೆಯಯ್ಯ ಕಪಿಲ ಸಿದ್ಧಮಲ್ಲಿಕಾರ್ಜುನ, ನಿಮ್ಮಾಣೆಯಯ್ಯ. ಹೀಗೆ ಸಿದ್ಧರಾಮರು ಮನಸ್ಸನ್ನು ಅತ್ತ ಇತ್ತ ಸುತ್ತಿ ಸುಳಿಯಲು ಬಿಡದೆ ನಿಮ್ಮನ್ನೇ ಸದಾ ಧ್ಯಾನಿಸುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ. ನಮ್ಮನ್ನು ನಾವು ಮರೆತು ನಮ್ಮ ಅರಿವನ್ನು ಹೊರಗೆ ಪ್ರಕಟಪಡಿಸಲು ಉನ್ನತವಾದಂತಹ ಮಾರ್ಗ ಧ್ಯಾನ ಮಾರ್ಗ ಎನ್ನುತ್ತಾರೆ ಸಿದ್ಧರಾಮರು. ಹಾಗೆಯೇ ಅವರು ಒಂದೆಡೆ ಹೇಳುತ್ತಾರೆ, ಜ್ಞಾನಿ ಹೇಗಿರಬೇಕು, ಜ್ಞಾನತ್ವದ ಚಿಂತನೆ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಜ್ಞಾನಿಯಾದ ಬಳಿಕ ಪರಿಪೂರ್ಣ ಜಗತ್ ಎಂದರಿಯಬೇಕು, ಪಾಪ ವಾಸನೆ ತೊರೆಯಬೇಕು, ಅನ್ಯರ ನುಡಿಗೆ ಒಳಗಾಗಬಾರದು, ಅನ್ಯರ ನಿಂದಿಗೆ ಒಳಗಾಗಬಾರದು, ಗುರು ಹಿರಿಯರಿಗೆ ಅಂಜಿ ನಡೆಯಬೇಕು, ಅನ್ಯ ಸ್ತ್ರೀ ತನ್ನ ಮಾತೆಯಿಂದ ಅರಿಯಬೇಕು, ಅನ್ಯರ ಹಂಗಿಗೆ ಒಳಗಬಾರದು, ಅನ್ಯರ ಕುಲವ ಬೆರೆಸಬಾರದು, ಅಸತ್ಯವ ನುಡಿಯಬಾರದು, ನುಡಿಕೊಟ್ಟು ತಪ್ಪಬಾರದು, ವಿಶ್ವಾಸಘಾತವ ಮಾಡಬಾರದು, ಪರದೂಷಣೆ ಮಾಡಬಾರದು, ಪರದ್ರವ್ಯವನ್ನು ಅಪಹರಿಸಬಾರದು, ಸದಾ ಗುರು ಸೇವೆಯಲ್ಲಿ ಇರಬೇಕು ನೋಡ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಹೀಗೆ ಪರಮ ಜ್ಞಾನವನ್ನೊಳಗೊಂಡ ಬಳಿಕ ಅಂತಹ ಜ್ಞಾನಿ ಹೇಗಿರಬೇಕು ಎನ್ನುವುದನ್ನು ಸಿದ್ಧರಾಮರು ಸವಿಸ್ತಾರವಾಗಿ ಸೆಳೆದಿದ್ದಾರೆ. ಸಿದ್ಧರಾಮರು ಮತ್ತೊಂದೆಡೆ ಹೇಳುತ್ತಾರೆ, ಕೇವಲ ಜ್ಞಾನವಿದ್ದರೆ ಸಾಲದರು, ಪೂಜಿಸಿದರೆ ಸಾಲದು, ಗಂಗೆಯಲ್ಲಿ ಮುಳುಗಿದರೆ ಸಾಲದು, ಸತ್ ಸಿಂಚನೆ ಸದ್ ಭಕ್ತಿ ಮೂಡಿ ಬರಬೇಕು ಎನ್ನುತ್ತಾರೆ. ಅವರ ವಚನ ಹೀಗೆ ಹೇಳುತ್ತದೆ: ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ. ಚಂದ್ರನು ಗಂಗೆಯ ತಡೆಯಲ್ಲಿದ್ದಡೇನು, ಕಲಂಕ ಬಿಡದಾಯಿತ್ತಯ್ಯ. ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧಮಲ್ಲಿಕಾರ್ಜುನ ಎನ್ನುತ್ತಾರೆ. ಹೀಗೆ ಸಿದ್ಧರಾಮರು ಒಬ್ಬರ ಮನಸ್ಸನ್ನು ನೋಯಿಸಿ ಒಬ್ಬರ ಮನಸ್ಸಿಗೆ ಆಘಾತವ ಮಾಡಿ ಗಂಗೆಯ ಮುಳುಗಿದರೆ ಏನು ಫಲ ಎಂದು ಪ್ರಶ್ನೆ ಮಾಡುವ ಮೂಲಕ, ಕೇವಲ ಗಂಗೆಯ ಮುಳುಗಿ ತನು ಶುದ್ಧವಾದರೆ ಸಾಲದು, ಮನ ಶುದ್ಧವಾಗಬೇಕು ಎನ್ನುತ್ತಾರೆ. ಅದಕ್ಕೆ ಅವರು ಚಂದಿರನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಚಂದಿರ ಮತ್ತು ಗಂಗೆ ಇಬ್ಬರೂ ಶಿವನ ಮುಡಿಯಲ್ಲಿದ್ದಾರೆ. ಗಂಗೆಯ ಅಡಿಯಲ್ಲಿಯೇ ಚಂದ್ರನಿದ್ದರೂ ಕೂಡ ಗಣೇಶ ಚತುರ್ಥಿಯ ದಿನದಂದು ಅವನನ್ನು ನೋಡಬಾರದು ಎನ್ನುವ ಶಾಪಕ್ಕೆ ಒಳಗಾಗಿರುವ ಬಗ್ಗೆ ತಿಳಿಸಿ, ಯಾರೂ ತನು ಮನ ಭಾವಶುದ್ಧರಾಗಿರು

0: ಯಾರೋ ಅವರೇ ಪರಮ ಪಾವನರು ಎಂದು ತಿಳಿಸುತ್ತಾರೆ.
1: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/7/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.

0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಕುಸುಮ ಆಯರಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನದ ಪರಿಚಯ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಮ್ಎನ್, ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಬ್ಬಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಕುಸುಮ ಐರಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನವನ್ನು ಪರಿಚಯಿಸ್ತಾ ಇದ್ದೇನೆ. ಸಾಹಿತಿ ಕುಸುಮ ಐರಳ್ಳಿ ನಮ್ಮ ನಡುವಿನ ಪ್ರಸಿದ್ಧ ಪತ್ರಕರ್ತೆ, ಅಂಕಣಕಾರ್ತಿ, ಧಾರಾವಾಹಿಗಳ ಸಂಭಾಷಣೆ ರಚನೆಕಾರರು. ಇದರೊಂದಿಗೆ ಸಾಮಾಜಿಕ ಪ್ರಜ್ಞೆ ಜಾಗೃತಗೊಳಿಸುವ ಸಾಮಾಜಿಕ ಹೋರಾಟಗಾರ್ತಿಯೂ ಹೌದು. ಏಳ್ತಿನ ಕೇಳಿ, ದಾರಿ, ಕಪಿಲೆ ಕಂಡ ಕಥೆಗಳು, ಏಳ್ಕೊಳಕ್ಕೊಂದೂರು ಕೃತಿಗಳ ಮೂಲಕ ಕನ್ನಡ ಜನಮಾನಸದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಕಪಿಲೆ ಕಂಡ ಕಥೆಗಳು ಕುಸುಮ ಐರಳ್ಳಿಯವರ ಮೊದಲ ಕಥಾ ಸಂಕಲನ. ಸಂಕಲನ ಮೊದಲನೆಯದೇ ಆದರೂ ಕಥೆಗಳು ಮಾತ್ರ ಪ್ರಬುದ್ಧತೆಯನ್ನು ಸಾಧಿಸಿರುವ ಅನುಭವ ನೀಡುತ್ತದೆ. ಓದುಗರಿಗೆ ಹೊಸ ಭರವಸೆ ಮತ್ತು ಒಳನೋಟಗಳನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾದ 12 ಕಥೆಗಳು ಈ ಸಂಕಲನದಲ್ಲಿವೆ. ಕಥೆ ಎಂದರೇನು ಎಂಬುದಕ್ಕೆ ಕಥೆಗಳ ಓದಿಗೂ ಮುನ್ನ ಕುಸುಮ ಅವರು ನಿರೂಪಿಸುವ ವಿವರಣೆ ಅರ್ಥಪೂರ್ಣವೂ ಜೀವನ ಸತ್ಯವೂ ಆಗಿದೆ. ಕಥೆ ಎಂಬುದು ಒಳಲೋಕ ಬಗೆದಾಗ ಕಾಣುವ ನೋಟ, ಬದುಕು ಕೊಡುವ ಆಘಾತಗಳಿಂದ ಕಾಣುವ ಬೆಳಕನ್ನು ಕಾಣಿಕೆಯನ್ನು ದೀಪವಾಗಿಸಿ ದಾಟಿಸಲು ಕಂಡುಕೊಂಡ ದಾರಿ. ಕಥೆ ನಮ್ಮನ್ನು ಈ ಜಗತ್ತಿನಲ್ಲಿರುತ್ತಲೇ ಈ ಜಗತ್ತಿನಿಂದ ಕೆಲಹೊತ್ತಾದರೂ ಬೇರೆಡೆಗೆ ಹೊಯ್ಯುವ ಮಾಯಾಚಾಪೆ, ಒಂದು ದಿವ್ಯೌಷಧ. ಕಲೆ ಮತ್ತು ಆಧ್ಯಾತ್ಮ ಎರಡೂ ಮನುಷ್ಯರ ವೈಯಕ್ತಿಕ ಸಂಕಟಗಳನ್ನು ಲೋಕದ ಪ್ರಶ್ನೆಗಳಾಗಿಸುವ, ಉತ್ತರ ಹುಡುಕುವ, ಸಂಕಟಗಳನ್ನು ಸಾಂತ್ವನವಾಗಿಸುವ ಪ್ರಕ್ರಿಯೆಗಳು. ಕಥೆಗಳ ಕುರಿತಾದ ಈ ಆತ್ಮೀಯ ನಿರೂಪಣೆಯನ್ನು ಓದದೆ ಕಥೆಗಳ ಕಡೆಗೆ ಕಣ್ಣು ಹೊರಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಥೆಗಳ ಓದನ್ನು ಉತ್ತೇಜಿಸುವ ಈ ಮಾತುಗಳು ಬರಿಯ ಮಾತುಗಳಾಗಿರದೆ ಜೀವನ ಮೀಮಾಂಸೆಯಾಗಿದೆ. ಕಪಿಲಾ ನದಿ ಪಾತ್ರಕ್ಕೆ ಹತ್ತಿರವಿರುವ ಕುಸುಮ ನದಿಯ ಏರಿಳಿತಗಳನ್ನು ನೋಡುತ್ತಲೇ ಬೆಳೆದಂತಹ ಕುಸುಮ ಬಾಲೆ. ಬದುಕಿನ ಸಮಸ್ತವನ್ನೂ ಕಾಣುವ ಕಪಿಲೆ ಕಥೆಗಾರ್ತಿಗೆ ಭಾವಬಂಧದ ಸೇತು. ಆದುದರಿಂದ ಅದೊಂದು ನದಿಯಷ್ಟೇ ಅಲ್ಲ, ನಮ್ಮ ನಡುವಿನ ಅಂತಃಸಾಕ್ಷಿ, ಮನಸ್ಸಿನ ನಿರಾಳಕ್ಕೊಂದು ವೇದಿಕೆ. ಕಥಾ ಸಂಕಲನಕ್ಕೆ ಇದೇ ಶೀರ್ಷಿಕೆಯನ್ನು ಇಟ್ಟಿದ್ದು ಈ ಕಾರಣಕ್ಕೆ. ಕಪಿಲೆ ಅನ್ನೋದು ಕೇವಲ ನದಿಯ ಹೆಸರಲ್ಲ, ಅದು ಇಡೀ ಸಂಕಲನದ ಸಾಕ್ಷಿ ಪ್ರಜ್ಞೆ. ನದಿ ಅಂದರೆ ಬರೀ ನೀರೇ ಅಲ್ಲ. ಕುಸುಮ ಹೇಳ್ತಾರೆ, ಪ್ರತಿ ನದಿಗೂ ಅದರದ್ದೇ ಗುಣ ಸ್ಪರ್ಶ ಇದೆ ಅಂತ ನಾನು ನಂಬ್ತೇನೆ. ಎಷ್ಟು ಹೊತ್ತಾದರೂ ಕಳಿಬಹುದು ಹರವು ನೋಡುತ್ತಾ. ಕಪಿಲೆ ಅಂದರೆ ನನಗೆ ಬಹಳ ಪ್ರೀತಿ, ಅವಳು ನನ್ನ ಬದುಕಿನ ಒಡನಾಡಿ, ಇಲ್ಲಿನ ಎಲ್ಲ ಕಥೆಗಳ ಬದುಕು. ಭಾಷೆ ಕಪಿಲೆಯ ಹರಿವಿನ ಸುತ್ತಲೂ, ಹಾಗಾಗಿ ಇವು ಕಪಿಲೆ ಕಂಡ ಕಥೆಗಳು. ಮಹಿಳೆಯರು ಬರೆದ ಕಥೆ ಕಾದಂಬರಿಗಳಲ್ಲಿ ಹೆಣ್ಣೆ ಕೇಂದ್ರ, ಬೇರೆ ದೃಷ್ಟಿಕೋನಗಳು ತೀರಾ ಕಡಿಮೆ ಅನ್ನುವ ಅಪಾದನೆಯನ್ನು ಪಕ್ಕಕ್ಕೆ ಸರಿಸಿರುವ ಕುಸುಮಾರವರ ಕೆಲವು ಕಥೆಗಳು ಮಹಿಳೆಯರು ಬರೆದ ಕಥೆಗಳಲ್ಲಿ ಹೆಣ್ಣೆ ಕೇಂದ್ರ ಯಾಕಾಗಬಾರ್ದು ಅನ್ನುವ ಹಾಗೆ ಪ್ರಶ್ನೆ ಮಾಡೋ ಹಾಗಿದೆ. ಆದರೆ ಆಚೆಗೆ ಗಂಡು ಗಂಡಿನ ಅಂತರಂಗ, ಗಂಡಿನ ಅಂತಃಸಾಕ್ಷಿ,

ಗಂಡಿನ ನಿರ್ಧಾರ, ತಳಮಳ, ಪ್ರತಿಭೆ, ಗಂಡಿನ ಜಾಣ್ಮೆಯನ್ನೂ ಕೇಂದ್ರೀಕರಿಸಿ ಕಥೆಗಳನ್ನು ಬರೆದಿದ್ದಾರೆ. ಈ ಅರ್ಥದಲ್ಲಿ ಹೆಣ್ಣು ಗಂಡು ಇಬ್ಬರನ್ನ ಸಮಾನವಾಗಿ ನೋಡಿರುವ ದೃಷ್ಟಿಕೋನ ಈ ಸಂಕಲನದಲ್ಲಿ ಇದೆ. ಕಪಿಲೆ ಕಂಡ ಕಥೆಗಳು ಸಂಕಲನದಲ್ಲಿ 12ಕ್ಕೆ 12 ಕಥೆಗಳು ಚೆನ್ನಾಗಿದೆ. ಅಂದರೆ ಓದುಗರನ್ನು ಬಿಡದೆ ಓದಿಸುವ ಕಥೆಗಳು ಇಲ್ಲಿವೆ. ವಿಭಿನ್ನ ದೃಷ್ಟಿಕೋನದ ವೈವಿಧ್ಯ ವಸ್ತುವನ್ನು ವಾಸ್ತವಕ್ಕೆ ತಾಗಿಸಿ ಹೇಳುವ ಗುಣ ಇಲ್ಲಿನ ಪ್ರತಿ ಕಥೆಗಳಿಗೆ ಇದೆ. ಈ ಸಂಕಲನದ ಮೊದಲನೇ ಕಥೆಯೇ ಬಹುತೇಕವಾಗಿ ಎಲ್ರಿಗೂ ಮೆಚ್ಚುಗೆಯಾಗೋ ಕಥೆ. ಸ್ಯಾಮಿಗೆ ಉಪ್ಪಿಟ್ಟು ಹೆಸರಿನ ಈ ಕಥೆ ನಾಗಕ್ಕ ಅನ್ನುವ ಕಥಾನಾಯಕಿಯ ಮನದ ಬಯಕೆಯಿಂದ ಆರಂಭ ಆಗಿ ಹಳ್ಳಿಯ ಮದುವೆ ದಿಬ್ಬಣಗಳನ್ನೆಲ್ಲ ಸುತ್ತಿ ನಗರಕ್ಕೆ ಬಂದು ಸುತ್ತಾಡಿ ನಗರ ಸಂಸ್ಕೃತಿಯ ಆಹಾರಗಳನ್ನೆಲ್ಲ ಪರಿಚಯಿಸಿ ಅದರೊಂದಿಗೆ ಆಹಾರ ರಾಜಕಾರಣ ಆಗ್ತಾ ಇರ್ತಕ್ಕಂತಹ ಸೂಕ್ಷ್ಮತೆಯನ್ನು ತಟ್ಟಿಕೊಂಡು ಮತ್ತೆ ಊರು ಸೇರುವವರೆಗೆ ಸಾಗತ್ತೆ. ನಾಲಿಗೆ ರುಚಿಯಿಂದ ಆಹಾರ ರಾಜಕಾರಣದವರೆಗೆ ವಿಸ್ತಾರಗೊಳ್ಳುವ ಈ ಕಥೆ ರುಚಿ, ಅಭಿರುಚಿ, ಭಾವರುಚಿಗಳನ್ನು ಬೆಸೆಯುತ್ತಾ ಸಾಗುವ ವಿಶೇಷವಾದಂತಹ ಕಥೆ. ನಾಗಕ್ಕ ಅನ್ನುವಂತಹ ಕಥಾನಾಯಕಿ ಹಳ್ಳಿಯಲ್ಲಿದ್ದ ಮಾತ್ರಕ್ಕೆ ಹಳ್ಳಿಯ ಜನ, ಅದರಲ್ಲೂ ಹೆಣ್ಣುಮಕ್ಕಳು ರುಚಿ ವೈವಿಧ್ಯತೆಯಿಂದ ದೂರ ಉಳಿಬೇಕು ಅಂತ ಏನಿಲ್ಲ. ನಗರದವರಿಗೆ ಹೇಗೋ ಹಾಗೆ ವಿವಿಧ ರುಚಿಗಳು ಗ್ರಾಮೀಣರಿಗೂ ಉಂಟು ಅನ್ನುವ ಮೆಚ್ಚುಗೆಯ ಸತ್ಯವನ್ನು ಸರಳವಾಗಿ ನಿರೂಪಿಸಿರುವ ಈ ಕಥೆಯ ಗತಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀರಿನ ಋಣ, ಮಣ್ಣಿನ ಋಣಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವ ನಾವು ನಮ್ಮ ನದಿ ತಟ, ಅಲ್ಲಿನ ಮಣ್ಣಿನ ಗುಣ ಮತ್ತು ಪ್ರಕೃತಿಯ ಒಡನಾಟದಿಂದ ನಮ್ಮದೇ ಬದುಕಿನ ನಡೆಯನ್ನು ರೂಪಿಸ್ಕೊಂಡಿರ್ತೇವೆ. ಈ ನಡವಳಿಕೆ ವಿಸ್ತಾರವಾದ ಜಗತ್ತಿನೊಂದಿಗೆ ಬೆರೆತಾಗ ಕೆಲವು ಸಮಯ ಬದಲಾಗಬಹುದು. ಆ ಊರಿನ ನಡವಳಿಕೆಗೆ ಒಗ್ಗಲಾರದೆ ಊರಿಗೆ ಮರಳಬಹುದು. ಬದಲಾದರೂ ನಾವು ನಾವಾಗೇ ಉಳಿಯಬಹುದು. ಹೀಗೆ ಬಹುರೀತಿಯ ಬದಲಾವಣೆಗೆ ತೆರೆದುಕೊಳ್ಳೋದಕ್ಕೆ ಅವಕಾಶ ನೀಡುತ್ತೆ. ಇಲ್ಲಿನ ಅನೇಕ ಪಾತ್ರಗಳು ಹಳ್ಳಿ ಮತ್ತು ನಗರಗಳ ನಡುವೆ ಬದುಕು ಕಟ್ಟಿಕೊಳ್ಳಲು ನಡೆಸುವ ಹೊಯ್ದಾಟ, ಹೋರಾಟಗಳಿಗೆ ಸಾಕ್ಷಿಯಾಗಿದೆ. ಹಳ್ಳಿಯಲ್ಲಿದ್ದಂಥ ಸಾವಿತ್ರಿ ನಗರದ ಸೀಮಾ ಆದ ಸೀಮೋಲ್ಲಂಘನ ಕಥೆ. ಸಾಮಾಜಿಕ ಜಾಲತಾಣಗಳ ದೆಸೆಯಿಂದ ಫೇಮಸ್ ಆದ ಶಂಕರ್ ಟೀ ಸ್ಟಾಲ್. ರಾಹುಲ್ಲ ಕಥೆಗಳು ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸಿ ಸ್ವತಃ ಕಷ್ಟಕ್ಕೆ ಸಿಲುಕುವ ಧರ್ಮಣ್ಣನಂತಹ ಪ್ರಬುದ್ಧ ಪಾತ್ರ ಇರುವ ಬಾಳಿಗೊಂದು ನಂಬಿಕೆ ಕಥೆಗಳು ಈ ಜಾಡ್ನಲ್ಲಿ ಸಾಕುತ್ತೆ. ಕಪಿಲೆ ಕಂಡ ಕಥೆಗಳು ಕೇವಲ ಕಲ್ಪಿತ ಕಥೆಗಳಾಗದೆ ಜೀವನ ಪ್ರೀತಿಯ ರೂಪಕಗಳಾಗಿ ಬೆಳೆಯುತ್ತಾ ಹೋಗುತ್ತೆ. ಇಲ್ಲಿನ ಪಾತ್ರ ವಸ್ತುಗಳೆಲ್ಲ

ಸರಿಯಾಗಿ ಇಟ್ಟಿದೆ. ಸರಳವಾದ ನಿರೂಪಣೆ ಉಳ್ಳಂತಹ ಇಡೀ ಸಂಕಲನದ ಕಥೆಗಳು ಭಾಷೆಯ ಶಕ್ತಿಯಿಂದ ವಿಶೇಷತೆಯ ಮೆರಗನ್ನು ಪಡೆದಿದೆ. ಬಸ್ ಬಂದದ ಅತ್ಕಳಿ ಬನ್ನಿ, ಬ್ಯಾಡ ಕಣ್ ಕೂಸೆ, ಮನುಷ್ಯ ಬದುಕದು ಮಾನಕ್ಕೆ ಸಲುವಾಗಿ ಅಲ್ವಾ ಕೂಸೈ, ಯೋಳವ ನೀನೇ ಯೋಳವ, ಇಂತಹ ನೂರಾರು ವಾಕ್ಯಗಳು ಗ್ರಾಮ್ಯ ಭಾಷೆಯ ಸೊಗಸನ್ನು ತೆರೆದಿಡ್ತಾ ಇಡೀ ಸಂಕಲನದ ಸೊಗಸಿಗೆ ಕಾರಣವಾಗಿದೆ. ಭಾಷೆಗೆ ಅನುರೂಪವಾದ ಕಥಾ ನಿರೂಪಣಾ ಶೈಲಿ ವಿಶಿಷ್ಟವಾಗಿದೆ. ಸಂಕೀರ್ಣತೆಗಳಿಲ್ಲದೆ ಕಥೆಗಳ ವಿಷಯ, ವಸ್ತು ಮತ್ತು ಪಾತ್ರಗಳು ಓದುಗನ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತವೆ. ಕುಸುಮ ಐರಳ್ಳಿಯವರ ಈ ಕಥಾಪಯಣ ಹೀಗೆ ನಿರಂತರವಾಗಿ ಸಾಗಲಿ. ಅವರಿಂದ ಕನ್ನಡ ಸಾಹಿತ್ಯಕ್ಕೆ ಇನ್ನಷ್ಟು ಹೊಸ ಕಥೆಗಳು ಕೊಡುಗೆಯಾಗಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.

0: ಕೇಳುವರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕುಸುಮ ಹಾಯರಹಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನದ ಪರಿಚಯ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ ಬಾಂಧವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಹಮದ್ ನಗರದ ರೈತ ಕುಟುಂಬದಲ್ಲಿ ಜನಿಸಿದ ಅದಿಕ್ ಕದಂ 1997 ಕೇವಲ 15 ದಿನಗಳ ಸಂಶೋಧನಾ ಪ್ರವಾಸಕ್ಕಾಗಿ ಕಾಶ್ಮೀರಕ್ಕೆ ಕಾಲಿಟ್ಟಿದ್ದರು. ಆದರೆ ಅಲ್ಲಿ ಹಿಂಸಾಚಾರದಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಅನೇಕ ಅನಾಥ ಮಕ್ಕಳ ಸ್ಥಿತಿ ಅವರ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸಿತು. ಕಣಿವೆಯ ಕಣ್ಣೀರು ಹರಿಸಲು ಅವರು ಅಲ್ಲೇ ಉಳಿದುಕೊಂಡರು. ಗಡಿ ನಿಯಂತ್ರಣ ರೇಖೆಯ ಅಂದರೆ LOC ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಕುಪ್ವಾರದಲ್ಲಿ ಇವರು ಕೆಲಸ ಮಾಡಲು ಆರಂಭಿಸಿದಾಗ ಉಗ್ರರು ಇವರನ್ನು ಗುಪ್ತಚರ ಏಜೆಂಟ್ ಎಂದು ಶಂಕಿಸಿ 19 ಬಾರಿ ಅಪಹರಿಸಿದ್ದರು. ಆದರೆ ಅಧಿಕ ಅವರ ನಿಷ್ಕಲ್ಮಶ ಸೇವೆಯನ್ನು ಕಂಡಿದ್ದ ಸ್ಥಳೀಯ ಕಾಶ್ಮೀರಿ ಬಾಂಧವರೇ ಉಗ್ರರ ಎದುರು ನಿಂತು ಇವರನ್ನು ಪ್ರತಿ ಬಾರಿಯೂ ಜೀವಂತವಾಗಿ ಬಿಡಿಸಿಕೊಂಡು ಬರುತ್ತಿದ್ದರು. ಜೀವಕ್ಕೆ ಕಂಟಕವಿದ್ದರೂ ಅಧಿಕ ಅವರು ಹೆದರಿ ಓಡಲಿಲ್ಲ. ಕಾಶ್ಮೀರದ ಸಂಘರ್ಷದಲ್ಲಿ ಅತಿ ಹೆಚ್ಚು ನೊಂದಿದ್ದು ಅಲ್ಲಿನ ಹೆಣ್ಣು ಮಕ್ಕಳು. ಅವರಿಗಾಗಿ 2002 ಅಧಿಕ್ ಬಾರ್ಡರ್ಲೆಸ್ ವರ್ಲ್ಡ್ ಫೌಂಡೇಶನ್ ಸಂಸ್ಥೆಯನ್ನು ಸ್ಥಾಪಿಸಿ ಬಸರೆಹೆ ತಪಾಸುಂ ಎಂಬ ಅನಾಥಾಶ್ರಮಗಳನ್ನು ಆರಂಭಿಸಿದರು. ಹಿಂಸಾಚಾರದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ 700 ಹೆಚ್ಚು ಹೆಣ್ಣು ಮಕ್ಕಳಿಗೆ ಅಧಿಕ್ ಅವರೇ ತಂದೆಯಾಗಿ ಸಲಹಿ ಜೀವನದ ದಾರಿ ತೋರಿದ್ದಾರೆ. ಇಂದು ಆ ಹೆಣ್ಣು ಮಕ್ಕಳು

ಸಮಾಜದಲ್ಲಿ ವೈದ್ಯರು, ವಕೀಲರು ಹಾಗೂ ಇಂಜಿನಿಯರ್ಗಳಾಗಿ ತಲೆ ಎತ್ತಿ ಬಾಳುತ್ತಿದ್ದಾರೆ. ರಾಹೆ ನಿಸ್ವಾನ್ ಕೇಂದ್ರದ ಮೂಲಕ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ, ನ್ಯಾಪ್ಕಿನ್ ಹಾಗೂ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ತರಬೇತಿ ನೀಡಿ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸಿದ್ಧ ಅಲ್ಲಿನ ದಾಲ್ ಸರೋವರದ ಹೌಸ್ಬೋಟ್ಗಳಲ್ಲಿ ವಾಸಿಸುವ ಸಾವಿರಾರು ಬಡ ನಿವಾಸಿಗಳಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಸಿಗುವುದು ಮರೀಚಿಕೆಯಾಗಿತ್ತು. ಇದನ್ನು ಮನಗಂಡ ಅಧಿಕ್ರವರು ಸರೋವರದ ಒಳಗೆ ಆಮ್ಲಜನಕ, ಸ್ಟ್ರೆಚ್ಚರ್ ಹಾಗೂ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯವಿರುವ ವಿಶಿಷ್ಟ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿದರು. ಇದು ನೂರಾರು ಗರ್ಭಿಣಿಯರು ಹಾಗೂ ವೃದ್ಧರ ಜೀವ ಉಳಿಸುತ್ತಿದೆ. ಕಾಶ್ಮೀರ್ ಲೈಫ್ಲೈನ್ ಅಡಿಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡುವುದರ ಜೊತೆಗೆ ಪೆಲೆಟ್ ಗನ್ಗಳಿಂದ ದೃಷ್ಟಿ ಕಳೆದುಕೊಂಡಿದ್ದ ಸಾವಿರಾರು ಕಾಶ್ಮೀರಿ ಯುವಕರಿಗೆ ದೇಶದ ಪ್ರಮುಖ ತಜ್ಞರಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುವ ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಕಾಶ್ಮೀರವೆಂದರೆ ಹಿಂಸೆ, ಭಯೋತ್ಪಾದನೆಯೆಂದು ಎದರಿ ದೂರ ಸರಿಯುತ್ತಿದ್ದ ನೂರಾರು ಜನರ ನಡುವೆ ಪ್ರೀತಿಯ ಬೀಜ ಬಿತ್ತಿ ನೂರಾರು ಹೆಣ್ಣು ಮಕ್ಕಳಿಗೆ ರಕ್ಷಕರಾಗಿರುವ ಅದಿ ಕದಂ ಅವರಿಗೆ ದಲೈಲಾಮ ಅವರ ಹಸ್ತದಿಂದ ಪ್ರತಿಷ್ಠಿತ ಮದರ್ ತೆರೇಸ ಪ್ರಶಸ್ತಿ ಲಭಿಸಿದೆ. ಬಂದೂಕಿನ ಗುಂಡುಗಳಿಗೆ ಕೇವಲ ಜೀವ ತೆಗೆಯಲು ಮಾತ್ರ ಸಾಧ್ಯ, ಆದರೆ ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಗೆ ಇಡೀ ಸಮಾಜವನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂಬುದಕ್ಕೆ ಅದಿ ಕದಂ ಅವರ ಬದುಕೆ ದೊಡ್ಡ ಸಾಕ್ಷಿ. ಕಣಿವೆಯ ಮಕ್ಕಳಲ್ಲಿ ಅವರು ಮೂಡಿಸುತ್ತಿರುವ ನಗು ಇಡೀ ಮಾನವ ಕುಲಕ್ಕೆ ಪ್ರೇರಣೆಯಾಗಿದೆ. ಹಿಂದಿನ ದಿನಗಳಲ್ಲಿ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಅವರ ಏಳಿಗೆಯೆಂದು ಅಗತ್ಯಕ್ಕಿಂತ ನೂರು ಪಟ್ಟು ಹೆಚ್ಚು ಆಸ್ತಿ ಮಾಡಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳುವ ಸ್ವಾರ್ಥಪರ ಜನರ ನಡುವೆ ಇಂಥವರು ನಕ್ಷತ್ರಗಳಾಗಿ ಮಿನುಗುತ್ತಾರೆ. ಸಮಾಜಕ್ಕೆ ಒಳಿತನ್ನು ಮಾಡಲು ಅನೇಕ ಬಾರಿ ನಮ್ಮಲ್ಲಿ ಹಣ, ಆಸ್ತಿ, ಅಧಿಕಾರ ಬೇಕಾಗಿಲ್ಲ. ಆದರೆ ನಮಗೆ ಒಳ್ಳೆಯ ಬದುಕು, ವ್ಯಕ್ತಿತ್ವ ನೀಡಿದ ಸಮಾಜಕ್ಕೆ ಏನನ್ನಾದರೂ ಮಾಡುವ ಒಳ್ಳೆಯ ಮನಸ್ಸು ಮತ್ತು ಛಲ ಇರಬೇಕು ಅಷ್ಟೇ. ಅದಿ ಕದಂನಂತಹ ಒಬ್ಬರು ನೂರಾರು ಜನರಿಗೆ ಪ್ರೇರಣೆಯಾಗಿ ಸಾವಿರಾರು ಜನರ ಬದುಕನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ. ಭಾರತದ ಪ್ರತಿ ಮನೆಯಲ್ಲೂ ಇಂತಹ ಧೀಮಂತ ಮಕ್ಕಳು ಬೆಳೆಯುವಂತಾಗಲಿ. ಪ್ರಿಯ ಕೇಳುವರೆ, ಕೇಳುದಲ್ಲಷ್ಟೊತ್ತು ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುವರೆ, ಇದುವರೆಗೂ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ

ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು, ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311. ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್

ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 6 ದಿನಗಳ ಭೇಟಿಯ ಹಿನ್ನೆಲೆ.

0: 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿ ಅವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿಯವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ ರಾಜಕಾರಣಿ ಮತ್ತು ರಾಷ್ಟ್ರ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ್ರ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟ್ರೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟ್ರಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಯಾದ ಕುಮಾರಿ ಸವಿತರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಎತ್ತ ತಾಯಿಯ ನೆನಪಾಗಿ ನೊಂದು ಹೋತಲ್ಲ ಮನ ಕರಗಿ ಬರುದಿಲ್ಲ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ. ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ. ತರತಮ್ಯ ನೀ ಮಾಡಲಿ.

ಯಾರೇನು ಅಂದರ ನಿನಗ ಬಿಡಲಿಲ್ಲ ನೀನ ಗುರಿನ. ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡ ಹವ್ವ. ಬೆಳೆದ ನಿನ್ನ ಹೆಸರ ನಾವು ಮೆರೆಸತೇವ ಊರ ತುಂಬ. ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ. ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ

0: ಇರುತನ ಮಾಡುತ್ತೇನೆ ಸೇವಾ.
1: ಕೇಳುವರೆ, ಇದುವರೆಗೂ ಆಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿನಿಯಾದ ಕುಮಾರಿ ಸವಿತರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ.
2: ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು, ಪಾರ್ಸಲ್ ಅಥವಾ ಕೊರಿಯರ್ ಜಾಬ್.

0: ಸ್ಕ್ಯಾಮ್. ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಚಿಪ್ ಗೋಪುರ, ಕಕ್ಕಾಕಾರದ ಫಿಸಿಕ್ಸ್ ಹಾಗೂ ಉದ್ಯಾನ ನಗರಿಯ ಉಸಿರಿನ ಸಮಸ್ಯೆ.
1: ಕಕ್ಕಾಕಾರದ ಫಿಸಿಕ್ಸು, ಕಕ್ಕ ಅರ್ಥಾತ್ ಮಲ, ಹೇಲು, ಸಗಣಿ, ಹಿಕ್ಕೆ, ನಿತ್ಯ ಸುದ್ದಿಯಾಗುವುದು ಅಪರೂಪ. ಒಂದು ಕಕ್ಕದ ಗುಂಡಿ ಶುಚಿಗೊಳಿಸಲು ಹೋದ ಪಾಪದ ನೌಕರರು ಯಾರಾದರೂ ಸತ್ತರೆ, ಇಲ್ಲವೇ ರಷ್ಯಾದ ಅಧ್ಯಕ್ಷರ ಜೊತೆ ಅವರ ಕಕ್ಕವನ್ನೂ ಹೊತ್ತೊಯ್ಯುವ ಸಿಬ್ಬಂದಿ ಬಂದರೆ ಮಾತ್ರ ಇದು ಸುದ್ದಿಯಾಗುತ್ತದೆ. ಆದರೆ ವಿಜ್ಞಾನಿಗಳಿಗೆ ಮಾತ್ರ ಕಕ್ಕ ಯಾವಾಗಲೂ ವಿಶೇಷ. ಅದು ನಮ್ಮ ಆರೋಗ್ಯ ಸೂಚಕ ಎನ್ನುವುದಕ್ಕಷ್ಟೇ ಅಲ್ಲ, ಕಕ್ಕದ ಆಕಾರ, ಬಣ್ಣ, ವಾಸನೆ ಎಲ್ಲವೂ ವಿಶೇಷ ಅನಿಸುತ್ತದೆ. ಇದು ಇದೀಗ ಕಕ್ಕ ಏಕೆ ಹಾಗೆ ಗುಪ್ಪೆಯಾಗಿ ಬೀಳುತ್ತದೆ, ಬೇರೆ ಆಕಾರದಲ್ಲಿ ಬೀಳುವುದಿಲ್ಲ ಅಂತ ವಿಜ್ಞಾನಿಗಳು ತಲೆಕೆಡಿಸಿಕೊಂಡಿದ್ದು ವರದಿಯಾಗಿದೆ. ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಡೇನಿಯಲ್ ಬಾನ್ ಹಾಗೂ ವೇಗನ್ಯೂಡನ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಮೆಹದಿ ಹಬೀಬಿ ಹೀಗೆ ತಲೆಕೆಡಿಸಿಕೊಂಡಿದ್ದಾರೆ. ಪ್ರಾಣಿಗಳು ಶೌಚ ಮಾಡುವಾಗ ಕೆಳಗೆ ಬೀಳುವ ಕಕ್ಕದ ಆಕಾರ ಏಕೆ ಒಂದೇ ರೀತಿ ಇರುವುದಿಲ್ಲ ಎನ್ನುವುದು ಅವರ ಕುತೂಹಲ. ಕಕ್ಕದ ಬಗ್ಗೆ ನಮಗೆ ನಿಮಗೆ ಇರುವ ಕುತೂಹಲಕ್ಕಿಂತಲೂ 10 ಪಟ್ಟು ವಿಜ್ಞಾನಿಗಳಿಗಿದೆ. ಕಕ್ಕ ಹೇಗೆ ಹುಟ್ಟುತ್ತದೆ ಎಂಬ ಪ್ರಶ್ನೆಯಿಂದ ಹಿಡಿದು ಕಕ್ಕವನ್ನು ಹೊರಹಾಕಲು ಎಷ್ಟು ಸಮಯ ಬೇಕು ಎನ್ನುವ ಬಗ್ಗೆಯೂ ಅಧ್ಯಯನಗಳನ್ನು ನಡೆಸಿದ್ದಾರೆ. ಇಲಿಯೇ ಇರಲಿ, ಆನೆಯೇ ಇರಲಿ, ಕೇವಲ 12 ಸೆಕೆಂಡುಗಳೊಳಗೆ ತಮ್ಮೊಳಗೆ ಕೂಡಿಕೊಂಡ ಕಕ್ಕವನ್ನು ಹೇತು ಬಿಡುತ್ತವಂತೆ. ಅಂದರೆ ಇದು ಪ್ರಾಣಿಗಳ ಆಕಾರ, ಅವು ತಿನ್ನುವ ಆಹಾರ, ತಿನ್ನುವ ಆಹಾರದ ಪ್ರಮಾಣ, ದೇಹದ ಗಾತ್ರ ಇವು ಯಾವುದನ್ನು ಅವಲಂಬಿಸಿಲ್ಲ. ಬದಲಿಗೆ ಪ್ರಾಣಿಗಳ ಅಂಗಗಳ ರಚನೆ ಹಾಗೂ ಅವುಗಳ ಚಲನೆಯ ನಿಯಮವನ್ನು ಅವಲಂಬಿಸಿವೆ ಎಂದು ಕೆಲವು ವರ್ಷಗಳ ಹಿಂದೆ ವಿಜ್ಞಾನಿಗಳು ಪತ್ತೆ ಮಾಡಿದ್ದರು. ಅಂದರೆ ಹೊಟ್ಟೆ ಖಾಲಿ ಮಾಡಿಕೊಳ್ಳಲು ಎಲ್ಲ ಪ್ರಾಣಿಗಳಿಗೂ ಒಂದೇ ಸಮಯ ಸಾಕು. ಬಹುಶಃ ಹೊಟ್ಟೆ ಹೀಗೆ ಖಾಲಿಯಾದ ಮೇಲೂ ಶೌಚಾಲಯದಲ್ಲಿ ಕೂರುವ ಒಂದೇ ಪ್ರಾಣಿ ಎಂದರೆ ಅದು ಮನುಷ್ಯರೇ ಇರಬೇಕು. ಉದಾಹರಣೆಗೆ ಆನೆಯಂತಹ ದೊಡ್ಡ ಗಾತ್ರದ ಪ್ರಾಣಿಗಳು ಆಹಾರ ತಿನ್ನುವುದು ಹೆಚ್ಚು, ಅವುಗಳ ಮಲದ ಗಾತ್ರವು ಭಾರಿಯೇ. ಇಷ್ಟು ಭಾರಿ ಮಲವನ್ನು ಹೊರಹಾಕುವುದು ಸುಲಭದ ಕೆಲಸವಲ್ಲ. ಶಾವಿಗೆಯನ್ನು ಒತ್ತುವುದು ಎಷ್ಟು ಕಷ್ಟ ಅಂತ ಗೊತ್ತಲ್ಲವೇ? ಅದಕ್ಕಿಂತಲೂ ಹೆಚ್ಚಿನ ಬಲವನ್ನು ಶೌಚದ ಸಮಯದಲ್ಲಿ ನಮ್ಮ ಹೊಟ್ಟೆಯ ಕರುಳು ಮೊದಲಾದವುಗಳಲ್ಲಿನ ಸ್ನಾಯುಗಳು ಹುಟ್ಟಿಸುವುದರಿಂದ ಹೇಳುವುದು ಸರಾಗವಾಗುತ್ತದೆಯಂತೆ. ಹಾಗೆಯೇ ದೊಡ್ಡ ಪ್ರಾಣಿಗಳ ಕರುಳುಗಳು ದಪ್ಪನೆಯ ಲೋಳೆಯನ್ನು ಮಲದ ಸುತ್ತಲೂ ಪಳೆಯುತ್ತವೆ. ಸಣ್ಣ ಪ್ರಾಣಿಗಳ ಮಲದ ಸುತ್ತಲೂ ಲೇಪಿಸಿದ ಲೋಳೆಯ ದಪ್ಪ ಬಹಳ ತೆಳು. ಈ ವ್ಯತ್ಯಾಸಗಳಿಂದಾಗಿ ಪ್ರಾಣಿ ಆನೆಯೇ ಆದರೂ ಹೇಳುವುದು ಕಷ್ಟವಾಗುವುದಿಲ್ಲ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಇನ್ನೂ ಒಂದು ಅಧ್ಯಯನ ಮಾಡಿದ್ದರು. ಇಲಿಗಳಲ್ಲಿ ಉದ್ದುದ್ದನೆಯ ಸೂಜಿಯಂತಹ ಹಿಕ್ಕೆ ಬೀಳುತ್ತದೆ, ಕುರಿಗಳದ್ದು ದುಂಡನೆಯ ಗೋಲಿ, ಆನೆಯದ್ದು ದಪ್ಪ ಚೆಂಡಿನಂತ ಲದ್ದಿ, ನಾಯಿಯದ್ದು ಸುರುಳಿ ಬಿದ್ದ ಗುಬ್ಬೆ. ಹೀಗೆ ಪ್ರಾಣಿಗಳ ಹೇಳಿನ ಆಕಾರ ಹಲವು ಬಗೆ. ಕೆಲವು ಪ್ರಾಣಿಗಳದ್ದು ಚೌಕಾಕಾರದ ರಿಬ್ಬನ್ನು, ಕೆಲವದರದ್ದು ಹಗ್ಗದಂತೆ. ಹೀಗೆ 10 ಹಲವು ಬಗೆಯ ಕಕ್ಕಗಳಿವೆ. ಅದರಲ್ಲಿಯೂ ಆಸ್ಟ್ರೇಲಿಯಾದಲ್ಲಿ ಕಾಣುವ ಪುಟ್ಟ ಮೊಲಗಳಂತಹ ಇಲಿ ಜಾತಿ ಓಂಬಾಟ್ಗಳ ಮಲ ವಿಶೇಷ. ಇವು ಇಟ್ಟಿಗೆಗಳಂತೆ ಚೌಕಾಕಾರದ ಘನಾಕೃತಿಗಳು, ದುಂಡು ಅಲ್ಲ, ಹಗ್ಗವೂ ಅಲ್ಲ. ಇದಕ್ಕೇನು ಕಾರಣ ಎಂದು ತಲೆಕೆಡಿಸಿಕೊಳ್ಳಲಾಗಿತ್ತು. 5 ವರ್ಷಗಳ ಹಿಂದೆ ಅಮೆರಿಕದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಇಂಜಿನಿಯರ್ ಡೇವಿಡ್ ಲೂ ಮತ್ತು ಸಂಗಡಿಗರು ಇದರ ಬಗ್ಗೆ ಕೂಲಂಕಷವಾದದೊಂದು ವರದಿಯನ್ನು ಪ್ರಕಟಿಸಿದ್ದರು. ಓಂಬಾಟಿನ ಕಕ್ಕದ ಆಕಾರ ಚೌಕಾಕಾರವಾಗಿರುವುದಕ್ಕೆ ಆ ಪ್ರಾಣಿಯ ಕರುಳಿನಲ್ಲಿ 2 ಬಗೆಯ ಸ್ನಾಯುಗಳು ಇರುವುದು ಕಾರಣ. ಒಂದು ದೃಢವಾದ ಸ್ನಾಯು, ಮತ್ತೊಂದು ಮೃದು. ದೃಢವಾದುದು ಅತಿ ವೇಗವಾಗಿ ಒತ್ತಿ ಕಳಿಸಿದ್ದನ್ನು ಮೃದುವಾದ ಸ್ನಾಯು ನಿಧಾನವಾಗಿ ದೂಡುತ್ತದೆ. ಈ ವ್ಯತ್ಯಾಸದಿಂದಾಗಿ ಉದ್ದನೆಯ ಹಗ್ಗದಂತಿರುವ ಕಕ್ಕ ಕರುಳಿನ ಕೊನೆಯ 1/5 ಭಾಗಕ್ಕೆ ಬರುವಾಗ ತುಂಡು ತುಂಡಾಗಿ ಬಿಟ್ಟಿರುತ್ತದೆ. ತದನಂತರ ಅದರ ಮೂಲೆಗಳು ನಯವಾಗಿ ಕಕ್ಕ ಘನಾಕೃತಿಯ ಹಿಕ್ಕೆಯಾಗಿ ಹೊರಬೀಳುತ್ತದೆ ಎಂದು ಲೆಕ್ಕ ಹಾಕಿದ್ದರು. ಅಷ್ಟೇ ಅಲ್ಲ, ಈ ಬಲಾಬಲಗಳ ವ್ಯತ್ಯಾಸವನ್ನು ಕಂಪ್ಯೂಟರಿನಲ್ಲಿಯೂ ಲೆಕ್ಕ ಹಾಕಿ ತೋರಿಸಿದ್ದರು. ಅಂದರೆ ಆ ಘನವಾದ ಕಕ್ಕ ಫಿಸಿಕ್ಸಿನ ಬಲಾಬಲಗಳ ಫಲ ಅಷ್ಟೇ. ಇದೀಗ ಬಾನ್ ಮತ್ತು ಹಬೀಬಿಯ ತಂಡ ಇನ್ನೊಂದು ಫಿಸಿಕ್ಸ್ ನಿಯಮವು ಕಕ್ಕದ ಆಕಾರವನ್ನು ರೂಪಿಸುತ್ತದೆ ಎಂದು ತೋರಿಸಿದ್ದಾರೆ. ನಾಯಿಯ ಕಕ್ಕ ಗಮನಿಸಿದ್ದೀರಾ? ಅಥವಾ ನಮ್ಮದೇ ಕಕ್ಕವನ್ನು? ಅದು ದಾರವೊಂದು ನೆಲಕ್ಕೆ ಬಿದ್ದಂತೆ ಸುರುಳಿ ಸುತ್ತಿಕೊಳ್ಳುತ್ತದೆ. ಚಕ್ಕುಲಿಯನ್ನು ಒತ್ತುವಾಗ ಒರಳನ್ನು ಚಲಿಸುತ್ತಾ ಸುರುಳಿ ಸುತ್ತುತ್ತಾರಷ್ಟೆ. ಹಾಗೆ ಮಾಡದಿದ್ದರೆ ಚಕ್ಕುಲಿ ಹಿಟ್ಟು ಹೇಗೆ ಒಂದೇ ಕಡೆಯಲ್ಲಿ ಗುಪ್ಪೆಯಾಗಿ ಬಿಡುತ್ತದೆಯೋ ಹಾಗೆ ನಾಯಿ ಹಾಗೂ ಇನ್ನೂ ಹಲವು ಪ್ರಾಣಿಗಳ ಕಕ್ಕ ಗುಪ್ಪೆಯಾಗಿ ಬೀಳುತ್ತದೆ.

0: ಹೀಗೆ ಗುಪ್ಪೆಯಾಗಿ ಬೀಳುವುದಕ್ಕೆ ಪ್ರಾಣಿಗಳ ಕರುಳಿನ ರಚನೆ ಕಾರಣವೋ ಅಥವಾ ಇನ್ನೇನಾದರೂ ಇದೆಯೋ ಎಂದು ಬಾನ್ ಮತ್ತು ಹಬೀಬಿಗೆ ಅನುಮಾನ ಬಂತು. ಇದನ್ನು ಒತ್ತಿದಾಗ ಕೆಳಗೆ ಬೀಳುವ ಶಾವಿಗೆ ಇಲ್ಲವೇ ಶೇವಿಂಗ್ ಕ್ರೀಮ್ಗೆ ಹೋಲಿಸಬಹುದೇ ಎಂದು ಯೋಚಿಸಿದರು. ಶಾವಿಗೆಯನ್ನು ಒತ್ತಿದಾಗ ಅದೂ ಹೀಗೆ ಗುಪ್ಪೆಯಾಗುತ್ತದಷ್ಟೇ. ಅದರ ಚಲನೆಯನ್ನು ನೆಲಕ್ಕೆ ಬೀಳುತ್ತಿರುವ ಹಗ್ಗ ಎಂದು ಭಾವಿಸಬಹುದು. ಹೀಗೆ ನೆಲಕ್ಕೆ ಬೀಳುವ ಹಗ್ಗ ನಾಲ್ಕು ಬಗೆಯ ಚಲನೆಯನ್ನು ತೋರುತ್ತದೆ. ಒತ್ತಿದಾಗ ಕೆಳಗೆ ಬೀಳುತ್ತಿರುವ ಅದರ ವೇಗ, ಭೂಮಿಯ ಗುರುತ್ವದಿಂದ ಆದ ಸೆಳೆತ, ಚಲನೆಯ ಜವದಿಂದಾದ ಮುನ್ನಡೆ ಹಾಗೂ ಗುರುತ್ವ ಎಳೆತದ್ದರಿಂದಾದ ಮುನ್ನಡೆ, ಇವೆಲ್ಲವನ್ನು ಹಗ್ಗದ ದಪ್ಪ ಹಾಗೂ ಅದನ್ನು ಒತ್ತಿದ ಬಲ ತಿಳಿದಿದ್ದರೆ ಲೆಕ್ಕ ಹಾಕಬಹುದು. ಇಂತಹ ಬಲಗಳೇ ಕಕ್ಕದ ಆಕಾರವನ್ನು ನಿರ್ಧರಿಸುತ್ತದೆ ಎಂದಾದರೆ ನೆಲಕ್ಕೆ ಬೀಳುವ ಹಾಗೂ ನೆಲದಿಂದ ಮೇಲಕ್ಕೆ ದೂಡಿದ ಕಕ್ಕಗಳ ಆಕಾರ ಒಂದೇ ತೆರನಾಗಿ ಇರುವುದಿಲ್ಲ ಎಂದು ಬಾನ್ ಮತ್ತು ಹಬೀಬಿ ಊಹಿಸಿದರು. ಇದು ನಿಜವೇ ಎಂದು ಎರೆಹುಳು ಹಾಗೂ ಅದರಂತಹದ್ದೇ ನೆಲದಡಿಯಲ್ಲಿ ವಾಸಿಸುವ ಹುಳುಗಳ ಹಿಕ್ಕೆ ಹಾಗೂ ನಾಯಿ ಮೊದಲಾದ ಪ್ರಾಣಿಗಳ ಕಕ್ಕದ ಆಕಾರವನ್ನು ಗಮನಿಸಿ ಅಳೆದು ಲೆಕ್ಕ ಹಾಕಿದರು. ಎರೆಹುಳುಗಳು ನೆಲದಡಿಯಲ್ಲಿ ವಾಸಿಸುವುದರಿಂದ ಅವು ಹಿಕ್ಕೆಯನ್ನು ಮೇಲಕ್ಕೆ ದೂಡುತ್ತವೆ. ನಾಯಿಯ ಕಕ್ಕದಂತೆ ಈ ಹಿಕ್ಕೆ ತನ್ನದೇ ಭಾರದಿಂದ ಕೆಳಗೆ ಬೀಳುವುದಿಲ್ಲ. ನೆಲದಡಿ ವಾಸಿಸುವ ಹುಳುಗಳ ಹಿಕ್ಕೆಯ ಆಕಾರ ಗುಪ್ಪೆಯಾಗಿರುವುದಿಲ್ಲ, ಬದಲಿಗೆ ಸ್ಟ್ರಿಂಗಿನಂತೆ ಸುರುಳಿಯಾಗಿರುತ್ತದೆ ಎಂಬುದನ್ನು ಬಾನ್ ಹಬೀಬಿ ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, ಹುಳುವಿನ ಹಿಕ್ಕೆಯ ಸುರುಳಿಯ ಅಗಲ, ಸುರುಳಿಗಳ ಸಂಖ್ಯೆ ಮೊದಲಾದವನ್ನು ಲೆಕ್ಕ ಹಾಕಿ ಎಷ್ಟು ಬಲದಿಂದ ಅದು ಹೊರಬಿದ್ದಿರಬಹುದು ಎಂದು ಲೆಕ್ಕಿಸಿದ್ದಾರೆ. ತದನಂತರ ಕಡಲೆ ಹಿಟ್ಟಿನಿಂದ ಹುಳು ನಾಯಿಯ ಕಕ್ಕದಷ್ಟೇ ಮೃದುವಾದ ಹಿಟ್ಟನ್ನು ನಾದಿ ಮೇಲಿನಿಂದ ಕೆಳಕ್ಕೆ ಒತ್ತಿ ಹಾಗೂ ಕೆಳಗಿನಿಂದ ಮೇಲಕ್ಕೆ ಒತ್ತಿ ನೋಡಿದ್ದಾರೆ. ಮೇಲಿನಿಂದ ಕೆಳಗೆ ಒತ್ತಿದಾಗ ತನ್ನದೇ ಭಾರ ಹಾಗೂ ಭೂಮಿಯ ಸೆಳೆತದಿಂದಾಗಿ ಅದೇ ಹಿಟ್ಟು ಗುಪ್ಪೆಯಾಗುವುದನ್ನು, ಕೆಳಗಿನಿಂದ ಒತ್ತಿದಾಗ ಅದರ ಭಾರವೇ ಅದನ್ನು ಎಳೆಯದೇ ಇರುವುದರಿಂದ ಅದು ಸ್ಟ್ರಿಂಗಿನಂತೆ ಸುರುಳಿಯಾಗುವುದನ್ನು ಗಮನಿಸಿದ್ದಾರೆ. ಹಿಟ್ಟು ಎಷ್ಟು ಗಟ್ಟಿ, ಒತ್ತುವ ರಂಧ್ರ ಎಷ್ಟು ದೊಡ್ಡದು, ಎಷ್ಟು ಎತ್ತರದಿಂದ ಕೆಳಗೆ ಬೀಳುತ್ತದೆ, ಶಾವಿಗೆಯ ಸುರುಳಿಯ ಆಕಾರ ಹೇಗಿರುತ್ತದೆ ಎಂದು ಊಹಿಸಬಹುದು. ಹಾಗೆಯೇ ಪ್ರಾಣಿಯ ಎತ್ತರ, ಅದರ ಹಿಕ್ಕೆಯ ದಪ್ಪ ಹಾಗೂ ಕರುಳಿನ ಉದ್ದ ಒಟ್ಟಾರೆ ಕಕ್ಕದ ಗುಪ್ಪೆಯ ಎತ್ತರವನ್ನು ನಿರ್ಧರಿಸುತ್ತದೆ. ಇದು ಅಪ್ಪಟ ಗುರುತ್ವಾಕರ್ಷಣೆ. ಕಕ್ಕದ ದಪ್ಪ ಹಾಗೂ ಅದರ ಗಟ್ಟಿತನದಿಂದಷ್ಟೇ ಆಗುತ್ತದೆ. ಅದಕ್ಕೂ ಪ್ರಾಣಿಯ ಗಾತ್ರ ಆಕಾರಕ್ಕೂ ಸಂಬಂಧ ಇಲ್ಲ ಎನ್ನುತ್ತಾರೆ ಬಾನ್ ಹಬೀಬಿ. ಹೇಗಿದೆ ಕಕ್ಕದ ಲೆಕ್ಕಾಚಾರ?
1: ಚಿಪ್ ಗೋಪುರ. ಐಪಿಎಲ್ ಆಟ ನೋಡುತ್ತಾ ಖಾಲಿ ಮಾಡುವ ಆಲೂ ಚಿಪ್ಸ್ ಕಥೆಯಲ್ಲ ಇದು. ಗೋಪುರದಂತೆ ಒಂದರ ಮೇಲೊಂದು ಟ್ರಾನ್ಸಿಸ್ಟರ್ಗಳನ್ನು ಪೇರಿಸಿ ಕಟ್ಟಿದ ಅತ್ಯಂತ ಪ್ರಬಲವಾದ ಇಲೆಕ್ಟ್ರಾನಿಕ್ ಚಿಪ್ ಕಥೆ. ನ್ಯಾನೋಮೀಟರು ಅಂದರೆ ಮಿಲಿಮೀಟರಿನ 10,000 ಅಂಶಕ್ಕಿಂತಲೂ ಕಿರಿದಾದ ಟ್ರಾನ್ಸಿಸ್ಟರ್ಗಳನ್ನು ರೂಪಿಸಿದ ಕಥೆ. ಸುಪ್ರಸಿದ್ಧ ತಂತ್ರಜ್ಞಾನ ಸಂಸ್ಥೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷೀನ್ಸ್ ಅಥವಾ IBM ಎಂದು ಜನಪ್ರಿಯವಾದ ಕಂಪನಿಯ ಸಾಧನೆ. ಚಿಪ್ ಎಂದರೆ ಅಸಂಖ್ಯ ಸರ್ಕಿಟುಗಳನ್ನು ಕೂಡಿಸಿ ಮಾಡಿದ ಒಂದು ಇಲೆಕ್ಟ್ರಾನಿಕ್ ಸಾಧನ. ಸರ್ಕಿಟು ಎಂದರೆ ಇಲೆಕ್ಟ್ರಾನುಗಳು ಹರಿಯುವ ಒಂದು ಕಾಲುವೆ. ಇಲೆಕ್ಟ್ರಾನುಗಳು ಹರಿಯುವುದು ಎಂದರೆ ಇನ್ನೇನಲ್ಲ, ಕರೆಂಟು ಹರಿಯುವುದು ಎಂದರ್ಥ. ಇದರಲ್ಲಿ ಇಲೆಕ್ಟ್ರಾನು ಕೂಡಿಟ್ಟ ಬ್ಯಾಟರಿ ಇಲ್ಲವೇ ವಿದ್ಯುತ್ ಮೂಲ ಇರುತ್ತದೆ. ಅಲ್ಲಿಂದ ಹರಿಯುತ್ತಾ ಸಾಗಿದ ಇಲೆಕ್ಟ್ರಾನಿಕ್ ಪ್ರವಾಹವನ್ನು ಒಂದು ಕಾಲುವಿಯಿಂದ ಇನ್ನೊಂದಕ್ಕೆ ಹರಿಯುವಂತೆ ಒಡ್ಡನ್ನು ತೆರೆದು ಅಥವಾ ಹರಿವು ನಿಲ್ಲಿಸುವಂತೆ ಒಡ್ಡನ್ನು ಹಾಕಿಯೋ ನಿರ್ದಿಷ್ಟ ಪಥದಲ್ಲಿ ಹರಿಯಗೊಡುವಂತೆ ಮಾಡುವುದೇ ಚಿಪ್. ಈ ಸರ್ಕ್ಯೂಟಿನ ಪ್ರಮುಖ ಅಂಶ ಇಲೆಕ್ಟ್ರಾನುಗಳು ಹರಿಯುವ ದಿಕ್ಕನ್ನು ಬದಲಿಸುವ ಅಥವಾ ತಡೆಗಟ್ಟುವ ಟ್ರಾನ್ಸಿಸ್ಟರು. ಈ ಒಡ್ಡು ಇಲೆಕ್ಟ್ರಾನಿನ ಪ್ರವಾಹ ಹರಿದು ಬಂದಾಗ ಒಮ್ಮೊಮ್ಮೆ ತಡೆಯುವಷ್ಟು ದೃಢವಾಗಿರುತ್ತದೆ ಅಥವಾ ಪಾರವಾಗುತ್ತದೆ. ಟ್ರಾನ್ಸಿಸ್ಟರ್ಗಳನ್ನು ಬೇಕೆಂದಾಗ ಕರೆಂಟು ಹರಿಸುವಂತೆ ಪಾರವನ್ನಾಗಿ ಹಾಗೂ ಬೇಡವೆನಿಸಿದಾಗ ಒಡ್ಡಿನಂತೆ ಮಾಡಿ ಇಡೀ ಚಿಪ್ನಲ್ಲಿ ಪ್ರವಾಹ ಹೇಗೆ ಹರಿಯಬೇಕು ಎಂಬುದನ್ನು ನಿರ್ಧರಿಸಬಹುದು. ಬಹುತೇಕ ಗಣಕಯಂತ್ರಗಳಲ್ಲಿರುವ ಪ್ರೊಸೆಸರ್ಗಳು ಹಾಗೂ ಮೆಮರಿಗಳು ಈ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತವೆ. ಕಿರಿದಾದ ಜಾಗದಲ್ಲಿ ಹೆಚ್ಚೆಚ್ಚು ಸರ್ಕ್ಯೂಟ್ಗಳನ್ನು ಸೇರಿಸಿದಷ್ಟು ಚಿಪ್ ಸಾಮರ್ಥ್ಯವು ಹೆಚ್ಚಾಗುತ್ತದೆಯಷ್ಟೇ. ಕಳೆದ 70 ಇಂಜಿನಿಯರುಗಳು ಹಾಗೂ ತಂತ್ರಜ್ಞರ ಗಮನ ಇತ್ತಲೇ ಇದೆ. ಒಂದಾನೊಂದು ಕಾಲದಲ್ಲಿ ದೊಡ್ಡ ಕೋಣೆಯೊಂದರುಮ್ಮ ತುಂಬಿರುತ್ತಿದ್ದ ಸರ್ಕ್ಯೂಟ್ಗಳ 10-100 ಸರ್ಕ್ಯೂಟ್ಗಳನ್ನು ಈಗ ಇಂಜಿನಿಯರುಗಳು ಬೆರಳ ತುದಿಯಲ್ಲಿ ಕೂರುವ ಸಿಮ್ ಕಾರ್ಡ್ ಇಲ್ಲವೇ ಮೆಮೊರಿ ಕಾರ್ಡ್ಗಳಲ್ಲಿ ತುಂಬಬಲ್ಲರು. ಈ ತಂತ್ರಜ್ಞಾನ ಪ್ರತಿ 2 ಇಮ್ಮಡಿ ಸಾಮರ್ಥ್ಯಶಾಲಿಯಾಗಿ ಬೆಳೆಯುತ್ತಿದೆ. ಅಂದರೆ ಈ ವರ್ಷ ಒಂದು ಸರ್ಕ್ಯೂಟ್ ಇರುವ ಜಾಗದಲ್ಲಿ 2 2 ಸರ್ಕ್ಯೂಟ್ಗಳಿರುತ್ತವೆ ಎಂದರ್ಥ. ಇಷ್ಟು ಆಶಾವಾದಿಗಳಾಗಿರುವ ಇಂಜಿನಿಯರುಗಳು ಕೂಡ ಕೆಲವು ವರ್ಷಗಳಿಂದ

0: ಸ್ವಲ್ಪ ನಿರಾಸೆಗೆ ಒಳಗಾಗಿದ್ದರು. ಏಕೆಂದರೆ ಈಗ ಸರ್ಕ್ಯೂಟ್ಗಳ ಸಂಖ್ಯೆ ಇಮ್ಮಡಿಯಾಗುವ ಗತಿ ನಿಧಾನವಾಗಿತ್ತು. ಅದಕ್ಕೆ ಕಾರಣ ಇಲೆಕ್ಟ್ರಾನು ಹಾಗೂ ಸರ್ಕ್ಯೂಟ್ ಅನ್ನು ತಯಾರಿಸಲು ಬಳಸುವ ತಂತ್ರಜ್ಞಾನ. ಇಲೆಕ್ಟ್ರಾನುಗಳಿಗೊಂದು ಗುಣವಿದೆ. ಅವು ತಾವು ಹರಿಯುತ್ತಿರುವ ಸರ್ಕ್ಯೂಟಿನ ಹಾದಿ ತೆಳುವಾಗಿದ್ದರೆ ಅಲ್ಲಿರುವ ಅಡ್ಡಿಯನ್ನು ಹಾದಿ ನುಸುಲಬಲ್ಲವು. ಸಾಮಾನ್ಯವಾಗಿ ಇಲೆಕ್ಟ್ರಾನುಗಳಿಗೆ ಲೋಹಗಳೇ ಹೆದ್ದಾರಿ. ಹೆದ್ದಾರಿಗಳ ನಡುವೆ ಎದುರು ಬದುರಾಗಿ ಹರಿಯುವ ವಾಹನಗಳು ಢಿಕ್ಕಿ ಹೊಡೆಯದಂತೆ ಅಡ್ಡಗಟ್ಟಿಯನ್ನು ಕಟ್ಟಿರುತ್ತಾರೆಯಷ್ಟೇ. ಹಾಗೆಯೇ ಲೋಹದ ವಾಹಕಗಳ ನಡುವೆ ಅಲೋಹಗಳ ಅಡ್ಡಗಟ್ಟಿಯನ್ನು ಪ್ರತಿ ಸರ್ಕ್ಯೂಟಿನಲ್ಲಿಯೂ ಕಟ್ಟಿರುತ್ತಾರೆ. ಆದರೆ ಅತಿ ವೇಗವಾಗಿ ಬರುವ ವಾಹನಗಳು ಒಮ್ಮೊಮ್ಮೆ ನಡುಗಟ್ಟೆಯನ್ನು ದಾಟಿ ಮತ್ತೊಂದೆಡೆಗೆ ಹಾರಿ ಅಪಘಾತಗಳಾಗುವಂತೆ ಇಲೆಕ್ಟ್ರಾನುಗಳು ಹಾದಿ ಬಿಟ್ಟು ಇನ್ನೊಂದು ಸರ್ಕ್ಯೂಟಿಗೆ ನೆಗೆಯಬಹುದು. ಇದನ್ನು ಕ್ವಾಂಟಮ್ ಟನಲಿಂಗ್ ಎನ್ನುತ್ತಾರೆ. ಹೀಗಾದಾಗ ಸರ್ಕ್ಯೂಟ್ ಶಾರ್ಟ್ ಆಗುತ್ತದೆ, ನಿರೀಕ್ಷಿತ ಫಲ ದೊರಕುವುದಿಲ್ಲ. ಆದ್ದರಿಂದ ಈ ಅಲೋಹದ ಅಡ್ಡಗಟ್ಟೆಗಳನ್ನು ಅತಿ ತೆಳುವಾಗಿ ಮಾಡಲಾಗದು. ಹಾಗೆಯೇ ಸರ್ಕ್ಯೂಟ್ಗಳನ್ನು ಬಹಳ ಒತ್ತೊತ್ತಾಗಿ ರೂಪಿಸಲಾಗದು. ಸದ್ಯಕ್ಕೆ ಇಲೆಕ್ಟ್ರಾನುಗಳು ಹಾದಿ ತಪ್ಪಿ ಬೇರೆಡೆ ನುಸುಲದಂತೆ ತಡೆಯುವ ದೂರ ಸುಮಾರು 2 ನ್ಯಾನೋಮೀಟರ್ಗಳು ಎಂದು ಲೆಕ್ಕ ಹಾಕಲಾಗಿದೆ. ಇದಕ್ಕಿಂತಲೂ ಕಿರಿದಾದ ಜಾಗದಲ್ಲಿ ಸರ್ಕ್ಯೂಟ್ಗಳು ಕಿಕ್ಕಿರಿದರೆ ಇಲೆಕ್ಟ್ರಾನುಗಳ ಪ್ರವಾಹದಿಂದ ಬಿಸಿಯೇರಿ ಟ್ರಾನ್ಸಿಸ್ಟರ್ ಸರಿಯಾಗಿ ಕೆಲಸ ಮಾಡದೇ ಹೋಗಬಹುದು. ಅಲ್ಲದೆ ಇಷ್ಟು ಕಿರಿದಾದ ಸರ್ಕ್ಯೂಟ್ಗಳನ್ನು ನಿರ್ಮಿಸಲು ಬೇಕಾದ ಅತಿ ಮೊನದಾದ ಲೇಸರ್ ಬೆಳಕಿನ ಉಳಿಯೂ ನಮ್ಮ ಬಳಿಯಿಲ್ಲ. ಇವೆಲ್ಲ ತೊಂದರೆಗಳಿಂದಾಗಿ 2 ನ್ಯಾನೋಮೀಟರ್ಗಳಿಗಿಂತಲೂ ಕಿರಿದಾದ ಸರ್ಕ್ಯೂಟ್ ಅಸಾಧ್ಯ ಎಂದು ನಂಬಲಾಗಿತ್ತು. ಐಬಿಎಂ ಸಂಸ್ಥೆ ಇದನ್ನು ಸುಳ್ಳು ಹಾಕಿದೆ. 2 ನ್ಯಾನೋಮೀಟರು ಇರಲಿ, 0.25 ನ್ಯಾನೋಮೀಟರಿನಷ್ಟು ಪುಟ್ಟ ಜಾಗದಲ್ಲಿ ಸರ್ಕ್ಯೂಟ್ ಅನ್ನು ಯಾವುದೇ ಟನಲಿಂಗ್ ಇಲ್ಲದಂತೆ ರೂಪಿಸುವ ತಂತ್ರಜ್ಞಾನವನ್ನು ಅದು ರೂಪಿಸಿದೆ. ಇದರರ್ಥ ಇದೀಗ ನಾವು ಕಟ್ಟುತ್ತಿರುವ ಅತ್ಯಂತ ಪ್ರಬಲ ಚಿಪ್ನ ಸಾಮರ್ಥ್ಯವನ್ನು ಮುಮ್ಮಡಿ ಹೆಚ್ಚಿಸಬಹುದು. 50 ಕೋಟಿ ಟ್ರಾನ್ಸಿಸ್ಟರ್ಗಳನ್ನು ತುಂಬುವ ಜಾಗದಲ್ಲಿಯೇ 15 ಕೋಟಿ ಟ್ರಾನ್ಸಿಸ್ಟರ್ಗಳನ್ನು ತುಂಬಬಹುದಂತೆ. ಇದಕ್ಕೆ ಐಬಿಎಂ ತಂತ್ರಜ್ಞರು ಹೂಡಿದ ಉಪಾಯ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಉದ್ದಕ್ಕೂ ಹರಡಿದಂತೆ ಮನೆಗಳನ್ನು ಕಟ್ಟುವ ಬದಲಾಗಿ ಅದೇ ಜಾಗದಲ್ಲಿ ಒಂದರ ಮೇಲೊಂದು ಫ್ಲಾಟ್ಗಳನ್ನು ಕಟ್ಟಿದರೆ ಅತಿ ಹೆಚ್ಚು ಮನೆಗಳನ್ನು ಒತ್ತೊತ್ತಾಗಿ ನಿರ್ಮಿಸಬಹುದಲ್ಲವೇ? ಇದೇ ರೀತಿಯಲ್ಲಿ ಗೋಪುರದಂತೆ ಸರ್ಕ್ಯೂಟ್ಗಳನ್ನು ನಿರ್ಮಿಸಿದರೆ ಹೇಗೆ? ಇದು ಅವರ ಉಪಾಯ. ಆದರೆ ಇದು ಹೇಳಿದಷ್ಟು ಸುಲಭವಲ್ಲ. ಸಾಧಾರಣ ಚಿಪ್ಗಳನ್ನು ತಯಾರಿಸುವುದೇ ಕಷ್ಟ. ಮೊದಲಿಗೆ ಇಲೆಕ್ಟ್ರಾನ್ ಹರಿಯಬಹುದಾದ ಲೋಹ ಅಥವಾ ಅರೆ ಲೋಹದ ಮೇಲೆ ಸರ್ಕ್ಯೂಟ್ಗಳ ಚಿತ್ರವನ್ನು ಬರೆಯುತ್ತಾರೆ. ಅನಂತರ ಆ ಚಿತ್ರ ಇರುವ ಜಾಗವನ್ನಷ್ಟೇ ಉಳಿಸಿ ಉಳಿದೆಲ್ಲವೂ ಅಳಿಸಿ ಹೋಗುವಂತೆ ಮಾಡುತ್ತಾರೆ. ಇದನ್ನು ಅತಿಯಾಗಿ ಬಿಸಿ ಮಾಡಿ ಮಾಡಬೇಕಾಗುತ್ತದೆ. ಹೀಗೆ ಬರೆಯುವ ವಿಧಾನವನ್ನು ಲಿಥೋಗ್ರಫಿ ವಿಧಾನ ಎನ್ನುತ್ತಾರೆ. ನ್ಯಾನೋಗಾತ್ರದ ಅಕ್ಕಿ ಕಾಳಿನ ಮೇಲೆ ಚಿತ್ರಗಳನ್ನು ಬರೆದ ಹಾಗೆ ಇದು. ಐಬಿಎಂ ಇದರ ಬದಲಾಗಿ ಒಂದರ ಮೇಲೊಂದಂತೆ ಟ್ರಾನ್ಸಿಸ್ಟರ್ಗಳನ್ನು ಪೇರಿಸುವುದು ಸಾಧ್ಯವೇ ಎಂದು ಪ್ರಯತ್ನಿಸಿದೆ. ಕಾಲುವೆಗಳನ್ನು ನೆಲದ ಮೇಲೆ ಹರಡುವ ಬದಲಾಗಿ ಗೋಪುರದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ನೀರು ಹರಿಯುವಂತೆ ವ್ಯವಸ್ಥೆ ಮಾಡಲು ಪ್ರಯತ್ನಿಸಿದ್ದಾರೆ. ಪ್ರತಿಯೊಂದು ಟ್ರಾನ್ಸಿಸ್ಟರ್ ಅನ್ನು ಪ್ರತ್ಯೇಕವಾಗಿ ರಚಿಸಿ ಒಂದರ ಮೇಲೊಂದು ಜೋಡಿಸಬಹುದು ಎಂದು ನಿರೂಪಿಸಿದ್ದಾರೆ. ಹೀಗೆ ಮಾಡಿದಾಗ 0.25 ನ್ಯಾನೋಮೀಟರು ಜಾಗದಲ್ಲಿ ಒಂದು ಟ್ರಾನ್ಸಿಸ್ಟರ್ ಅನ್ನು ಕೂಡಿಸಬಹುದು. ಅಂತಹ 3-4 ಟ್ರಾನ್ಸಿಸ್ಟರ್ಗಳ ಗೋಪುರ ಕಟ್ಟಬಹುದು. ಇಂತಹ ಚಿಪ್ ಸಾಧಾರಣ 2 ನ್ಯಾನೋಮೀಟರ್ ಟ್ರಾನ್ಸಿಸ್ಟರ್ಗಿಂತಲೂ ಪ್ರಬಲವಾಗಿರುತ್ತದೆಯಂತೆ. ಭಾರತವು ಚಿಪ್ಗಳನ್ನು ತಯಾರಿಸುವ ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಸದ್ಯಕ್ಕೆ 20 ನ್ಯಾನೋಮೀಟರಿನಷ್ಟು ದೊಡ್ಡ ಟ್ರಾನ್ಸಿಸ್ಟರ್ಗಳನ್ನು ತಯಾರಿಸಲು ಸಾಧ್ಯವಾಗಿದೆ. ಇನ್ನು ಇದರ 10 ಪಟ್ಟು ಕಿರಿದಾದ ಐಬಿಎಂ ತಂತ್ರಜ್ಞಾನದಂತಹ ತಂತ್ರಜ್ಞಾನ ನಮ್ಮಲ್ಲಿ ಎಂದು ಸಾಧ್ಯವಾಗುತ್ತದೆಯೋ ಕಾದು ನೋಡಬೇಕು.
1: ಉದ್ಯಾನ ನಗರಿಯ ಉಸಿರಿನ ಸಮಸ್ಯೆ. ಬೆಂಗಳೂರಿಗೆ ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಅಂತೆಲ್ಲ ಹೆಸರುಗಳು ಇದ್ವು. ಬಹಳ ಹಿಂದೆಯೇನಲ್ಲ, ಕ್ರಿಸ್ತಶಕ 1587ನೇ ಇಸವಿಯಲ್ಲಿ ಸ್ಥಾಪನೆಯಾದ ಈ ನಗರದ ಹೆಸರು ಈಗ ಬದಲಾಗಿದೆ. ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಎನ್ನುವ ಉಪಮೆಗಳನ್ನು ಭಾರತದ ಸಿಲಿಕಾನ್ ಕಣಿವೆ ಎನ್ನುವ ಹೆಸರು ಬದಲಿಸಿದೆ. ಬರೇ ಹೆಸರು ಬದಲಾಗಿದ್ದರೆ ಪರವಾಗಿರಲಿಲ್ಲ, ಅತಿ ಕೆಟ್ಟ ಗಾಳಿ ಇರುವ ಭಾರತದ ನಗರಗಳಲ್ಲಿ ಮೂರನೆಯದು ಎನ್ನುವ ಕುಖ್ಯಾತಿಯು ಬೆಂಗಳೂರಿನ ಬೆನ್ನೇರಿದೆ. ಇದಕ್ಕೆ ಕಾರಣ, ಕಳೆದ 3-4 ದಶಕಗಳಲ್ಲಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಬೆಳೆದ ಐಟಿ ಉದ್ಯಮ ಹಾಗೂ ಅದರೊಟ್ಟಿಗೆ ಬೆಳೆದ ಜನ ಮತ್ತು ವಾಹನಗಳ ಸಂಖ್ಯೆ. ಇದೆಲ್ಲದರ ಪರಿಣಾಮವಾಗಿ ಬೆಂಗಳೂರಿನ ಗಾಳಿ ಮಲಿನವಾಗಿದೆ ಎನ್ನುವುದು ಪ್ರತಿ ಉಸಿರನ್ನು ನಾವು ಎಳೆದುಕೊಂಡಾಗಲೂ ವೇದ್ಯ. ಆದರೆ ಎಷ್ಟು ಮಲಿನವಾಗಿದೆ? ದಿನದಲ್ಲಿ ಯಾವ ಹೊತ್ತಿನಲ್ಲಿ ಬೆಂಗಳೂರಿನ ಗಾಳಿ ಅತಿ ಕೆಟ್ಟದಾಗಿರುತ್ತದೆ? ಯಾವ ಋತುವಿನಲ್ಲಿ ಬೆಂಗಳೂರಿನ ಹವೆ ಹಿತವಾಗಿರುತ್ತದೆ? ಬೆಂಗಳೂರಿನ ನಿವಾಸಿಗಳಿಗೆ ಗಾಳಿಯ ಈ ಮಾಲಿನ್ಯ ಕೆಡುಕನ್ನು ತರಬಹುದೇ ಎಂಬೆಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇವೆಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರವನ್ನು ಹುಡುಕುವಂತಹ ಶೋಧವನ್ನು

ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸಸ್ ಹಾಗೂ ಬಿಎಂಎಸ್ ಎಂಜಿನಿಯರಿಂಗ್ ಸಂಸ್ಥೆಯ ಸಂಶೋಧಕರು ಮಾಡಿದ್ದಾರೆ. ಬೆಂಗಳೂರಿನ ಗಾಳಿಯನ್ನು 4 ವರ್ಷಗಳಷ್ಟು ದೀರ್ಘಕಾಲ ಪ್ರತಿ ಕ್ಷಣವೂ ಗಮನಿಸಿ ಅದರಲ್ಲಿರುವ ವಿವಿಧ ಅಂಶಗಳನ್ನು ಪ್ರತಿ ಕ್ಷಣವೂ ಅಳೆದು ವಿಶ್ಲೇಷಿಸಿದ್ದಾರೆ. ಇದಕ್ಕಾಗಿ ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ಉಪಕರಣವನ್ನು ಇವರು ಸ್ಥಾಪಿಸಿದ್ದರು. ಈ ಉಪಕರಣಗಳು ಗಾಳಿಯಲ್ಲಿರುವ ಕಣ್ಣಿಗೆ ಕಾಣದ ಕಾರ್ಬನ್ ಮಾನಾಕ್ಸೈಡು ಹಾಗೂ ಅತಿ ಸೂಕ್ಷ್ಮತಮವಾದ ಕಾರ್ಬನ್ ಕಣಗಳು ಅಂದರೆ ಮಸಿಯ ಧೂಳನ್ನು ಪತ್ತೆ ಮಾಡಬಲ್ಲುವಾಗಿದ್ದವು. ಅವಕೆಂಪು ಅಥವಾ ಇನ್ಫ್ರಾರೆಡ್ ಕಿರಣಗಳನ್ನು, ಗಾಳಿಯಲ್ಲಿ ಚದುರಿದ ಬೆಳಕಿನ ಪ್ರಮಾಣವನ್ನು ಗಮನಿಸಿ ಈ ಎರಡು ಪ್ರಮುಖ ಅಂಶಗಳನ್ನು ಗುರುತಿಸುತ್ತಿದ್ದವು. ಕಾರ್ಬನ್ ಮಾನಾಕ್ಸೈಡ್ ಕಾರ್ಖಾನೆ ಹಾಗೂ ವಾಹನಗಳ ಹೊಗೆಯಿಂದ ಹುಟ್ಟುವ ವಸ್ತು. ಮಸಿಯ ಧೂಳು ಎಲ್ಲ ಬಗೆಯ ಕಾರ್ಬನ್ ಹೊಗೆಯಲ್ಲಿಯೂ ಕಾಣಿಸುವ ಅತಿ ಸೂಕ್ಷ್ಮವಾದ ಕಣ. 2.5 ಮೈಕ್ರೋಮೀಟರ್ಗಿಂತಲೂ ಕಿರಿದಾದ ಕಣಗಳು ಇವು. ಮಾಸ್ಕ್ ಧರಿಸದಿದ್ದರೆ ಈ ಕಣಗಳು ಉಸಿರಿನ ಜೊತೆಗೆ ಶ್ವಾಸಕೋಶವನ್ನು ಸೇರಿ ಅಲ್ಲಿರುವ ಜೀವಕೋಶಗಳೊಳಗೆ ಹುದುಗಿಕೊಂಡು ಬಿಡುತ್ತವೆ. ಕಾಲಕ್ರಮೇಣ ಇವುಗಳ ಪ್ರಮಾಣ ಹೆಚ್ಚಿದಲ್ಲಿ ಪುಪ್ಪುಸ, ಉಬ್ಬಸದಿಂದಲೋ ಕ್ಯಾನ್ಸರ್ನಿಂದಲೋ ಬಾಧೆಗೊಳ್ಳಬಹುದು. ಹೀಗಾಗಿ ಈ ಎರಡು ವಸ್ತುಗಳ ಮೇಲೆ ಸದಾಕಾಲ ಕಣ್ಣಿಡಲೇಬೇಕು. 2015ನೇ ಇಸವಿಯಿಂದ ಆರಂಭಿಸಿ 2018ನೇ ಇಸವಿಯವರೆಗೂ ಬೆಂಗಳೂರಿನ ಗಾಳಿಯನ್ನು ಕುರಿತ ಈ ಅಧ್ಯಯನ ನಡೆದಿದೆ. ಅಧ್ಯಯನದಲ್ಲಿ ಹಲವು ಅಂಶಗಳು ಸ್ಪಷ್ಟವಾಗಿವೆ. ಗಾಳಿಯಲ್ಲಿನ ಮಾಲಿನ್ಯ ಸದಾಕಾಲ ಒಂದೇ ತೆರನಾಗಿ ಇರುವುದಿಲ್ಲ ಎನ್ನುವುದು ಸಾಮಾನ್ಯ ಅರಿವು. ಬೀಸುವ ಗಾಳಿ, ಮಳೆ, ಬಿಸಿಲು, ಉಷ್ಣತೆ ಎಲ್ಲವೂ ಇವನ್ನು ಬಾಧಿಸುತ್ತವೆ. ಈ ಅಧ್ಯಯನದಲ್ಲಿ ಕಂಡುಬಂದ ಅಂಶಗಳು ಇವು. ಬೆಂಗಳೂರಿನ ಗಾಳಿಯಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಸರಾಸರಿ 0.084 PPM ಅಥವಾ ದಶಲಕ್ಷಾಂಶದಷ್ಟಿದ್ದು ಕೆಲವು ಸಮಯದಲ್ಲಿ 4 PPMಗಿಂತಲೂ ಹೆಚ್ಚಾಗುತ್ತಿತ್ತು. ಅಂದರೆ ದಿನವೂ ಸುಮಾರು 20ರಿಂದ 100 μg ಉಸಿರಿನ ಮೂಲಕ ಇದು ನಮ್ಮ ದೇಹವನ್ನು ಸೇರುತ್ತದೆ ಎಂದರ್ಥ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿದಿನವೂ ಅತಿ ಹೆಚ್ಚು ಎಂದರೆ 4 μg ಮಾತ್ರ ನಾವು ಉಸಿರಾಡಿದರೆ ಒಳ್ಳೆಯದು. ಕಾರ್ಬನ್ ಧೂಳಿನ ಪ್ರಮಾಣವು ಕೂಡ ಹೀಗೆಯೇ ದಿನದ ಬೇರೆ ಬೇರೆ ಸಮಯಗಳಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ಘನಮೀಟರ್ ಗಾಳಿಯಲ್ಲಿ 5 μg ಮಸಿಧೂಳು ಇದ್ದರೆ ಅದು ಆತಂಕಕಾರಿ. ಬೆಂಗಳೂರಿನ ಗಾಳಿಯಲ್ಲಿ ಇದು ಸರಾಸರಿ 3.28ರಷ್ಟಿದ್ದು ದಿನದ ಕೆಲವು ಸಮಯದಲ್ಲಿ 9 μg ಹೆಚ್ಚಿರುತ್ತದೆ ಎಂದು ಈ ಅಧ್ಯಯನ ತಿಳಿಸಿದೆ. ಇದಕ್ಕೆ ಕಾರಣವೂ ಸ್ಪಷ್ಟ. ದಿನವೂ ಗಾಳಿಯ ಮಾಲಿನ್ಯವನ್ನು ಗಮನಿಸಿದಾಗ ಕಾರ್ಬನ್ ಮಾನಾಕ್ಸೈಡ್ ಹಾಗೂ ಮಸಿಧೂಳಿನ ಪ್ರಮಾಣ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಅತಿಯಾಗಿರುವುದು ಕಂಡುಬಂತು. ಬೆಳಗ್ಗಿನ 7 ಗಂಟೆಯಿಂದ 11 ಗಂಟೆಯ ಅವಧಿಯಲ್ಲಿ ಮಸಿಧೂಳು ಹಾಗೂ ಕಾರ್ಬನ್ ಮಾನಾಕ್ಸೈಡಿನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಸಂಜೆಯೂ 7ರಿಂದ 9 ಗಂಟೆಯ ಅವಧಿಯಲ್ಲಿ ಅದು ಇನ್ನೊಮ್ಮೆ ಹೆಚ್ಚುತ್ತದೆ. ಇದು ಬೆಂಗಳೂರಿನ ಟ್ರಾಫಿಕ್ನಿಂದಾಗಿ ಎನ್ನುವುದು ಸಂಶೋಧಕರ ಅಭಿಪ್ರಾಯ. ದಿನದ ಈ ಅವಧಿಯಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದು ಸರ್ವೇ ಸಾಮಾನ್ಯವಾಗಿದ್ದರಿಂದ ಹೀಗಾಗುತ್ತದೆಯಂತೆ. ಇದರ ಅರ್ಥ ಇಷ್ಟೇ: ಉದ್ಯಾನ ನಗರಿಯ ಗಾಳಿ ಕೆಡುವುದಕ್ಕೆ ನಾವು ಬಳಸುವ ವಾಹನಗಳೇ ಪ್ರಧಾನ ಕಾರಣ. ವಾಹನಗಳು ಉರಿಸಿದ ಇಂಧನದಿಂದ ಹೊರಬಂದ ಹೊಗೆಯಲ್ಲಿ ಕಾರ್ಬನ್ ಮಾನಾಕ್ಸೈಡು ಹಾಗೂ ಮಸಿಧೂಳು ಹೆಚ್ಚಿರುತ್ತವೆ. ಪ್ರತಿ ವರ್ಷವೂ ಶೇಕಡ 10ರಷ್ಟು ಹೊಸ ವಾಹನಗಳು ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯುತ್ತಿವೆ. ಆದ್ದರಿಂದ ಈ ಪರಿಸ್ಥಿತಿ ಇನ್ನೂ ಹದಗೆಡುತ್ತಲೇ ಇದೆ. ಬರೀ ಗಾಳಿಯಲ್ಲಿರುವ ಅನಿಲ ಧೂಳಷ್ಟೇ ಅಲ್ಲ, ಗಾಳಿಯ ಉಷ್ಣತೆಯೂ ಹೆಚ್ಚಿದೆ. ಬೆಂಗಳೂರಿನ ಸರಾಸರಿ ತಾಪಮಾನ ಇತ್ತೀಚಿನ 2 ದಶಕಗಳಲ್ಲಿ 2.5 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಹೆಚ್ಚಾಗಿದೆ. ಇದು ಕೂಡ ಬೆಂಗಳೂರಿನ ಬೆಳಗ್ಗಿನ ಹಾಗೂ ಸಂಜೆಯ ಗಾಳಿ ಮಧ್ಯಾಹ್ನದಕ್ಕಿಂತಲೂ ಅತಿ ಕೆಟ್ಟದಾಗಿರಲು ಕಾರಣವಿರಬೇಕು. ಏಕೆಂದರೆ ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿನ ಗಾಳಿ ಸುತ್ತಲಿನ ಇತರೆ ಪ್ರದೇಶಗಳಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತದೆ. ಇದರ ಪರಿಣಾಮವಾಗಿ ನಗರದ ನೆಲವನ್ನು ಸುಮಾರು 100 ಮೀಟರ್ ಎತ್ತರದವರೆಗೆ ತಬ್ಬಿ ಹಿಡಿದಿರುವ ಗಾಳಿಯ ತಳ ಗಾಳಿ ಉಬ್ಬುವುದರಿಂದ ಇನ್ನೂ ಹಲವು ಕಿಲೋಮೀಟರ್ ಎತ್ತರಕ್ಕೆ ಏರುತ್ತದೆ. ಹೀಗಾಗಿ ಮಧ್ಯಾಹ್ನದ ವೇಳೆ ಮಾಲಿನ್ಯದ ಪ್ರಮಾಣ ಕಡಿಮೆ ಇರುತ್ತದೆ. ಮಲಿನಕಗಳು ಹೀಗೆ ದೊಡ್ಡದಾಗಿ ಊದಿಕೊಂಡ ಗಾಳಿಯ ಬಲೂನಿನಲ್ಲಿ ಹರಡಿ ಹೋಗಿರುತ್ತವೆ. ಆದರೆ ಸಂಜೆಯ ವೇಳೆಗೆ ಮತ್ತೆ ಗಾಳಿಯ ತಾಪಮಾನ ಕಡಿಮೆಯಾಗುವುದರಿಂದ ಈ ಗಾಳಿಯ ತಳಪದರ ಅಥವಾ ವಿಜ್ಞಾನಿಗಳು ಬೌಂಡರಿ ಲೇಯರ್ ಎಂದು ಹೆಸರಿಸಿರುವ ಗಾಳಿಯ ಸೀಮೆ ನೆಲಕ್ಕೆ ಮತ್ತೆ ಸಮೀಪವಾಗುತ್ತದೆ. ಗಾಳಿಯಲ್ಲಿರುವ ಮಸಿ ಹಾಗೂ ಕಾರ್ಬನ್ ಮಾನಾಕ್ಸೈಡ್ ಅನ್ನು ಒತ್ತಿ ನೆಲದತ್ತ ತಳ್ಳುತ್ತದೆ. ನಾವು ಉಸಿರಾಡುವ ಗಾಳಿಯಲ್ಲಿನ ಈ ಎರಡು ಅಂಶಗಳ ಪ್ರಮಾಣ ಮತ್ತೆ ದಟ್ಟವಾಗಿ ಹೆಚ್ಚಾಗುತ್ತದೆ.
ಇದರ ಜೊತೆಗೆ ಗಾಳಿಯು ತಣಿಯುತ್ತಿರುವ ಸಮಯದಲ್ಲಿಯೇ ನಾವೆಲ್ಲರೂ ವಾಹನಗಳನ್ನು ಓಡಿಸಿಕೊಂಡು

0: ಮನೆಯ ಕಡೆಗೋ ಮಾಲ್ ಕಡೆಗೋ ಹೋಗುವುದರಿಂದ ಇನ್ನಷ್ಟು ಕಾರ್ಬನ್ ಮಾನಾಕ್ಸೈಡು ಹಾಗೂ ಮಸಿಧೂಳು ಕೂಡಿಕೊಳ್ಳುತ್ತವೆ. ಮತ್ತೊಮ್ಮೆ ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತದೆ. ಇದು ದಿನನಿತ್ಯದ ಗೋಳಾದರೆ ಋತುಗಳಲ್ಲಿಯೂ ಬದಲಾವಣೆಗಳು ಇದೇ ಬೌಂಡರಿ ಲೇಯರ್ನ ಪ್ರಭಾವ ಇದೆ ಎಂದು ಎತ್ತಿ ತೋರುತ್ತವೆ. ಬೇಸಿಗೆಯಲ್ಲಿ ಈ ಬೌಂಡರಿ ಲೇಯರ್ ಅತಿ ಹೆಚ್ಚು ಉಬ್ಬಿ ಹಾಗೆಯೇ ಸಂಜೆಯ ವೇಳೆ ಕುಸಿಯುವುದರಿಂದ ಈ ಕಾಲದಲ್ಲಿಯೂ ಮಾಲಿನ್ಯದ ಪ್ರಮಾಣ ಹೆಚ್ಚು. ಚಳಿಗಾಲದಲ್ಲಿ ಈ ಬೌಂಡರಿ ಲೇಯರ್ ಉಬ್ಬುವುದು ಕಡಿಮೆ ಆಗಿದ್ದರಿಂದ ಆಗಲೂ ಮಾಲಿನ್ಯದ ಪ್ರಮಾಣ ಹೆಚ್ಚು. ಅತಿ ಹೆಚ್ಚು ಮಾಲಿನ್ಯ ಇರುವ ನಗರವಾದ ದೆಹಲಿಯಲ್ಲಿ ಚಳಿಗಾಲದಲ್ಲಿ ದಿನದ ಎಲ್ಲ ಸಮಯದಲ್ಲಿಯೂ ಮಾಲಿನ್ಯ ಹೆಚ್ಚಾಗಿಯೇ ಇರುತ್ತದೆ ಎನ್ನುವುದು ನಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಅದು ಬೆಳಿಗ್ಗೆ ಹಾಗೂ ಸಂಜೆಯಷ್ಟೇ ಅತಿ ಹೆಚ್ಚು ಎಂದು ನಾವು ಸಮಾಧಾನ ಮಾಡಿಕೊಳ್ಳಬಹುದು ಅಷ್ಟೇ. ಮಳೆಗಾಲದಲ್ಲಿ ಮಳೆ ನೀರು ಗಾಳಿಯನ್ನು ತೊಳೆಯುವುದರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗುತ್ತದೆ. ಆದರೆ ಉಳಿದೆಲ್ಲ ಕಾಲದಲ್ಲಿಯೂ ಈ ಬೆಳಗು ಸಂಜೆಯ ಮಾಲಿನ್ಯದ ಕಥೆ ಬದಲಾಗುವುದಿಲ್ಲ ಎನ್ನುತ್ತದೆ ಈ ಸಂಶೋಧನೆ. ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಈ ಸಂಶೋಧಕರು ಹೆಚ್ಚುತ್ತಿರುವ ಮಾಲಿನ್ಯದ ಪ್ರಮಾಣಕ್ಕೂ ಬೆಂಗಳೂರಿಗರ ಆರೋಗ್ಯಕ್ಕೂ ಏನಾದರೂ ತಾಳೆ ಇದೆಯೇ ಎಂದು ಲೆಕ್ಕ ಹಾಕಿದ್ದಾರೆ. ಅವರ ಪ್ರಕಾರ ಗಾಳಿ ಹೆಚ್ಚೆಚ್ಚು ಕೆಡುತ್ತಾ ಇರುವಂತೆ ಬೆಂಗಳೂರಿನಲ್ಲಿ ಹೃದಯದ ಕಾಯಿಲೆಯಿಂದ ನರಳುವವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆಯಂತೆ. ಕೆಟ್ಟ ಗಾಳಿಗೂ ಹೃದಯದ ತೊಂದರೆಗಳಿಗೂ ನೇರ ಸಂಬಂಧ ಇದೆ ಎಂದು ಇವರು ಲೆಕ್ಕ ಹಾಕಿದ್ದಾರೆ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕುಮಾರಿ ಅಮೃತೇಶ್ವರಿ, ಶ್ರೀ ಕೊಳ್ಳೇಗಾಲ ಶರ್ಮ ಹಾಗೂ AI ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
3: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
4: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
2: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
4: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
3: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.
3: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
4: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
3: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ.
3: ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026

0: #safe. ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ತಡಿ ಅಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
0: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಪ್ಪ ಡಿಂಗಾ, ನಮ್ಗೆ ಚಾಲೆಂಜ್.
0: ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಜ್ಞಾನಯೋಗಿ.
5: ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದೆ.

0: ಮಾಡಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಯಲ್ಲಿ ನಮ್ದೇ ಆದಂತಹ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನಲ್ಲೇ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲೇ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗ್ಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ KRS ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ.

0: ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನೂ ಸಹ ಎದುರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು, 5 ತಾಲೂಕುಗಳ ತಹಶೀಲ್ದಾರ್ಗಳ ಪಿಡಿ ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳು ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಧರ್ಮ, ಯಮಧರ್ಮ. ಚಿತ್ರಗುಪ್ತರೆ.
1: ಪ್ರಭು.
0: ಯಾಕೋ ನನ್ನ ಎಡಗಣ್ಣು ಮೂರ್ನಾಲ್ಕು ದಿನಗಳಿಂದ ಒಂದೇ ಸಮನೆ ಬಡಿಯುತ್ತಿದೆಯಲ್ಲ, ಏನು ಕಾರಣವಿರಬಹುದು?
1: ಯಮನಿಗೆ ಯಮಕಂಟಕ ಬಂದಿದೆ ಅದಕ್ಕೆ.
0: ಎಲ್ಲ ಅಧಿಕ ಪ್ರಸಂಗಿ, ಅಧಿಕ ಪ್ರಸಂಗಿ.
2: ನಾರಾಯಣ ನಾರಾಯಣ ನಾರಾಯಣ.
0: ಓಹೋ, ನಾರದರು ಇಷ್ಟು ದೂರ ಪ್ರಯಾಣ, ವಿನಾಕಾರಣ ಬರುವವರಲ್ಲ, ಬಂದ ಕಾರಣ?
2: ಕಾರಣವೇನಿಲ್ಲ ಯಮರಾಜ, ನಾನು ಲೋಕ ಸಂಚಾರದಲ್ಲಿದ್ದೆ, ಮಧ್ಯೆ ನಿಮ್ಮ ದರ್ಶನ ಪಡೆದು ಹೋಗಲು ಬಂದೆ.
0: ಹೌದೇನು, ಹಾಸೀನರಾಗಿ ವಿಶ್ರಮಿಸಿ. ಚಿತ್ರಗುಪ್ತರೆ, ಇಂದಿನ ವಿಚಾರಣೆಯನ್ನು ನಡೆಸೋಣವೇ?
1: ಏನ್ ನಡೆಸೋದು ಪ್ರಭು, ದಿನೇ ದಿನೇ ಈ ಭರತ ಖಂಡದಲ್ಲಿ ದುರ್ಜನರ ಸಂಖ್ಯೆ ಕಡಿಮೆ ಆಗುತ್ತಲೇ ಇದೆ. ಇಂದಿಗೆ ಕೇವಲ 20 ಜನರಿದ್ದಾರೆ.
0: ಹೌದಲ್ಲ ಚಿತ್ರಗುಪ್ತರೆ, ಇಂದಿಗೆ 20, ನಿನ್ನೆ 30, ಅದರ

0: ಹಿಂದಿನ ದಿವಸ 40. ನೋಡಿದಿರಾ, ಭರತಖಂಡದ ಜನರು ನಮ್ಮ ಯಮಪಾಶಕ್ಕೆ ಅಂಜಿ ಸಜ್ಜನರಾಗುತ್ತಿದ್ದಾರೆ.
1: ಓ ಭ್ರಮೆ!
0: ಚಿತ್ರಗುಪ್ತ, ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ.
2: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಕೋಪವೇಕೆ? ಚಿತ್ರಗುಪ್ತರ ಮಾತಿನಲ್ಲಿ ತಪ್ಪೇನಿದೆ? ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ. ವ್ಯಥಾ ಭ್ರಮೆಯಲ್ಲಿ ಮುಳುಗಬೇಡ ಯಮರಾಜ.
0: ಚಿತ್ರಗುಪ್ತ, ನಾರದರೆ ನೀವು ನಮ್ಮನ್ನು ಅಪಹಾಸ್ಯ ಮಾಡುವಿರಾ?
2: ಅಪಹಾಸ್ಯವಲ್ಲ ಕಾಲರಾಯ, ಸತ್ಯವೇ. ಭೂಲೋಕದಲ್ಲಿದ್ದ ಜ್ಞಾನಯೋಗಿಗಳ ನಡೆ ನುಡಿ ಪ್ರವಚನಗಳ ಪ್ರಭಾವವೇ ಇದಕ್ಕೆಲ್ಲ ಕಾರಣ. ನಿಮಗೆ ನಂಬಿಕೆ ಬರದೆ ಹೋದರೆ ಆ ನಿದರ್ಶನಗಳನ್ನು ನೇರವಾಗಿಯೇ ತೋರಿಸುತ್ತೇನೆ, ನಡೆಯಿರಿ.
0: ಹಾಗಿದ್ದರೆ ನಡೆಯಿರಿ, ನೋಡಿಯೇ ಬಿಡೋಣ.
2: ನಾರಾಯಣ ನಾರಾಯಣ ನಾರಾಯಣ. ಅಲ್ಲಿ ನೋಡಿ ಯಮರಾಜ.
3: ಅಮ್ಮ ತಾಯಿ, ಏನನ ದಾನ ಧರ್ಮ ಮಾಡ್ರಮ್ಮ. ಅಮ್ಮ ತಾಯಿ.
0: ಓಹೋ, ದಾನ! ಎಂತ ಮಹತ್ ಕಾರ್ಯ ಮಾಡುತ್ತಿದ್ದಾನೆ ಈತ. ಈತ ನೇರ ಸ್ವರ್ಗವೇ. ಅದೇನದು, ಅಲ್ಲಿ ಯಾರೋ ಏನನ್ನ ಹಿಡಿದು ಯಾವುದಕ್ಕೋ ಹೊಂಚು ಹಾಕುತ್ತಿದ್ದಾರಲ್ಲ.
1: ಪ್ರಚಾರಕ್ಕೆ ಹೊಂಚು ಹಾಕುತ್ತಿದ್ದಾರೆ ಪ್ರಭು.
0: ಪ್ರಚಾರವೇ
2: ಅದು? ಕ್ಯಾಮರಾ ಯಮರಾಜ.
0: ಕ್ಯಾಮರವೇ?
1: ಓಬಿರಾಯನ್ ಕಾಲದ ಯಮ, ಇನ್ನೂ ಅಪ್ಡೇಟೇ ಆಗಿಲ್ಲ.
0: ಚಿತ್ರಗುಪ್ತ,
2: ಅವರು ದಾನದ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ.
0: ಎಲ್ಲ ಪಾಪಿ, ಇರಿ ನಾರದರೆ, ಅವನನ್ನು ಹೊಸಕ್ಕೆ ಹಾಕಿ ಬರುತ್ತೇನೆ.
2: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಅದಕ್ಕೆಲ್ಲ ಸಿದ್ಧಯೋಗಿಗಳ ಅನುಯಾಯಿಗಳಿದ್ದಾರೆ.
4: ತಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸ್ತಿದ್ಯಾ? ಒಬ್ಬ ಅಸಹಾಯಕನ ದೌರ್ಬಲ್ಯವನ್ನು ನೀನು ಲಾಭ ಮಾಡ್ಕೊಳ್ಳೋದು ತಪ್ತಾನೆ?
5: ಇದ್ರಲ್ಲಿ ತಪ್ಪೇನೈತಣ್ಣ? ಅವನಿಗೇನು ಬೇಕೋ ಅದನ್ನ ಅವನಿಗೆ ಕೊಟ್ಟೆ, ನನಗೇನು ಬೇಕೋ ಅದನ್ನ ನಾನು ಪಡೆದೆ. ಇದು ಒಂದು ರೀತಿ ಸಮಾಜದಲ್ಲಿ ಸೇವೆ ತಾನೆ?
4: ಸೇವೆ? ಸಮಾಜ ಸೇವೆ? ಸೇವೆ ಅನ್ನೋದು ನಿಷ್ಕಲ್ಮಶವಾಗಿರಬೇಕು. ಜಾತಿ ಭೇದ ಭಾವ ವರ್ಗ ವರ್ಣಗಳ ರಹಿತವಾಗಿರಬೇಕು. ರಾಗಭಾವಗಳ ದ್ವೇಷ ಬಂಧಗಳ ತ್ಯಾಗವಿರಬೇಕು.
0: ಇದೆಲ್ಲ ಅಸಾಧ್ಯ ಬಿಡಿ, ಅದು ಈಗಿನ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ?
4: ಇದ್ರಲ್ಲ ನಮ್ಮ ಶಿವಯೋಗಿ, ಜ್ಞಾನಯೋಗಿ, ಕಾಯಕ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು. ಅವರ ಸರಳ ನಡೆ ನುಡಿ ಪ್ರಚಾರವಿಲ್ಲದ ಭಕ್ತಯೋಗಿ ಅವರು.
1: ಓಹೋ, ಸನ್ಯಾಸಿಗಳು. ಮಾಡಬಹುದು ಬಿಡಿ.
4: ಸನ್ಯಾಸಿಯಾಗುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಮಹಾನ್ ತ್ಯಾಗ ಬೇಕು.
0: ಅಂತ ತ್ಯಾಗ ಏನು ಮಾಡಿದರು?
4: ಸಂತನಾಗುವುದು ಅಂದರೆ ಅಷ್ಟು ಸುಲಭನಾ? ಇಲ್ಲ, ಜ್ಞಾನಯೋಗಿ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಮಗ. 200 ಎಕರೆ ಜಮೀನು, ಒಕ್ಕಲುತನ, ಸಿರಿ ಕುಟುಂಬದ ಸಿರಿತನದ ಸಿದ್ಧಗುಂಡ ಎಲ್ಲವ ತೊರೆದು ಸಿದ್ದೇಶ್ವರನಾಗಿ ಜಗದುದ್ಧಾರಕ್ಕೆ ಡೊಂಕೆ ಕಟ್ಟಿ ನಿಲ್ಲಲು ಒಂದು ಸಂಕಲ್ಪ ಬೇಕಲ್ವಾ? ಒಂದರಿ ದೇವ್ ಜಾತ್ರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಏರ್ಪಡಿಸಿದ್ದರು.

0: ಮಾನವ ಜನ್ಮ ಪವಿತ್ರವಾದದ್ದು. ಆ ಪಾವಿತ್ರತೆನ ಕಾಪಾಡ್ಕೋಬೇಕು. ವ್ಯಾಮೋಹಕ್ಕೊಳಗಾಗಿ ಗುರುವಣ್ಣ ಮರಿಬಾರ್ದು. ತಂದೆ ತಾಯಿ ಜನ್ಮ ಕೊಟ್ಟರ ನಿಜ, ಆದ ಆ ಜನ್ಮಕ್ ಮೂಲ ಸದ್ಗುರು. ಎಲ್ಲ ನಿಂದ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು.
1: ಶ್ರೀ ಮಲ್ಲಿಕಾರ್ಜುನರ ಪ್ರಭಾವ ಸಿದ್ದೇಶ್ವರರ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ. ಅದಕ್ಕೆ ನಮ್ಮಿ ಶ್ರೀಗಳು.
2: ಗುರುಗಳೇ.
0: ಏನಪ್ಪ ನಿನ್ನ ಹೆಸರು?
2: ಸಿದ್ದು.
0: ಶುದ್ಧ ಮನಸ್ಸಿನ ಸಿದ್ದು.
2: ಅಪ್ಪಾರ, ನಾನು ನಿಮ್ ಜೊತೆ ಬರ್ತೀನ್ರಿ.
0: ಬಾರಪ್ಪ ಕೂತ್ಕೋ.

0: ನಮಸ್ಕಾರ. ನಿಮ್ಮನ್ನು ನೋಡಾಕ ಬಿಜ್ಜರಿಗಿಂದ ಸಿದ್ದೇಶ್ವರ ತಂದೆ ತಾಯಿ ಬಂದಾರ್ರಿ.
1: ನದಿ ಬಂದು ಸಮುದ್ರ ಸೇರದ, ಮತ್ತ ಅದನ್ನೆಲ್ಲಿ ಹುಡುಕ್ತಾರಂತವ್ರು?
0: ಅಪ್ಪಾರ, ನೀವೇನ್ ಹೇಳಾಕತ್ತೀರ ತಿಳಿಯಬಲ್ದ್ರಿ.
1: ಅವ್ರಿಗೆ ಬರಾಕ್ ಹೇಳೋಪ್ಪ.
0: ಆಯ್ತ್ರಿ ಅಪ್ಪಾರ, ಬರ್ರಿ.
2: ಅಪ್ಪಾರ ಅಪ್ಪಾರ, ನಾನು ನನ್ನ

0: ಭಿಕ್ಷೆ ಬೇಡುವುದಕ್ಕೆ ಬಂದಿದ್ದೀನಿ. ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಲಿಸಿಕೊಡಿ ಅಪ್ಪಾರ, ಕಲಿಸಿಕೊಡಿ.
1: ಅಪ್ಪಾರ, ಆಕೆ ಕಷ್ಟ ನಂಗ ನೋಡಕ್ಕಾಗತ್ತಿಲ್ಲ, ಊರಾಗಿನ ಮಂದಿ ಮಾತಾಡೋದು ಕೇಳಕ್ಕಾಗತ್ತಿಲ್ಲ. ಕಳಿಸ್ಕೊಡ್ರಿ ಅಪ್ಪಾರ, ನಮ್ಮ ಮಗನ ನಮ್ಮ ಜೊತೆ ಕಳಿಸ್ಕೊಡ್ರಿ.
2: ನೂರು ಮಂದಿ ನೂರು ಮಾತಾಡ್ತಾರ, ಆ ಮಂದಿ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಿಂದ ಮಾತಾಡರ್ ನಾಳೆ ನಿಮ್ಮಿಂದ ಮಂಡಿ ಊರು ಕೂರ್ತಾರ. ನನಗೂ ನಿಮ್ಮ ಸಂಕಟ ಅರ್ಥಕ್ಕೆತಿ. ನಾನು ಸಮುದ್ರಕ್ಕೆ ಹೆಂಗ್ ಕಟ್ಟಿ ಕಟ್ಲಿ? ಇವನು ಹಂಗ ನೀವು ಕರ್ಕೊಂಡು ಹೋದ್ರೂ ಕಟ್ಟಿ ಕಟ್ಟಕ್ಕಾಗಲ್ಲ, ಯಾಕಂದ್ರ ಅದು ಮತ್ತೊಂದ್ ಕಡೆ ಹರ್ದ ಹರಿತದ. ಇವನು ಸಾಮಾನ್ಯ ಬಾಲಕನಲ್ಲ.
0: ಅಪ್ಪಾರ, ನೀವೇನಂತಿದ್ದೀರೋ ನನಗೆ ತಿಳಿವಲದು. ನನಗೆ ನನ್ನ ಮಗ ಬೇಕಪ್ಪಾರ, ನನಗೆ ನನ್ನ ಮಗ ಬೇಕು.
2: ಅವ್ವ, ನೀನಿವತ್ತು ದೊಡ್ಡ ಮನಸ್ಸು ಮಾಡ. ನಿನ್ನ ಮನಿ ಬೆಳಕು ಜಗತ್ತು ಬೆಳಗಾಕ ಹೊಂಟದ. ತಡಿಬೇಡವ, ಸಮಾಜಕ್ಕಾಗಿ ಒಳ್ಳೆ ತ್ಯಾಗ ಮಾಡು, ಮರಗಾಕ ಹೋಗ್ಬೇಡವ.
0: ಅಪ್ಪಾರ, ಕರಳು ಕತ್ತರಿಸಿ ಸುಮ್ನೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮಗ ಬೇಕಪ್ಪಾರ. ಸಿದ್ದಯ್ಯ, ಸಿದ್ದಪ್ಪ, ನೀನು ನನ್ನ ಜೊತೆ ಬಂದು ಬಿಡು ಮಗ, ಬಂದು ಬಿಡು, ಬಂದು ಬಿಡು ಮಗ.
1: ಹೇಳು ಹೇಳು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಆ ಭಗವಂತಂದ ಏನಾದ ಸಂಕಲ್ಪ ಹಂಗ ಆತೈತಿ. ಬಾ, ಸಮಾಧಾನ ಮಾಡ್ಕೋ, ಅಳ್ಬೇಡ.
3: ಅಷ್ಟೆಲ್ಲ ಸಿರಿವಂತಿಕೆಯನ್ನು ತ್ಯಾಗ ಮಾಡಿ ಬಂದ್ರ ನಮ್ಮಿ ಅಪ್ಪರು, ಹಾಗಾದರೆ ಮುಂದೇನಾಯ್ತು?
4: ಮುಂದ ಗುರುವಿನ ಗುಲಾಮಾದ ಶಿಷ್ಯನ್ಗ ಗುರುವ ತಂದೆ ತಾಯಿಯಾಗಿ ಸಾಲಿ ಕಲ್ಸಿದ್ರು,
5: ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ್ರು, ಹಾಗೆ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದಲ್ಲದೆ ತಮ್ಮ 19ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಮ್ಮ ಗುರುಗಳ ವಚನಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತ ಶಿಖಮಣಿ ಎಂಬ ಗ್ರಂಥ ರಚಿಸಿದರು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದರು. ತಮ್ಮ ಗುರುಗಳ ಕಾಲದ ನಂತರ ಅವರೇ ಗುರುಗಳಾದರು.
6: ಮುಂದಿನ ಮಠದ ಗುರುಗಳು ಅವರೇ ಎಂದ ಮೇಲೆ ಅವರದು ವೈಭೋಗ ಜೀವನ ತಾನೆ, ಬಿಡಿ.
3: ಇಲ್ಲ ಇಲ್ಲ, ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ನನ್ನದು ತನ್ನದು ಎಂಬ ವ್ಯಾಮೋಹ ತೊರೆದ ಮಹಾನ್ ಪುರುಷ. ಅವ್ರ ಬಳಿ ಇದ್ದಿದ್ ಬರೀ ಎರಡೇ ಜೊತೆ ಕೈ ಮಗದ್ ಬಟ್ಟೆ, ಒಂದ್ ಜೊತೆ ಚಪ್ಪಲಿ, ಕನ್ನಡಕ ಅಷ್ಟೇ ಅವರ ಆಸ್ತಿ. ಒಂದ್ ಬಾರಿ ಶ್ರೀಗಳ ಪ್ರವಚನ ನಡೀತಿತ್ತು,

0: Begin your day with a smile. End your day with a smile. Your life will be Your life will be heaven.
1: ಅಪ್ಪಾರಿಗಂತ ಹೇಳಿ ಹೊಸ ಅರ್ಬಿ ತಂದಿನಿ, ಕೊಡಕ್ಕಂತ ಬಂದಿದ್ದೆ.
2: ಅಪ್ಪ ಅಪ್ಪ, ಚಾಕ್ಲೇಟ್ ಕೊಡು ನಂಗೆ.
1: ಸುಮ್ನಿರೋ.
3: ಏನ್ರಿ ಶಂಕರಪ್ಪ, ಈ ಕಡೆ ಬಂದಿರಿ?
1: ಅಪ್ಪಾರ ನೋಡ್ಬೇಕಿತ್ರಿ ಸ್ವಲ್ಪ.
3: ಹೌದನ್ರಿ, ಅಪ್ಪಾರ ಪ್ರವಚನದೊಳಗದರೀ, ಕೇಳಿ ಹೇಳ್ತೀನಿ. ಅಪ್ಪಾರ ನಿಮ್ಮ ನೋಡಕ್ಕಂತಂದು ಶಂಕರಪ್ಪರ್ ಬಂದಾರಿ.
4: ಕಳಿಸ್ಕೊಡ್ಪ.
3: ಆತ್ರಿ ಅಪ್ಪಾರ, ಬರ್ರಿ.
2: ಅಪ್ಪ ಅಪ್ಪ, ಚಾಕ್ಲೇಟ್ ಕೊಡು.
1: ಸುಮ್ನಿರೋ, ನಮಸ್ಕಾರ ಮಾಡು.
2: ನಮಸ್ಕಾರ.
4: ನಮಸ್ಕಾರಪ್ಪ.
1: ಇದನ್ನು ತಗೋರಿ. ನಿಮ್ಮ ಬಲ್ಗೈ ತೋಳು ಹರಿದೆ ತಲ್ರಿ ಅಪ್ಪಾರ, ನಿಮಗಂತೇಳಿ ಹೊಸ ಅರ್ಬಿ ತಂದಿನ್ರಿ ನಾನು, ತಗೋರಿ ಇದನ್ನು.
4: ಹೌದಲ್ಲ, ಹರಿದಾದ ಈ ಕಡೆ ನೋಡು ಎಷ್ಟು ಚಂದದ, ಹಿಂದೆ ನೋಡು ಎಷ್ಟು ಮಸ್ತದ, ಮುಂದೆ ನೋಡಪ್ಪ ಎಷ್ಟು ಸೊಗಸದ. ಜಗತ್ನ್ಯಾಗ ಸುಂದರವಾಗಿರೋದು ಭಾಳದ, ಅದನ್ನ ನೋಡ್ಬೇಕಪ್ಪ ನಾವ.
2: ಅಪ್ಪ ಅಪ್ಪ, ಚಾಕ್ಲೇಟ್ ಕೊಡಪ್ಪ. ಚಾಕ್ಲೇಟ್ ಕೊಡು.
1: ಸುಮ್ನಿರೋ, ಚಾಕ್ಲೇಟ್ ತಿನ್ಬಾರ್ದು. ಸುಮ್ನಿರೋ,
2: ಚಾಕ್ಲೇಟ್ ಕೊಡು.
4: ಏನಂತಪ್ಪ ಅವಂಗ?
1: ಚಾಕ್ಲೇಟ್ ತಿಂದು ಅಲ್ಲೆಲ್ಲ ಹುಳ ತಿಂದವ್ರಿ ಅಪ್ಪಾರ ಅಂದ್ರೂ ಚಾಕ್ಲೇಟ ಕೇಳ್ತಿರ್ತಾನ.
4: ಏನಾಗೋದಿಲ್ಲ, ಒಂದು ಕೊಡ್ಪ. ಏನ್ಪ ಅದು?
2: ನಮ್ಮಪ್ಪ ದಿನಾಲು ಇದು ಸೇರ್ತಾರೆ.
4: ಅದ್ರ ಮೇಲೆ ಏನ್ ಬರ್ದದು? ಅದು
2: ಸ್ಮೋಕಿಂಗ್ ಕಾಸಸ್ ಡಿಸೀಸ್.
4: ಹಂಗಂದ್ರೆ ಏನಪ್ಪ?
2: ಧೂಮಪಾನ ಆರೋಗ್ಯಕ್ಕೆ ಹಾನಿಕರ.
4: ಶಂಕರಪ್ಪ, ನಿನ್ ಮಗ ಭಾರಿ ಶಾನ.

0: ನೆನಪ? ಶಂಕರಪ್ಪ, ಚಾಕ್ಲೇಟ್ ಮೇಲೆ ಏನು ಬರ್ದದು ಓದು.
1: ಏನಿಲ್ರಿ ಅಪ್ಪಾರ.
0: ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವಸಂತೈಸಿಕೊಳ್ಳಿ. ಅಣ್ಣು ಬಸವಣ್ಣವ್ರು ನೋಡಿ, ಕೇಳಿದೆ ಅಲ್ಪ ನೀ? ಮೊದಲು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು.
1: ತಪ್ಪಾತ್ರಿ ಅಪ್ಪಾರ, ಕ್ಷಮಿಸ್ಬಿಡ್ರಿ ನನ್ನ.
0: ನಿನ್ ಕ್ಷಮಸಾಕ ನಾ ಯಾರಪ್ಪ? ನಿನ್ ತಪ್ಪನ್ನ ನೀನ್ ತಿದ್ಕೊಂಡ್ ನಡೆದ್ರ ನಿನ್ಗ ಒಳ್ಳೇದ.
1: ಆತ್ರಿ ಅಪ್ಪಾರ, ಹೋಗ್ ಬರ್ತೀವ್ರಿ ನಾವು.
2: ಇಂಥ ಸರಳ ವ್ಯಕ್ತಿ ಕೇವಲ ಸಂತ ಮಾತ್ರ ಅಲ್ಲ, ಮಹಾನ್ ಜ್ಞಾನೋಪಸಕ. ಎಷ್ಟೋ ವಿದ್ಯಾ ಕೇಂದ್ರಗಳನ್ನ ಸ್ಥಾಪಿಸಿ ನಡೆಸ್ತವ್ರಿ ಇವರು. ಅದ್ರಲ್ಲಿ ಒಂದ್ರಲ್ಲಿ ಇವ್ರ ಹೆಸರಿರ್ಲಿಲ್ಲ ಅಂತೀನಿ, ಒಂದ್ ಬ್ಯಾಂಕ್ ಅಕೌಂಟ್ ಕೂಡ ಇರ್ಲಿಲ್ಲ.
3: ಅದೇ ಇಲ್ರಿ, ಅವ್ರ ಅಂಗಿಗೆ ಕಿಶೆ ಇರ್ಲಿಲ್ಲ ಅಂತೀನಿ.
2: ಅಂತ ನಿಸ್ವಾರ್ಥ ವ್ಯಕ್ತಿ, ಜೊತೆಗೆ ಹಲವು ವಿಶ್ವವಿದ್ಯಾಲಯಗಳಿಂದ ಬಂದಂತ ಡಾಕ್ಟರೇಟ್ ಪದವಿಗಳು, 2018 ಕೇಂದ್ರ ಸರ್ಕಾರದಿಂದ ಬಂದಂತ ಪದ್ಮಶ್ರೀ ಪ್ರಶಸ್ತಿ, ಸರ್ಕಾರ ಮಠ ನಡ್ಸಕ್ ಅನ್ಕೊಟ್ಟ ಕೋಟ್ಯಾಂತರ ರೂಪಾಯಿ ಹಣನ ಸೌಜನ್ಯದಿಂದ ಹಿಂತಿರುಗಿಸ್ದಂತ ಮಹಾನ್ ವ್ಯಕ್ತಿ, ಜೇಬಿಲ್ಲದ ಯೋಗಿ.
0: ನಾನು ಸಂತ, ಭಕ್ತರಿಗೆ ಜ್ಞಾನ ಭಂಡಾರ ಹಂಚೋದ ನನ್ನ ಕಾಯ್ಕ. ಪದವಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ, ಹಣದ ಅನಿವಾರ್ಯತೆನೂ ಇಲ್ಲ. ಈ ಮಠ ನಡ್ಸಕ ಭಕ್ತರದಾರ.
4: ಆಹಾ, ಎಂಥ ಮಾತು, ಎಂಥ ಮಾತು! ಆ ನುಡಿಗಳು ಶಾರದೆಯ ಸಂಗೀತ ಸುದಿಯಂತಿವೆ.
3: ಆಡು ಮುಟ್ಟದ ಸೊಪ್ಪಿಲ್ಲ, ಗುರುಗಳ ಪ್ರವಚನಕ್ಕೊಳಪಡದಿರುವಂತ ಒಂದ್ ವಿಷಯನೂ ಇಲ್ಲ. ಅವ್ರ ಒಂದೊಂದ್ ಮಾತನು ಸೂಜಿಗಳಿನ ಹಂಗ.
2: ಅವ್ರ ಮಾತಿಗೆ ಬರೀ ಮನುಷ್ಯಕ್ಕೆ ಇಡೀ ಪ್ರಕೃತಿನೇ ಸ್ಪಂದಿಸ್ತಿತ್ತು.
5: ಒಂದ ಗಿಡದಾಗ ಒಂದ 10-20 ಪಕ್ಷಿಗಳ ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ.
6: ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಮನಸ್ಸು ವಿಶಾಲ ಮಾಡದ. ಯಾವ ಶಾಸ್ತ್ರನೇ ಇರಲಿ, ಯಾವ ಧರ್ಮನೇ ಇರಲಿ, ಜಗತ್ತಿನಾಗ ಯಾವ್ದೇ ಧರ್ಮ ಇರಲಿ, ಎಲ್ಲಾ ಧರ್ಮದ ಉದ್ದೇಶ ಏನಪ್ಪ? ಎಲ್ಲ ಶಾಸ್ತ್ರಗಳ ಉದ್ದೇಶ ಏನು? ಯಾರ ಈ ಜಗತ್ತಿಗೆ ಬರಲಿ ಜ್ಞಾನಿಗಳು, ಅವ್ರ ಉದ್ದೇಶ ಏನು? ಮನಸ್ಸ ದೊಡ್ಡದ ಮಾಡೋದು.
4: ಎಂತ ಆದರ್ಶ ಬಾಳಣ್ಣ ಅವರದ್ದು, ಆ ಮಹಾಸಂತರದ್ದು.
2: ಹೌದು, ಅವ್ರದ್ದು ಆದರ್ಶ ಬಾಳು. ನುಡಿದಂತೆ ನಡೆದವರು.
3: ಕಾವಿ ಬಟ್ಟೆ ಧರಿಸ್ತವರಲ್ಲ, ಬಿಳಿ ಬಟ್ಟೆಯನ್ನು ಧರಿಸಿ ಶುದ್ಧತೆ, ಸರಳತೆ, ಪ್ರಾಮಾಣಿಕತೆಗೆ ಪ್ರತಿಬಿಂಬವಾಗಿತ್ತು ಅವ್ರ ವ್ಯಕ್ತಿತ್ವ.
2: ಇಂದಿಗೆ ಅವರು ಭೌತಿಕವಾಗಿ ಮರೆಯಾಗಿ 3 ಆಯಿತು. ಆ ಸತ್ಯಸಂತನ ಕೊನೆಯ ಸಂದೇಶದಲ್ಲೂ ನುಡಿದಂತೆ ನಡೆದಾಡುವ ದೇವರವರು.
7: ಅಂತಿಮ ಅಭಿವಂದನ ಪತ್ರ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿ

0: ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಪು, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ.
1: ಎಂತ ಮಹಾಯೋಗಿ ಅಣ್ಣ ಅವರು! ನಂದು ತಪ್ಪಾಯ್ತು ಅಣ್ಣ, ಕ್ಷಮಿಸಿಬಿಡಿ, ಇನ್ನೆಂದೂ ಈ ರೀತಿ ಮಾಡಲ್ಲ, ಅವ್ರು ಹಾಕಿಕೊಟ್ಟ ದಾರಿಲೇ ನಡೀತೀನಿ, ಕ್ಷಮಿಸಿಬಿಡಿ ಅಣ್ಣ.
2: ನಿನ್ನ ಕ್ಷಮಿಸಕ್ ನಾನ್ಯಾರಪ್ಪ? ನಿನ್ ತಪ್ಪನ್ನ ನೀನು ಅರ್ಥಕೋ. ನೀನ್ ಮಾಡೋ ಪ್ರತಿಯೊಂದ್ ಕೆಲ್ಸದಲ್ಲೂ ನಿಸ್ವಾರ್ಥ ಇರ್ಲಿ, ಆ ಕಾಯಕದಲ್ಲಿ ದೇವರಿದ್ದಾನೆ.
3: ಅನ್ನವಾಗಿ ಬರುತ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಬಳೆಯಾಗಿ ಹರಿತಾನ ದೇವರು, ಒಳಗೆ ಜ್ಞಾನದ ಜ್ಯೋತಿಯಾಗಿ ಮೆನಕ್ತಾನ ದೇವರು.
1: ಅಣ್ಣ, ಅಷ್ಟಕ್ಕೂ ನಿಮ್ಮ ಹೆಸರೇನಣ್ಣ?
2: ನನ್ನ ಹೆಸರಾ? ಮೊಹಮ್ಮದ್ ಸಲೀಂ.
4: ಆಹಾ, ಎಂಥ ಯೋಗಿ, ಎಂಥ ಯೋಗಿ! ಇಂಥ ಮಹಾತ್ಮನ ಮಹಿಮೆಯನ್ನು ಅರಿಯದೆ ವ್ಯಥ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದನಲ್ಲ. ನಾರದರೆ, ನಾ ಶಿವಯೋಗಿಯ ದರ್ಶನ ಪಡೆಯಬೇಕಿತ್ತಲ್ಲ.
5: ಅದಕ್ಕೇನಂತೆ, ಅವರು ಈಗ ಸ್ವರ್ಗವಾಸಿಗಳಾಗಿದ್ದಾರೆ, ನಡೆಯಿರಿ ಹೋಗೋಣ. ಏನಿದು ಈ ನಿರಾಳ ಮೌನ? ಇದು ನಿಜವಾಗಿಯೂ ಇಂದ್ರನ ಆಸ್ಥಾನವೇ? ನಾದ ಸುರಭಿಯ ಜೀಂಕಾರವಿಲ್ಲ, ನೃತ್ಯರಾಣಿಯರ ವೈಭೋಗವಿಲ್ಲ, ಏನೀ ಆಶ್ಚರ್ಯ? ಓಹೋ, ಇಂದ್ರದೇವ ಧ್ಯಾನಸ್ಥಿತಿಯಲ್ಲಿ. ಇಂದ್ರದೇವ, ಇಂದ್ರದೇವ!
2: ಓಹೋ ನಾರದರು, ಪ್ರಣಾಮಗಳು. ಏನು ಯಮರಾಜನ ಜೊತೆಯಲ್ಲಿ ಇಷ್ಟು ದೂರ ಪ್ರಯಾಣ?
5: ಅದಿರಲಿ ಇಂದ್ರದೇವ, ದೇವಕನ್ಯರ ಸಂಭ್ರಮದ ಸಂಗಡವ ಬಿಟ್ಟು ಈ ನಿಶ್ಚಲ ಧ್ಯಾನಸ್ಥಿತಿಯಲ್ಲಿ ನೀನು?
2: ಅದೆಲ್ಲ ಆ ಮಹಾಯೋಗಿ, ಜ್ಞಾನಯೋಗಿ, ಸಿದ್ಧಯೋಗಿಗಳ ಪ್ರಭಾವ.
4: ಆಹಾ, ಎಂಥ ಯೋಗಿ! ಇಂದ್ರರೇ, ನಿಮ್ಮ ಅಪ್ಪಣೆ ಇದ್ದರೆ ನಾನು ಆ ಶಿವಯೋಗಿಯನ್ನು ನಮ್ಮ ಲೋಕಕ್ಕೆ ಒಂದೆರಡು ದಿನಗಳ ಕಾಲ ಕರೆದುಕೊಂಡು ಹೋಗಬಹುದೇ?
2: ಅದಕ್ಕೆ ಅಪ್ಪಣೆ ಏಕೆ ಅಮರಾಜ? ಆ ಮಹಾಯೋಗಿಯ ಅವಶ್ಯಕತೆ ಎಲ್ಲರಿಗೂ ಇದೆ, ಧಾರಾಳವಾಗಿ ಕರೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕವನ್ನು ಮಾಡಿದವರು ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೇಳಲಾಗುವ ಮಾನಸಿಕ ಸಾಮರ್ಥ್ಯದ ಕ್ಯಾಲೆಂಡರ್ ಸಮಸ್ಯೆ ಲೆಕ್ಕಗಳು, ರೈಲ್ವೆ ಸಮಸ್ಯೆಗಳು ಹಾಗೂ ರಕ್ತ ಸಂಬಂಧಿತ ಲೆಕ್ಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪ.

0: ವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಸರಣಿಯ ಸಂಚಿಕೆಗೆ ಸ್ವಾಗತ. ನಾನು ಶಿವಪ್ರಸಾದ್, ಸಹ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು, ಚಿತ್ರದುರ್ಗ. ಇಂದಿನ ಸರಣಿಯಲ್ಲಿ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರೋ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಇರೋ ಕಡೆ, ಅದರಲ್ಲಿ ಗಣಿತದ ಪ್ರಶ್ನೆಗಳು ಅಥವಾ ಗಣಿತೀಯ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸಹ ಕೆಲವು ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. ಉದಾಹರಣೆಗೆ PDO, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೆಸೆಟ್, ನೆಟ್, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ನಾವು ಸಾಕಷ್ಟು ಜನ ಈ ಒಂದು ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಕಾರಣ ಅಲ್ಲಿ ಎದಕ್ಕಿಂತ ಅತ್ಯಂತ ಪ್ರಮುಖವಾಗಿರೋ ಕಾರಣ ಏನಪ್ಪಾ ಅಂತಂದ್ರೆ, ಅದು ಗಣಿತದ ಪ್ರಶ್ನೆಗಳು ನಮಗೆ ಬರಲ್ಲ. ಇದು ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಇದನ್ನು ತುಂಬ, ಅದರಲ್ಲೂ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಇದನ್ನು ತುಂಬ ತರೊಳಗೆ ತಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಗಣಿತದ ಪ್ರಶ್ನೆಗಳು, ನಾವು ಗಣಿತ ಓದಿದ್ದೀವಿ ಮರ್ತು ಹೋಗಿದ್ದೀವಿ ಅಥವಾ ನಮ್ಗೆ ಅದು ಮಾಡಕ್ಕೆ ಬರೋದಿಲ್ಲ, ನಮ್ಗೆ ಆನ್ಸರ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಳವಾಗಿರೋ ಪ್ರಶ್ನೆಗಳನ್ನು ಕೂಡ ಕನಿಷ್ಠ ಪ್ರಯತ್ನ ಕೂಡ ಪಡೆದೆ ಅವನ ಹಾಗೆ ಬ್ಲೈಂಡ್ ಆಗಿ ಅಥವಾ ಖಾಲಿ ಬಿಟ್ಟು ಬರೋದು, ಈ ಥರದ ಪ್ರಯತ್ನಗಳು ಮಾಡ್ತಾ ಇರೋದನ್ನು ನಾನು ತುಂಬ ಸರಿ ಗಮನಿಸಿದ್ದೇನೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ, ನಾವಿಲ್ಲೇನು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಭಾಗದಿಂದ ಪ್ರಶ್ನೆಗಳು ಏನು ಬರ್ತವೆ, ಈ ಹೆಚ್ಚು ಕಡಿಮೆ ಪದವಿ ಹಂತದ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳ ಹಂತ ಅಥವಾ ಒಂದು ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು ಪರಿಗಣಿಸಿದ್ರೆ, ಅವನ್ನ ಅರ್ಥ ಮಾಡಿಕೊಂಡು ಅವನ್ನ ಪರಿಹರಿಸೋದಕ್ಕೆ ನಮ್ಗೆ ಬೇಕಾಗಿರೋ ಜ್ಞಾನ ಎಷ್ಟು ಅಂದ್ರೆ, ನಮ್ಮ ಇಂದಿನ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಪಠ್ಯಪುಸ್ತಕಗಳಿದಾವಲ್ವ, ಟೆಕ್ಸ್ಟ್ ಬುಕ್ಸ್, ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಗಣಿತದ, ಅದರಲ್ಲಿ ಅಂಕಗಣಿತ ಮತ್ತೆ ಬೀಜಗಣಿತ, ಅರ್ಥಮೆಟಿಕ್ ಮತ್ತೆ ಆಲ್ಜಿಬ್ರ, ಅದ್ರ ಜೊತೆಗೆ ಜಾಮೆಟ್ರಿ ಅಥವಾ ಏನು ಭೂಮಿತಿ ಶಾಸ್ತ್ರ ಏನಿದೆ, ರೇಖಾಗಣಿತ, ರೇಖಾಗಣಿತದ ಕೆಲವು ಮೂಲಭೂತ ಅಂಶಗಳನ್ನ ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತುಂಬಾ ಗಮನ ಕೊಟ್ಟು ನೋಡ್ಬೇಕಾಗಿರೋದು ಏನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ಇದೇ ಪ್ರಕಾರದ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ, ಈ ವಿಭಾಗದಿಂದ ಬರೋ ಪ್ರಶ್ನೆಗಳು ಯಾವತ್ತೂ ಕೂಡ ನಮ್ಗೆ ಕಷ್ಟ ಅನ್ಸಲ್ಲ. ಮತ್ತು ಇದ್ರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಏನು ಅಂತಂದ್ರೆ, ಬೇರೆ ಪ್ರಶ್ನೆಗಳ ತರ ಇರಬಹುದೇನೋ ಅನ್ನೋ ಉತ್ತರ ಇದರಲ್ಲಿ ಸಿಗಲ್ಲ. ನಾವು ಕೆಲವು ಸಿದ್ಧಾಂತಗಳನ್ನ ಅಥವಾ ಕೆಲವು ಕಲ್ಪನೆಗಳನ್ನ, ಕೆಲವು ವಿಧಾನಗಳನ್ನ ಅಥವಾ ಫಾರ್ಮುಲಾಗಳನ್ನ ಅರ್ಥ ಮಾಡಿಕೊಂಡು ಪ್ರತಿ ಪ್ರಕಾರದ ಪ್ರಶ್ನೆಗಳನ್ನ ಒಂದಷ್ಟು ಬಗೆಹರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ, ಖಂಡಿತವಾಗಿ ನಮಗೆ ಅದನ್ನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಸಿಗೋ ಉತ್ತರ ಅದೇ ಆಗಿರುತ್ತೆ. ಬೇರೆ ಪ್ರಶ್ನೆಗಳಿಗೆ ಇದು ಇರಬಹುದು ಇರಬಹುದು ಅನ್ನೋ ಥರದ ಗೊಂದಲ ಅಥವಾ ಕನ್ಫ್ಯೂಷನ್ಸ್ ಈ ಸೆಕ್ಷನ್ ಅಲ್ಲಿರಲ್ಲ. ಇದು ಈ ಒಂದು ಸೆಕ್ಷನ್ ನ ಪ್ಲಸ್ ಪಾಯಿಂಟ್. ಆದರೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಕನ್ನಡದಲ್ಲಿ ಹೇಳೋದಾದ್ರೆ ಗಣಿತೀಯ ಸಾಮರ್ಥ್ಯದ ಅಥವಾ ಗಣಿತೀಯ ತಾರ್ಕಿಕತೆಯ ವಿಭಾಗದ ಪ್ರಶ್ನೆಗಳ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತೀನಿ, ಅದನ್ನ ಗಮನಿಸಬಹುದು. ಮೊದಲನೇದಾಗಿ, ಯಾವ ರೀತಿಯ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಅನ್ನೋದನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡೋಣಂತೆ. ಅದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳ್ತೇವೆ, ಮೊದಲನೇದಾಗಿ ಒಂದ್ ಕಡೆಯಿಂದ ನೋಡ್ತಾವಣಿ, ಸಂಖ್ಯಾ ಸರಣಿ, ನಂಬರ್ ಸಿಸ್ಟಮ್, ಲಸಾಅ ಮತ್ತು ಮಾಸಾಹ ಅಂದ್ರೆ HCF ಮತ್ತೆ LCMಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಸರಾಸರಿ, ಸಂಖ್ಯಾ ಸರಣಿ ಅಥವಾ ಸಂಖ್ಯಾ ಸರಣಿಯ ಬೆಳವಣಿಗೆ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್, ಅನುಪಾತಗಳು ಮತ್ತು ಪ್ರಮಾಣಗಳು, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್, ಮತ್ತೆ ಪಾಲುದಾರಿಕೆ ಲೆಕ್ಕಗಳು ಅಂದ್ರೆ ಪಾರ್ಟ್ನರ್ಶಿಪ್ ಕ್ವೆಶನ್ಸ್, ಅದರ ಜೊತೆಗೆ ಮಿಶ್ರಣಗಳು, ಮಿಕ್ಸ್ಚರ್ಸ್, ಸಮಯ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು, ಸಮಯ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವೆಶನ್ಸ್, ಶೇಕಡಾವಾರು ಪ್ರಶ್ನೆಗಳು ಪರ್ಸೆಂಟೇಜ್ ಕ್ವೆಶನ್ಸ್, ಏಜ್ ರಿಲೇಟೆಡ್ ಪ್ರಶ್ನೆಗಳು ಅಂದ್ರೆ ವಯಸ್ಸು ಆಧಾರಿತ ಪ್ರಶ್ನೆಗಳು, ಸಮಯ ವೇಗ ಮತ್ತು ದೂರ ಟೈಮ್ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಟೆಡ್ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ವೆನ್ನ ನಕ್ಷೆಗಳು ಅಂದ್ರೆ ವೃತ್ತಾಕಾರದ ಚಿತ್ರಗಳಲ್ಲಿ ತೋರಿಸ್ತಕ್ಕಂಥ ದತ್ತಾಂಶಗಳ ನಕ್ಷೆಗಳು, ಎತ್ತರ ಮತ್ತು ದೂರದ ಪ್ರಶ್ನೆಗಳು, ಲಾಭ ಮತ್ತು ನಷ್ಟದ ಪ್ರಶ್ನೆಗಳು ಪ್ರಾಫಿಟ್ ಅಂಡ್ ಲಾಸ್ ಪ್ರಶ್ನೆಗಳು, ಸಂಭವನೀಯತೆ ಮತ್ತು ವಿಕಲ್ಪಗಳು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್, ಈ ರೀತಿಯ ಕೆಲವು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಹೀಗಾಗಿ ಒಂದು ಈ ಎಲ್ಲಾ ರೀತಿ ಪ್ರಶ್ನೆಗಳು ಅಥವಾ ಈ ಎಲ್ಲಾ ವಿಧದ ಪ್ರಶ್ನೆಗಳು ಅಂತಂದಾಗ ನಮಗೆ ಆಕ್ಚುಲಿ ಇವನ್ನ ನಾವು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅಂದ್ರೆ ದೈನಂದಿನ ಜೀವನದಲ್ಲಿ ತುಂಬಾ ಸರಿ ಈ ಲೆಕ್ಕಾಚಾರಗಳು ಬಳಕೆ ಮಾಡಿದೀವಿ ನಾವು. ಈಗ ಪರ್ಸೆಂಟೇಜ್ ಅಂದಾಗ ನಾವು ಶಾಪಿಂಗ್ ಹೋಗ್ತೀವಿ, 20% ಡಿಸ್ಕೌಂಟ್ ಅಂತ ಇರುತ್ತೆ ಅಥವಾ 10% ಎಕ್ಸ್ಟ್ರಾ ಅಂತ ಇರುತ್ತೆ, ಅದೆಲ್ಲ ಕಡೆ ನಾವಿನ್ನ ತುಂಬಾ ಜನರಲ್ ಆಗಿ ಕಾಮನ್ ಆಗಿ ಬಳಕೆ ಮಾಡ್ಕೊಂಡೇ ಬಂದಿದ್ದೀವಿ. ಆದ್ರೂ ಸಹ ಎಕ್ಸಾಮ್ ಅಲ್ಲಿ ಅಥವಾ ಕೇಳಿದಾಗ ಇದು ಗಣಿತದ ಪ್ರಶ್ನೆ.

ನನಗೆ ಆಗಲ್ಲ ಅನ್ನೋ ಒಂದು ಪೂರ್ವಗ್ರಹ ಪ್ರೆಜುಡಿಸ್ ಏನಿದೆ ಅಲ್ವಾ, ಇದರಿಂದ ನಾವು ಈ ಒಂದು ಸೆಕ್ಷನ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಈಸಿಯಾಗಿ ಬರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕಳ್ಕೊಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇದುಗಳ ಬಗ್ಗೆ ಒಂದು ಮಾಹಿತಿ. ಮೊದಲನೇದಾಗಿ ಸಂಖ್ಯಾ ಸರಣಿ, ಇದನ್ನ ಸ್ವಲ್ಪ ಗಮನಿಸೋಣ. ಅಂತ ಸಂಖ್ಯಾ ಸರಣಿ ಅಂತಂದಾಗ ನಾವು ಪ್ರತಿದಿನ ಕೌಂಟ್ ಮಾಡೋದಕ್ಕೆ, ಎಣಿಸೋದಕ್ಕೆ ಏನು ನಂಬರ್ಗಳನ್ನು ಬಳಸ್ತೀವಿ, ಅದ್ರ ಜೊತೆಗೆ ಒಂದಷ್ಟು ಬಳಕೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ತತ್ವಗಳು ಅಥವಾ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಡೋದು. ಉದಾಹರಣೆಗೆ ಸಂಖ್ಯಾ ಆಧಾರ ಪದ್ಧತಿ. ಸಂಖ್ಯಾ ಆಧಾರ ಪದ್ಧತಿ ಅಂದರೆ ಸಾಮಾನ್ಯ ನಾವು ಬಳಸೋದು ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ. 1 to 9, 10, ಪ್ರತಿ 10ಕ್ಕೆ ಒಂದೊಂದು ಹಂತ ಚೇಂಜ್ ಆಗ್ತಾ ಹೋಗುತ್ತೆ, ಇದು ದಶಮಾಂಶ ಪದ್ಧತಿ ಅಂತ ಕರಿತೀವಿ. ಇಂಥದೇ ಬೇರೆ ಬೇರೆ ಆಧಾರದ ಪದ್ಧತಿಗಳನ್ನು ಕೂಡ ನಾವು ಗಣಿತದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ. ಬೈನರಿ ಸಿಸ್ಟಮ್ ಅಂದರೆ 2ರ ಆಧಾರ ಪದ್ಧತಿ, ಅದೇ ರೀತಿ ಹೆಕ್ಸಾ ಡೆಸಿಮಲ್ ಸಿಸ್ಟಮ್ ಅಂದರೆ 16ರ ಆಧಾರ ಪದ್ಧತಿ, 8ರ ಆಧಾರ ಪದ್ಧತಿ, ಸಾಮಾನ್ಯವಾಗಿ ಎಷ್ಟೇ 5ರ ಆಧಾರ ಪದ್ಧತಿ, ಪಂಚಮಾನ ಪದ್ಧತಿ ಅಂತ ಕರಿತೀವಿ, ಅಷ್ಟಮಾನ ಪದ್ಧತಿ ಅಂತ ಕರಿತೀವಿ. ತುಂಬ ವ್ಯವಸ್ಥೆಗಳು ಇದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮ ಸಾಮಾನ್ಯ ಇವತ್ತಿನ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥದ್ದಕ್ಕೆ 4 ಆಧಾರದ ಪದ್ಧತಿಗಳನ್ನ ಬಳಸ್ಕೊಳ್ತೀವಿ. 1 ದಶಮಾಂಶ ಪದ್ಧತಿ, ನಮ್ಮೆಲ್ಲರಿಗೂ ಗೊತ್ತಿರೋದು. 2ನೇದು ಬೈನರಿ ಸಿಸ್ಟಮ್ ಅಥವಾ ದ್ವಿಮಾನ ಪದ್ಧತಿ. 3ನೇದು ಹೆಕ್ಸಾ ಡೆಸಿಮಲ್ ಸಿಸ್ಟಮ್ ಅಥವಾ 16ರ ಮಾನ ಪದ್ಧತಿ. ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯಾವ ರೀತಿ, ಉದಾಹರಣೆಗೆ 2 ಅನ್ನೋ ಸಂಖ್ಯೆ ದ್ವಿಮಾನ ಪದ್ಧತಿಯಲ್ಲಿ ಯಾವ ರೀತಿ ಬರೆಯಲ್ಪಡುತ್ತದೆ ಅನ್ನೋದು, ಅಥವಾ 1, 0, 1, 1 ಈ ತರ ದಶಮಾನ ಪದ್ಧತಿಯ ಮೌಲ್ಯ ಏನು, ಈ ತರದ ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. ಅಂದ್ರೆ ಸಂಖ್ಯೆಗಳ ಆಧಾರ ಪದ್ಧತಿಗಳಿದ್ದಾವೆ. ಇದನ್ನು ನಾವು 6 ಮತ್ತು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾವಿಲ್ಲಿ ಕಾಣ್ತೇವೆ. ಅದರ ಜೊತೆಗೆ ನೈಜ ಸಂಖ್ಯೆಗಳು, ನೈಜವಲ್ಲದ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್, ಈ ರೀತಿಯ ಬೇರೆ ಬೇರೆ ಸಂಖ್ಯಾ ಪದ್ಧತಿ ಸಂಖ್ಯಾ ವಿವರಣೆಗಳು ಇದ್ದಾವೆ. ಈ ಸಿದ್ಧಾಂತಗಳನ್ನು ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳನ್ನು ಮೇಲೆ ಮಾಡಬಹುದಾದಂಥ ಲೆಕ್ಕಗಳು ಅಂದರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು, ಇದರಲ್ಲಿ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಇದೆ. ಸಾಮಾನ್ಯ ಅದನ್ನ ಬಾಡ್ಮಾಸ್ ನಿಯಮ, BODMAS, ಬಾಡ್ಮಾಸ್ ನಿಯಮ ಅಂತ ಕರಿತೀವಿ. ಇತ್ತ ಸಣ್ಣ ಪುಟ್ಟ ಕೆಲವು ಅಂಶಗಳನ್ನು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಅಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಹ ನಾವು ಕಾಣಬಹುದು. ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇವುಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಚ್ಚಿನ ಗಣಿತ ಜ್ಞಾನ ಏನು ಬೇಕಾಗಿಲ್ಲ. 5 ಮತ್ತು 6ನೇ ಕ್ಲಾಸ್ನ ಗಣಿತದ ಜ್ಞಾನದ ನಮಗೆ ಸಾಕಷ್ಟಾಗುತ್ತೆ. ಇನ್ನು ಲಾಸ ಆ ಮತ್ತು ಮಾಸ ಆ ಅಂದರೆ HCF ಮತ್ತು LCM. ಇಲ್ಲಿ ಈ ಪ್ರಶ್ನೆ ಹೆಂಗೆ ಅಂತಂದ್ರೆ, ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು 50 ಮೀಟರ್ನ ಕಂಬಿ ಮತ್ತು 70 ಮೀಟರ್ನ ಕಂಬಿ ಮತ್ತು 90 ಮೀಟರ್ನ ಕಂಬಿಗಳಿರುತ್ತೆ. ಇವುಗಳನ್ನು ಸಮಾನವಾಗಿ ತುಂಡುಗಳಾಗಿ ಮಾಡೋದಾದರೆ ಎಷ್ಟು ಮೀಟರ್ಗೆ ಇವನ್ನ ತುಂಡರಿಸಬೇಕಾಗತ್ತೆ ಅನ್ನೋ ಒಂದು ಪ್ರಶ್ನೆ. ಅವಾಗ ಏನಾಗುತ್ತೆ, 50, 70 ಮತ್ತು 90ಕ್ಕೆ LCM ಅದನ್ನು ನಾವು ಕಂಡುಹಿಡಬೇಕಾಗತ್ತೆ. ಇಲ್ಲಿ ನಾವು ಈ 6ನೇ ತರಗತಿ ಇರ್ತಕ್ಕಂಥ HCF ಮತ್ತು LCM ಇದಕ್ಕೆ ಸಂಬಂಧಪಟ್ಟಂತಹ ಆಪರೇಷನ್ ಸಿಸ್ಟಮ್ ಯಾವ ರೀತಿ ಅವನ್ನ ಕಂಡುಹಿಡಿಬೇಕು ಮತ್ತು ಅವನ್ನ ರಿವರ್ಸ್ ಆಗಿ ಒಂದಕ್ಕೊಂದಿರ್ತಕ್ಕಂಥ ಸಂಬಂಧಗಳೇನು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗತ್ತೆ. ಸರಾಸರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ನಾವು ಸಾಮಾನ್ಯವಾಗಿ ತುಂಬಾ ಸಲ ನೋಡ್ತಾನೆ ಇರ್ತೀವಿ. ಒಂದು ವಸ್ತುನ ನಾವು 70 ರೂಪಾಯಿ ತಗೊಳ್ತೀವಿ, ಇನ್ನೊಂದು ಸ್ಥಾನ 90 ರೂಪಾಯಿ ತಗೊಳ್ತೀವಿ, ಇವೆರಡರ ಸರಾಸರಿ ಎಷ್ಟು ಅಂದಾಗ ಅಲ್ಲಿ 80 ಅನ್ನೋ ಉತ್ತರ ಸಿಗುತ್ತೆ. ಇನ್ನು ನಮ್ಮ ಸ್ಟೂಡೆಂಟ್ಸ್ ಗಂತೂ ತುಂಬಾ ಚೆನ್ನಾಗಿ ಗೊತ್ತು. ಫಸ್ಟ್ ಇಂಟರ್ ಟೆಸ್ಟ್ ಅಲ್ಲಿ 16 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಇಂಟರ್ ಟೆಸ್ಟ್ ಅಲ್ಲಿ 18 ಮಾರ್ಕ್ಸ್ ಬರುತ್ತೆ, ಸರಾಸರಿ ಮಾರ್ಕ್ಸ್ ಎಷ್ಟು ಅಂತಂದ್ರೆ 17 ಮಾರ್ಕ್ಸ್. ಇನ್ನು ಸರಾಸರಿ ಅಂದ್ರೆ ಅದು ಒಂದು ಮಧ್ಯದ ಅಂಶ. ಈ ಸರಾಸರಿಯಲ್ಲಿ ನಾವು ಬೇರೆ ಬೇರೆ ವಿಧದ ಸರಾಸರಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಸರಾಸರಿ ಅಂದ್ರೆ ಏನು, ಸರಾಸರಿಯನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಸರಾಸರಿಯಲ್ಲಿರ್ತಕ್ಕಂಥ ವಿವಿಧ ವಿಧಗಳು ಯಾವ್ಯಾವು, ಸರಾಸರಿಗೆ ಸಂಬಂಧಪಟ್ಟಂತ ಕೆಲವು ನಿಯಮಗಳು ಯಾವ್ಯಾವು, ಮತ್ತು ಪರಸ್ಪರ ಸರಾಸರಿಯ ನಡುವಿನ ಸಂಬಂಧ ಏನು ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಬಹುತೇಕ ಇದು ನಮಗೆ 7ನೇ ತರಗತಿ ಗಣಿತದ ಪುಸ್ತಕದಲ್ಲಿ ನಮಗೆ ಕಂಡು ಬರುತ್ತೆ. ಸರಳವಾದಂತಹ ವಿಧಾನಗಳಿದಾವೆ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಸಣ್ಣ ಲೆಕ್ಕಾಚಾರದ ಮುಖಾಂತರ ಉತ್ತರಗಳನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಇನ್ನ ಸಂಖ್ಯಾ ಸರಣಿ ಅಥವಾ ಗಣಿತೀಯ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇದನ್ನ ಗಣಿತೀಯ ಪ್ರಗತಿ ಅಥವಾ ಗಣಿತೀಯ ಸರಣಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಏನು ಅಂದ್ರೆ, ಸರಣಿ ಅಂದ್ರೆ ನಮಗೆ ಯಾವಾಗ ಗೊತ್ತಿದೆ, ಒಂದಷ್ಟು ಸಂಖ್ಯೆಗಳು ನಿಯಮಿತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅವು ಮೂವ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ 1, 2, 3, 4, 5 ಅಥವಾ 2, 4, 6, 8 ಅಥವಾ 2, 5, 9, 14 ಹೀಗೆ ಈ ತರದಲ್ಲಿ ಸಂಖ್ಯೆಗಳು ಮೂವ್ ಆಗ್ತಾ ಹೋಗ್ತವೆ. ಇಲ್ಲಿ ಕೇಳಬಹುದಾದಂತ ಪ್ರಶ್ನೆಗಳೇನು ಅಂದ್ರೆ, ಒಂದು ಸರಣಿಯನ್ನ ಕೊಟ್ಟು ಆ ಸರಣಿಯ ಮಧ್ಯದ ಸಂಖ್ಯೆ ಅಥವಾ ಕೊನೆಯ ಸಂಖ್ಯೆಯನ್ನ ಖಾಲಿ ಬಿಟ್ಟು ಆ ಜಾಗದಲ್ಲಿ ಬರಬಹುದಂತಹ ಪ್ರಶ್ನೆ ಅಥವಾ ಒಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇವನ್ನ ನಾವು ಸೀರೀಸ್ ಕ್ವಶನ್ಸ್ ಅಥವಾ ಸಂಖ್ಯಾ ಸರಣಿಯ ಪ್ರಶ್ನೆಗಳು ಅಂತ ಕರಿತೀವಿ. ಅಥವಾ ಇನ್ನು ಕೆಲವು ಸರಿ ಏನಾಗುತ್ತೆ, ಇದನ್ನ ನಮ್ಮ ಜನರಲ್ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಕೂಡ ಅಪ್ಲೈ ಮಾಡ್ಬಿಡ್ತಾರೆ. ಎಕ್ಸಾಂಪಲ್, ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಬರುತ್ತೆ ಎನ್ನುವುದಾದಲ್ಲಿ, ಈ ಹಿಂದಿನ ಮೆಟ್ರೋ ರೈಲು 3 ನಿಮಿಷದ ಹಿಂದೆ ಹೋಗಿದ್ದು
ಇಲ್ಲಿಂದ ಮುಂದಿನ ಮೆಟ್ರೋ ಎಷ್ಟು ನಿಮಿಷಕ್ಕೆ ಬರುತ್ತೆ?

ಈ ತರದ ಒಂದು ಪ್ರಶ್ನೆ, ಅಥವಾ ಇಲ್ಲಿಂದ ಮುಂದಿನ ನಾಲ್ಕನೇ ಮೆಟ್ರೋ ಎಷ್ಟು ನಿಮಿಷಗಳ ನಂತರ ಬರುತ್ತದೆ, ಈ ತರದ ಒಂದು ಜನರಲ್ ಅಪ್ಲಿಕೇಶನ್ ಪ್ರಶ್ನೆ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸಂಖ್ಯೆ ಮತ್ತೆ ಇನ್ನೊಂದು ಸಂಖ್ಯೆಗೆ ಇರ್ತಕ್ಕಂಥ ಡಿಫರೆನ್ಸ್ ಏನು ಅಂತ ನೋಡ್ತೀವಿ. ಆ ಡಿಫರೆನ್ಸ್ ಸ್ಟಡಿ ಆಗಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅನ್ನೋದು ನೋಡ್ತಾರೆ. ಸಂಖ್ಯಾ ಸರಣಿ ಯಾವ ರೀತಿ ಮುಂದುವರಿತಾ ಇದೆ, ಸಂಖ್ಯಾ ಸರಣಿಯ ರಚನೆ ಏನು ಅನ್ನೋ ಅರ್ಥ ಮಾಡಿಕೊಂಡು ಅವ್ರು ಕೇಳಿರೋ ಪ್ರಶ್ನೆ. ಬಹುತೇಕ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಸರಣಿಯನ್ನ ಸರಳವಾಗಿ ಪೂರ್ಣಗೊಳಿಸಿ ಅಂತಿರುತ್ತೆ, ಅಥವಾ ಇಷ್ಟನೇ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಿರುತ್ತೆ, ಅಥವಾ ಇಲ್ಲಿಂದ ಇಲ್ಲಿವರೆಗಿನ ಸರಣಿಯಲ್ಲಿ ಒಂದರಿಂದ ನಾಲ್ಕನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಅಥವಾ ಐದನೇ ಅಂಕಿಯಿಂದ ಒಂಬತ್ತನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಈ ತರದ ಪ್ರಶ್ನೆಗಳನ್ನ ಸಾಮಾನ್ಯ ಕಾಣ್ತೇವೆ. ಇದನ್ನ ನಾವು ಅಂಕಗಣಿತದ ಮಾದರಿಯಲ್ಲಿ ನಾವಿನ್ನ ಅರ್ಥ ಮಾಡ್ಕೋಬಹುದು. ತುಂಬಾ ಸರಳವಾಗಿರೋ ಪ್ರಶ್ನೆಗಳು. ಸಂಖ್ಯಾ ಸರಣಿ ಯಾವ ರೀತಿ ರಚನೆಯಾಗಿದೆ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರೋ ಸಿಂಪಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್, ಸಮಟೈಮ್ಸ್ ಕೆಲವು ಸಾರಿ ಡಿವಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕೂಡ ಬೇಕಾಗುತ್ತೆ. ಈಗ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನ ಒಂದ್ಸರಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನ ಖಡಾಖಂಡಿತವಾಗಿ ನಾವಲ್ಲಿ ಪತ್ತೆ ಹಚ್ಚಬಹುದಾಗಿರುತ್ತೆ. ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಜವಾಗಿ ತುಂಬಾ ಸುಲಭವಾಗಿರುತ್ತೆ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿ ಸರಣಿಗಳನ್ನ ರೂಪಿಸಲಾಗತ್ತೆ, ಸರಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸರಳ ಬಡ್ಡಿ, ಸರಳ ಬಡ್ಡಿ ಸಾಮಾನ್ಯವಾಗಿ ನಾವು ಗಮನಿಸೋದು ಹೆಂಗೆ ಅಂತಂದ್ರೆ, ನಿರ್ದಿಷ್ಟ ಮೊತ್ತ, ನಾವು ಅಸಲು ಅಂತ ಕರಿತೀವಿ, ಅಸಲು ಮತ್ತೆ ಕಾಲ, ಒಂದು ನಿರ್ದಿಷ್ಟ ಮೊತ್ತ. ಎಕ್ಸಾಂಪಲ್ ಮುಖಾಂತರ ಹೇಳ್ಬಿಡ್ತೇನೆ, ಟೆಕ್ಸ್ಚುವಲ್ ಆಗಿ ಹೇಳೋದಕ್ಕಿಂತ ಒಂದು ಉದಾಹರಣೆ ತಗೊಳ್ಳುವಂತೆ. 10,000 ರೂಪಾಯಿ ಅಸಲಿಗೆ ವರ್ಷಕ್ಕೆ ಶೇಕಡ 10% ಬಡ್ಡಿ ಆದಲ್ಲಿ ಬಡ್ಡಿ ಮೊತ್ತ ಎಷ್ಟು, ಒಂದು ವರ್ಷದ ನಂತರ ಬಡ್ಡಿ ಮೊತ್ತ ಎಷ್ಟು ಅಂದ್ರೆ, ಇಲ್ಲಿ 4 ಟರ್ಮ್ಗಳು ನಾವು ನೋಡ್ತೀವಿ. ಒಂದು ಅಸಲು, ಬಡ್ಡಿ ಪ್ರಮಾಣ, ಕಾಲ ಮತ್ತು ಒಟ್ಟು ಮೊತ್ತ, 4 ಅಂಶಗಳು. ಅಸಲು, ಬಡ್ಡಿ, ಬಡ್ಡಿ ಪ್ರಮಾಣ, ಒಟ್ಟು ಮೊತ್ತ. ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಈ 4ರಲ್ಲಿ ಯಾವುದಾದ್ರೂ 3 ಕೊಟ್ಟು ಇನ್ನೊಂದನ್ನ ಪತ್ತೆ ಹಚ್ಚಿ ಅಂತಾರೆ. ಉದಾಹರಣೆಗೆ ಅಸಲು ಮತ್ತೆ ಕಾಲ ಬಡ್ಡಿ ದರವನ್ನ ಕೊಟ್ಟು ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ಬಹುದು, ಅಥವಾ ಒಟ್ಟು ಮೊತ್ತವನ್ನ ಕೊಟ್ಟು ಬಡ್ಡಿ ದರವನ್ನ ಕೊಟ್ಟು ಕಾಲವನ್ನ ಕೊಟ್ಟು ಅಸಲು ಎಷ್ಟು ಅಂತ ಕೇಳ್ಬಹುದು. ಇದರಲ್ಲಿ 4 ಅಂಶಗಳು ಬರೋದ್ರಿಂದಾಗಿ ಈ ಪ್ರಶ್ನೆಗಳನ್ನ ಪರಿಹರಿಸೋದು ತುಂಬಾ ಸುಲಭ ಆಗಿರುತ್ತೆ. ಈ ತರದ ಲೆಕ್ಕಾಚಾರಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಮಾಡಿರ್ತೀವಿ. 10,000 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 2 ರೂಪಾಯಿ ಬಡ್ಡಿ ತರ ಆಯ್ತು ಅಂತಂದ್ರೆ, 6 ತಿಂಗಳಿಗೆ ಒಟ್ಟು ಬಡ್ಡಿ ಎಷ್ಟಾಗತ್ತೆ, ಒಟ್ಟು ಎಷ್ಟು ಮೊತ್ತವನ್ನ ವಾಪಸ್ ಕೊಡಬೇಕಾಗತ್ತೆ, ಅಸಲು ಸಮೇತ ಎಷ್ಟು ಮೊತ್ತವನ್ನು ವಾಪಸ್ ಕೊಡಬೇಕಾಗತ್ತೆ, ಈ ತರದ ಲೆಕ್ಕಾಚಾರಗಳು ನಾವು ಯಾವತ್ತೂ ಮಾಡ್ತಾನೆ ಬಂದಿದೀವಿ. ಸರಳ ಬಡ್ಡಿಯ ಪ್ರಶ್ನೆಗಳು ಜಾಸ್ತಿ ಕಾಂಪ್ಲಿಕೇಶನ್ ಇರಲ್ಲ, ಯಾಕೆ ಅಂತಂದ್ರೆ ಇರೋದೇ 4 ಅಂಶ ಅದರಲ್ಲಿ. ಒಂದು ಅಸಲು, ಬಡ್ಡಿ ಅಂದ್ರೆ ಬಡ್ಡಿ ದರ, ಅಸಲು ಬಡ್ಡಿ ದರ, ಆಮೇಲೆ ಕಾಲ ಎಷ್ಟು ಡ್ಯೂರೇಷನ್ ಅಂತ, ಅದಾದ್ಮೇಲೆ ಒಟ್ಟು ಮೊತ್ತ. ಇವನ್ನು ಕೂಡ ನಾವು ಸರಳವಾಗಿ ಬಿಡಿಸಬಹುದಾಗಿದೆ. ಇನ್ನೊಂದು ರೀತಿಯ ಬಡ್ಡಿ ಅಂದ್ರೆ ಅದು ಚಕ್ರಬಡ್ಡಿ. ಸರಳ ಬಡ್ಡಿಗೆ ಹೋಲಿಕೆ ಮಾಡಿದಾಗ ಚಕ್ರಬಡ್ಡಿಯ ಫಾರ್ಮುಲಾ ಮತ್ತು ಅದರಲ್ಲಿ ಬರೋ ಅಂಶಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಉದಾಹರಣೆಗೆ 10,000 ರೂಪಾಯಿ ಅಸಲು, 1 ತಿಂಗಳಿಗೆ ಶೇಕಡ 1% ಬಡ್ಡಿ ಅಂತೆ, 6 ತಿಂಗಳಿಗೊಮ್ಮೆ ಅಸಲಿಗೆ ಸೇರ್ಪಡೆ ಆಗುತ್ತಿದ್ದಲ್ಲಿ ಇಲ್ಲಿ ವ್ಯತ್ಯಾಸ ಇಷ್ಟೇ. ಸರಳ ಬಡ್ಡಿಯಲ್ಲಿ ಬಡ್ಡಿ ಮೊತ್ತನೇ ಸೆಪರೇಟ್ ಆಗಿರುತ್ತೆ, ಅಸಲೇ ಸೆಪರೇಟ್ ಆಗಿರುತ್ತೆ, ಯಾವತ್ತೂ ಕೂಡ ಬಡ್ಡಿ ಮೊತ್ತ ಅಸಲಿಗೆ ಸೇರಲ್ಲ. ಚಕ್ರಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ಸಮಯದ ನಂತರ ಬಡ್ಡಿ ಮೊತ್ತ ಏನಿರುತ್ತಲ್ಲ, ಬಡ್ಡಿ ತರ ಅಲ್ಲ, ಬಡ್ಡಿ ಮೊತ್ತ ಏನಿರುತ್ತೆ ಅದು ಅಸಲಿಗೆ ಸೇರುತ್ತೆ. ಹಾಗಾಗಿ ಏನಾಗುತ್ತೆ, ಸರಳ ಬಡ್ಡಿಯಲ್ಲಿ ನೀವು ಅಸಲನ್ನ ಟೋಟಲ್ ಟೈಮ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟಕ್ಕೂ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಚಕ್ರಬಡ್ಡಿಯಲ್ಲಿ ಅಸಲು ಆ ಒಂದು ಟೈಮ್ ಪೀರಿಯಡ್ಗೆ ಪ್ರತಿ ಸಲ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಸಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಬಡ್ಡಿ ದರ ಸೇರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಕೂಡ ನಾವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಬಗೆಹರಿಸುವ ಮುಖಾಂತರ, ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಸರಿಯಾಗಿ ಇದನ್ನ ಪರಿಹರಿಸಬಹುದಾಗಿದೆ. ಇದು ಈ ತರದ ಪ್ರಶ್ನೆಗಳು ಇತ್ತೀಚಿನ ಪ್ರಶ್ನೆ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಂಡು ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಚಕ್ರಬಡ್ಡಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರೋದು ತುಂಬಾ ಕಡಿಮೆ. ಸರಳ ಬಡ್ಡಿ ಸಂಬಂಧಪಟ್ಟ ಪ್ರಶ್ನೆಗಳೇ ತುಂಬಾ ಕ್ವಶನ್ ಪೇಪರಲ್ಲಿ ನಾವು ನೋಡ್ತಾ ಇರೋದು. ಆದ್ರೂ ಸಹ ಸರಳ ಬಡ್ಡಿಯ ಜೊತೆಗೆ ಚಕ್ರಬಡ್ಡಿಯ ಪ್ರಶ್ನೆಗಳನ್ನು ಕೂಡ ನಾವು ಪರಿಹರಿಸೋದ್ರಿಂದಾಗಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಪ್ರಮಾಣಗಳು ಮತ್ತು ಅನುಪಾತಗಳು. ಪ್ರಮಾಣ ಅಂತಂದ್ರೆ ಯಾವ್ದಾದ್ರು 2 ಅಂಶಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ. ಉದಾಹರಣೆಗೆ ಒಂದು ಕಂಪನಿ ಕಾಫಿ ಪುಡಿಯಲ್ಲಿ ಶೇಕಡ 60% ಕಾಫಿ ಮತ್ತು ಶೇಕಡ 40% ಚಿಕೋರಿ ಪುಡಿಯನ್ನು ಮಿಶ್ರಣ ಮಾಡಲಾಗಿದೆ ಅಂತಂದ್ರೆ, ನಾವು ಅದನ್ನ 4/6 ಅಥವಾ 6/4, ಪ್ರಶ್ನೆ ಯಾವ ರೀತಿ ಬಂದಿರುತ್ತೋ ಆ ರೀತಿ, ಅಂದ್ರೆ 2 ಅಂಶಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನಾವಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಅನುಪಾತ ಅಂತಂದ್ರೆ 2 ಬೇರೆ ಬೇರೆ ಪ್ರಮಾಣಗಳ ಮಧ್ಯೆ ಅಥವಾ 2 ಬೇರೆ ಬೇರೆ ಉದಾಹರಣೆಗಳ ಮಧ್ಯೆ ಇರ್ತಕ್ಕಂಥ ಅನುಪಾತಗಳನ್ನ ಅಥವಾ ಪ್ರಮಾಣಗಳನ್ನ ಹೋಲಿಕೆ ಮಾಡಿ ಉತ್ತರವನ್ನ ಕಂಡುಹಿಡಿಯಬೇಕಾಗುತ್ತೆ. ಇದು ಸಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಸುಲಭ ಆಗುತ್ತೆ. ಇಲ್ಲಿ ಬಹುತೇಕ ನಾವು ಬಳಕೆ ಮಾಡ್ತಕ್ಕಂಥ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಗಣಿತೀಯ ಅಂಶಗಳು ಅಂತಂದ್ರೆ ಕೂಡೋದು, ಗುಣಿಸೋದು, ಭಾಗಿಸೋದು, ಕಳೆಯೋದು. ಅಗೇನ್ ಮತ್ತೆ ಅದನ್ನ ಹೇಳ್ತಾ ಇದ್ದೇನೆ, ಈ 4 ಮೂಲಭೂತ ಕಾರ್ಯಗಳೇನೋ ಅಲ್ವಾ ಗಣಿತದಲ್ಲಿ, ಈ ಸರಳವಾಗಿರೋ ಕಾರ್ಯಗಳನ್ನು

0: ಈ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಆಲ್ಮೋಸ್ಟ್ ನಾವು ಬಳಸ್ತೇವೆ. ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಅದನ್ನ ಸ್ಕ್ವೇರ್ ಮಾಡೋದು ಅಂದ್ರೆ ವರ್ಗೀಕರಿಸೋದು ಅಥವಾ ಅದನ್ನ ವರ್ಗ ಮಾಡೋದು ಅಥವಾ ಅದ್ರ ವರ್ಗಮೂಲ ಕಂಡಿಡಿಯೋದು ತುಂಬಾ ತುಂಬಾ ಕಡಿಮೆ ಎಕ್ಸಾಂಪಲ್ಸ್ ನೋಡ್ತೇವೆ. ಹೀಗಾಗಿ ಈ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಏನಿದೆ, ಈ ಒಂದು ಪ್ರಕ್ರಿಯೆಗಳನ್ನ ನಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದಂತೂ ನಾವು ಜಾಸ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಇನ್ನು ಸಮಯ ಮತ್ತು ಕೆಲಸ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ? ಒಂದು ಕೆಲಸವನ್ನ 4 ಜನ ಒಂದು ದಿನದಲ್ಲಿ ಮುಗಿಸಬಹುದಾದಲ್ಲಿ ಅದೇ ಕೆಲಸವನ್ನು ಇಬ್ಬರು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು? ಅಥವಾ ಒಂದು ಇಬ್ಬರು ಸೇರಿ ಒಂದು ಕೆಲಸವನ್ನು 6 ದಿನದಲ್ಲಿ ಮುಗಿಸಬಹುದಾದರೆ 4 ಜನರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು? ಅಂದ್ರೆ ಕೆಲಸ ಮತ್ತು ಸಮಯ. ಇಲ್ಲಿ ನಾವಿದನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಅಪ್ಲೈ ಮಾಡ್ಕೊಂಡು ಹೇಳೋದಾದ್ರೆ, ನಾವು ಕೂಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಒಂದು ಹೊಲದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ 20 ಕೂಲಿಗಳು ಬೇಕು ಅಂತಂದ್ರೆ, ನಮಗೆ 5 ಜನ ಕೂಲಿಗಳು ಸಿಕ್ಕರೆ ಅದು ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತೆ? ಆಬ್ವಿಯಸ್ಲಿ 4 ದಿನಕ್ಕೆ ಮುಗಿಯುತ್ತೆ. ಒಂದು ವೇಳೆ 10 ಜನ ಕೂಲಿಗಳು ಸಿಕ್ಕರೆ 2 ದಿನಕ್ಕೆ ಮುಗಿಯುತ್ತೆ. ಈ ತರದಲ್ಲಿ ಸಮಯ ಮತ್ತು ಕೆಲಸದ ಪ್ರಶ್ನೆಗಳನ್ನ ನಾವು ಲೆಕ್ಕಾಚಾರಗಳು ಯಾವತ್ತೂ ಮಾಡ್ತಾ ಇರ್ತೇವೆ. ಇವನು ಸಹ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸಮಯ, ವೇಗ ಮತ್ತು ದೂರ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷ ಚಲಿಸಿದಲ್ಲಿ ಅದು ಎಷ್ಟು ದೂರ ಕ್ರಮಿಸಿರುತ್ತದೆ? ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ: ಟೈಮ್, ಡಿಸ್ಟೆನ್ಸ್, ಸ್ಪೀಡ್. ಸಮಯ, ದೂರ ಮತ್ತು ವೇಗ, ಈ 3ರಲ್ಲಿ ಯಾವುದಾದ್ರೂ 2 ಅಂಶಗಳನ್ನು ಕೊಟ್ಟು ಮತ್ತೊಂದು ಅಂಶವನ್ನು ಪತ್ತೆ ಹಚ್ಚಿ ಅಂತ ಕೇಳ್ತಾರೆ. ಎಕ್ಸಾಂಪಲ್, ನಿರ್ದಿಷ್ಟ ವೇಗದಲ್ಲಿ ಇಷ್ಟು ಸಮಯ ಚಲಿಸಿದ್ರೆ ಎಷ್ಟು ದೂರ ಹೋಗುತ್ತೆ ಅಂತಂದು, ಅಥವಾ ನಿರ್ದಿಷ್ಟ ವೇಗದಲ್ಲಿ ಇಷ್ಟು ದೂರ ಕ್ರಮಿಸೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದು ಈ ತರದ ಪ್ರಶ್ನೆಗಳನ್ನು ನಾವು ಕಾಣಬಹುದು. ಇನ್ನು ಲಾಭ ಮತ್ತು ನಷ್ಟದ ಪ್ರಶ್ನೆಗಳು. ಒಬ್ಬ ನಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದಷ್ಟು ಬಂಡವಾಳ ಅಂದ್ರೆ ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ, ಪ್ರಿನ್ಸಿಪಲ್ ಅಂತ. ಇನ್ವೆಸ್ಟ್ಮೆಂಟ್ ಅಂತ ಪದ ಜಾಸ್ತಿ ಕರಿತೇವೆ. ಒಂದಷ್ಟು ಬಂಡವಾಳ ಹೂಡಿರ್ತೀವಿ, ಅದನ್ನ ಇಷ್ಟು ಮೊತ್ತಕ್ಕೆ ಮಾರಾಟ ಮಾಡಿದ್ರೆ ಆಗಬಹುದಾದ ಲಾಭ ಎಷ್ಟು ಅಂತಂದು, ಇಲ್ಲಿ 3 ಅಂಶಗಳು ಬರುತ್ತೆ: 1 ಬಂಡವಾಳ, 2 ಲಾಭದ ಪ್ರಮಾಣ, 3 ಲಾಭದ ಮೊತ್ತ. ಒಂದು ಉದಾಹರಣೆ ತಗೊಳ್ತೇನೆ. 100 ರೂಪಾಯಿಗೆ ಒಂದು ಸರಕನ್ನು ತಂದು 20% ಲಾಭಕ್ಕೆ ಮಾರಬೇಕಾದರೆ ಅದನ್ನು 800 ರೂಪಾಯಿಗೆ ಮಾರಾಟ ಮಾಡಬೇಕು ಇಂತ ಪ್ರಶ್ನೆ. ಅಥವಾ 800 ರೂಪಾಯಿಗೆ ತಂದ ಸರಕನ್ನು 960 ರೂಪಾಯಿಗೆ ಮಾರಾಟ ಮಾಡಿದರೆ ಎಷ್ಟು ಲಾಭವನ್ನು ಪಡೆದಂತೆ, ಎಷ್ಟು ಶೇಕಡಾವಾರು ಎಷ್ಟು ಲಾಭವನ್ನು ಪಡೆದಂತಾಯಿತು ಅನ್ನೋ ತರದ ಪ್ರಶ್ನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿವರೆಗೂ ನಾವು ನೋಡಿದ ಎಲ್ಲಾ ಪ್ರಶ್ನೆಗಳು ಗಮನಿಸಿ, ಇವು ನಮಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗಿನ ಮ್ಯಾಥಮೆಟಿಕ್ಸ್ ಅಲ್ಲಿ, ಅಂದ್ರೆ ನಾವೆಲ್ಲರೂ ಕೂಡ ಇವನ್ನೆಲ್ಲ ಓದಿ ಬರೆದು ಪಾಸ್ ಆಗಿ ಅವತ್ತಿನ ಕಾಲಕ್ಕೆ ನಾವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಎಲ್ಲ ಸ್ಕೋರ್ ಮಾಡ್ಕೊಂಡು ಬಂದಿರೋರು. ಹಾಗಾಗಿ ನಮ್ಗೆ ಯಾವುದು ಬರಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದ್ಬಿಡ್ಬೇಕು. ನಾವು ತೆಗೆದಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಸಾಧ್ಯ ಆದಷ್ಟು ಜಾಸ್ತಿ ಜಾಸ್ತಿ ಇವನ್ನ ಪ್ರಾಕ್ಟೀಸ್ ಮಾಡಿದಷ್ಟು, ಅಂದ್ರೆ ಜಾಸ್ತಿ ಜಾಸ್ತಿ ಪ್ರಶ್ನೆಗಳನ್ನ ಬಗೆಹರಿದಷ್ಟು ನಮಗೆ ಇವು ಜಾಸ್ತಿ ಪರ್ಫೆಕ್ಟ್ ಆಗುತ್ತೆ. ಆ ಫಾರ್ಮುಲಾಗಳು, ಮೆಥಡ್ಗಳು ತರ ಒಳಗೆ ಉಳಿಯುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು. ಇದಕ್ಕೆ ಮತ್ತೀಗ ಬೇರೆ ತರದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತಂದ್ರೆ, ನಿಮಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮೆಟೀರಿಯಲ್ ಅಥವಾ ರೆಫರೆನ್ಸ್ ಮೆಟೀರಿಯಲ್ ಯಾವ್ದಾದ್ರು ಬೇಕು ಅಂತಂದ್ರೆ, RS ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದೊಂದು ಪುಸ್ತಕ ಯಾವತ್ತಿಂದಲೂ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಗುರುರಾಜ್ ಬುಲ್ಬುಲೆ ಅವರ ಒಂದು ಕೃತಿ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮಗೆ ಯೂಟ್ಯೂಬ್ ನೋಡ್ಕೊಂಡು ಕಲಿತೀನಿ ಅನ್ನೋದಾದ್ರೆ, ಬಹುತೇಕ ಎಲ್ಲಾ ಕೋಚಿಂಗ್ ಕ್ಲಾಸ್ನವರು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ಟೈಟಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ, 1000 ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಕಾಣಬಹುದು. ಕನ್ನಡದಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಕನ್ವೀನ್ಸ್ ಅನ್ಸುತ್ತೋ ಅಂತ ಒಂದು ಕೋಚಿಂಗ್ ಕ್ಲಾಸ್ ನ ವಿಡಿಯೋಗಳನ್ನ ನೋಡಿ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಲ್ಲಿ ನೋಡಿ ಕಂಟೆಂಟ್ ಯಾವಿದೆ ಅಂತ. ನಿಮಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತ ಅನ್ಸುತ್ತೋ ಆ ರೀತಿಯ ಪ್ರಶ್ನೆಗಳ ವಿಡಿಯೋಗಳನ್ನ ನೋಡೋ ಮುಖಾಂತರ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ನೀವು ಎಷ್ಟು ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಅಂಡ್ ಆ ಮೆಥಡ್ ಅಷ್ಟು ಸ್ಪಷ್ಟವಾಗಿ ನಿಮ್ಮ ತಲೆಗೆ ಉಳಿಯತ್ತಾ ಹೋಗುತ್ತೆ, ಮತ್ತೆ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ಈ ಪ್ರಶ್ನೆ ಅಥವಾ ಈ ಒಂದು ವಿಭಾಗದ ಪ್ರಶ್ನೆಗಳಿಂದ ಸಂಪೂರ್ಣ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜರಧ್ವನಿ ಕೇತದವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯದ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಡಿ ಸುವರ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಲ್ಲಿ ನೈತಿಕ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸತ್ಯ, ಪ್ರಾಮಾಣಿಕತೆ, ಗೌರವ, ಸಹಾನುಭೂತಿ ಮತ್ತು ಶಿಸ್ತು ಮುಂತಾದ ಮೌಲ್ಯಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸುತ್ತವೆ. ಇಂತಹ ಉತ್ತಮ ಗುಣಗಳು ಮನೆ ಮತ್ತು ಶಾಲೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ ಮಂಡ್ಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
4: ಧನ್ಯವಾದ
3: ಮೇಡಮ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮೇಡಮ್.
4: ನನ್ನ ಹೆಸರು ಡಾಕ್ಟರ್ ಸುವರ್ಣ ಅಂತ ಹೇಳಿ, ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಿಂದ 32 ನಾನು ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾ 2020 ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ.
3: ಓಕೆ ಮ್ಯಾಮ್, ಬಹಳ ಸಂತೋಷ ಮೇಡಮ್. ಮ್ಯಾಮ್, ಮೊದಲಿಗೆ ನಾವು ಹೇಳ್ತಾ ಇರೋದು ಮನೆಯ ಮೊದಲ ಪಾಠಶಾಲೆ ಎಂಬ ವಿಷಯವಾಗಿ. ಹಾಗಿದ್ರೆ ಮನೆಯ ಮೊದಲ ಪಾಠಶಾಲೆ ಎನ್ನುವುದರ ಅರ್ಥವೇನು ಮೇಡಮ್?
4: ಮನೆ ಮೊದಲ ಪಾಠಶಾಲೆ ಅಂತಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಗುವಿನ ಆರಂಭಿಕ ಕಲಿಕೆ ಎಲ್ಲಿ ಆಗತ್ತೆ ಅಂತ ಹೇಳಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಗು ಔಪಚಾರಿಕ ಶಿಕ್ಷಣಕ್ಕೆ ಒಳಪಡುವ ಮುನ್ನ ಅದು ಮನೆಯಲ್ಲಿ ಅನೌಪಚಾರಿಕ ಶಿಕ್ಷಣಕ್ಕೆ ಒಳಪಡುತ್ತೆ.
3: ಹೌದು,
4: ಅಲ್ಲಿ ಕುಟುಂಬವೇ ಶಾಲೆ ಆಗತ್ತೆ, ಪೋಷಕರು ಮೊದಲ ಶಿಕ್ಷಕರಾಗ್ತಾರೆ.
3: ಹೌದು.
4: ಮತ್ತೆ ಮಗುವಿನೊಂದಿಗೆ ಯಾರೆಲ್ಲ ಕುಟುಂಬದಲ್ಲಿ ಒಡನಾಡ್ತಾರೋ ಅವರೆಲ್ಲರೂ ಕೂಡ ಶಿಕ್ಷಕರಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನ ಬೀರ್ತಾ ಹೋಗ್ತಾರೆ. ಮೊದಲ 5 ಮಗು ಏನೆಲ್ಲ ಕಲ್ತ್ಕೊಳ್ತಾ ಹೋಗ್ತದೋ ಅದು ಅದರ ಮುಂದಿನ ನಡವಳಿಕೆಯನ್ನ ಮತ್ತೆ ಭವಿಷ್ಯವನ್ನ ಮತ್ತೆ ವ್ಯಕ್ತಿತ್ವವನ್ನ ರೂಪಿಸೋದ್ರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಉದಾಹರಣೆಗೆ, ಈಗ ಮಗು ಮಾತು ಕಲಿಯುವಂತದ್ದಾಗ್ಬೋದು, ನಡವಳಿಕೆಯನ್ನು ರೂಪಿಸ್ಕೊಳ್ಳುವಂತದ್ದಾಗ್ಬೋದು, ಶಬ್ದಗಳನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡೋದು, ವಾಕ್ಯ ರಚನೆ ಮಾಡೋದು, ಮತ್ತೆ ತನ್ನಲ್ಲಿರುವಂತದನ್ನ ಹಂಚಿಕೊಳ್ಳುವಂಥದ್ದು, ಕೆಲವು ಮೌಲ್ಯಗಳಾದ ಕರುಣೆ, ಪ್ರಾಮಾಣಿಕತೆ, ಶಿಸ್ತು, ಲೆಕ್ಕಾಚಾರ, ಬದ್ಧತೆ, ಸಮಯ ನಿರ್ವಹಣೆ, ಇವೆಲ್ಲವನ್ನ ಕಲ್ತ್ಕೊಳ್ತಾ ಹೋಗ್ತದೆ. ಹಾಗೆಯೇ ಆ ಕುಟುಂಬದ ಸಾಂಸ್ಕೃತಿಕ ಆಚರಣೆಗಳಿರ್ತಾವಲ್ಲ, ಅಲ್ಲಿ ಸರಳವಾದ ಶಿಸ್ತನ್ನ ಕಲ್ತ್ಕೊಳ್ಳುತ್ತೆ ಮಗು, ಪ್ರಾರ್ಥನೆ ಮಾಡುವುದನ್ನ ಕಲ್ತ್ಕೊಳ್ಳುತ್ತೆ, ಆಹಾರವನ್ನ ಹೇಗೆ ತಕೊಳ್ಬೇಕು ಅಂತ ಕಲ್ತ್ಕೊಳ್ಳುತ್ತೆ. ಮತ್ತೆ ಈಗ ಉದಾಹರಣೆಗೆ ಹಬ್ಬ ಹರಿದಿನಗಳಲ್ಲಿ ಬಹುಶಃ ನಿಮ್ಗೆ ನೆನಪು ಮಾಡ್ಕೊಳ್ಳಿ, ಎಲ್ಲವನ್ನ ಶಿಸ್ತಾಗಿ ಸ್ನಾನ ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಾದ ನಂತರ ತಿಂಡಿ ತೀರ್ಥಗಳನ್ನ ಕೊಡ್ತಾರೆ.
3: ಹೌದು,
4: ಮಗುವಿಗೆ ಅದಕ್ಕೆ ಗೊತ್ತಿಲ್ಲದಂತೆನೆ ಏನ್ ಮಾಡ್ತಾರೆ, ಹಸುವು ನಿಗ್ರಹಣ ಮಾಡೋ

0: ಇರುವಂತದ್ದು, ಮತ್ತೆ ದೇಹ ಸ್ವಚ್ಛಪಡಿಸ್ಕೊಳ್ಳುವಂತದ್ದು ಇತ್ಯಾದಿಗಳನ್ನ ಕಲಿಸ್ಕೊಡ್ತಾ ಹೋಗ್ತಾರೆ. ಮತ್ತೇನಾಗತ್ತೆ ಅಂದ್ರೆ, ಈಗ ಕುಟುಂಬದಲ್ಲಿ ಹಿರಿಯರನ್ನ ಹೇಗೆ ನೋಡ್ಕೊಳ್ಬೇಕು, ಸಂಬಂಧಿಕರು ಬಂದಾಗ ಹೇಗೆ ನಡ್ಕೊಳ್ಬೇಕು, ಇದನ್ನ ಕೂಡ ಹೇಳ್ಕೊಡ್ತದೆ. ಮತ್ತೆ ಇದರಲ್ಲಿ ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಸಣ್ಣದೊಂದು ಮಗು, ಬಹುಶಃ ಒಂದು 3 ವರ್ಷ 4 ವರ್ಷ ಇರ್ಬೋದು ಅಂತ ಹೇಳಿ ಕಾಣಿಸ್ತದೆ. ನಾನು ಮಾವಿನ ಹಣ್ಣು ತಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಅಂಗಡಿಯ ಬಳಿ ನಿಂತಿದ್ದೆ. ಆಗ ಒಬ್ಬ ತಂದೆ ಮಗು ಜೊತೆನಲ್ಲಿ ಮಗು ಇತ್ತು, ಹಣ್ಣನ್ನ ವ್ಯಾಪಾರ ಮಾಡ್ತಾ ಇದ್ರು. ನಂಗದ್ ಬೇಕು ಇದ್ ಬೇಕು ಅಂತೆಲ್ಲ ಕೇಳ್ತಾ ಇತ್ತು. ಆಯ್ತಪ್ಪ ಆಯ್ತಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾ ನಂದೆ ಹಣ್ಣನ್ನ ಹೆಕ್ಕಿ ಹೆಕ್ಕಿ ತೆಗೆದು ಅವರು ಇದ್ ತಕೋಬೋದ ನೋಡಿ, ಮಗುಗೆ ಏನು ಗೊತ್ತಾಗಲ್ಲ ಅಲ್ಲಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ಆ ತಂದೆ ಮಾಡ್ತಾ ಇದ್ದ ಕೆಲ್ಸ ಏನು ಗೊತ್ತಾ, ಒಂದೊಂದನ್ನು ತೋರಿಸಿ ಇತ್ತಗೊಳ್ಳೋಣವಾ ಇತ್ತಗೊಳ್ಳೋಣವಾ, ಹೌದಾ ಇದು ಬೇಡವಾ, ಯಾಕೆ ಈ ತರದನ್ನೆಲ್ಲ ಕೇಳ್ಕೊಂಡು ನೋಡ್ತಾ ಇದ್ರೆ ನಾನು ಕುತೂಹಲದಿಂದ ನೋಡ್ತಾ ಇದ್ದೆ ಪಕ್ಕದಲ್ಲೇ, ಏನ್ ಮಾಡ್ತಾ ಇದಾರೆ ಇವ್ರು ಅಂತ. ಆಗ ಆ ಮಗುಗ ಹಾಪ ಇತ್ತಕೋ ಅತ್ತಕೋ ಹೀಗೆ ಹೇಳ್ತಾ ಇತ್ತು. ಮತ್ ಅವ್ರು ಏನ್ ಆ ಮಗು ಏನನ್ನ ತೋರಿಸ್ತಾ ಇತ್ತು ಅದನ್ನೇ ಹೆಕ್ತಾ ಇದ್ರು ಮತ್ ಇಟ್ಕೋತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ಅವ್ರಿಗೆ ದುಡ್ಡು ಕೊಟ್ರು, ದುಡ್ಡು ಕೊಟ್ಟುಬಿಟ್ಟು ಅವ್ರೇನು ವಾಪಸ್ ಚಿಲ್ರೆನ ಕೊಟ್ರು ಅಂಗಡಿ ಆತ. ಕೊಟ್ಟಾದ್ಮೇಲೆ ಇವ್ರೇನ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ, ತಂದೆ ಏನ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ, ಎಣಿಸ್ಬಿಟ್ಟು ತಗೋಪ ಅಂತ ವಾಪಸ್ ಕೊಟ್ರು. ಅಂದ್ರೆ ಚಿಲ್ರೆನ ಹೆಚ್ಚಿಗೆ ಕೊಟ್ಬಿಟ್ಟಿದ್ರು ಆತ. ಇವರು ವಾಪಸ್ ಕೊಟ್ರು. ವಾಪಸ್ ಕೊಟ್ಟಾಗ ಮಗು ಕೂಡ ಆಶ್ಚರ್ಯದಿಂದ ನೋಡ್ತಾ ಇದೆ, ನಾನು ಸುಮ್ನೆ ಹಾಗೆ ನೋಡ್ತಾ ಇದ್ದೆ. ನೀವು 100 ರೂಪಾಯಿ ಅನ್ಕೊಂಡು 80 ರೂಪಾಯಿ ಕೊಟ್ಬಿಟ್ಟಿದ್ದೀರಿ, ನಾನ್ ಕೊಟ್ಟಿದ್ದು 50 ರೂಪಾಯಿ, ತಗೊಳ್ಳಿ ವಾಪಸ್ ಅಂತ ಹೇಳಿ ಕೊಟ್ರು. ಆವಾಗ ಆ ಮಗು ಕೇಳ್ತು, ಅಪ್ಪ ಹೆಚ್ಚಿಗೆ ಕೊಟ್ಬಿಟ್ಟಿದ್ರಾ? ಹೌದಾ ಹೇಳಿ ಮಗು ಅಂತ. ಹೌದು ಪುಟ್ಟ, ಅದು ಅವ್ರಿಗೆ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ತೊಂದ್ರೆ ಆಗತ್ತೆ ಅಂತ ಹೇಳಿ. ಸಣ್ಣ ಮಗು 3-4 ವರ್ಷದಷ್ಟೇ, ಅವರು ತಂದೆ ಹೇಳ್ತಾ ಇದಾರೆ, ಬಹಳ ಖುಷಿ ಆಗೋಯ್ತು. ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಮಗುವಿಗೆ ಲೆಕ್ಕಾಚಾರನು ಹೇಳ್ಕೊಡ್ತಾ ಇದಾರೆ, ಮತ್ತೆ ಪ್ರಾಮಾಣಿಕತೆ ಹೇಳ್ಕೊಡ್ತಾ ಇದಾರೆ, ಬದ್ಧತೆಯನ್ನ ಕೂಡ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತೆ ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, ಆ 5 ವರ್ಷಗಳಲ್ಲಿ ಯಾವ ಮನೆಯಲ್ಲಿ ಮಗು ಸುರಕ್ಷಿತತೆಯನ್ನ ಅನುಭವಿಸುತ್ತೋ, ಪ್ರೀತಿ ವಿಶ್ವಾಸಗಳನ್ನ ಪೂರ್ಣ ಪ್ರಮಾಣದಲ್ಲಿ ಗಳಿಸ್ಕೊಳ್ಳುತ್ತೋ, ಮತ್ತೆ ಸೂಕ್ತ ಮಾರ್ಗದರ್ಶನ ಪಡ್ಕೊಳ್ಳುತ್ತೋ, ಆ ಮಗು ತುಂಬಾ ಸದೃಢವಾಗಿ ಬೆಳೆಯುತ್ತಂತೆ. ಆದ್ರಿಂದ ಆ 5 ವರ್ಷಗಳಲ್ಲಿ ಏನೆಲ್ಲ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಅಂತರ್ಗತ ಮಾಡ್ಬೋದು, ಅಂದ್ರೆ ಅವರು ತಮ್ಮದಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು, ಅದೆಲ್ಲವನ್ನ ನಮ್ಮ ಮೂಲಕ ಅಂದ್ರೆ ಪೇರೆಂಟ್ಸೇ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಗಾಂಧೀಜಿ ಏನ್ ಹೇಳ್ತಾರೆ ಗೊತ್ತಾ, ನಿಮ್ಮ ಮಕ್ಕಳಲ್ಲಿ ನೋಡ ಬಯಸುವ ಬದಲಾವಣೆ ನಿಮ್ಮಿಂದಲೇ ಆಗ್ಲಿ ಅಂತ.
1: ಹೌದು ಮೇಡಮ್,
0: ಅಲ್ವಾ? ಯಾಕೆಂತ ಹೇಳಿದ್ರೆ ಇಂಥದ್ದೇನು ಒಳ್ಳೇದು ಅಂತ ಹೇಳ್ತೀವಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಹೇಳ್ತೀವಿ, ಮತ್ತೆ ಇದು ತಪ್ಪು ಅಂತ ಹೇಳಿ ಹೇಳ್ತೀವಿ. ಈಗ ನಾನೇನೆ ಊಟ ಮಾಡ್ಬೇಕಾದ್ರೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರೆ ನನ್ ಮಗು ಏನ್ ಮಾಡುತ್ತೆ ಹೇಳಿ, ಅದನ್ನೇ ನೋಡಿ ಕಲಿಯುತ್ತೆ. ಆಗ ನಾವು ಮನೆಯಲ್ಲಿ ಒಂದು ನಿಯಮ ಹಾಕೊಳ್ಬೇಕು, ಏನಂತಂದ್ರೆ ಊಟ ಮಾಡ್ಬೇಕಾದ್ರೆ ನಾವ್ ಹೀಗಿರ್ಬೇಕು, ಹಿರಿಯರು ಬಂದಾಗ ಹೀಗ್ ಕೂತ್ಕೊಳ್ಬೇಕು ಅನ್ನೋವಂಥದ್ದನ್ನ ನಾವೇ ತೋರಿಸ್ಕೊಟ್ರ, ಅಂದ್ರೆ ಪೋಷಕರು ತೋರಿಸ್ಕೊಟ್ಟಾಗ ಏನಾಗುತ್ತೆ, ಮಗು ಹಾಗೇ ಅದನ್ನ ಕಲಿತಾ ಹೋಗ್ತದೆ. ಹಾಗಾಗಿ ಈ ಸರಿ ತಪ್ಪುಗಳನ್ನ ನಿರ್ವಹಿಸುವಂತಹ ಪಾಠವನ್ನ ಹೇಳ್ಕೊಡುವಂತದ್ದು ಮನೇನೆ. ಮತ್ತೆ ಆ ಸರಿ ತಪ್ಪುಗಳನ್ನ ಹೇಳ್ಕೊಡ್ಬೇಕಾದ್ರೆ ಯಾವ ಪೋಷಕರು ಮಗುವನ್ನ ತುಂಬಾ ನಿಯಂತ್ರಣ ಮಾಡ್ತಾರೋ ಅದು ಹೆದರಿಕೆಯಲ್ಲಿ ಬೆಳೀತದೆ.
1: ಹೌದು ಮೇಡಮ್.
0: ಯಾವ ತಂದೆ ತಾಯಿ ಅದನ್ನ ವಿವರಿಸಿ ಅರ್ಥ ಮಾಡ್ಕೊಳ್ತಾರೋ ಅರ್ಥ ಮಾಡಿಸ್ತಾರೋ ಆ ಮಗು ಜವಾಬ್ದಾರಿಯುತವಾಗಿ ಬೆಳೀತದೆ.
1: ಹೌದು.
0: ಯಾವ ತಂದೆ ತಾಯಿ ಮಗು ನೊಂದ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಬಿಡ್ತಾರೋ ಅದು ಬೇಜವಾಬ್ದಾರಿಯುತವಾಗಿ ಬೆಳೀತಾ ಹೋಗ್ತದೆ. ಹಾಗಾಗಿ ಒಂದ್ ಮಾತಿದೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ ಅಂತ. ಯಾವುದಾದರೂ ಒಂದರ ಪ್ರಭಾವವನ್ನ ನಿರಂತರತೆ ಸೋಲಿಸುತ್ತಂತೆ.
1: ಹೌದು.
0: ಹಾಗಾಗಿ ಯಾವಾಗ್ಲೂ ಅಷ್ಟೇ, ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಮಕ್ಕಳಲ್ಲಿ ನಾವೇನು ಬೆಳೆಸ್ಬೇಕೋ ಪೋಷಕರು, ನಾವು ಅದನ್ನ ಆ ಮಕ್ಕಳಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಋಣಾತ್ಮಕ ಪ್ರಭಾವಗಳನ್ನ ಮಿತಿಗೊಳಿಸ್ಲಿಕ್ಕೆ ಸಾಧ್ಯ ಆಗೋದು ಪೋಷಕರಿಂದ ಮಾತ್ರ.
1: ಹೌದು.
0: ಯಾಕೆಂತ ಹೇಳಿದ್ರೆ ಆ ಮನೆಯ ನಡವಳಿಕೆ ಮುಂದೆ ಮಗು ಹೇಗೆ ತನ್ನನ್ನ ತಾನು ಸಮಾಜದಲ್ಲಿ ಗುರುತಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾಂದಿಯನ್ನ ಹಾಡುತ್ತೆ.
1: ಹೌದು.
0: ಹಾಗಾಗಿ ಮನೆ ಮೊದಲ ಪಾಠಶಾಲೆ ಅನ್ನುವಂಥದ್ದು ಅಕ್ಷರ ಸಹ ಸತ್ಯ.
1: ಹೌದು ಮೇಡಮ್, ಮಕ್ಕಳ ಕಲಿಕೆ ಆಗೋದು ಮನೆಯೇ ಮೊದಲ ಪಾಠಶಾಲೆ, ಮನೆಯಿಂದನೇ ಮಕ್ಕಳ ಕಲಿಕೆ ಆಗುತ್ತೆ. ಹಾಗೇನೆ ಪೋಷಕರು ಕೂಡ ನಡವಳಿಕೆಯಲ್ಲಿ ಮಕ್ಕಳಿಗೆ ಹೇಗೆ ಪರಿಣಾಮ ಬೀರುತ್ತೆ, ಹೇಗೆ ಬೆಳವಣಿಗೆ ಕಾಣ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ರಿ ಮೇಡಮ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತಕ್ಕೂ. ಯಾಕೆಂತ ಹೇಳಿದ್ರೆ ಈ ವ್ಯಕ್ತಿತ್ವ ರೂಪುಗೊಳ್ಳ

0: ಅಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ನೈತಿಕ ಶಿಕ್ಷಣ. ಹೌದಾ? ಯಾಕೆಂತ ಹೇಳಿದ್ರೆ, ಈಗ ಸರಿ ತಪ್ಪುಗಳ ವ್ಯತ್ಯಾಸವನ್ನ ಯಾವ ಮಗು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೋ ಅದು ತುಂಬಾ ಜವಾಬ್ದಾರಿಯುತವಾದಂತಹ ಮತ್ತೆ ಕಾಳಜಿಯುಳ್ಳ ವ್ಯಕ್ತಿಯಾಗಿ ಬೆಳವಣಿಗೆ ಆಗತ್ತೆ ಅಂತ ನಾವು ಮನೋವಿಜ್ಞಾನದಲ್ಲಿ ಹೇಳ್ತೀವಿ. ಈಗ ದೃಢವಾದ ವ್ಯಕ್ತಿತ್ವ ರೂಪ್ಕೊಳ್ಬೇಕು ಅಂತಂದ್ರೆ ಮೂಲವಾಗಿ ಬೇಕಾದಂತಹದ್ದು ಗುಣಗಳೇನು ಅಂತ ಹೇಳಿದ್ರೆ ಪ್ರಾಮಾಣಿಕತೆ, ಗೌರವಿಸುವಿಕೆ, ಸಮಗ್ರತೆ, ದಯೆ ಇವೆಲ್ಲವೂ ಬೇಕು. ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, 6ನೇ ವರ್ಷದಲ್ಲಿ ಒಳಗೆ ಸತ್ಯ ಹೇಳಲು ಕಲಿತ ಮಗು ಪ್ರಾಮಾಣಿಕ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಹೇಳ್ತದೆ. ನೆನಪು ಮಾಡ್ಕೊಳ್ಳಿ, ಗಾಂಧೀಜಿಯನ್ನು ನಾನು ತಗೊಳ್ತೀನಿ, ಅವ್ರೇನ್ ಮಾಡ್ತಾರೆ ಕೆಟಲ್ ಅಂತ ಶಾಲೆಯಲ್ಲಿ ಕೆಟಲ್ ಅನ್ನುವಂತಹ ಪದ ತಪ್ಪಿದ್ರು ಕೂಡ ಕಿತ್ಕೊಳ್ಳಿಕ್ಕೆ ಹೋಗದಂತೆ ಹಾಗೆ ಕೂತ್ಕೊಳ್ಳುತ್ತೆ ಮಗು. ಅಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಇರುತ್ತೆ ಅಂತ ಹೇಳಿ ಹೇಳಿದ್ರೆ ಅದು ಸತ್ಯವನ್ನ ಗುರುತಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮಕ್ಕಳ ಮನಸ್ಸು ತುಂಬಾ ಶುದ್ಧವಾಗಿರುತ್ತಪ್ಪ.
1: ಹೌದು ಮೇಡಮ್.
0: ಅದೇನಾದ್ರೂ ವ್ಯತ್ಯಾಸ ಆದ್ರೆ ಹಿರಿಯರಿಂದನೆ. ನೈತಿಕ ಶಿಕ್ಷಣವನ್ನ ಆಂತರಿಕ ದಿಕ್ಸೂಚಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ದಿಕ್ಸೂಚಿ ಕೆಲಸ ಏನ್ ಹೇಳಿ, ದಿಕ್ಕನ್ನ ತೋರಿಸೋದು. ಈ ಸಮುದ್ರ ಯಾನದಲ್ಲಿ ಯಾವ ಕಡೆ ಹೋಗ್ಬೇಕನ್ನೋದೇ ಗೊತ್ತಿರೋದಿಲ್ಲ, ಆದ್ರೆ ಈ ದಿಕ್ಸೂಚಿ ದಿಕ್ಕನ್ನ ತೋರಿಸಿ ಕಡೆಗೆ ನಿನ್ ಚಲಿಸ್ಬೇಕು ಅಂತ ಹೇಳಿ ತೋರಿಸುತ್ತೆ. ಈ ನೈತಿಕ ಶಿಕ್ಷಣವೂ ಕೂಡ ಅಂತಹ ಬಹುದೊಡ್ಡ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಇವರನ್ನ ಅಂಗುಲಿಮಾಲಾ ಮತ್ತೆ ಬುದ್ಧನ ಕಥೆಯನ್ನ ತಕೊಳ್ಳೋಣ. ಅಲ್ಲೇನಾಗತ್ತೆ, ಅಂಗುಲಿಮಾಲಾ ಬೆರಳುಗಳನ್ನ ಕತ್ತರಿಸುವಂತದ್ದು, ಅದಕ್ಕೆ ಹಿನ್ನೆಲೆ ಇದೆ, ನಾವು ಅರ್ಥ ಮಾಡ್ಕೊಳ್ಬೇಕು ಅದು. ಆದ್ರೆ ಒಂದ್ ಕ್ಷಣ ನೋಡಿ, ಆ ಬುದ್ಧ ಬರ್ತಾನೆ, ಬುದ್ಧ ಬಂದಾಗ ಅವನ ನಡವಳಿಕೆ, ದೃಢತೆ ಮತ್ತೆ ಆ ವಿಶ್ವಾಸವನ್ನ ನೋಡಿದಂತಹ ವ್ಯಕ್ತಿ ಏಕಕಾಲಕ್ಕೆ ಒಂದೇ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾನೆ. ಯಾಕೆಂತ ಹೇಳಿದ್ರೆ ಒಂದು ಸಮಯ ಬರಬೇಕು ಅಷ್ಟೇ. ಅಂತಹ ಸಮಯವನ್ನ ಮತ್ತೆ ಸನ್ನಿವೇಶವನ್ನ ನಾವು ಮಕ್ಕಳಿಗೆ ಸೃಷ್ಟಿ ಮಾಡ್ಕೊಡ್ತಾ ಹೋಗ್ಬೇಕು. ಮನೆಯಲ್ಲಿ ಏನಾದ್ರೂ ಒಂದು ಘಟನೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ಆ ಘಟನೆಯನ್ನ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಳ್ಳೋದು ನಮ್ಮ ಬಹುದೊಡ್ಡ ಮೂರ್ಖತನ.
1: ಹೌದು,
0: ಯಾ ಹೇಳ್ತೀನಿ, ಆ ಮಕ್ಕಳು, ಸಣ್ಣ ಮಕ್ಕಳು ನಿಜವಾದ ವೀಕ್ಷಕರು, ನಿಜವಾದ ಜಡ್ಜಸ್ ಅವರು.
1: ಹೌದು,
0: ಎಷ್ಟ್ ಚೆನ್ನಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರೆ ಸರಿ ತಪ್ಪುಗಳು ಅವರಿಗಿಂತ ಚೆನ್ನಾಗಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ.
1: ಹೌದು, ನಿಜ.
0: ಅವರಿಗೆ ಒಂದು ಚೌಕಟ್ಟಿರಲ್ಲ, ಅವರಿಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ. ಇವತ್ತು ನಮ್ಮ ಮಕ್ಳು ಸುಳ್ಳು ಹೇಳ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಕಾರಣ ಹಿರಿಯರಷ್ಟೇ. ಅವ್ರ ಮುಂದೆನೆ ಸುಳ್ಳು ಹೇಳ್ತಾರೆ, ಅಥವಾ ಮೊಬೈಲ್ ನಲ್ಲಿ ಮಾಡ್ಬೇಕಾದ್ರೆ ಮನೇಲಿ ಇದ್ಕೊಂಡು ನಾನು ಪೇಟೆನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಈ ತರದನ್ನೆಲ್ಲ ಮಾಡ್ತಾರೆ, ಅದ್ರಿಂದ ಬಹಳ ಸೂಕ್ಷ್ಮವಾಗಿ ಮಕ್ಕಳನ್ನ ಹಿರಿಯರನ್ನ ಗಮನಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನೈತಿಕ ಶಿಕ್ಷಣ ಶಾಲೆಯಲ್ಲಾಗ್ಬೋದು, ಸಮುದಾಯದಲ್ಲಾಗ್ಬೋದು, ಅಥವಾ ಮನೆಯಲ್ಲಾಗ್ಬೋದು, ತುಂಬಾನೇ ಪ್ರಭಾವವನ್ನ ಬೀರ್ತಾ
1: ಹೋಗ್ತದೆ.
0: ಈ ಜವಾಬ್ದಾರಿಯುತ ನಾಗರಿಕರಾಗಿ ಮಾರ್ಪಡುವಂತದ್ದು ಈ ಹಂತದಲ್ಲೇನೆ. ಕುಟುಂಬ ಮತ್ತೆ ಸಮುದಾಯದಲ್ಲಿ ಏನು ನೀತಿ ನಿಯಮ ಅನುಸರಿಸಲ್ಪಡ್ತಾ ಇದೋ ಅದೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವವನ್ನ ಬೀರ್ತಾ
1: ಹೋಗ್ತದೆ.
0: ಮತ್ತೆ ತದನುಭೂತಿ ಅಂತ ಹೇಳ್ತೀವಿ. ತದನುಭೂತಿ ಅಂತಂದ್ರೆ ಇನ್ನೊಬ್ಬರ ಸ್ಥಿತಿಯಲ್ಲಿ ನಮ್ಮನ್ನ ಇರಿಸ್ಕೊಂಡು ನೋಡುವಂತದ್ದು. ಈಗ ಉದಾಹರಣೆಗೆ ನಾನೇ ನೋಡಿದಂತಹ ಒಂದು ಘಟನೆ ಅಲ್ಲೇಂತ ಹೇಳಿ ಹೇಳಿದ್ರೆ, ಈ ಬಿಸಿಲಲ್ಲಿ ಕೂತ್ಕೊಂಡು ಈ ಕಲ್ಲು ಹೊಡಿತಾರಲ್ಲಪ್ಪ, ಆ ತರದ್ದು ಇದ್ರಲ್ಲಿ ಒಂದು ಮಗು ಕೂತ್ಕೊಂಡಿದೆ. ಇನ್ನೊಂದು ಮಗು ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅದು ಮನೆಯಲ್ಲಿ ಆಟ ಆಡ್ತಾ ಇದ್ದದ್ದು ಅದು ಬರೀ ಕಾಲ್ನಲ್ಲಿದೆ, ಇದು ಆಚೆ ಹೋಗುತ್ತೆ, ಕಾಲ್ ಸುಡುತ್ತೆ ಅಂತ ಹೇಳಿ ತನ್ನದೊಂದು ಚಪ್ಪಲಿನ ತಕೊಂಡೋಗಿ ಕೊಡುತ್ತೆ ಮಗು. ಅದ್ರರ್ಥ ಏನಂತ ಹೇಳಿ ಹೇಳಿದ್ರೆ, ಅದಕ್ಕೆ ನೋವಾಗುತ್ತೆ ಸುಡುತ್ತೆ ಅನ್ನುವಂಥದ್ದು ಮಗು ಅರ್ಥ ಆಗ್ತಾ ಇದೆ.
1: ಹೌದು,
0: ಇವರು ಪೋಷಕರು ನೋಡ್ತಾ ಇದ್ರು ಅದನ್ನ, ನಾನ್ ಇವ್ರೇನ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೆ. ಆದ್ರೆ ಅವರು ತಕ್ಷಣನೇ ಮಗು ನಮ್ಮದು ಮಾಡಿದ್ರು. ತನ್ನ ವಸ್ತುವನ್ನ ತಕೊಂಡೋಗಿ ಕೊಡುವಂತಹ ಧಾರಾಳತೆ ಮಗುವಿಗಿದೆ ಅಂತಂದ್ರೆ ಆ ಪೋಷಕರ ಪ್ರಭಾವ ಎಷ್ಟಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮಗು ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಮೌಲ್ಯವನ್ನ ಗುರ್ತಿಸ್ಕೊಳ್ತಾ ಹೋಗ್ತದೆ. ಈ ಮೌಲ್ಯ ಶಿಕ್ಷಣ ಅನ್ನುವಂಥದ್ದು ಕೆಟ್ಟ ಪ್ರಭಾವಗಳಿಗೆ ವಿರುದ್ಧದ ಒಂದು ಲಸಿಕೆ ಅಂತ ಹೇಳಿ ಕರಿತೀವಿ. ಲಸಿಕೆ ಅಂತಂದ್ರೆ ಏನ್ ಹೇಳಿ, ಒಂದು ಸಾಂಕ್ರಾಮಿಕ ರೋಗ ಅಥವಾ ನಮ್ಮನ್ನ ಆರೋಗ್ಯವನ್ನ ಹಾಳು ಮಾಡುವಂತಹ ಒಂದು ರೋಗ, ಅದಕ್ಕೆ ಸಮರೋಪಾದಿಯಲ್ಲಿ ಲಸಿಕೆಯನ್ನ ಹಾಕ್ತಾರೆ. ಇದು ಆಗ್ಬೇಕಾಗಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಕರಿಯುವಿಕೆ, ಸುಳ್ಳಾಡುವಿಕೆ, ಇದು ಸಾಮಾನ್ಯವಾಗಿ ಬರುವಂತದ್ದು. ಯಾಕೆಂದ್ರೆ ನಮ್ಮನ್ನೇ ನೋಡಿ ಕಲಿತಾವು, ಶುಕ್ರನ್ನ ನೋಡಿ ಕಲಿತಾವು. ಹಾಗಾಗಿ ಇದು ಪ್ರಭಾವಗಳು ಕಡಿಮೆ ಆಗ್ಬೇಕು ಅಂತ ಹೇಳಿ ಹೇಳಿದ್ರೆ

0: ಅದು ಒಂದು ಲಸಿಕೆ ಆಗ್ಬೇಕು. ಲಸಿಕೆ ಯಾವುದು ಅಂತಂದ್ರೆ ನಮ್ಮ ವರ್ತನೆಗಳು, ಹಿರಿಯರಾದ ನಾವು ಹೇಗೆ ನಡ್ಕೊಳ್ತೀವಿ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಅಂದ್ರೆ ಈ ಮೌಲ್ಯ ಮತ್ತು ಶೈಕ್ಷಣಿಕ ಸಾಧನೆಗಳು ಎರಡನ್ನೂ ಕೂಡ ಸಂತುಲಿತ ಆಗ್ತಾ ಹೋಗ್ಬೇಕು. ಈಗ ಮನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದ್ ಏನೋ ಒಂದ್ ಮಾಡ್ತಾ ಇರ್ತದೆ, ಬರಿತಾ ಇರ್ತದೆ, ಅದ್ ಏನೋ ಒಂದ್ ಮಾಡ್ಲಿ, ಅಲ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ ಏನೋ ಒಂದ್ ಬರೆಯಕ್ ಶುರು ಮಾಡಿದ ತಕ್ಷಣ 2 ವರ್ಷದ ಮಗು 3 ವರ್ಷದ ಮಗುನ ಕೂರಿಸ್ಕೊಂಡು ನಾವು ಬರ್ದಾಗ ಏನಾಗುತ್ತೆ, ಅದು ಕೂಡ ಅದನ್ನ ಕಲ್ತ್ಕೊಳ್ತಾ ಹೋಗ್ತೀವಿ.
1: ಹೌದು ಮೇಡಮ್.
0: ಮೌಲ್ಯ ಶಿಕ್ಷಣ ಬುದ್ಧಿಮತ್ತೆಯು ಒಳತಿಗೆ ಒಳಪಡುವುದಕ್ಕೆ ಖಚಿತತೆಯನ್ನ ಒದಗಿಸುತ್ತೆ. ಮತ್ತೆ ಸ್ವಯಂ ಶಿಸ್ತು ಮತ್ತೆ ಸ್ವಯಂ ನಿಯಂತ್ರಣ, ತಾಳ್ಮೆ, ತಮ್ಮ ತಪ್ಪುಗಳಿಗೆ ತಾವೇ ಜವಾಬ್ದಾರರಾಗುವಿಕೆಯನ್ನ ಕಳಿಸ್ತದೆ.
1: ಹೌದು.
0: ಇತ್ತೀಚೆಗೆ ಒಂದು ಇದನ್ನ ದೃಶ್ಯಾವಳಿಯನ್ನ ನಾನು ನೋಡಿದ್ದೆ, ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ. ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಟೇಬಲ್ ಮೇಲೆ ಅಮ್ಮ ಕೈ ಸಿಗುವ ಅಳತೆಯಲ್ಲಿ ಬಿಸ್ಕೆಟ್ ಇಟ್ಟಿರ್ತಾರೆ, ಅದಕ್ಕೆ ಆಸೆ ಆಗತ್ತೆ, ತಿಂದು ಬಿಡುತ್ತೆ, ಇಡೀ ಬಿಸ್ಕೆಟ್ ನ ತಿಂದು ಬಿಡುತ್ತೆ, ಖಾಲಿ ಮಾಡ್ಬಿಡುತ್ತೆ. ಆವಾಗ ತಂದೆ ಬಂದ್ಬಿಟ್ಟು, ಇಡೀ ಬಿಸ್ಕೆಟ್ ತಿನ್ಬಿಟ್ಟಿದ್ಯಾ ನೀನು, ಊಟ ಮಾಡದೆ ಇದ್ರೆ ನಿನಗೆ ಹೊಡಿತೀನಿ ನಾನು, ಯಾಕೆ ತಿಂದೆ ನೀನು ಅಂತಂದ್ರೆ ಮಗು ಏನ್ ಹೇಳುತ್ತೆ ಗೊತ್ತಾ, ಅಮ್ಮ ನನಗ್ ಕೈಗ್ ಸಿಕ್ಕಂಗ್ ಇಟ್ಬಿಟ್ಟಿದ್ಲು, ನಾನ್ ತಕೊಂಡೆ, ಆಸೆ ಆಯ್ತು, ತಿನ್ಬಿಟ್ಟೆ. ಮಗು ತನ್ನನ್ ತಾನು ಜಸ್ಟಿಫೈ ಮಾಡ್ಕೊಳ್ತಾ ಇದೆ, ನಂತ ಏನು ತಪ್ಪಿಲ್ಲ ಅಂತ ಹೇಳಿ ನೋಡಿ, ಇದು ತಾನಾಗಿಯೇ ಕಲ್ತಿದ್ದಲ್ಲ, ಅದು ಹಿರಿಯರನ್ನೇ ನೋಡ್ಬಿಟ್ ಕಲ್ತಿದೆ. ಅಂದ್ರೆ ನನ್ ತಪ್ಪಲ್ಲ, ಸಿಕ್ತಾ ಇತ್ತು ತಿಂದೆ. ಮತ್ತ ಅಮ್ಮನ ಕಡೆ ತಿರ್ಕೊಂಡ್ ಏನ್ ಹೇಳುತ್ತೆ ಗೊತ್ತಾ, ಅದು ನೀನ್ ಯಾಕೆ ಅಲ್ಲಿಟ್ಟೆ ಪ್ರಶ್ನೆ ಕೇಳ್ತದೆ ತಾಯಿನ. ಆವಾಗ ತಂದೆ, ಇಲ್ಲ ಇಲ್ಲ ಇದು ತಪ್ಪು ಮಾಡಿದೆ, ಆಯ್ತು ಬಿಡಿ, ನಾನ್ ಮುಂದಕ್ ಮಾಡಲ್ಲ, ಅಮ್ಮ ಕೈಗ್ ಸಿಗಂಗ್ ನೀನ್ ಇಡಬೇಡ ಆಯ್ತಾ. ಮಗು ಎಷ್ಟು ಸ್ಪಷ್ಟವಾಗಿ ತನಗನ್ಸದನ್ನ ನೇರವಾಗಿ ಹೇಳ್ತಾ ಇದೆ
1: ಮೇಡಮ್,
0: ಮತ್ತೆ ತನ್ನನ್ ತಾನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಆದ್ರೆ ಅಪ್ಪ ಗುದುಕೊಳ್ತಾರೆ, ಅದೆಲ್ಲ ಹೇಳ್ಬಾರ್ದು, ಅದು ನಿನ್ ಮುಂದೆ ಇದ್ರು ಕೂಡ ಯಾವ ಟೈಮಲ್ಲಿ ತಿನ್ಬೇಕು ಹೇಳು ಬಿಸ್ಕೆಟು, ಸಂಜೆ ಕಾಫಿ ಕುಡಿಬೇಕಾದ್ರೆ, ಇವತ್ತು ಸಂಜೆ ಕಾಫಿ ಕುಡಿಬೇಕಾದ್ರೆ ನಿನಗೆ ಬಿಸ್ಕೆಟ್ ಕಟ್. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನೆ ತಂದೆ ಅಂತಂದ್ರೆ. ಆವಾಗ ಮಗು ಕೇಳುತ್ತೆ, ಇಲ್ಲ ಇಲ್ಲ ಇನ್ನೊಂದ್ಸಲ ಮಾಡಲ್ಲ ನಾನು, ಮತ್ತೆ ಈಗ ನೀನ್ ಊಟ ಮಾಡಲ್ವಲ್ಲ, ನಾನೇನ್ ಮಾಡ್ಲಿ, ಇಲ್ಲ ಇಲ್ಲ ನಾನು ಊಟ ಮಾಡ್ತೀನಿ. ಅಂದ್ರೆ ಮಗುವಿಗೆ ಎಷ್ಟು ಚೆನ್ನಾಗಿ ಅದ್ ಮಾಡಿದ ತಪ್ಪನ್ನ ಅರ್ಥ ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ,
1: ಅದ್ರ
0: ಜೊತೆಗೆ ಎಷ್ಟ್ ಚೆನ್ನಾಗಿ ಮಗು ನಮ್ ತಪ್ಪಲ್ಲ ಅಂತ ಹೇಳುತ್ತೆ ಅಂತಂದ್ರೆ ಬಹಳ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಆ ಮಗು ಮುಂದಕ್ಕೆ ತನ್ನನ್ ತಾನು ಖಂಡಿತ ತಿದ್ಕೊಳ್ಳುತ್ತೆ.
1: ಅದಕ್ಕೆ
0: ಹೇಳುದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಸಮಾಜವನ್ನ ಒಳ್ಳೆಯ ನಾಗರಿಕರಿಂದ ನಾವು ಬಲಪಡಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ನಾವ್ ಇದನ್ನ ಕಲಿಸ್ಬೇಕು. ಸಿರಿವಂತಿಕೆ ಹೋದ್ರೆ ಏನೂ ನಷ್ಟ ಇಲ್ಲ, ಆರೋಗ್ಯ ಹೋದ್ರೆ ಏನೋ ಸ್ವಲ್ಪ ಕಳೆದ್ಕೊಂಡಂಗೆ, ಆದ್ರೆ ನಡತೆ ಹೋದ್ರೆ ಎಲ್ಲವೂ ಹೋದಂತೆ.
1: ಹೌದು ಮೇಡಮ್. ಮ್ಯಾಮ್, ಇವಾಗ ತಾನೇ ನಾವು ಮಾತಾಡ್ತಾ ಇದ್ವಿ ಪೋಷಕರು ಹಿರಿಯರ ನಡವಳಿಕೆ ಅಂದ್ರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನ ಹೇಗೆ ಕಲಿಸ್ಬೋದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ, ಮಕ್ಕಳನ್ನ ಯಾವಾಗ್ಲೂ ಅಷ್ಟೇ ತಿಳ್ಕೊಳ್ಳಿ, ಪೋಷಕರು ಏನಾದ್ರೂ ಹೇಳೋದ್ರ ಬದಲು ಮಾಡಿ ತೋರಿಸ್ಬೇಕು, ಮಾದರಿಗಳಾಗ್ಬೇಕು. ಯಾಕೆಂತ ಹೇಳಿದ್ರೆ ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನಾವು ಪಾಠ ಮಾಡಿದವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಅನುಸರಿಸೋದಿಲ್ಲ, ನೋಡಿ ಮಾಡ್ತಾರೆ, ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಆದ್ರಿಂದ ಮೌಲ್ಯಗಳನ್ನ ಯಾವುದೇ ಕಾರಣಕ್ಕೂ ಬೋಧಿಸೋಕ್ ಆಗೋದಿಲ್ಲ, ಆದ್ರೆ ಗಳಿಸ್ಕೊಳ್ಳಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಚೆನ್ನಾಗಿ ಹೇಳ್ತಾರೆ, ವ್ಯಾಲ್ಯೂಸ್ ಆರ್ ನಾಟ್ ಟಾಟ್ ಬಟ್ ಕಾಟ್ ಅಂತ. ಅಂದ್ರೆ ನಮ್ಮ ದಿನನಿತ್ಯದ ವರ್ತನೆಗಳಲ್ಲಿ ನಮ್ಮ ನಡವಳಿಕೆಗಳು ಶಿಸ್ತುಬದ್ಧವಾಗಿರ್ಬೇಕು, ಪೋಷಕರ ವರ್ತನೆಗಳು ಶಿಸ್ತುಬದ್ಧವಾಗಿರ್ಬೇಕು. ಮೂರು ಪ್ರಮುಖ ಅಂಶಗಳನ್ನ ನಾವು ಗಮನಿಸ್ಬೇಕು ಮೌಲ್ಯಗಳನ್ನ ಬೆಳೆಸ್ಬೇಕು ಅಂತಂದ್ರೆ, ಹವ್ಯಾಸಗಳು ಚೆನ್ನಾಗಿರ್ಬೇಕು, ಉದಾಹರಣೆ ಚೆನ್ನಾಗಿರ್ಬೇಕು, ಮತ್ತೆ ನಂಬಿಕೆ ಇರ್ಬೇಕು ಅಂತ ಹೇಳಿ. ಅಂತ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ನಿಮ್ಗೆ, ಹೇಗೆ ಪೋಷಕರು ಕಾರಣ ಆಗ್ತಾರೆ ಅಂತಂದ್ಲಿಕ್ಕೆ. ಈ ತಂದೆ ತುಂಬಾ ಕುಡುಕ ಇರ್ತಾರೆ, ಅವ್ರಿಗಿಬ್ರು ಮಕ್ಳಿರ್ತಾರೆ. ಅಲ್ಲಿ ಆ ಇಬ್ರು ಮಕ್ಕಳುಗಳ ವರ್ತನೆಗಳು, ಒಂದ್ ಹುಡುಗ ಚೆನ್ನಾಗಿ ಒಳ್ಳೆಯದನ್ನ ಕಲ್ತ್ಕೊಂಡಿರ್ತಾನೆ, ಇನ್ನೊಬ್ಬ ಮಾತ್ರ ಕುಡಿಯೋದನ್ನ ಅಭ್ಯಾಸ ಕೊಂಡಿರ್ತಾನೆ. ಪ್ರಶ್ನೆ ಕೇಳ್ತಾರೆ ಏನಂತ ಅಂತಂದ್ರೆ, ನೀನು ಯಾಕೆ ಅಪ್ಪ ನಿನ್ನ ಹೇಗೆ ಪ್ರಭಾವಿಸಿದ್ರು ಅಂತ ಹೇಳಿದ್ರೆ ಒಂದೇ ಉತ್ತರ, ಅಪ್ಪ ಕುಡಿತಾರೆ ಅದಕ್ಕೆ ನಾನ್ ಕುಡಿಯಲ್ಲ ಅಂತ ಒಂದ್ ಮಗು ಹೇಳ್ತ, ಅಪ್ಪ ಕುಡಿತಾರೆ ಅದಕ್ಕೆ ನಾನ್
1: ಕುಡಿತೀನಿ.
0: ಅಂದ್ರೆ ಎಷ್ಟು ಚೆನ್ನಾಗಿ ಪ್ರಭಾವ ಬೀರ್ತಾರೆ ತಂದೆ ತಾಯಿ ಅಂತ ಹೇಳಿ ಹೇಳಿದ್ರೆ, ಒಳ್ಳೆಯದಕ್ಕೂ ನಾವೇ ಅಡಿಪಾಯ ಹಾಕ್ತೀವಿ ಪೋಷಕರು, ಕೆಟ್ಟದ್ದಕ್ಕೂ ಕೂಡ

0: ನಾವೇ ಅಡಿಪಾಯ ಹಾಕ್ತೀವಿ. ಅಂದ್ರೆ ಈಗ ಪ್ರಾಮಾಣಿಕತೆ, ಸತ್ಯನಿಷ್ಠತೆ ಅಥವಾ ಮೌಲ್ಯಗಳು ಏನಾದ್ರೂ ಆಗ್ಲಿ, ಈ ಮೌಲ್ಯಗಳನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ ಪೋಷಕರಲ್ಲಿ ಬದ್ಧತೆ ಇರ್ಬೇಕು, ಕೆಲಸವನ್ನ ಸರಿಯಾಗಿ ಮಾಡಬೇಕು, ಸಮಯವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಮಕ್ಕಳೊಂದಿಗೆ ಕೂತು ಮಾತನಾಡುವಂತದನ್ನ ಅಭ್ಯಾಸ ಮಾಡ್ಬೇಕು. ನಾವ್ ಅನ್ಕೋತೀವಿ ಸಣ್ಣ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ ಅಂತ, ನಾನು ಆಗ್ಲೇ ಹೇಳ್ದೆ ಅವರು ದೇ ಆರ್ ರಿಯಲ್ ಜಡ್ಜಸ್ ಅಂತ. ತುಂಬಾ ಚೆನ್ನಾಗಿ ಅವರ ಮಾತುಗಳನ್ನ ಕೇಳ್ಬೇಕು, ಹೀಗಾದ್ರೆ ನೀನೇನ್ ಮಾಡ್ತಾ ಇದ್ದೆ ಅಂತ ಕೇಳ್ಬೇಕು, ಮಕ್ಕಳಲ್ಲಿ ನಂಬಿಕೆ ಇಟ್ಟು ಅವ್ರನೊಂದಿಗೆ ಬಹಳ ಹತ್ತಿರದಿಂದ ಒಡನಾಟವನ್ನ ಮಾಡ್ತಾ ಹೋಗ್ಬೇಕು. ಸಾಧ್ಯ ಆದ್ರೆ ಪ್ರತಿದಿನ ಸಂಜೆ ಒಂದ್ 5-10 ನಿಮಿಷ ಅವರೊಂದಿಗೆ ನಾವು ಮಾತನಾಡ್ಬೇಕಾಗ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತದೆ, ಈ ಮಕ್ಕಳು ಸಾಮಾನ್ಯವಾಗಿ ನಿಯಮಗಳನ್ನ ಚೆನ್ನಾಗಿ ಗ್ರಹಿಸಿದ್ರೆ ಚಾಚೂ ತಪ್ಪದೆ ಅನುಸರಿಸ್ತಾರ. ಮತ್ತೆ ನೈತಿಕ ಕಥೆಗಳನ್ನ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ, ನೀನು ಇಂಥ ಸಂದರ್ಭದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ದೆ, ಈ ರೀತಿ ಸಣ್ಣ ಪುಟ್ಟ ಪ್ರಶ್ನೆಗಳು. ಮತ್ತೆ ಈಗ ಮನೆಯಲ್ಲಿ ಒಂದು ಪೆನ್ಸಿಲ್ ತಗೊಂಬ ಅಂತ ಏನೋ ಹೇಳ್ತೀವಿ, ಅಥವಾ ನೀರ್ ತಗೊಂಬ ಅಂತ ಏನೋ ಹೇಳ್ತೀವಿ. ನಮ್ದೇನು ಅಂದ್ರೆ ಪೋಷಕರದ್ದು ನಾ ಹೇಳಿದ್ನ ಮಾಡ್ಬೇಕು ಅನ್ನೋವಂಥದ್ದು. ಅದ್ ತಗೊಂಬಂದ್ ಕೊಟ್ಟಾಗ ತುಂಬಾ ಧನ್ಯವಾದ, ಒಳ್ಳೆ ಕೆಲಸ ಮಾಡಿದೆ, ತುಂಬಾ ದಾಹ ಆಗ್ತಾ ಇತ್ತು. ಅವಾಗ ಏನ್ ಮಾಡುತ್ತೆ ಮಗು, ಹೊರಗಡೆಯಿಂದ ಪೋಷಕರು ಬಂದ ತಕ್ಷಣ ನೀರ್ ತಕೊಂಬಂದ್ ತಾನಾಗೆ ಇಡುತ್ತೆ, ಕರ್ತವ್ಯವಾಗಿ ಮಾಡ್ಕೊಳ್ಳುತ್ತೆ. ಮತ್ತೆ ಈಗ ನಾವೇನ್ ಮಾಡ್ಬೇಕು, ಒಂದೇನಾದ್ರೂ ಒಂದು ಆಹಾರ ಪದಾರ್ಥವನ್ನ ತಂದಾಗ ಎಲ್ಲರೊಂದಿಗೆ ಹಂಚ್ಕೊಂಡು ತಿಂದ್ರೆ ನಂತರ ಅದೇನ್ ಮಾಡುತ್ತೆ ಹೇಳಿ,
1: ತಾನು ಕೂಡ ಹಂಚ್ಕೊಂಡು ತಿನ್ನುತ್ತೆ,
0: ತಿನ್ನುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಇತ್ತೀಚಿನ ಮಕ್ಕಳನ್ನ ನಾವು ಮನೆಯಲ್ಲಿ ಕೂಡಿಟ್ಟು ಬೆಳೆಸ್ಬಿಡ್ತಾ ಇದ್ದೀವಿ, ಹಾಗಾಗಿ ಪ್ರಾಣಿ ಪಕ್ಷಿಗಳೊಂದಿಗೆ ಮತ್ತೆ ಪ್ರಕೃತಿಯೊಂದಿಗೆ ಹೆಚ್ಚು ಒಡನಾಟವೇ ಇಲ್ಲ ಅವ್ರಿಗೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಕು ಪ್ರಾಣಿಗಳಿಗೆ ನೀರ್ ಕೊಡುವಂತದ್ದು, ಆಹಾರ ಕೊಡುವಂತದ್ದು, ಅವುಗಳ ಪ್ರೀತಿಯಿಂದ ನೋಡ್ಕೊಳ್ಳುವಂತದ್ದು, ಈ ತರದನ್ನೆಲ್ಲ ನಮ್ಮ ನಡವಳಿಕೆಯ ಮೂಲಕ ನಾವು ತೋರಿಸ್ಕೊಟ್ರೆ ಖಂಡಿತಕ್ಕೂ ಕೂಡ ಇದು ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಹೊರಗಿನ ಉದಾಹರಣೆಗಳಿಗಿಂತ ಒಳಗಿನ ಉದಾಹರಣೆಗಳು ಹೆಚ್ಚು ಪ್ರಭಾವವನ್ನ ಬೀರ್ತದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
1: ಹೌದು ಮೇಡಮ್, ಹಾಗೇನೆ ಮಕ್ಕಳಲ್ಲಿ ಪ್ರಾಮಾಣಿಕತೆ ಮತ್ತೆ ಸತ್ಯನಿಷ್ಠೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಪೋಷಕರು ಅಂತ ಹೇಳ್ತೀರಾ ಮೇಡಮ್?
0: ನಾನಾಗ್ಲೇ ಹೇಳ್ದೆ, ಯಾವಾಗ್ಲೂ ಅಷ್ಟೇ, ನಾವೇ ಮಾದರಿಗಳಾಗಬೇಕು ಅಂತ ನಾನು ಹೇಳ್ತಾ
1: ಇದ್ದೀನಿ. ಆಯ್ತಾ,
0: ನಮ್ಮ ಹವ್ಯಾಸಗಳು ಒಂದೊಂದ್ ಸಮಯ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವರ್ಕ್ ಪ್ರೆಷರ್ ಅಲ್ಲಿ ಒತ್ತಡದಲ್ಲಿ ನಾವೇನ್ ಮಾಡ್ತೇವೆ, ಅದು ಸಾಮಾನ್ಯವಾಗಿ ಇನ್ನೊಬ್ರ ಮೇಲೆ ಹೇರ್ಬಿಡ್ತೇವೆ.
1: ಹೌದು,
0: ಫಸ್ಟ್ ನಾವು ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ಅದನ್ನ ಮಕ್ಕಳ ಮೇಲೆ ನಮ್ಮ ಕೋಪ ಕೋಪ ಹಾರಾಟ ಇದೆಲ್ಲಾನು ತೋರ್ಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವರು ಹಿಂತಿರುಗಿ ಏನು ಮಾಡಲ್ವಲ್ಲ ನಮ್ಗೆ, ಹಾಗಾಗಿ ಹೀಗ್ ಮಾಡ್ಬಿಡ್ತೇವೆ. ಇದು ಆಗಬಾರ್ದು ಯಾವತ್ತೂ. ನಾನು ಆಗ್ಲೇ ಹೇಳಿದೆ, ತಂದೆ ಮತ್ತೆ ಮಗನ ಉದಾಹರಣೆಯನ್ನು ಕೊಡ್ತಾ ಪ್ರಾಮಾಣಿಕವಾಗಿ ಚಿಲ್ಲರೆಯನ್ನ ವಾಪಸ್ ಕೊಡುವಂತದ್ದು, ಮತ್ತೆ ಮಕ್ಕಳು ಎದುರಿಗೆ ಸುಳ್ಳಾಡದೆ ಇರುವಂತದ್ದು, ಮತ್ತೆ ಮನೆಗೆ ಬಂದ ತಕ್ಷಣ ನಮ್ಮ ವಸ್ತುಗಳನ್ನ ನಾವು ಹೇಗೆ ಇಟ್ಕೊಳ್ತೀವಿ ಅಂತ ಅನ್ನೋವಂಥದ್ದು. ಮತ್ತೆ ಮನೆಯಲ್ಲಿ ಈಗವರೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗ್ತಾ ಇದೆ ಅಂದ್ರೆ, ಜೆಂಡರ್ ಡಿಫ್ರೆನ್ಸಿಯೇಷನ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅಲ್ಲೇನಾಗುತ್ತೆ, ಹೆಣ್ಣಿನ ಮೇಲೆ ದಬ್ಬಾಳಿಕೆ, ಪುರುಷ ದಬ್ಬಾಳಿಕೆ ಆಗುವಂತದ್ದು, ಮಾಡಲ್ಲ ನೀನ್ ಇಂಥದ್ ಮಾಡು, ರೋಲ್ ಪ್ಲೇ ಆಗುತ್ತೆ, ಪಾತ್ರ ನಿರ್ವಹಣೆ, ಗಂಡಸು ಅಂದ್ರೆ ಹೇಗೆ, ಹೆಂಗಸು ಅಂದ್ರೆ ಹೆಂಗೆ ಅಂತ ಈ ಕೂಡ ಮಗುವಿನ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಮತ್ತೆ ಯಾವಾಗ್ಲೂ ಅಷ್ಟೇ, ಆ ಸಹಕಾರ ಮನೋಭಾವನೆ, ನಾವು ಸಹಕಾರ ದಿನ ನಡ್ಕೊಂಡ್ರೆ ಅದು ಕೂಡ ಅದನ್ನ ಕಲಿತ್ಕೊಳ್ಳುತ್ತೆ. ನಾವು ಸತ್ಯವನ್ನ, ಪೇರೆಂಟ್ಸ್ ಸತ್ಯವನ್ನ ಹೇಳ್ತಾ ಇದ್ರೆ ಅದು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಿದೆ. ಮತ್ತೆ ಇವತ್ತು ನಾನೇನೋ ಒಂದು ಆಶ್ವಾಸನೇನ ಕೊಟ್ಟೆ ಅಂತ ಇಟ್ಕೊಳ್ಳಿ, ನೀನ್ ಇವತ್ತು ಹೋಮ್ವರ್ಕ್ ನೀನ್ ಇದನ್ನ ಹೀಗ್ ಮಾಡಿದ್ರೆ, ಇದನ್ನ ಎತ್ತಿಟ್ರೆ, ಸಣ್ಣ ಸಣ್ಣ ಕೆಲಸಗಳನ್ನ ಮಗುವಿಗೆ ಹೇಳ್ಬೇಕು. ಅಂದ್ರೆ ಅದ್ರ ಮೂಲಕ ಜವಾಬ್ದಾರಿ ಬರ್ತಾ ಹೋಗ್ತದೆ. ಮಾಡಿದಕ್ಕೆ ನಾನೇನ್ ಮಾಡಿರ್ಬೇಕು, ಅದನ್ನ ನೀನ್ ಮಾಡಿದ್ರೆ ನಾನ್ ಇಂಥದ್ನ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಬದ್ಧಳಾಗಿರ್ಬೇಕು. ಆ ಬದ್ಧತೆ ನಮ್ಮ ಹಿರಿಯರಲ್ಲಿ ಇರ್ಬೇಕು. ಮತ್ತೆ ಒಳ್ಳೆಯದನ್ನ, ಅದೇನಾದ್ರೂ ತಾನಾಗಿ ಕೆಲವು ಕೆಲಸಗಳನ್ನ ಮಾಡಿದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಶಂಸೆಯನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಒಂದ್ ಯಾವ್ದಾದ್ರೊಂದು ಉದಾಹರಣೆಯನ್ನ ಕೊಟ್ಟು ಅದ್ರಲ್ಲಿ ಆ ಮಗು ಯೋಚನೆ ಮಾಡುವ ಹಾಗೆ ಮಾಡ್ತಾ ಹೋಗ್ಬೇಕು. ಈ ತರದ್ದು ಅಂದ್ರೆ ಸಾರಾಂಶ ಇಷ್ಟೆ, ನಮ್ಮ ನಡವಳಿಕೆ, ಪೋಷಕರ ನಡವಳಿಕೆ ಮಗುವಿನ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ ಬೀರ್ತಾ ಹೋಗ್ತದೆ.
1: ಹೌದು ಮೇಡಮ್,
0: ನಮ್ಮ ನಡವಳಿಕೆನಲ್ಲಿ ಒಂದ್ ಸಲ ನಂಬಿಕೆ ಬಂದ್ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಏನೇ ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ. ಅಂಡ್ ದೆನ್ ಅವರು ಯಾವಾಗ್ಲೂ ಅಷ್ಟೇ, ಸಾಮಾನ್ಯವಾಗಿ ಮಕ್ಕಳು, ಯಾವ ಮಕ್ಕಳು ತಂದೆ ಮತ್ತೆ ತಾಯಿಯನ್ನ ಮಾದರಿಗಳಾಗಿ ಗುರುತಿಸ್ಕೊಳ್ತಾರೋ ಅದು ನಿಜವಾಗ್ಲೂ ತಂದೆ ತಾಯಿಗೆ ಸಲ್ಲುವಂತಹ ಗೌರವ. ಹಾಗಾಗಿ ಹೊರಗಡೆಯಲ್ಲೂ ಅಂತವ್ರು ಇಂಥವ್ರು ಹಾಗೆ ಹೀಗೆ ಅಂತ

0: ಹೇಳೋದ್ರ ಬದಲು ನಾವೇ ಅದನ್ನ ರೂಢಿಸ್ಕೊಂಡ್ ಬಿಟ್ರೆ, ಸತ್ಯ ಹೇಳುವಂತದ್ನ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತದನ್ನ ಮಾಡಿದ್ರೆ ಖಂಡಿತಕ್ಕೂ ಸಾಧ್ಯ ಆಗುತ್ತೆ.
1: ಹೌದು ಮೇಡಮ್, ನೀವ್ ಇವಾಗ ಹೇಳಿದ್ರಿ ಅಂದ್ರೆ ಮೊದಲು ಪೋಷಕರು ಪ್ರಾಮಾಣಿಕತೆ ಸತ್ಯನಿಷ್ಠೆಯಿಂದ ಇದ್ರೆ ಮಕ್ಕಳು ಕೂಡ ಅದೇ ಕಲಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಮ್ಯಾಮ್, ಈಗಿನ ಕಾಲದಲ್ಲಿ ಅಂದ್ರೆ ಹಿರಿಯರಿಗೆ ಮಕ್ಕಳು ಗೌರವವನ್ನ ಕೊಡ್ತಾನೆ ಇಲ್ಲ. ಹಾಗ ನೋಡಕ್ಕೋದ್ರೆ ಮೇಡಮ್, ಹಿರಿಯರನ್ನ ಗೌರವಿಸುವ ಗುಣವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು?
0: ಖಂಡಿತ ಖಂಡಿತ ಮಕ್ಕಳಲ್ಲಿ ನಾವು ಹಿರಿಯರನ್ನ ಗೌರವಿಸುವಂತಹ ಗುಣವನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮ ಮೂಲಕನೇ ಆಗ್ಬೇಕು. ಯಾಕೆಂತ ಹೇಳಿದ್ರೆ, ಮನೆಯಲ್ಲಿ ಈಗ ಒಂದು ಕುಟುಂಬ ಇರುತ್ತೆ ಅಂತ ಅನ್ಕೋಬೇಡ. ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಮಕ್ಕಳಿದ್ದಾರೆ ಅಂತ ಅನ್ಕೋಬೇಡ. ಇಲ್ಲಿ ಮಗು ತಂದೆ ತಾಯಿಯನ್ನ ಗಮನಿಸ್ತಾ ಇರ್ತದೆ, ಹಾಗೆ ಅಜ್ಜ ಅಜ್ಜಿಯನ್ನು ಕೂಡ ಗಮನಿಸ್ತಾ ಇರ್ತದೆ, ಅಣ್ಣ ತಮ್ಮಂದ್ರನ್ನು ಕೂಡ ಗಮನಿಸ್ತಾ ಇರ್ತದೆ. ಅವ್ರೇನ್ ಮಾಡ್ತಾರೆ, ತಂದೆ ತಾಯಿ ಹೇಗೆ ಅವರ ತಂದೆ ತಾಯಿ ಜೊತೆಗೆ ಅಥವಾ ಅತ್ತೆ ಮಾವ ಅಥವಾ ಇಂಥವ್ರ ಜೊತೆಗೆ ನೆಂಟರಿಷ್ಟರ ಜೊತೆಗೆ ನಡ್ಕೊಳ್ತಾ ಇರ್ತದೋ ಅದನ್ನ ನೋಡ್ತಾ ಇರ್ತದೆ ಮಗು. ನೋಡ್ತಾ ನೋಡ್ತಾ ಏನ್ ಮಾಡ್ತದೆ ಅಂದ್ರೆ, ಅದು ಕೂಡ ಇವರಲ್ಲಿ ಏನಾದ್ರು ಅಸಹನೆ ಇದ್ರೆ ಪೋಷಕ ಅವ್ರ ಅಜ್ಜ ಅಜ್ಜಿಗೆ ಸಂಬಂಧಪಟ್ಟಂತೆ ಇದು ಕೂಡ ಅಸಹನೆಯನ್ನು ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಇದೆ. ಆಮೇಲೆ ಅದನ್ನ ಗಮನಿಸ್ತಾ ಗಮನಿಸ್ತಾ ಅಜ್ಜ ಅಜ್ಜಿಯಲ್ಲಿ ಏನೂ ತಪ್ಪಿಲ್ಲ, ಅಪ್ಪ ಅಮ್ಮನೇ ಹೀಗಾಡ್ತಾ ಇದಾರೆ ಅಂತಂದ್ರೆ ತಂದೆ ತಾಯಿಯ ಬಗ್ಗೆ ತಿರಸ್ಕಾರವನ್ನ ಬೆಳೆಸ್ಕೊಳ್ತಾ
1: ಹೋಗ್ತಾರೆ. ನಿಜ ಇದು.
0: ಹಾಗಾಗಿ ನಾವು ಹಿರಿಯರನ್ನ ಗೌರವಿಸಿದ್ರೆ, ನಾವು ಹಿರಿಯರಿಗೆ ಕಾಳಜಿ ವಹಿಸಿದ್ರೆ ಖಂಡಿತಕ್ಕೂ ಅದು ಸಾಧ್ಯ ಆಗುತ್ತೆ. ಹಿರಿಯರು ಅಂತ ಅನ್ನಿಸ್ಕೊಂಡವ್ರು ಅಜ್ಜ ಅಜ್ಜಿ ಇಂಥವ್ರು ಕೂಡ ಹಿರಿಯರು ತಮ್ಮನ್ನ ಗೌರವಿಸುವ ಹಾಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಿರಿಯರನ್ನ ಕೂಡ ಅವರು ಗೌರವಿಸಬೇಕಾಗುತ್ತೆ. ಎರಡು ಆಗ್ಬೇಕು, ರೆಸಿಪ್ರಿಕೋಯಿಟ್ ಆಗ್ಬೇಕು ಅಂತ ನಾವು ಹೇಳ್ತೀವಿ. ಈಗ ಹೇಗೆ ಅಂತ ಹೇಳಿದ್ರೆ, ಮನೆಗೆ ಹಿರಿಯರು ಯಾರಾದ್ರೂ ಬರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದ ಮಗು ತುಂಬಾ ಚೆನ್ನಾಗಿ ನೋಡ್ತಾ ಇರ್ತದೆ.
1: ಹೌದು,
0: ಬಹಳ ಪ್ರೀತಿಯಿಂದ ಬನ್ನಿ ಕೂತ್ಕೊಳ್ಳಿ ಇಂತೆಲ್ಲ ಸತ್ಕಾರ ಮಾಡಿದಾಗ ಖಂಡಿತ ಅದು ಕೂಡ ಅದನ್ನೇ ಕಲ್ತ್ಕೊಳ್ಳುತ್ತೆ.
1: ಹೌದು.
0: ಈಗ ಅಕ್ಕಪಕ್ಕದ ಹಿರಿಯರನ್ನ ನಾವು ಹೇಗೆ ಮಾತನಾಡ್ತೀವಿ, ಒಬ್ಬ ಅಂಗಡಿಯಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ, ನನ್ನ ಹತ್ರ ದುಡ್ಡಿದೆ ಅಂತ ಕಾರಣಕ್ಕೆ ಅವ್ರನ್ನ ಕೆಳಮಟ್ಟದಲ್ಲಿ ನಾವು ಮಾತನಾಡ್ಸಕ್ ಆಗೋದಿಲ್ಲ, ಕೊಡೋ ಮಾಡೋ ಈ ತರ ಮಾಡಬಾರ್ದು. ಮತ್ತೆ ಮನೆಯ ಸಹಾಯಕರನ್ನ ಕೂಡ ನಾವು ಹೇಗೆ ಮಾತನಾಡ್ತೀವಿ ಅನ್ನೋದನ್ನ ಮಗು ನೋಡ್ತಾ ಇರ್ತದೆ.
1: ಹೌದು,
0: ಅವ್ರೇನೋ ಸಂಬಳಕ್ಕಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ಬೋದು, ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರೆ ಅಥವಾ ಅವ್ರಿಗೆ ಮರ್ಯಾದೆ ಕೊಡದಂತೆ ಮಾತನಾಡ್ತಾ ಇದ್ರೆ ಮುಂದೆ ಅದು ಕೂಡ ಅದನ್ನೇ ಕಲ್ತ್ಕೊಳ್ತಾ ಹೋಗ್ತದೆ.
1: ಹೌದು ಮೇಡಮ್.
0: ಹಿರಿಯರ ತಪ್ಪುಗಳನ್ನ ಮಕ್ಕಳ ಮುಂದೆ ಎತ್ತಿ ತೋರಿಸ್ಬಾರ್ದು, ಇದು ಒಂದು ದೊಡ್ಡ ತಪ್ಪನ್ನ ಸಾಮಾನ್ಯವಾಗಿ ತಂದೆ ತಾಯಿ ಮಾಡ್ತಾರೆ.
1: ನಿಜ ಮೇಡಮ್.
0: ಅದು ಮಾಡ್ಬಾರ್ದು. ಆರೋಪ ಮಾಡಿದಷ್ಟು ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಿವೇಚನೆ ಅನ್ನುವಂಥದ್ದು ಆಗತಾನೆ ಬೆಳೀತಾ ಇರ್ತದೆ. ಹಾಗಾಗಿ ತಪ್ಪು ಹಾದಿ ಹಿಡಿಯುವಂತಹ ಸಾಧ್ಯತೆಗಳು ಜಾಸ್ತಿ. ಮತ್ತೆ ಸರಳವಾದ ಅಭ್ಯಾಸಗಳು, ಈಗ ಮನೆಗೆ ಹಿರಿಯರು ಬಂದಾಗ ಅವರಿಗೆ ನಿಮ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡುವಂತದ್ದು ಅಥವಾ ಎರಡು ಕೈನನ್ನ ಜೋಡಿಸಿ ನಮಸ್ತೆ ಅಂತ ಹೇಳಿ ಹೇಳುವಂತದ್ದು ಅಥವಾ ತುಂಬಾನೇ ಸಲಿಗೆ ಇದ್ರೆ ಅಪ್ಪಿಕೊಳ್ಳುವಂತದ್ದು, ಅಂದ್ರೆ ಅವರವರ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನ ಮಾಡಿದ್ರೆ ಆಗ ಮಗು ಅದನ್ನ ಕಲ್ತ್ಕೊಳ್ತಾ ಹೋಗ್ತದೆ. ಹಿರಿಯರು ಮಾತನಾಡ್ತಾ ಇದ್ದಾಗ ತಂದೆ ತಾಯಿ ಅಥವಾ ದೊಡ್ಡವರು ಅನ್ಸ್ಕೊಂಡವ್ರು ಅಸಹನೆಯನ್ನ ವ್ಯಕ್ತಪಡಿಸಿದ್ರೆ, ಅವ್ರ ಮಾತನ್ನ ಕೇಳಿಸ್ಕೊಳ್ದೆ ಇದ್ರೆ, ಗಮನವಿಟ್ಟು ಕೇಳಿಸ್ಕೊಳ್ದೆ ಇದ್ರೆ, ಇದು ಕೂಡ ಅದನ್ನೇ ಬೆಳೆಸ್ಕೊಳ್ತಾ ಹೋಗ್ತದೆ. ಆದ್ರೆ ಮಗು ಯಾರನ್ನ ತುಂಬಾ ಹಚ್ಕೊಂಡಿದೆ ಅನ್ನೋದ್ರ ಮೇಲೆ ಅದು ಸತ್ಯ ಸತ್ಯತೆಗಳನ್ನ ಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತದೆ.
1: ಹೌದು ಮೇಡಮ್.
0: ಹೇಗ್ ಮಾಡ್ಬೋದು? ಹಿರಿಯರನ್ನ ನಾವು ಗೌರವಿಸ್ತೀವಿ. ಯಾಕೆ ಗೌರವಿಸ್ತೀವಿ ಅನ್ನೋದಕ್ಕೆ ಕಾರಣ ಅವ್ರಿಗೆ ತುಂಬಾ ಅನುಭವ ಇದೆ, ಮತ್ತೆ ವಯಸ್ಸಾಗ್ತಾ ಇರೋದ್ರಿಂದ ಬಹಳ ಸೂಕ್ಷ್ಮ ಅವ್ರ ಮನಸ್ಸು. ಹಾಗಾಗಿ ಅವರ ಒಳ್ಳೆಯ ಗುಣಗಳನ್ನ ನಾವು ವಿವರಿಸ್ತಾ ಹೇಳಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಿರಿಯರೊಂದಿಗೆ ಧನಾತ್ಮಕ ಬಂಧಗಳನ್ನ ಸಂಬಂಧಗಳನ್ನ ನಾವು ಸೃಷ್ಟಿ ಮಾಡ್ತಾ ಹೋಗ್ಬೇಕು. ಹಿಂಗೆ ಒಂದು ತೋಟದಲ್ಲಿ ಮಕ್ಕಳ ಜೊತೆಗೆ ಬೆಳೆಯುವಂತದ್ದು, ಹಿರಿಯರ ಜೊತೆಗೆ ಅಡುಗೆಯ ಮನೆಯಲ್ಲಿ ಹಿರಿಯರ ಜೊತೆಗೆ ನಾವು ನಿಂತು ಮಾತನಾಡ್ತಾ ತಮಾಷೆ ಮಾಡ್ತಾ ಅವರೊಂದಿಗೆ ಕೆಲಸಗಳನ್ನ ಮಾಡ್ಕೊಡುವಂತದ್ದು, ಈ ಮತ್ತೆ ಸಣ್ಣ ಸಣ್ಣ ಆಟಗಳನ್ನ ಆಡುವಂತದ್ದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಮಕ್ಕಳು ತುಂಬಾ ಚೆನ್ನಾಗಿ ಗೌರವಿಸೋದನ್ನ ಕಲ್ತ್ಕೊಳ್ತಾರೆ. ಮತ್ತೆ ಹಿರಿಯರೊಂದಿಗೆ ಕೂತ್ಕೊಂಡು ಅವರ ಕಷ್ಟ ಸುಖಗಳನ್ನ ವಿವರಿಸಿ ಹೇಳುವಂತದ್ದು, ಇಷ್ಟೊಂದೆಲ್ಲ ಹೇಗೆ ಸಾಧನೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಹೇಳುವಂತದ್ದು ಈ ತರದನ್ನ, ಮತ್ತೆ ಹಿರಿಯರೊಂದಿಗೆ ಸಂಬಂಧ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಮಕ್ಳು ಕೊಡುವಂತದ್ದು, ಬೆಡ್ಶೀಟನ್ನ ಹಾಸ್ಕೊಡು ಅನ್ನುವಂಥದ್ದು, ತಾತಂಗೆ ನೀರ್ ಕೊಡು, ಅಜ್ಜನಿಗೆ ನೀರ್ ಕೊಡು, ಈ ತರದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಮಾಡಿದಾಗ ಮಕ್ಳು ಖಂಡಿತವಾಗಿ ಕೂಡ ಅವರವನ್ನ ಗೌರವಿಸ್ತಾರೆ, ಮತ್ತೆ ಪ್ರೀತಿಸ್ತಾರೆ, ಮತ್ತೆ ಅವರ ಒಳ್ಳೆಯತನವನ್ನ ಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾರೆ.
1: ಮೇಡಮ್, ಇದುವರೆಗೂ ನಮ್ ಜೊತೆ ಇದ್ದು ಮಕ್ಕಳಲ್ಲಿ ನೈತಿಕ ಶಿಕ್ಷಣ

0: ಎಷ್ಟು ಮುಖ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತ ಧನ್ಯವಾದ.
0: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಂಡ್ಯದ ಶಿಂಗರಗೌಡ ಕಾಲೇಜ್ ಆಫ್ ಎಜುಕೇಶನ್ನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರ ಜೊತೆಗಿನ ಸಂದರ್ಶನ.

0: ಮೌರಿನ ಧ್ವನಿ ಜನಧ್ವನಿ ನಮಸ್ಕಾರ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನೇ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
4: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
4: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739701311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739701311.
2: ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 65 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ತನ್ನ ಹೊಳ ಹೊಳಪುಗಳ
2: ತನ್ನ ಹೊಳ ಹೊಳಪುಗಳ
6: ನೆನೆ ನೆನೆದು ಮೈ ಮರೆತ
2: ನೆನೆ ನೆನೆದು ಮೈ ಮರೆತ
6: ರನ್ನವೋ ಬ್ರಹ್ಮ
2: ರನ್ನವೋ ಬ್ರಹ್ಮ
6: ನೋಡವನು ನಿಜ ಪಿಂಚ
2: ನೋಡವನು ನಿಜ ಪಿಂಚ
6: ವರ್ಣದೆಣಿಕೆಯಲ್ಲಿ
2: ವರ್ಣದೆಣಿಕೆಯಲ್ಲಿ
6: ತನ್ನನೇ ಮರೆತ ನವಿಲವಲು
2: ತನ್ನನೇ ಮರೆತ ನವಿಲವಲು
6: ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ
2: ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ.
6: ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯ ವಿಚಾರವನ್ನು ನಾವು ನೋಡಿದ್ವಿ. ಆ ಸೃಷ್ಟಿಯ ಮಾಯೆಯಲ್ಲಿ ಅಡಕವಾಗಿ

0: ಅನ್ನುವಂಥ ಸರಸ ವಿರಸದಲ್ಲಿ ಪರಬ್ರಹ್ಮ ವಿಹರಿಸ್ತಾ ಇದ್ದಾನೆ ಅನ್ನೋದನ್ನ ಹೇಳಿದ ಡಿ ವಿ ಜಿ ಅವರು ಕಡೆಯಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ, ನಿರ್ಲಿಪ್ತ. ನಿರ್ಲಿಪ್ತ ಅಂದ್ರೆ ಯಾವುದಕ್ಕೂ ಯಾವುದು ಸೋಕೋದಿಲ್ಲ, ಯಾವುದು ಸೋಂಕು ಅವನಿಗೆ ಆಗೋದಿಲ್ಲ, ಸಂಪೂರ್ಣವಾಗಿ ತಟಸ್ಥನಾಗಿದ್ದಾನೆ ಅಂತ. ಆ ತಾಟಸ್ಥ್ಯದ ವಿಚಾರವನ್ನು ಮುಂದಿನ ಒಂದು 4-5 ಮುಕ್ತಕಗಳಲ್ಲಿ ಬಹಳ ಹಂತ ಹಂತವಾಗಿ ಬಹಳ ಸುಂದರವಾಗಿ ಉದಾಹರಣೆಗಳನ್ನು ಕೊಟ್ಟು ವರ್ಣಿಸ್ತಾರೆ. ಮೊದಲನೆಯ ಒಂದು ಉದಾಹರಣೆ ಡಿ ವಿ ಜಿ ಅವರು ಕೊಡುವಂಥದ್ದು, ಸ್ವಂತ ಸ್ವರೂಪದಲ್ಲಿ ತಮ್ಮೊಳಗೇ ಇರೋಂಥ ಒಂದು ಶಕ್ತಿಯನ್ನು ಕುರಿತು ತಾವೇ ಆಲೋಚನೆ ಮಾಡ್ತಾ ಇರುವಾಗ ಸಂಪೂರ್ಣವಾಗಿ ತಮ್ಮಲ್ಲಿ ತಾವು ಮುಳುಗಿ ಹೋದಾಗ ಹೊರಗಿನ ಪ್ರಪಂಚದಲ್ಲಿ ಯಾವ ಒಂದು ಏರುಪೇರುಗಳಾದರೂ ಅದರ ಕಡೆ ನಮಗೆ ಗಮನ ಹೋಗಲ್ಲ. ಸೊ ಹಾಗೆ ತಮ್ಮ ಸ್ವಸೌಂದರ್ಯ ಸ್ವಶಕ್ತಿಯನ್ನು ನೋಡ್ತಾ ಇರೋದು ಹೇಗೆ, ಯಾವ ರೀತಿಯಲ್ಲಿ ಅದನ್ನು ನೋಡಬಹುದು, ಅದಕ್ಕೇನು ಒಂದು ಉದಾಹರಣೆ ಅಂತಂದರೆ, ಒಂದು ನವಿಲು ಅದಕ್ಕೆ ಸುಂದರವಾದಂಥ ನವಿಲು ಗರಿ ಇರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ, ನೀಚ ಪಿಂಚ. ಅದರಲ್ಲಿ ಅನೇಕ ಬಣ್ಣಗಳಿವೆ, ಆ ಬಣ್ಣಗಳ ಹೊಳಪು ಯಾವ ರೀತಿ ಅಂತಂದರೆ, ಸೂರ್ಯನ ಕಿರಣ ಒಂದು ದಿಕ್ಕಿನಿಂದ ಬಂದರೆ ಒಂದು ಬಣ್ಣ ಕಾಣುತ್ತೆ, ಅದು ಸ್ವಲ್ಪ ಆಚೆ ಈಚೆ ಆದರೆ ಆ ಬಣ್ಣವೇ ಬದಲಾಗುತ್ತೆ. ಈಗ ಹಸಿರಾಗಿ ಕಾಣ್ತಾ ಇರುವಂಥದ್ದು ಒಂದು ಎರಡು ಡಿಗ್ರಿ ಆಚೆ ಈಚೆ ಸೂರ್ಯನ ಕಿರಣ ವ್ಯತ್ಯಾಸ ಆಯಿತು ಅಂತಂದರೆ ಇನ್ಸಿಡೆಂಟ್ ರೇ ಅಂತೀವಿ. ಆ ಇನ್ಸಿಡೆಂಟ್ ರೇ ಸೂರ್ಯ ಕಿರಣ ಅದ್ರ ಮೇಲೆ ಬೀಳೋವಂಥ ಆ್ಯಂಗಲ್ ಒಂದೆರಡು ಮೂರು ಡಿಗ್ರಿ ಆಚೆ ಈಚೆ ಆದರೆ ಹಸಿರು ಹೋಗಿ ನೀಲಿ ಕಾಣಿಸುತ್ತೆ. ಅದು ಹೇಗೆ, ಅದು ಯಾವ ರೀತಿಯಲ್ಲಿ ಅದು ಕಾಣಿಸುತ್ತೆ, ಅದು ಅದರಲ್ಲಿ ವೈಜ್ಞಾನಿಕವಾಗಿ ಫಿಸಿಕ್ಸು ಹೆಂಗೆ ಅಂತ ಕೂಡ ವರ್ಣನೆ ಮಾಡುತ್ತೆ. ಆದರೆ ಹೊರಗಿನಿಂದ ನೋಡೋರಿಗೆ ಅಬ್ಬ ಇದೆಂಥ ಸೌಂದರ್ಯನಪ್ಪ ಅಂತ ಅನಿಸುತ್ತೆ. ಸಪೋಸ್ ನವಿಲು ಆ ನವಿಲ್ಗರಿಯನ್ನು ನೋಡ್ಕೊಳ್ತು ಅಂದ್ಕೊಳ್ಳೋಣ, ತನ್ನದೇ ನವಿಲ್ಗರಿ ಅದು ನೋಡ್ಕೊಳ್ತಾ ಇದೆ, ಅರೆ ಎಷ್ಟು ಚೆನ್ನಾಗಿದೆಯಲ್ಲ, ವರ್ಣದ ಎಣಿಕೆ ಇದು ಹೀಗಿದೆಯಾ, ಅದು ಹಾಗಿದೆಯಾ, ಎಷ್ಟು ಚೆನ್ನಾಗಿದೆ, ಇದು ಆ ಕಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಹೀಗೆ ಹಾಗೆ ಕಾಣಿಸುತ್ತೆ. ಸೊ ಇದನ್ನು ನೋಡ್ತಾ ತನ್ನನ್ನೇ ತಾನು ಮರೆತ ನವಿಲವಲು ಪರಬ್ರಹ್ಮ ಅಂತ. ಸೊ ಈ ಇಡೀ ಸೃಷ್ಟಿಯನ್ನು ತಯಾರು ಮಾಡಿದ ನಂತರ, ಸೃಷ್ಟಿಯನ್ನು ಮಾಡಿದ ನಂತರ ತನ್ನ ಒಂದು ಭಾಗವನ್ನು ಭಗವಂತ ನೋಡ್ತಾನೆ ಅಂದ್ಕೊಳ್ಳೋಣ. ಈಗ ಭೂಮಿಯನ್ನು ನೋಡ್ದ ಅಂತ ಅಂದ್ಕೊಳ್ಳೋಣ, ಭೂಮಿಯಲ್ಲಿ ನೋಡಿದಾಗ ಭೂಮಿಯಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂತ ಬ್ರಹ್ಮನಿಗೆ ಅನ್ನಿಸ್ಬೋದು, ಅರೆ ನೋಡು ಇಷ್ಟು ಚೆನ್ನಾಗಿದ್ದಾರೆ ಭೂಮಿಯಲ್ಲಿ ಅಂತ ತನ್ನನ್ನು ತಾನೇ ನೋಡೋ ಅಂತ, ತನ್ನ ಒಂದು ಭಾಗವನ್ನು ತಾನೇ ನೋಡ್ತಾ ಅದರಲ್ಲಿ ತನ್ಮಯನಾಗಿದ್ದಾನೆ. ತನ್ಮಯ ತತ್ಮಯ ಅಂದರೆ ಅದೇ ತಾನಾಗಿ ಬಿಟ್ಟಿದ್ದಾನೆ. ಯಾವುದರಲ್ಲಿ, ಸೃಷ್ಟಿಯಲ್ಲಿ, ತನ್ನ ಸೃಷ್ಟಿಯೇ ಅದು. ಆದರೆ ತನ್ನ ಸೃಷ್ಟಿಯಲ್ಲಿ ತಾನೇ ಅಷ್ಟು ಸಂಪೂರ್ಣವಾಗಿ ಮಗ್ನನಾಗ್ಬಿಟ್ಟಿದ್ದಾನೆ. ಆ ಮಗ್ನತೆ ಅವನ ಮೈ ಮರೆತಂತೆ ಕಾಣಿಸುತ್ತೆ, ಮೈ ಮರೆತಂತೆ. ಸೊ ಇದು ಒಂದು ಹಂತದ ನಿರ್ಲಿಪ್ತತೆಯನ್ನು ತೋರಿಸುವಂಥ ತನ್ಮಯತೆ, ತನ್ನನ್ನು ತಾನೇ ನೋಡ್ತಾ, ತನ್ನ ಸೃಷ್ಟಿಯನ್ನು ತಾನೇ ನೋಡ್ತಾ ಮಾಡುವಂಥದ್ದು. ಸೊ ಇದು ನಾವು ನಿತ್ಯ ಜೀವನದಲ್ಲಿ ಎಷ್ಟೋ ಸರ್ತಿ ನಮಗೆ ಈ ಥರ ಅನಿಸುತ್ತೆ, ನಮ್ಮ ಕೆಲಸಗಳಲ್ಲಿ ನಾವು ಮುಳುಗಿ ಹೋಗಿದ್ದಾಗ
1: ನಮ್ಮ ಇದರಲ್ಲೇ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಟ್ಟಾಗ
0: ಈ ರೀತಿಯ ಒಂದು ಭಾವ ನಮಗೂ ಕೂಡ ಬರುತ್ತೆ, ಬೇರೆದು ಏನಾದರೂ ನಮಗೆ ಗೊತ್ತಾಗಲ್ಲ. ಸೊ ಅದು ಒಂದು ಹಂತದಲ್ಲಿ ಅಥವಾ ಒಂದು ರೀತಿಯಲ್ಲಿ ವರ್ಣಿಸಬಹುದಾದಂಥ ನಿರ್ಲಿಪ್ತತೆ. ಇನ್ನು ಮುಂದಿನ ಮುಕ್ತಕವನ್ನು ನೋಡೋಣ. ಅದು ಒಂದು ಸಣ್ಣ ವ್ಯತ್ಯಾಸವನ್ನು ತಂದುಕೊಟ್ಟಿದ್ದಾರೆ, ಆದರೆ ಅಲ್ಲೂ ಕೂಡ ಇದೇ ರೀತಿಯ ನಿರ್ಲಿಪ್ತತೆಯನ್ನು ನಾವು ನೋಡ್ತೀವಿ, ಮರೆಯೋದನ್ನು ನೋಡ್ತೀವಿ. ಅದನ್ನು ನೋಡೋಣ ಈಗ. ತರುಣಿ ತನ್ನೊಡವೆಗಳ
2: ತಳೆಯುತ್ತ ತೆಗೆಯುತ್ತ
0: ಪರಿಕಿಸುತ್ತೆ ಮುಖರದಲ್ಲಿ
2: ಸೊಗಸುಗಳ ಪರಿಯ
0: ಮರೆತೆಲ್ಲವನು
2: ವಿಲಸಿಪಂತೆ ತಾಂ
0: ವಿಶ್ವದಲ್ಲಿ
2: ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ.
0: ಈಗ ಸಪೋಸಿಂಗ್ ನನಗೆ, ನಾನು ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಪ್ಪ, ನನಗಿಂತ ಸುಂದರವಾಗಿರುವಂಥ ಅದೆಷ್ಟೋ ಜನ ಇದ್ದಾರೆ, ನನಗಿಂತ ದಷ್ಟಪುಷ್ಟವಾಗಿ, ನನಗಿಂತ ಸುಂದರವಾದಂಥ ಮುಖ, ಸುಂದರವಾದಂಥ

0: ಕಣ್ಣು, ಒಳ್ಳೆ ಬಣ್ಣ ಇವೆಲ್ಲ ಇರುವಂಥವ್ರು ಯಾರೋ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನನಗೇನು ಅನಿಸುತ್ತೆ, ಆ ರೀತಿಯ ಸೌಂದರ್ಯ, ಆ ರೀತಿಯ ಒಂದು ಒಂದು ಹೊರ ಇದು ನನಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅವಾಗ ನಾನೇನು ಮಾಡ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತೀನಿ. ನೋಡಿದಾಗ ಇಲ್ಲೆಲ್ಲೋ ಒಂದು ಮೊಡವೆ ಕಾಣಿಸ್ತು, ಅಲ್ಲೆಲ್ಲೋ ಇನ್ನೊಂದೇನೋ ಕಾಣಿಸ್ತು ಅಂದರೆ ಏನು, ಓ ಇದು ಇಲ್ಲದೆ ಹೋದರೆ ಚೆನ್ನಾಗಿರುತ್ತೆ, ಇದು ಹಿಂಗಾಗ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ಕೂದಲು ಹಿಂಗೆ ಬಂದುಬಿಟ್ಟಿದೆಯಲ್ಲ ಇದನ್ನ ಹಿಂಗೆ ಬಾಚಿಕೊಳ್ಳೋಣ. ಬಾಚಿಕೊಂಡು ನೋಡ್ತೀನಿ, ಬಾಚಿಕೊಂಡ್ರೆ ಅದು ನಿಲ್ಲಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಅಲ್ಲೇನೋ ಒಂದು ಕ್ಲಿಪ್ಪೋ ಏನೋ ಒಂದು ಹಿಂಗೆ ಹಾಕ್ತೀನಿ, ರೈಟ್. ಸೊ ಹೊರಗಿನಿಂದ ನನ್ನನ್ನು ಹೆಚ್ಚು ಸುಂದರ ಮಾಡಿಕೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ತೀನಿ. ನವಿಲು ಏನು ಮಾಡ್ತು, ತನ್ನ ಸೌಂದರ್ಯವನ್ನು ನೋಡ್ತಾ ತನ್ನನ್ನು ತಾನು ಮರ್ತೋಯ್ತು. ಈಗ ನಾನು ಬೇರೊಂದು ವಸ್ತುವಿನ ಸಹಾಯವನ್ನು ತಗೊಂಡು ನನ್ನನ್ನು ನಾನು ಹೆಚ್ಚು ಸುಂದರವನ್ನಾಗಿ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಪಡ್ತೀನಿ ಅಂದ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಡಿ ವಿ ಜಿಯವ್ರು ಕೊಡೋ ಉದಾಹರಣೆ ಒಬ್ಬ ತರುಣಿಯದ್ದು. ಈಗ ಎಲ್ಲ ತರುಣಿಯರು ಸಾಧಾರಣ ತಮ್ಮ ಹೇಗೆ ಕಾಣಿಸ್ತಾರೆ, ಅಪಿಯರೆನ್ಸ್ ಎಲ್ಲ ಸುಂದರವಾಗಿ ಕಾಣಿಸ್ಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋಂಥ ಭರದಲ್ಲಿ ಹೆಚ್ಚಿನ ಜನ ಇರ್ತಾರೆ. ಇರಲ್ಲ ಅಂತಲೂ ಹೇಳ್ಬೋದು, ಆದರೆ ವ್ಯವಹಾರದಲ್ಲಿ ನಂಬಿಕೆಯಲ್ಲಿ ಬಂದಿರೋವಂಥದ್ದು ಏನಂದರೆ ಸಾಧಾರಣವಾಗಿ ಎಲ್ಲರೂ ಅಲಂಕಾರ ಪ್ರಿಯೆಯರು ಅಂತ ಅಲಂಕಾರ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ. ಅಲಂಕರಣ ಅನ್ನೋಂಥ ಪದದ್ದು ಕೂಡ ಸ್ವಾರಸ್ಯಕರವಾದಂಥ ಒಂದು ಅರ್ಥ ಇದೆ. ಅಲಂ ಅಂದರೆ ಹೀಗಲ್ಲದ್ದು, ಸಾಕಾಗು, ಇಷ್ಟು ಸಾಕು ಅನ್ನೋವಂಥದ್ದು. ಕರಣ ಅಂದರೆ ಮಾಡೋವಂಥದ್ದು, ಅಂದರೆ ಯಾವುದು ಇಲ್ಲವೋ ಅದು ಕಾಣೋ ಹಾಗೆ ಮಾಡೋದು, ಅಥವಾ ಯಾವುದು ಕಾಣ್ತಿದೆಯೋ ಅದು ಕಾಣದ ಹಾಗೆ ಮಾಡೋದು. ಈಗ ಇಲ್ಲೆಲ್ಲೋ ಒಂದು ಮಚ್ಚೆ ಇದೆ, ಆ ಮಚ್ಚೆ ನೋಡೋಕೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಅಲ್ಲಿ ಪೌಡ್ರ್ ಹಾಕ್ಕೊಂಬಿಡೋದು, ಕಾಣಿಸಲ್ಲ. ಈಗ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ದೃಷ್ಟಿ ಬೊಟ್ಟಿಡ್ತಾರೆ, ಅಲ್ಲಿ ಇರಲಿಲ್ಲ ಮಚ್ಚೆ, ಏನು ಇರಲಿಲ್ಲ, ಆದರೆ ಒಂದು ಕೋದಿ ಬಣ್ಣದ ಅಥವಾ ಬಿಳಿ ಮುಖದ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟರೆ ಓ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಅನಿಸುತ್ತೆ, ಅದು ಅಲಂಕರಣ. ಸೊ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ತರುಣಿಯರು ಇಷ್ಟಪಡ್ತಾರೆ. ಇಷ್ಟಪಟ್ಟಾಗ ಏನು ಮಾಡ್ತಾರೆ, ಕನ್ನಡಿ ಮುಂದೆ ನಿಂತ್ಕೋತಾರೆ, ಮುಖಾರ ಕನ್ನಡಿಯ ಮುಂದೆ ನಿಂತ್ಕೊಂಡು ತನ್ನ ಒಡವೆಗಳ ತಳೆಯುತ್ತ ತೆಗೆಯುತ್ತ, ಸರ ಹಿಂಗೆ ಹಾಕ್ಕೊಂಡ್ಲು, ಹಿಂಗಿದ್ರೆ ಚೆನ್ನಾಗಿರುತ್ತಾ ನೋಡಿದ್ಲು, ಆಮೇಲೆ ತೆಗೆದ್ಲು, ಆಮೇಲೆ ಇನ್ನೊಂದೇನೋ ಹಾಕ್ಕೊಂಡ್ಲು ಕಿವಿಗೆ, ಅದನ್ನು ನೋಡಿದ್ಲು, ಅದನ್ನು ತೆಗೆದ್ಲು. ಸೊ ಹೀಗೆ ಇದನ್ನು ಮಾಡೋಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಮೈಮರೆತಲಂತೆ ತರುಣಿ. ನಮ್ಮಲ್ಲಿ ಈ ಲೇಡಿ ಡಿಲೇ ಅನ್ನೋವಂಥದ್ದು ನಾವು ಕೇಳ್ತೀವಿ. ಈ ಡಿಲೇ ಅನ್ನೋ ಪದ ಹೇಗೆ ಬಂತು ಅನ್ನೋದಕ್ಕೆ ತಮಾಷೆಯಾಗಿ ಹೇಳೋದುಂಟು. ಆ ಲೇಡಿ ತನ್ನಂತಾನು ಸಿಂಗಾರ ಮಾಡ್ಕೊಳಕ್ಕೆ ಹೋದ್ಲು, ಅದು ಹೆಂಗಾಯ್ತಪ್ಪ ಅಂದರೆ ಲೇಡಿ ಲೇಡಿ ಡಿಲೇ ಡಿಲೇ ಅಂತ ಆಗೋಯ್ತು. ಹಾಗಾಗಿ ಲೇಡಿ ಅಲಂಕಾರಕ್ಕೆ ಕೂತ್ಕೊಂಡ್ರೆ ಆಗೋದೇನು, ಡಿಲೇನೇ. ಯಾಕೆ ಡಿಲೇ ಆಯಿತು ಅಂದರೆ ತನ್ನನ್ನು ತಾನು ಮರೆತಳು. ಸೊ ಹಾಗೆ ವಿಶ್ವದಲ್ಲಿ ಮೆರೆಯುವನು ಪರಬ್ರಹ್ಮ ಮಂಕುತಿಮ್ಮ. ಸೊ ತನ್ನದೇ ಆದಂತಹ ಸೌಂದರ್ಯಕ್ಕೆ ತನ್ನದೇ ಆದಂತಹ ಒಡವೆಗಳನ್ನು ಇನ್ನಷ್ಟು ಮತ್ತಷ್ಟು ಬೇರೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೀಗೆ ವೈವಿಧ್ಯಮಯವಾಗಿ ತೊಡಗಿಸ್ಕೊಳ್ತಾ ತಳೆಯುತ್ತಾ ತೆಗೆಯುತ್ತಾ ಬ್ರಹ್ಮ ತನ್ನನ್ನು ತಾನು ಮರೆತಿದ್ದಾನಂತೆ, ನಿರ್ಲಿಪ್ತನಾಗಿದ್ದಾನಂತೆ. ಹೊರಗಡೆ ಏನಾಗ್ತದೆ ಅಂತ ಅವನಿಗೆ ಬೇಡ, ಈಗ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನು ಅಲಂಕರಣ ಮಾಡಿಕೊಳ್ತಾ ಇರುವಂತಹ ಒಬ್ಬ ತರುಣಿಯಂತೆ ವಿಶ್ವವನ್ನು ಹೆಚ್ಚು ಸುಂದರವನ್ನಾಗಿಸೋದಿಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ಬೇರೆಲ್ಲವನ್ನು ಮರೆತು ನಿರ್ಲಿಪ್ತನಾಗಿದ್ದಾನೆ, ತನ್ಮಯನಾಗಿದ್ದಾನೆ ಅಂತ ಈ ಎರಡು ಮುಕ್ತಕಗಳಲ್ಲಿ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ.

ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಎತ್ತ ತಾಯಿಯ ಕಣ್ಣಲ್ಲಿ ಒಂದು ಪುಟ್ಟ ಸಂತೋಷವನ್ನು ನೋಡಲು ನಾವು ಏನೆಲ್ಲ ಮಾಡಬಲ್ಲೆವು? ಅವಳ ಜೀವಮಾನದ ಕೊನೆಯ ಆಸೆಯನ್ನು ಈಡೇರಿಸಲು ನಮ್ಮ ಶಕ್ತಿಯನ್ನೆಲ್ಲ ದಾರಿಯರಿಯಲು ಸಾಧ್ಯವೇ? ಇಂಥದ್ದೇ ಒಂದು ಘಟನೆಯನ್ನು ನಿಮಗೆ ಹೇಳಬೇಕಿದೆ. ಇದು 2022 ಮಾತು. ಕೇರಳದ ಕೊಟ್ಟಾಯ ಮೂಲದ 87 ವರ್ಷದ ವೃದ್ಧೆ ಎಲೆಕುಟ್ಟಿ ಪೌಲವರ ಕಣ್ಣುಗಳಲ್ಲಿ ಒಂದು ಅಪರೂಪದ ಕನಸಿತ್ತು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಾತ್ರ ಭೂಮಿಗೆ ನಡುಹಗಲಿನ ನಕ್ಷತ್ರಗಳಂತೆ ಹರಳುವ ನೀಲ ಕುರುಂಜಿ ಹೂಗಳ ನೇರಳೆ ಸಾಗರವನ್ನು ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಬೇಕು ಎನ್ನುವುದು ಆಕೆಯ ಆಸೆಯಾಗಿತ್ತು. ಆದರೆ ಸಂಸಾರದ ಜಂಜಾಟ ಅದೆಲ್ಲ ಮುಗಿಯುವ ಹೊತ್ತಿಗೆ ಮುಪ್ಪು ಆವರಿಸಿಯಾಗಿತ್ತು. ಈಗಂತೂ ಆಕೆ ಸಂಪೂರ್ಣ ಮೆತ್ತಗಾಗಿದ್ದಳು. ಮುಪ್ಪಿನ ಕಾಯ, ಜಿಟಿ ಜಿಟಿ ಜೀವ, ನಡೆಯಲಾಗದ ಅಸಹಾಯಕತೆ. ಇನ್ನೊಂದು ಜನ್ಮವಿದ್ದರೆ ನೋಡಿದರಾಯಿತು ಎಂದುಕೊಂಡು ಆ ಮುಗ್ಧ ಜೀವ ಸುಮ್ಮನಾಗಿತ್ತು. ಆದರೆ ತಾಯಿಯ ಮನಸ್ಸಿನ ಮೂಕ ಆಸೆಯನ್ನು ಆಕೆಯ ಇಬ್ಬರು ಮಕ್ಕಳಾದ ರೋಜನ್ ಮತ್ತು ಸತ್ಯನ್ ಹರಿತಿದ್ದರು. ಎತ್ತ ಕರುಳಿನ ಅಂಬಲವನ್ನು ಹಾಗೆ ಬಿಡಲು ಆ ಮಕ್ಕಳಿಗೆ ಮನಸ್ಸಾಗಲಿಲ್ಲ. ತಾಯಿಯ ಕೊನೆಯ ದಿನಗಳ ಆಸೆಯನ್ನು ನನಸಾಗಿಸಲೇಬೇಕೆಂದು ಪಣತೊಟ್ಟ ಅವರು ಅವಳನ್ನು ಕರೆದುಕೊಂಡು ಇಡುಕ್ಕಿಯ ಕಲ್ಲಿಪಾರ ಬೆಟ್ಟಗಳ ಕಡೆಗೆ ಸುಮಾರು 100 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿದರು. ಆದರೆ ಬೆಟ್ಟದ ತಪ್ಪಲು ತಲುಪಿದಾಗ ವಿಧಿಹಾಟ ಬೇರೆಯೇ ಇತ್ತು. ಹೂಗಳು ಹರಳಿದ ಸ್ವರ್ಗವನ್ನು ತಲುಪಲು ಅಲ್ಲಿ ಯಾವುದೇ ರಸ್ತೆ ಇರಲಿಲ್ಲ. ಯಾರಾದರೂ ಆಗಿದ್ದರೆ ಅಲ್ಲಿಗೆ ಭರವಸೆ ಕಳೆದುಕೊಂಡು ಮರಳಿ ಹೋಗುತ್ತಿದ್ದರೇನೋ. ಆದರೆ ಆ ಮಕ್ಕಳಿಗೆ ತಾಯಿಯನ್ನು ಅಲ್ಲಿಯವರೆಗೆ ಕರೆತಂದು ಆಕೆಯ ಕಣ್ಣಲ್ಲಿ ನಿರಾಶೆ ನೋಡಲು ಸಾಧ್ಯವಿರಲಿಲ್ಲ. ಅಮ್ಮನನ್ನು ಮಗುವಿನಂತೆ ತಮ್ಮ ಕೈಗಳಲ್ಲಿ ಎತ್ತಿಕೊಂಡರು. ಒಬ್ಬರಾದ ನಂತರ ಮತ್ತೊಬ್ಬರು ಆ 87 ವರ್ಷದ ಎತ್ತಮ್ಮನನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆದು ಬಿಟ್ಟರು. ಕಡಿದಾದ ಕಲ್ಲು ಮುಳ್ಳುಗಳಿಂದ ತುಂಬಿದ್ದ ಆ ಗುಡ್ಡಗಾಡು ಹಾದಿಯಲ್ಲಿ ಒಣಗುತ್ತಿದ್ದ ಗಂಟಲು, ಸುರಿಯುತ್ತಿದ್ದ ಬೆವರಿನ ನಡುವೆಯೂ ಸುಮಾರು 1.5 ಕಿಲೋಮೀಟರ್ ಬೆಟ್ಟವನ್ನು ಜೀವ ಪಣಕಿಟ್ಟು ಹತ್ತಿದ್ದರು. ಪ್ರೀತಿಯ ಶಕ್ತಿ ಅದೆಷ್ಟು ದೊಡ್ಡದೆಂದರೆ ಆ ಕಲ್ಲುಗಳು ಅವರ ಪಾದಗಳಿಗೆ ನೋವುಂಟು ಮಾಡಲಿಲ್ಲ. ಕೊನೆಗೂ ಬೆಟ್ಟದ ತುತ್ತ ತುದಿ ತಲುಪಿದಾಗ ಅಲ್ಲಿ ಸೃಷ್ಟಿಯ ಪಾವಾಡವೇ ಕಾಯುತ್ತಿತ್ತು. ಎಲೆಕುಟ್ಟಿ ಅವರ ಕಣ್ಣೆದುರು ಕೋಟಿ ಕೋಟಿ ನೇರಳೆ ಹೂಗಳ ಸಾಗರವೇ ಅನಾವರಣಗೊಂಡಿತ್ತು. ಆ ಹೂಗಳ ಸೌಂದರ್ಯವನ್ನು ನೋಡಿದ ಆ ವೃದ್ಧ ತಾಯಿಯ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರೆ ದಾರಿಯಾಗಿ ಹರಿಯಿತು. ತನ್ನ 2 ಮಕ್ಕಳ ಹೆಗಲ ಮೇಲೆ ಕುಳಿತು ಆ ಸ್ವರ್ಗವನ್ನು ನೋಡಿದಾಗ ಆಕೆಯ ಮುಖದಲ್ಲಿದ್ದ ನೆಮ್ಮದಿ ಮತ್ತು ಧನ್ಯತೆಯ ಭಾವ ಜಗತ್ತಿನ ಯಾವುದೇ ಸಂಪತ್ತಿಗೂ ಸಾಟಿ ಇರಲಿಲ್ಲ. ಈ ಭಾವುಕ ಕ್ಷಣದ ಚಿತ್ರಗಳು ಇಡೀ ದೇಶದ ಕಣ್ಣಾಳಿಗಳನ್ನು ಒದ್ದೆ ಮಾಡಿದವು. ಪ್ರೀತಿ ಎಂದರೆ ಕೇವಲ ಒಣ ಮಾತುಗಳಲ್ಲ, ಅದು ಎತ್ತವರಿಗಾಗಿ ಕರಗುವ ಕರುಳು ಮತ್ತು ಅವರಿಗಾಗಿ ಮಿಡಿಯುವ ಹೃದಯ ಎಂಬುದನ್ನು ಈ ಇಬ್ಬರು ಶ್ರವಣಕುಮಾರರು ಜಗತ್ತಿಗೆ ತೋರಿಸಿಕೊಟ್ಟರು. ವಯಸ್ಸಾದ ಹಾಗೆ ತಂದೆ ತಾಯಿಗಳಿಂದ ನಾವು ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ದೂರವಾಗುತ್ತಾ ಹೋಗುತ್ತೇವೆ. ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಬೆಳೆಸಿದ ತಂದೆ ತಾಯಿಗಳಿಗೆ ಕನಿಷ್ಠ ಸಮಯ ಕೊಡುವ ವಿವೇಚನೆ ಕೂಡ ನಮಗಿರುವುದಿಲ್ಲ. ಅವರಿಗೊಂದು ಕರೆ ಮಾಡಿ ಮಾತನಾಡುವ ವ್ಯವಧಾನವನ್ನು ಕಳೆದುಕೊಂಡು ಬಿಟ್ಟಿರುತ್ತೇವೆ. ನಮ್ಮನ್ನೇ ಪ್ರಪಂಚವೆಂದು ಭಾವಿಸಿ ಬದುಕಿದ ಆ ಜೀವಗಳಿಗೆ ನೋವುಂಟು ಮಾಡುವ ಮುನ್ನ ನಾವು ಕೂಡ ಅವರಂತೆ ಮುಂದೆ ಇದ್ದಂತೆ ದಿನಗಳನ್ನು ನೋಡಬೇಕಾಗುವುದು ಎನ್ನುವ ಕಾಳಜಿ ಇದ್ದರೆ ಸಾಕು. ತಂದೆ ತಾಯಿಗಳ ಜೊತೆ ಸಮಯ ಕಳೆಯುವುದು, ಪ್ರೀತಿ ತೋರುವುದು ಜವಾಬ್ದಾರಿಯಲ್ಲ, ಅದು ಬದುಕುವ ರೀತಿ. ಅದನ್ನು ಕಳೆದುಕೊಂಡವರು ಏನನ್ನು ಗಳಿಸಿದರೂ ನಿರರ್ಥಕ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

ಪ್ರಿಯಾ ಕೇಳುಗರೆ, ಇದುವರೆಗೂ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಸರಗುರಿನ 2ನೇ ವಾರ್ಡ್ನ ಶ್ರೀಯುತ ಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ಪಟ್ಟಣದ 2ನೇ ವಾರ್ಡಿನ ಶ್ರೀಯುತ ಮಣಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲ್ಲಿ ಒಂದಷ್ಟು ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಒಂದು ಬಿಂಬಿಸ್ಕೊಳ್ತಾ ಇರೋದು ನಮಗೂ ಕೂಡ ಒಂದು ಸಂತೋಷದ ವಿಷಯ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ಮಣಿ ಅಂತ, ಸರ್ಗೂರು ದೇವರಾಜ್ ಚುಡಾವಣೆ, 2ನೇ ವಾರ್ಡ್ನಲ್ಲಿ ವಾಸವಾಗಿದ್ದೇನೆ. ಕೆಲಸ ಬಂದು ಪೇಂಟಿಂಗ್ ಕಾಂಟ್ರಾಕ್ಟ್ ಆಗಿ ಕೆಲಸ ನಿರ್ವಹಿಸಿದ್ದೀನಿ 20-22 ವರ್ಷದಿಂದ. ನಮ್ಮನ್ನ ಒಂದ್ಸಲ ಕರೆದಿದ್ರು ಅಲ್ಲಿ, ನಿಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ ನಾವು ಕೆಲವು ಕೂಲಿ ಕಾರ್ಮಿಕರ ಬಗ್ಗೆ, ಯಾವ್ಯಾವ ರೀತಿಯೆಲ್ಲ ಒಂದು ನಿಗಾ ವಹಿಸ್ಕೊಂಡು ಕೆಲಸ ಮಾಡಬೇಕು, ಯಾವ ರೀತಿ ನಮ್ಮ ಕೂಲಿ ಕಾರ್ಮಿಕರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಂಡಿದ್ದೆ. ಹಾಗೆ ಬಂದು ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡಿದ್ವಿ, ಚೆನ್ನಾಗಿತ್ತು ನಿಮ್ ಕಾರ್ಯಕ್ರಮ. ಎಲ್ಲರೂ ಒಪಿನಿಯನ್

0: ಹೇಗನ್ಸುತ್ತೆ ಸರ್, ನೀವು ಜನಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಬ್ಬ ಜನಸಾಮಾನ್ಯರಾಗಿ?
1: ಒಳ್ಳೀಗ ಒಳ್ಳೇದನ್ಸೋದಲ್ಲ, ಮಾಡಿದಾಗ ಕೆಲವರಿಗೆ ಕೆಲವು ವಿಷಯಗಳು ಗೊತ್ತಿರಲ್ಲ, ನಿಮ್ಮ ಜನಧ್ವನಿಗಳ ಮೂಲಕ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಾಗ ಗೊತ್ತೆ. ಹಾಗೆ ಬಂದು ನಾನು ಒಂದು ರೈತರ ಸಂಘದಲ್ಲೂ ಕೂಡ ಇದ್ದೀನಿ, ರೈತರ ಪರ ಸ್ವಲ್ಪ ಕಾಳಜಿ ವಹಿಸಿ ಏನೇನು ಕೆಲಸಗಳು ಮಾಡಬಹುದು, ಅವ್ರಿಗೆ ಒಂದು ಹೆಲ್ಪ್ ಮಾಡಬಹುದು, ಯಾವ ತರ ಏನ್ ಸೌಲಭ್ಯಗಳು ಯಾವ್ಯಾವ ರೀತಿ ದೊರಕುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ಈಗ ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೀವು ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಏನಂತಂದ್ರೆ, ನೀವೀಗ ಮಾಮೂಲಿ ಈಗ DCF ಅರಣ್ಯಾಧಿಕಾರಿಗಳು DCF ನವರನ್ನ ಕರೆಸಿ ಮಾತಾಡಿದೀರಾ, ಮತ್ತೆ ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಚೇತನ್ ಕುಮಾರ್ ಸರ್ ಅವ್ರನ್ನ ಕರೆದು ಮಾತಾಡ್ತಿದ್ದೀರಾ, ಇನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸಿ ಮಾತಾಡಿದೀರಾ, ಯಾಕೊಂದ್ಸಲ ನೀವು ಜಾಯಿಂಟ್ ಡೈರೆಕ್ಟರ್ JD ಅವ್ರನ್ನ ಕರೆದು ಮಾತಾಡಿಸ್ಬಹುದು ನಮ್ಮ ಜನಧ್ವನಿ ಕೇಂದ್ರದಲ್ಲಿ, ಅವ್ರನ್ನೇ ನೇರವಾಗಿ ಕರೆದು ರೈತರಿಗೆ ಸಿಗುವಂತ ಸೌಲಭ್ಯಗಳ ಮಾಹಿತಿ ಕೊಡ್ಬೋದು, ಏನೇನ್ ಸಿಗುತ್ತೆ ಹೇಗೆ ಪಡ್ಕೋಬಹುದು ಅಂತ ಒಂದು ಮಾಹಿತಿ ಕೊಡ್ಬೋದಲ್ಲ ಅಂತ ನನ್ನ ಅಭಿಪ್ರಾಯ.
0: ಖಂಡಿತ ಸರ್, ಖಂಡಿತ. ಈ ನಿಟ್ಟಲ್ಲಿ ನಾವು ಕೂಡ
1: JDO ಅಂದ್ರೆ ತಾಲೂಕು ಸಂಬಂಧಪಟ್ಟವರು, JDO ಜಾಯಿಂಟ್ ಡೈರೆಕ್ಟರ್ ಅನ್ನ ಕರೆದು ಅಥವಾ ಮಾತಾಡಿಸಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬಸ್ಗಳ ಬಂದಿದೆ ಈಗ ನಮ್ಮ ರಾಜ್ಯದಲ್ಲಿ, ಮಳೆ ಇಲ್ಲದೆ ಪಾಪ ರೈತರುಗಳೆಲ್ಲ ಕಂಗಾಲಾಗಿದ್ದಾರೆ. ಈಗ ಎಲ್ಲರ ಸಿಟಿನೂ ಶೋಚನೀಯ, ಈಗ ಮಳೆ ಇಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ನೀರಿರಲ್ಲ, ಕುಡಿಯಕ್ಕೆ ಮನುಷ್ಯರಿಗೂ ಇರಲ್ಲ, ಎಲ್ಲರಿಗೂ ತುಂಬಾ ಕಷ್ಟ. ಈಗ ಈಗಾಗಲೇ ಕಬಿನಿ ಏನಾಗಿದೆ ಪರಿಸ್ಥಿತಿ ಗೊತ್ತಿದೆ ತಮ್ಗೆ.
0: ಖಂಡಿತ ಸರ್, ಖಂಡಿತ.
1: ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ತರ ಆಗಿರೋದು ಕಬಿನಿಲಿ.
0: ಹೌದು ಸರ್, ಮೊದಲಿಗೆ ನೀವು ಜನಧ್ವನಿ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಆಲಿಸ್ತಾ ಬರ್ತಾ ಇದೀರಾ ಸರ್? ನೀವು
1: 3 ವರ್ಷದಿಂದ ಕೇಳ್ತಾ ಇದ್ದೀನಿ ಮೇಡಮ್.
0: ಯಾವಾಗ ಪರಿಚಯ ಆಯ್ತು ಸರ್ ಈ ಜನಧ್ವನಿ ಕಾರ್ಯಕ್ರಮ ನಿಮಗೆ?
1: ಜನಧ್ವನಿ ಮೇಡಮ್ ಹೀಗೆ ಮಾಮೂಲಿ ಈಗ ಕೇಳ್ತಾ ಇರ್ಬೇಕಾದ್ರೆ ಮಾಮೂಲಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಕೆಲವರು, ಮಾಮೂಲಿ ನಮ್ಮ ಇವರು ಕೂಲಿ ಕಾರ್ಮಿಕರ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಚೇತನ್ ಕುಮಾರ್ ಸರ್ ಬಂದಿದ್ರು ಆಯ್ತರು ಬಂದಿದ್ದಾಗ, ಆಗ ಮತ್ತೆ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕರೆಸಿ ಮಾತಾಡ್ತಿದ್ರ ಅಲ್ಲಿ, ಕೇಳಿದಾಗ ಕೆಲವು ವಿಷಯಗಳು ಅವ್ರಿಗೆ ತಿಳ್ಕೊಂಡಂಗಾಯ್ತು. ನಾವು
0: ಅಂದ್ರೆ ಕಾರ್ಮಿಕರ ಆಯುಕ್ತರು ಬಂದಿದ್ದಾಗ ನೀವು ಆ ಒಂದು ಕಾರ್ಯಕ್ರಮವನ್ನ ಆಲಿಸೋ ಒಂದು ಸಂದರ್ಭದಲ್ಲಿ ಈ ಜನಧ್ವನಿ ಕಾರ್ಯಕ್ರಮ ನಿಮ್ಗೆ ಪರಿಚಯ ಆಯ್ತು?
1: ಅದಕ್ಕಿಂತ ಮುಂಚೆನ ಕೇಳ್ತಾ ಇದ್ರು ಮೇಡಮ್ ನಾವೆಲ್ಲ ಕೆಲವು ವಿಷಯಗಳು. ಮಾಮೂಲಿ ಹೀಗೆ ಗಾಡಿಯಲ್ಲಿ ಕಾರಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಬರ್ತಾ ಇತ್ತು, ಈಗ ಅದ್ರಿಂದ ನೋಡಿದಾಗ ಪರವಾಗಿಲ್ಲ, ಸರ್ಗೂರಲ್ಲಿ ಈ ತರ ಒಂದು ಇದೆ ಅನ್ಬಿಟ್ಟು ನಮ್ಗೆ ಆಗ ಪರಿಚಯ ಆಗಿದೆ.
0: ಕಾರ್ಯಕ್ರಮಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಖುಷಿ ಆಗುತ್ತೆ ಸರ್?
1: ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು.
0: ಇಲ್ಲಿ ತನಕ ನೀವ್ ಯಾವ ರೀತಿ ಕಾರ್ಯಕ್ರಮಗಳನ್ನ ಆಲಿಸಿದಿರಾ ಸರ್ ನೀವು?
1: ಮೇಡಮ್ ಮಾಮೂಲಿ ಫ್ರೀ ಆಗಿ ಕುಂತ್ಕೊಂಡಿರ್ತೀವಲ್ಲ, ಆಗ ಕೇಳ್ತಾ ಇರ್ತೀವಿ ಮೇಡಮ್, ಬರ್ತಾ ಇರ್ತಾವಲ್ಲ ಮಾಮೂಲಿ ಒಂದಿನ ಲೈವ್ ಇವತ್ ಮಾಡಿದ್ರೆ ನಾಳೆ ಬಿಡ್ತೀರ ಅದನ್ನ ಫ್ರೀ ಇದಾಗ ಕೇಳ್ತಾ ಇರ್ತೀವಿ.
0: ಅಂದ್ರೆ ನೀರ ಸಂತೋಷ್ ನಾ ಫೋನ್ ಇನ್ ಕಾರ್ಯಕ್ರಮನ ಅತಿ ಹೆಚ್ಚು ಆಲಿಸೋದ್ರಿಂದ ನೀವು ಆ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕೇಳ್ತೀರ? ಸರ್ ಈಗ ನಾವು ಮಾತಲ್ಲೇ ಹೇಳಿದ್ರಿ ನೀವು ಶುರುನಲ್ಲೇ ಜನಧ್ವನಿ ಒಂದು ಸರ್ಗೂರಲ್ಲೇ ಇರೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರ, ಈ ನಿಟ್ಟಿನಲ್ಲಿ ಸರ್ಗೂರಲ್ಲೇ ಇರೋದ್ರಿಂದ ಎಷ್ಟು ಉಪಯುಕ್ತ ಆಗ್ತಿದೆ ಜನರಿಗೆ?
1: ಖಂಡಿತ ನಮ್ಮದು ಈಗ ಕೆಲವು ಮಾಹಿತಿಗಳು ಕೆಲವರು ಗೊತ್ತಿರಲ್ಲ, ಈಗ ನಿಮ್ಗೆ ಎಲ್ಲಾರು ಕರೆಸಿ ಮಾತಾಡಿದಾಗ ಈಗ DCF ಅಂದ್ರೆ ಅರಣ್ಯಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಅವರು, ಯಾವ ರೀತಿ ಇರಬೇಕು ಕಾಡು ಪ್ರಾಣಿಗಳಿಂದ, ಯಾವ ರೀತಿ ಜನಗಳ ಸುರಕ್ಷತೆ ಕಾಪಾಡ್ಕೊಳ್ಬೇಕು, ಯಾವ್ಯಾವ ರೀತಿ ಆಮೇಲೆ ಏನೇನೋ ಇದು ಮಾಮೂಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು, ಎಲ್ಲದ್ರ ಬಗ್ಗೆನೂ ಒಂದು ಮಾಹಿತಿಗಳು ಕೊಡ್ತಾರ ಅವರು. ಈಗ ಇನ್ನು ಯಾರನ್ನೂ ಕರೆಸ್ತೀರ, ಈಗ ತಹಸೀಲ್ದಾರ್ ಕರೆಸ್ತೀರ, ಅವ್ರು ಕರೆಸಿದಾಗ ಅವರು ಕೆಲವು ಮಾಹಿತಿಗಳು ಕೊಡ್ತಾರೆ, ಈ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು, ನೀವು ಏನ್ ಕೆಲಸ ಮಾಡಬೇಕು, ಈಗ ಒಂದು ಜಮೀನಿಗೆ ಸಂಬಂಧಪಟ್ಟಾಗ ಏನೇನ್ ಎಲ್ಲ ಇಟ್ಟಿರ್ಬೇಕು ದಾಖಲಾತಿಗಳು, ನೀವ್ ಏನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಕೊಡ್ತಾರೆ. ಈಗ ಒಂದೊಂದು ಇಲಾಖೆಯಿಂದ ಒಬ್ಬರು ನೀವು ಕರೆಸಿದಾಗ ಆ ಇಲಾಖೆಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ, ತುಂಬಾ ಉಪಯುಕ್ತವಾಗಿದೆ.
0: ಹೌದು ಹೌದು, ಅಂದ್ರೆ ಒಂದು ಇಲಾಖೆಯಲ್ಲಿ ಏನೆಲ್ಲ ಜನಸಾಮಾನ್ಯರಿಗೆ ಸೌಲಭ್ಯ ಇದೆ ಈ ನಿಟ್ಟಿನಲ್ಲಿ ಆ ಒಂದು ಸೌಲಭ್ಯಗಳನ್ನ ಜನರಿಗೆ ತಿಳಿಸೋದ್ರಿಂದ ಅಲ್ಲಿ ಒಂದು ಮಾಹಿತಿ ಮತ್ತು ಜಾಗೃತಿ ಅನ್ನೋದು ಮೂಡುತ್ತೆ, ಆ ಜನಗಳು ಕೂಡ ಅರಿವಾಗುವ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ.
1: ಇನ್ನೊಂದು ಹೇಳಬೇಕಂದ್ರೆ ಮೇಡಮ್, ಕೆಲವರು ಮುಗ್ಧ ಜನಗಳಿಗೆ ಮೇಡಮ್, ಕೆಲವರಿಗೆ ಏನಾಗಿದೆ ಅಂದ್ರೆ ಯಾವ್ಯಾವ ಕೆಲ್ಸನ ಎಲ್ಲೆಲ್ಲಿ ಹೋಗಿ ಮಾಡಿಸ್ಕೊಬೇಕು ಅಂತಾನೆ ಗೊತ್ತಿಲ್ಲ ಪಾಪ, ಮುಗ್ದಿರ್ತಾರೆ ಇನ್ನ ಪಾಪ, ಕೆಲವರು ಯಾವ ಕೆಲ್ಸನ ಯಾವ ಇಲಾಖೆಯಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತಾನೆ ಗೊತ್ತಿಲ್ಲ, ಹೇಳ್ಕೊಡೋರು ಯಾರು ಇಲ್ವಲ್ಲ, ಎಷ್ಟು ಸೌಲಭ್ಯಗಳು ಬರುತ್ತೆ ಪಡ್ಕೊಳ್ಳೋದೇ ಇಲ್ವಲ್ಲ, ಈಗ ಗೊತ್ತಿರೋ ವಿಷಯನೇ ಗೊತ್ತಿಲ್ವಲ್ಲ, ಆ ರೀತಿ ಎಲ್ಲ ಆಗ್ತಾ ಇದೆ. ಈಗ ನೀವು ಆ ರೀತಿ ಕರೆದು ಮಾಡಿಸೋದ್ರಿಂದ ನೀವು ಕಾರ್ಯಕ್ರಮಗಳನ್ನ ಇಲ್ಲ ಸುಮಾರು ಜನಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
0: ಈ ನಿಟ್ಟಲ್ಲಿ ನೀವು ಯಾವ್ದಾದ್ರು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಿರಾ ಸರ್?
1: ನಾವು ಫೋನ್ ಮಾಡಿದ್ದೆ ಮೇಡಮ್, ಅವ್ರು ಬಂದಿದಾಗಲೇ ಮಾತಾಡಿದ್ದು,
0: ಚೇತನ್
1: ಕುಮಾರ್ ಸರ್ ಬಂದಿದಾಗ ನಾವು ಮಾತಾಡಿದ ಕೆಲವು ವಿಷಯಗಳನ್ನ ಮಾತಾಡಿದೀವಿ ಮೇಡಮ್. ಅವ್ರದ್ದು
0: ಸಾಲು ಆಗೋ ನಿಟ್ಟಿನಲ್ಲಿ ಆಗಿದೆಯಾ ಸರ್? ಅದು
1: ಅದು ಇನ್ನು ಏನು ಪೆಂಡಿಂಗ್ ಅಲ್ಲ ಇದೆ ಮೇಡಮ್, ಅದು ಇನ್ನೂ ಏನು ಆಗಿಲ್ಲ. ಅದು ನಾ ಕೇಳಿದ್ರೆ ಕೂಲಿ ಕಾರ್ಮಿಕರಿಗೆ ವಸತಿ ಸೌಲಭ್ಯ ಕಲ್ಪಿಸ್ಕೊಡಿ ಅಂತ ಕೇಳಿ.

0: ಆಗಿದೆ ಮೇಲ್ಗಡೆ ಇನ್ನು ಆರ್ಡರ್ ಆಗಿಲ್ಲ ಅಂತ ಹೇಳಿದ್ರು.
1: ಅಂದ್ರೆ ನೀವು ಹೇಳೋ ಒಂದು ಸಮಸ್ಯೆಗೆ ಅವರು ಕೂಡ ಸಂಪೂರ್ಣವಾದ ಉತ್ತರವನ್ನ ಕೊಟ್ಟಿದ್ದಾರೆ, ಆದ್ರೆ ಅದು ಇನ್ನು ಕಾರ್ಯದ ಹಂತದಲ್ಲೇ ನಿಂತಿರೋದ್ರದ್ದು ನಿಮಗ್ ತಿಳಿಸ್ ಬಂದಿದೆ.

0: ಮಸರ್ ಈಗ ತಾನೇ ಹೇಳಿದ್ರಿ, ಮುಗ್ಧ ಜನರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಜನಧ್ವನಿ ಸಾಕ್ತಾ ಇದೆ ಅಂತ ಹೇಳ್ತಿದ್ರಿ. ನಾವು ಅತಿ ಹೆಚ್ಚಾಗಿ ಜನಧ್ವನಿಯಲ್ಲಿ ಒಂದು ಬುಡಕಟ್ಟು ಜನಾಂಗದಕ್ಕೆ ಅತಿ ಹೆಚ್ಚು ಕಾರ್ಯಕ್ರಮಗಳಾಗಿರ್ಬೋದು, ಮಾಹಿತಿಯನ್ನ ತಲುಪಿಸೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಕಾಲದಲ್ಲಿ ಅವರಿಗೆ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಮೇಡಮ್, ಇದು ನೀವು ಮಾಡ್ತಾರಂತಹ ಕೆಲಸ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಪಾಪ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡಲೇಬೇಕು ಪಾಪ.
0: ಹೌದು,
1: ಅವ್ರಿಗೆ ಮೇಡಮ್ ಏನು ಅಂದ್ರೆ ಇನ್ನ ಪಾಪ ಗೊತ್ತೇ ಇಲ್ಲ, ಇನ್ನು ಪ್ರಪಂಚ ಜ್ಞಾನ ಅನ್ನೋದಿಲ್ಲ ಪಾಪ ಅವ್ರಿಗೆ. ಕಾಡು ಕಾಡ್ಬಿಟ್ರೆ ಮನೆ ಬುಡಕಡು ಜನಾಂಗದವ್ರು, ಅವ್ರಿಗೆ ಏನು ಗೊತ್ತೇ ಇಲ್ಲವಲ್ಲ ಮೇಡಮ್. ಒಂಥರ ಮುಗ್ದ್ರು ಅಂದ್ರೆ ಅವರೇ ಮುಗ್ದ್ರು ಅಂತ ಹೇಳ್ಬೋದು, ನೇರವಾಗಿ ಹೇಳಬಹುದು.
0: ಅಂದ್ರೆ
1: ಒಂದು ಒಳ್ಳೆ ಬಟ್ಟೆ ಇರಲ್ಲ, ಹಾಕೊಳ್ಳೋದಕ್ಕೆ ಒಂದು ಬಟ್ಟೆ ಇರಲ್ಲ ಪಾಪ, ಒಂದು ಒಳ್ಳೆ ಊಟ ಇಲ್ಲ ಪಾಪ ಅವ್ರಿಗೆ, ತುಂಬಾ ಸಮಸ್ಯೆಗಳೇ ಮೇಡಮ್. ಅವ್ರಿಗೆ ಏನ್ ಮಾಡ್ತಾರೆ, ಏನೇ ಮಾಡಿದ್ರು ಅವ್ರು ಒಳ್ಳೇದೇ ಮೇಡಮ್.
0: ಅಂದ್ರೆ ಈ ನಿಟ್ಟಿನಲ್ಲಿ ಅವರಿಗಾಗಿ ಕಾರ್ಯಕ್ರಮ ಮಾಡ್ತಿರೋ ತುಂಬಾ ಖುಷಿಯ ವಿಚಾರ ಸರ್. ಹಾಗೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಮತ್ತೆ ಕೃಷಿಕರಿಗೆ, ನೀವ್ ಹೇಳದ ಮಟ್ಟಿಗೆ ಕೃಷಿಕರಿಗಾಗಿರ್ಬೋದು, ಕಾನೂನಿನ ಅರಿವೇ ಇಲ್ಲದವರಿಗೆ, ಸಮಾಜದ ಜನರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಮತ್ತೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು?
1: ಮೇಡಮ್, ಇದು ತುಂಬಾ ಒಂದು ಒಳ್ಳೆಯ ಕಾರ್ಯ ಇದು. ಯಾಕಂದ್ರೆ ಇದು ಮಾಡ್ತೀವಿ ಸಮಾಜ ಸೇವೆ ಅಂತಾನೆ ಹೇಳ್ಬೋದು ಇದನ್ನ. ಸಮಾಜ ಸೇವೆ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು, ಯಾಕಂದ್ರೆ ಎಲ್ಲಾರ್ಗು ಮುಟ್ತಾ ಇದೆ ವಿಷಯ. ಎಲ್ಲಾ ಅವ್ರ ಜನ ಗೊತ್ತಾಗಿಂಗ್ ಅಷ್ಟು ಜನ ಕೆಲಸ ಆದ್ರೆ ಅದು ಒಳ್ಳೇದಲ್ವಾ, ಅದು ಅದು ಗೊತ್ತಿರಲ್ಲ ಕೆಲವರಿಗೆ ಪಾಪ.
0: ಸರ್, ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ, ಸಾಕಷ್ಟು ರೀತಿಯಲ್ಲಿ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಜನಗಳಿಗೆ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು ಅಂತಂದ್ರೆ ಯಾವ ತರ ಕಾರ್ಯಕ್ರಮಗಳನ್ನ ತರಬೇಕು ಜನರಿಗೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ?
1: ಮೇಡಮ್, ಈಗ ಮಾಡ್ತಾ ಇದ್ರಲ್ವಾ, ಇನ್ನು ಹೆಚ್ಚೆಚ್ಚು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಇಲಾಖೆಗಳಿಂದ ಕರೆಸಿ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳಿಸ್ಕೊಡಿ ಜನಗಳಿಗೆ. ನಿಮ್ಮ ಬಾನುಲಿ ಕೇಂದ್ರದಿಂದ ಒಳ್ಳೇದಾಗ್ಲಿ, ಅವ್ರಿಗೆ ವಿಷಯಗಳು ತಿಳ್ಕೊಳ್ಳಿ, ಏನ್ ಮಾಡಬಹುದು ಜನಗಳು. ಯಾಕಂದ್ರೆ ಈಗ ಜೀವನ ಮುಂದೆ ತುಂಬಾ ಕಷ್ಟ ಇದೆ, ಈಗ ಏನ್ ಆಗ್ತಿದೆ ಅಂದ್ರೆ ತಮಗೆ ಗೊತ್ತು ಎಲ್ಲ. ಈಗ ಅದರಿಂದ ಕರೆಸಿ ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಡಿ. ಇವಾಗ ಯಾವ್ದು ಕೆಲಸಗಳಿವೆ, ಏನೋ ಇಲಾಖೆಗಳಿಂದ ಬಿಟ್ಟಿರ್ತಾರದನ್ನೆಲ್ಲ ಸ್ವಲ್ಪ ನೇರವಾಗಿ ಬಂದು ಯಾವ ರೀತಿ ಮಾಡಿಸ್ಕೋಬೇಕು, ಎಲ್ಲರೂ ಸಂಪರ್ಕ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡಕ್ಕೆ ಹೇಳಿ ಅವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ.
0: ತುಂಬಾ ಖುಷಿಯ ವಿಚಾರ ಸರ್. ಹಾಗೆ ಸರ್, ಈಗ ಜನಧ್ವನಿ ಈಗ ಒಂದು ಫೋನ್ ಕರೆ ಮುಖಾಂತರ ಸಮಸ್ಯೆ ಸೌಲಭ್ಯಗಳು ಒಂದು ಬಗೆಹರಿತವೆ ಅಂತಂದ್ರೆ, ಈ ನಿಟ್ಟಿನಲ್ಲಿ ಜನಧ್ವನಿ ಪ್ರಮುಖ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಎಷ್ಟೋ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು, ಅವ್ರನ್ನ ಆಹ್ವಾನಿಸ್ಬೇಕು, ಅವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ತುಂಬಾ ಸಮಯದ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಜನಧ್ವನಿ ಶೀಘ್ರವಾಗಿ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಉತ್ತಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಮಗು, ಈಗ ನೀವು ಮಾಡ್ತಿರೋ ಕೆಲಸ ಅದನ್ನ ಹೇಳ್ತೇನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನಗಳಿಗೆ ಒಳ್ಳೇದಾಗ್ತಾ ಇದೆ, ಉಪಯುಕ್ತ ಮಾಹಿತಿ ಲಭ್ಯವಿದೆ ಅವ್ರಿಗೆಲ್ಲರಿಗೂ. ಹೌದು, ಅದೇ ಹೇಳಿದ್ರೆ ಇನ್ನು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸಿ ಇನ್ನ ಮಾಡಿಸಿ ಕಾರ್ಯಕ್ರಮಗಳು ಮಾಡಿಸಿ ವಿಷಯಗಳು ಗೊತ್ತಾಗ್ಲಿ.
0: ಸರ್, ಈಗ ನೀವು ಫ್ರೀ ಟೈಮ್ ಅಲ್ಲಿ ಯಾವಾಗ ಕೇಳ್ತೀರಾ ಸರ್ ಜನಧ್ವನಿನ?
1: ಅಂದ್ರೆ ಈಗ ಮಾಮೂಲಿ ಮನೆ ಇರ್ತೀವಲ್ಲ, ಅವಾಗ ಕೇಳ್ತೀವಿ ಮೇಡಮ್. ಫ್ರೀ ಇದ್ದಾಗ ಮನೆ ಇರ್ತೀವಲ್ಲ, ಕೆಲಸ ಇರ್ಲಿಲ್ಲ.
0: ಇತರರಿಗೂ ಹೇಳೋದುಂಟ ನೀವು ಜನಧ್ವನಿಯನ್ನ ಕೇಳಿ ಅಂತ?
1: ಹೇಳ್ತಿರ್ತೀನಿ.
0: ಸರ್, ಈಗ ಪ್ರೀವಿಯಸ್ ಕಾರ್ಯಕ್ರಮ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಉಪಯುಕ್ತ ಆಗ್ತಾ ಇದೆಯಾ ಈಗ ಕೊಡ್ತಾ ಇರ್ತಾರ ಮಾಹಿತಿಗಳು ಸಕಾಲದಲ್ಲಿ ನಿಮ್ಗೆ? ಒಟ್ಟಾರೆ ನೀವು ಜನಧ್ವನಿಯಲ್ಲಿ ಒಬ್ಬರಾಗಿ ಒಬ್ರು ಕೇಳುಗರಾಗಿ ಗುರುತಿಸ್ಕೊಂಡ್ರೆ ನಿಮ್ಗೆ ಖುಷಿ ಆಗುತ್ತೆ ಸರ್?
1: ಚೆನ್ನಾಗಿದೆ,
0: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಸರ್, ಯಾರನ್ನ ಕರೆಸ್ಬೇಕು ಅಂತ ನೀವು ಇನ್ನೊಂದ್ಸರಿ ಸೂಕ್ತವಾಗಿ ಹೇಳ್ಬಿಟ್ರೆ, ಅಂದ್ರೆ ಜೆ ಡಿ ಮತ್ತೆ ಎ ಡಿ ಅಂತ ಹೇಳಿದ್ರಿ ಜಾಯಿಂಟ್ ಡೈರೆಕ್ಟರ್.
1: ಎ ಡಿ ಅಂದ್ರೆ ಮೇಡಮ್ ಬಂದವರು ತಾಲೂಕಿಗೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ಎ ಡಿ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಅಂತ ಬರ್ತಾರೆ ಮೈಸೂರು. ಅವ್ರನ್ನ ಕರೆಸಿ ಮಾತಾಡಿ ಮೇಡಮ್, ಯಾಕಂದ್ರೆ ಪಾಪ ರೈತರಿಗೆಲ್ಲ ಒಳ್ಳೇದಾಗ್ಲಿ ಅವರು, ಯಾಕಂದ್ರೆ ನಮ್ಮ ಅಣ್ಣ ನೀಡೋದವ್ರಲ್ವಾ, ನಾವು ರೈತರಲ್ದೇ ಇರ್ಬೋದು ಮೇಡಮ್ ನಾವು, ಆದ್ರೆ ಅವ್ರ ಅನ್ನದ ಋಣ ತೀರಿಸಬೇಕಲ್ಲ ನಾವು. ಕೆಲವ್ರು ಕೇಳ್ತಾರೆ, ನೀವ್ ರೈತ ಅವಲ್ಲಪ್ಪ, ನೀ ಯಾಕಪ್ಪ ರೈತರ ಕೆಲಸ ಮಾಡ್ತೀಯ ಅಂತ. ಯಾರು ಯಾವ ಕೆಲಸ ಮಾಡ್ಬೇಕಾರೆ ಅವನು ಮನ್ಸಿದ್ದೆ ಮಾಡ್ಬೋದಲ್ಲ ಮೇಡಮ್, ನಿಜ ಅಲ್ವಾ?
0: ಖಂಡಿತ ಖಂಡಿತ ಸರ್, ಖಂಡಿತ. ಯಾವ್ದು
1: ತಿಳಿಸ್ಬೋದಲ್ಲ ಮೇಡಮ್?
0: ಹೌದು, ಆಸಕ್ತಿ ಇರೋ ಕೆಲಸ ಮಾಡ್ಲೇಬೇಕು ಅಂತ.

0: ಖಂಡಿತ ಖಂಡಿತ ಸರ್, ಈ ನಿಟ್ಟಲ್ಲಿ ನಾವು ಕೂಡ ಪ್ರಯತ್ನವನ್ನ ಅಧಿಕಾರಿಗಳನ್ನ ಕರೆಸುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಸರ್.
1: ಅವ್ರನ್ನ ಕರೆಸಿ, ನಮ್ಮ ಇವರು ಕಾರ್ಮಿಕ ಮಂಡಳಿ ನಿರ್ವಹಣಾ ಅಧಿಕಾರಿಗಳಾದ ರವಿಚಂದ್ರನ್ ಅವರು ಕರೆಸಿ ಅಂತಲ್ಲ, ಅವ್ರನ್ನ ಕರೆಸ್ಬೋದು.
0: ಖಂಡಿತ ಕರೆಸ್ತೀವಿ ಸರ್.
1: ಓಕೆ, ಥ್ಯಾಂಕ್ ಯು.
0: ಓಕೆ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಸರಕೂರು ಪಟ್ಟಣದ ದೇವರಾಜು ಬಡಾವಣೆಯ ಶ್ರೋತಾ ಮಣಿರವರು. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಾಲಿಗೆ ಪತ್ತೆದಾರರು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆ ಮೇಲಿನ ಪತ್ತೆದಾರರು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕಣ್ಣು ಮುಚ್ಚಿ ಬಾಯಿ ತೆರೆ ಎಂದು ಯಾರಾದರೂ ನಿಮಗೆ ಹೇಳಿದರೆ ಎಂದುಕೊಳ್ಳಿ, ಅಂತೆಯೇ ನೀವು ಕಣ್ಣು ಮುಚ್ಚಿ ಬಾಯಿ ತೆರೆತೀರಿ, ಅವರು ನಿಮ್ಮ ನಾಲಿಗೆ ಮೇಲೆ ಸಿಹಿ ವಸ್ತುವನ್ನು ಇಡುತ್ತಾರೆ. ಆ ವಸ್ತುವನ್ನು ನೀವು ನೋಡಿರದಿದ್ದರೂ ಅದನ್ನು ಗುರುತಿಸಬಲ್ಲಿರಿ. ಅವರು ನಿಮ್ಮ ನಾಲಿಗೆಯ ಮೇಲೆ ಇಟ್ಟ ಸಿಹಿ ಯಾವುದು ಎಂದು ಸುಲಭವಾಗಿ ನಿಮಗೆ ತಿಳಿಯುತ್ತದೆ. ಕಣ್ಣು ಮುಚ್ಚಿಕೊಂಡಿದ್ದರೂ ನಾಲಿಗೆಗೆ ಸಿಹಿ ತಗುಲಿದ ತಕ್ಷಣ ಇದು ಸಕ್ಕರೆ, ಅದು ಮಾವಿನ ಹಣ್ಣು, ಇದು ಕಿತ್ತಳೆ, ಇದು ಪಾಯಸ, ಹೀಗೆ ವಿವಿಧ ಮೂಲದ ಸಿಹಿಯನ್ನು ನೀವು ಗುರುತಿಸುತ್ತೀರಿ. ನಾಲಿಗೆಗೆ ಪ್ರತ್ಯಕ್ಷವಾದ ಕಣ್ಣಂತೂ ಇಲ್ಲ, ಆದರೂ ಇಷ್ಟು ಖಚಿತವಾಗಿ ನಾಲಿಗೆ ಈ ವಸ್ತುಗಳನ್ನು ಹೇಗೆ ಪತ್ತೆ ಹಚ್ಚುತ್ತದೆ ಎಂಬುದು ನಿಮಗೆಲ್ಲ ಆಲೋಚನೆ ಬರುವಂತಹ ಪ್ರಶ್ನೆ. ಅಂಗಿಕ ಅಧ್ಯಯನಗಳ ಆಧಾರದ ಮೇಲೆ 20ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ನಾಲಿಗೆಯ ವಿವಿಧ ಭಾಗಗಳಲ್ಲಿ ಹರಡುವ ವಿವಿಧ ರುಚಿ ಮೊಗ್ಗುಗಳು ಅಂದರೆ ಟೇಸ್ಟ್ ಬರ್ಡ್ಸ್ ಸಿಹಿಯನ್ನು ಸೇರಿದಂತೆ ವಿವಿಧ ವಸ್ತುಗಳ ರುಚಿಯನ್ನು ಕಂಡುಹಿಡಿಯಬಲ್ಲವು ಎಂದು ಕಂಡುಹಿಡಿಯಲಾಗಿತ್ತು. ಕಳೆದ 2 ದಶಕಗಳ ಸಂಶೋಧನೆಗಳ ಮೂಲಕ ವಿಜ್ಞಾನಿಗಳು ಆಣ್ವಿಕ ಮಟ್ಟದ ಸಂಶೋಧನೆಗಳ ಮೂಲಕ ರುಚಿಯನ್ನು ಪತ್ತೆ ಹಚ್ಚುವ ಕೆಲವು ರುಚಿಗ್ರಾಹಕಗಳನ್ನು ಕಂಡುಹಿಡಿದಿದ್ದಾರೆ.

ರುಚಿಗ್ರಹಣ ಶಕ್ತಿ ಒಂದು ಸಂಕೀರ್ಣ ಕ್ರಿಯೆ ಎಂದು ಈ ಅಧ್ಯಯನಗಳು ತಿಳಿಸಿವೆ. ನಾವು ಸೇವಿಸುವ ಸಿಹಿ ರಾಸಾಯನಿಕವಾಗಿ ಶರ್ಕರೆಗಳು ಅಥವಾ ಕಾರ್ಬೋಹೈಡ್ರೇಟ್ಗಳು. ಶರ್ಕರೆಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ 1:1:2, 2:1 ಪ್ರಮಾಣದಲ್ಲಿದ್ದು ಈ ಅಣುಗಳು ಉಂಗುರಾಕಾರದಲ್ಲಿ ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಯಾವುದೇ ಶರ್ಕರವನ್ನು ಅದರಲ್ಲಿರುವ ಉಂಗುರಗಳ ಸಂಖ್ಯೆ ಮತ್ತು ರಚನೆಗಳನ್ನು ಆಧರಿಸಿ ವರ್ಗೀಕರಿಸಲಾಗುತ್ತದೆ. ಶರ್ಕರೆಗಳು ಶಕ್ತಿಯ ಆಗರಗಳು. ಅವು ಜೀರ್ಣವಾಗಿ ಜೀವಕೋಶಗಳಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತದೆ. ಶರೀರದಲ್ಲಿ ಎಲ್ಲ ಕ್ರಿಯೆಗಳಿಗೆ ಈ ಶಕ್ತಿ ಅಗತ್ಯವಾಗಿದೆ. ನಾವು ತಿನ್ನುವ ಸಕ್ಕರೆ ರಾಸಾಯನಿಕವಾಗಿ ಸುಕ್ರೋಸ್ ಎಂಬ ಶರ್ಕರ, ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್, ಗ್ಲಾಕ್ಟೋಸ್ ಮುಂತಾದವು ಕೂಡ ವಿವಿಧ ಶರ್ಕರೆಗಳು. ಅವು ನಮಗೆ ಶಕ್ತಿಯನ್ನು ನೀಡುತ್ತವೆ. ವಿವಿಧ ಸಿಹಿ ವಸ್ತುಗಳಲ್ಲಿ ವಿವಿಧ ಶರ್ಕರೆಗಳು ವಿಭಿನ್ನ ಪ್ರಮಾಣದಲ್ಲಿ ಸೇರುತ್ತವೆ. ಸಿಹಿ ಪದಾರ್ಥಗಳಲ್ಲಿ ಇರುವ ಶರ್ಕರೆ ಹಾಗೂ ಅವುಗಳ ಪ್ರಮಾಣವನ್ನು ಅವಲಂಬಿಸಿ ಸಿಹಿಯ ಸ್ವಾದ ಬದಲಾಗುತ್ತದೆ. ಸಿಹಿ ಕಾರಕಗಳ ಸಿಹಿಯ ಪ್ರಮಾಣದಲ್ಲಿಯೂ ವ್ಯತ್ಯಾಸಗಳಿರುತ್ತವೆ. ಉದಾಹರಣೆಗೆ, ಮೂಲ ಶರ್ಕರ ಅಣು ಎಂದು ಪರಿಗಣಿಸಲಾಗುವ ಗ್ಲೂಕೋಸ್ ಸಾಮಾನ್ಯ ಸಕ್ಕರೆ ಅಥವಾ ಸುಕ್ರೋಸ್ಗಿಂತ ಕಡಿಮೆ ಸಿಹಿ ಇರುತ್ತದೆ. ಜೇನುತುಪ್ಪದಲ್ಲಿರುವ ಫ್ರಕ್ಟೋಸ್ ಸುಕ್ರೋಸ್ಗಿಂತ ಹೆಚ್ಚು ಸಿಹಿ. ಸ್ಟಾರ್ಚ್, ಸೆಲ್ಯುಲೋಸ್ ಮುಂತಾದವುಗಳು ಶರ್ಕರೆಗಳೇ, ಆದರೂ ಅವು ಸಕ್ಕರೆಯಷ್ಟು ಸಿಹಿಯಾಗಿರುವುದಿಲ್ಲ. ಇವೆಲ್ಲವೂ ನೈಸರ್ಗಿಕ ಸಿಹಿಕಾರಕಗಳು. ನೈಸರ್ಗಿಕ ಸಿಹಿಕಾರಕಗಳಲ್ಲದೆ ಕೆಲವು ಕೃತಕ ಸಿಹಿಕಾರಕಗಳು ಇವೆ. ಸ್ಯಾಕ್ರಿನ್, ಸುಕ್ರೋಲೋಸ್ ಮತ್ತು ಆರ್ಟಿಟೇಮ್ ಮುಂತಾದವು ಶರ್ಕರೆಗಳು ಅಲ್ಲದಿದ್ದರೂ ಸಿಹಿ ರುಚಿಯನ್ನು ನೀಡುತ್ತವೆ. ಇವು ಸುಕ್ರೋಸ್ಗಿಂತ ಅಧಿಕ ಸಿಹಿಯನ್ನು ನೀಡುತ್ತವೆ. ರುಚಿಗ್ರಹಣದ ಮುಖ್ಯ ಭಾಗ ನಾಲಿಗೆಯ ವಿವಿಧ ಭಾಗಗಳಲ್ಲಿ ಹರಡಿರುವ ರುಚಿ ಮೊಗ್ಗುಗಳು. 20ನೇ ಶತಮಾನದ ಅಂತ್ಯದವರೆಗೆ ನಾಲಿಗೆ ಮಾತ್ರ ಸಿಹಿಯನ್ನು ಗುರುತಿಸಬಲ್ಲದು ಎಂದು ಭಾವಿಸಲಾಗಿತ್ತು. ಕಳೆದ 2 ದಶಕಗಳ ಸಂಶೋಧನೆಗಳು ಬಾಯಿ ಅಥವಾ ನಾಲಿಗೆಷ್ಟೇ ಅಲ್ಲದೆ ಜಠರ, ಕರುಳು, ಮೆದು, ಚೀರಕ ಗ್ರಂಥಿ, ಶ್ವಾಸನಾಳಗಳಲ್ಲಿಯೂ ರುಚಿ ಮೊಗ್ಗುಗಳಿರುತ್ತವೆ ಎಂದು ತಿಳಿದು ಬಂದಿವೆ. ರುಚಿ ಮೊಗ್ಗುಗಳಲ್ಲಿ ರುಚಿ ಗ್ರಹಿಕೆಯು ವಿಶೇಷ ರುಚಿ ಗ್ರಾಹಕ ಕೋಶಗಳು, ರುಚಿ ಗ್ರಾಹಕ ಪ್ರೋಟೀನ್ಗಳು, ಜೀವಕೋಶಗಳ ಒಳಗೆ ವಿಶಿಷ್ಟ ಸಂಖ್ಯೆಯ ವಾಹಕ ಮಾರ್ಗಗಳು ನರತುದಿಗಳನ್ನು ಇರಿಸುತ್ತವೆ. ಸಿಹಿನ ಗ್ರಹಿಸುವ ಸಾಮರ್ಥ್ಯ ಈ ಎಲ್ಲ ಭಾಗಗಳು ನರ ಹಾಗೂ ಮೆದುಳಿನ ವಿಶ್ಲೇಷಣಾ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಈ ಮಾರ್ಗದಲ್ಲಿ ನಡೆಯುವ ಸಂಕೀರ್ಣ ಆಣ್ವಿಕ ಕ್ರಿಯೆಗಳಿಂದಾಗಿ ನಾವು ಸಿಹಿನ ಗುರುತಿಸಿ ಅದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಪ್ರತಿಯೊಂದು ರುಚಿ ಮೊಗ್ಗಿನಲ್ಲೂ ರುಚಿ ಗ್ರಾಹಕ ಜೀವಕೋಶಗಳಿರುತ್ತವೆ. ಈ ಜೀವಕೋಶಗಳ ಕೋಶಪುರಿಯಲ್ಲಿ ರುಚಿ ಗ್ರಾಹಕಗಳಿರುತ್ತವೆ. ರುಚಿ ಗ್ರಾಹಕಗಳು ಪ್ರೋಟೀನ್ಗಳು. ಅವು ಅನುವಂಶೀಯವಾಗಿದ್ದು ವ್ಯಕ್ತಿಯ DNA ಅಂದರೆ ಜೀನ್ನ ನಿರ್ದೇಶನದ ಮುಖಾಂತರ ಸಂಶ್ಲೇಷಣೆಗೊಳ್ಳುತ್ತವೆ. ಮುಖ್ಯವಾಗಿ T ಮತ್ತು R ಕನಿಷ್ಠ 3 ವಿಧಗಳಿವೆ. ಅವುಗಳನ್ನು T1R1, T1R2 ಮುಂತಾದ ಸಂಯೋಜನೆಯಲ್ಲಿ ಗುರುತಿಸಲಾಗುತ್ತದೆ. ಪ್ರತಿಯೊಂದು ಸಂಯೋಜನೆಯು ಕೂಡ ಒಂದೊಂದು ಬಗೆಯ ರುಚಿಯನ್ನು ಗುರುತಿಸುತ್ತದೆ. T1R2 + T1R3 ಸಂಯೋಜನೆಯು ಸಿಹಿಯನ್ನು ಗುರುತಿಸಲು ಮೀಸಲಾದ ಗ್ರಾಹಕ ಪ್ರೋಟೀನ್. ಈ ಪ್ರೋಟೀನ್ನ ರಚನೆ ಹಾಗೂ ರುಚಿಕಾರಕಗಳ ನಡುವಿನ ಸಂವಹನದ ಮೂಲಕ ಶರೀರವು ರುಚಿಯನ್ನು ಗ್ರಹಿಸುತ್ತದೆ. ನಾಲಿಗೆಯ ಮೇಲೆ ಸಿಹಿಯನ್ನು ಹಾಕಿದಾಗ ಉತ್ಪನ್ನವಾಗುವ ಲಾಲಾರಸದಲ್ಲಿ ಶರ್ಕರೆಗಳು ಕರಗುತ್ತದೆ. ಆಗ ಅದು ರುಚಿ ಕೋಶಗಳ ಸಂಪರ್ಕಕ್ಕೆ ಬರುತ್ತದೆ. ಕೋಶಗಳ ಹೊರಮೈ ಮೇಲಿರುವ T1R2 + T1R3 ರುಚಿಗ್ರಾಹಕಗಳು ಹಾಗೂ ಸಿಹಿ ಕಣಗಳ ನಡುವೆ ಬೀಗ ಮತ್ತು ಕೀಲಿಯಂತೆ ಸಂಪರ್ಕ ಏರ್ಪಡುತ್ತದೆ. ನಿರ್ದಿಷ್ಟ ಸಿಹಿ ಕಣ ನಿರ್ದಿಷ್ಟ ಗ್ರಾಹಕದೊಂದಿಗೆ ಮಾತ್ರ ಸಂಯೋಗ ಹೊಂದಬಲ್ಲದು. ಈ ಸಂಯೋಗದಿಂದ ಜೀವಕೋಶದಲ್ಲಿ ಸರಪಣಿಯೋಪಾದಿಯ ಒಂದು ನಂತರ ಇನ್ನೊಂದರಂತೆ ಆಣ್ವಿಕ ಮಾರ್ಪಾಡು ಉಂಟಾಗುತ್ತದೆ. ಜೀವಕೋಶಗಳನ್ನು ನರಗಳೊಂದಿಗೆ ಜೋಡಿಸುವ ನರತಂತುಗಳು ಈ ಬದಲಾವಣೆಯನ್ನು ಗುರುತಿಸುತ್ತವೆ. ಈಗ ಸಿಹಿ ಸಂವೇದನೆ ವಿದ್ಯುತ್ ಆವೇಗದಂತೆ ಬದಲಾಗಿ ನರತಂತುಗಳ ಮೂಲಕ ಮಿದುಳನ್ನು ತಲುಪುತ್ತದೆ. ಮಿದುಳು ಸಿಹಿಯನ್ನು ಗುರುತಿಸುತ್ತದೆ. ಇಷ್ಟೆಲ್ಲ ಕ್ರಿಯೆಗಳು ಕ್ಷಣ ಮಾತ್ರದಲ್ಲಿ ನಡೆಯುವುದರಿಂದ ಸಿಹಿ ನಾಲಿಗೆಯ ಮೇಲೆ ಬಿದ್ದ ತಕ್ಷಣ ನಮಗೆ ಸಿಹಿಯ ಅನುಭವವಾಗುತ್ತದೆ. ಕ್ರಯೋ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕವನ್ನು ಬಳಸಿಕೊಂಡು ವಿಜ್ಞಾನಿಗಳು ಈಗ ಈ ಗ್ರಾಹಕಗಳ ನಿಖರವಾದ ರಚನೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಈ ಅಧ್ಯಯನಗಳು ಸಿಹಿ ಅಣುಗಳ ಆಣ್ವಿಕ ಮಟ್ಟದಲ್ಲಿ ಗ್ರಾಹಕಗಳೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಗಮನಿಸಲು ಅನುವು ಮಾಡಿಕೊಡುತ್ತದೆ. ಇಂತಹ ಅಧ್ಯಯನಗಳಿಂದ ಭವಿಷ್ಯದಲ್ಲಿ ಆರೋಗ್ಯಕರ ಮತ್ತು ಸುರಕ್ಷಿತ ಬದಲಿ ಸಕ್ಕರೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಬಹುದು ಹಾಗೂ ಸಕ್ಕರೆ ಆಧಾರಿತ

ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ನಾಲಿಗೆ ಪತ್ತೆದಾರರು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಇದೊಂದು ತಮಾಷೆ ಪ್ರಸಂಗ ಅಂತ ಸೃಷ್ಟಿ ಮಾಡಿದ್ರು. ಒಂದ್ ದಿವಸ ಒಂದ್ ಮರಿ ದೆವ್ವ ಏದುಸಿರು ಬಿಡ್ತಾ ಓಡಿ ಓಡಿ ಬಂತಂತೆ. ಮರದ ಕೆಳಗೆ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಿತ್ತಲ್ಲ ಹಿರಿ ದೆವ್ವ, ಅದನ್ನ ಅಲಗಾಡಿಸಿ ಅಲಗಾಡಿಸಿ ಎಬ್ಬಿಸ್ತಂತೆ. ಮೈ ಕೊಡಬೇಕೊಂಡು ಆಕಳಿಸಿ ಆ ದೆವ್ವ ಎದ್ದು ಕೂತ್ಕೊಂತು. ಯಾಕೋ ಯಾಕೆ ಇಷ್ಟು ಓಡಿ ಬರ್ತಿ, ಏನಾಯ್ತು, ಏನ್ ತೊಂದರೆ ಆಯ್ತು ಅಂತ ಕೇಳ್ತು. ಮರಿ ದೆವ್ವ ಹೇಳ್ತು, ನೀವೆಲ್ಲ ಹಿರಿಯರು ಹೀಗೆ ಆರಾಮಾಗಿ ಮಲಗಿದ್ರೆ ಗತಿ ಏನು, ಏನಾಗ್ತಿದೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ? ಇಡೀ ನಮ್ಮ ದೆವ್ವಗಳ ವಂಶ ಕುಲ ನಾಶ ಆಗೋ ಪರಿಸ್ಥಿತಿ ಬಂದಿದೆ ಇವತ್ತು ಅಂತ ಪಾಪ ಗಾಬರಿಯಿಂದ ಮುಖ ಕೆಂಪು ಮಾಡಿಕೊಂಡು. ಹೌದಾ, ಅಂಥದ್ದೇನಾಯ್ತು ಪುಟ್ಟ ಈಗ ಅಂತ ಹಿರಿ ದೆವ್ವ ಕೇಳ್ತು. ಆಗ ಪುಟ್ಟ ದೇವ ಮರಿ ದೇವ ಹೇಳ್ತು, ನೀವು ಕೇಳಿಲ್ವೇ, ಈ

ಅವ್ರು ಇನ್ನು ಮಹಾತ್ಮರೊಬ್ಬರಿಗೆ ಸತ್ಯ ದರ್ಶನ ಆಗ್ಬಿಟ್ಟಿದೆಂತೆ, ಭಗವಂತನ ದರ್ಶನ ಆಗಿದೆ ಅಂತ ಅವ್ರಿಗೆ. ಅವರು ಸತ್ಯ ಅಂದ್ರೇನು, ಬದುಕೋದು ಹೇಗೆ ಅಂತ ಜನರಿಗೆಲ್ಲ ತಿಳಿಕೊಡ್ತಾ ಇದ್ದಾರಂತೆ. ನಾವೇನಾದರೂ ತಕ್ಷಣ ಮಾಡಲೇಬೇಕು. ಅವ್ರು ಎಲ್ಲರೂ ಸತ್ಯ ದರ್ಶನ ಮಾಡಿಸ್ಬಿಟ್ರೆ ನಮ್ಮ ದೇವುಗಳಿಗೇನು ಕೆಲಸ, ನಮಗೆ ಉಳಿಗಾಲ ವೇಲ್ದಂಗೆ ಆಗ್ಬಿಡುತ್ತೆ, ನಮ್ಮ ವೃತ್ತಿ ಕೂಡ ಅಪಾಯದಲ್ಲಿದೆ. ಈತ ಮನುಷ್ಯ ತತ್ವಜ್ಞಾನಿ ಅಂತ ಏನು ಬಂದಿದ್ದಾನೆ ಸತ್ಯ ದರ್ಶನ ಆದವನು, ನಮ್ಮ ಕಸುಬಿನ ಮೂಲ ಬೇರನ್ನೇ ಕತ್ತರಿಸಂಗೆ ಕಾಣಿಸ್ತಾ ಇದೆ ಅಂತ ಬಡಬಡ ಬಡಬಡ ನೋಡಿದ್ಬಿಟ್ಟು ಆತಂಕ ಹೇಳ್ಕೊಂಡ್ಬಿಡ್ತು ಮರಿದೇವ. ಆ ಹಿರಿದೇವ ಹೇಳ್ತಂತೆ, ಛೇ ಹುಚ್ಚ, ನೀನೇನು ಎಳಸ್ ಹುಡುಗ, ಅದಕ್ಕೆ ಗಾಬರಿ ಆಗಿದ್ದಿ, ಚಿಂತೆ ಮಾಡಬೇಡ ನೀನು. ನನಗೂ ಗೊತ್ತು ಈ ವ್ಯಕ್ತಿಗೆ ಸತ್ಯ ದರ್ಶನ ಆಗಿದೆ ಅಂತ ವಿಷಯ ಗೊತ್ತಾಯಿತು. ತಕ್ಷಣ ನಮ್ಮ ಜನರನ್ನು ಕೆಲಸಕ್ಕೆ ಬಿಟ್ಟಿದ್ದೇನೆ, ಅವರೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆ ಮಹಾತ್ಮ ಏನು ಮಾಡೋಂಗಿಲ್ಲ, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿನದಲ್ಲಿ ಜನ ಅವನನ್ನೇ ಹುಚ್ಚ ಅಂದ್ಬಿಡ್ತಾರೆ, ನೋಡ್ತಿರು ನೀನು ಅಂತ ಅಭಿಮಾನದಿಂದ ಮರಿದೇವದ ಬೆನ್ನು ತಡ್ತು ಹಿರಿದೇವ. ಮರಿದೇವ ಕೇಳ್ತು, ನಮ್ಮ ಜನ ಕೆಲಸ ಮಾಡ್ತಿದ್ದಾರೆ, ನನಗೆ ಯಾರೂ ಕಾಣಿಸ್ತಿಲ್ಲ. ಮಹಾತ್ಮನ ವಿಚಾರಕ್ಕೆ ಬರೀ ಪಂಡಿತರು ಬುದ್ಧಿಜೀವಿಗಳೇ ಮಾತಾಡ್ತಾ ಇದ್ದಾರೆ, ನಮ್ಮವ್ರು ಯಾರೂ ಇಲ್ಲ ಅಂತ ಮರಿದೇವ. ಆ ಹಿರಿದೇವ ಗಹಗಹಿಸ ನೆಕ್ತಂತೆ, ಅಯ್ಯೋ ದಡ್ಡ, ಅವರೇಪ ನಮ್ಮ ಜನ ಅಂತ. ಹಾಗೆ ಈ ಮಹಾತ್ಮ ಒಂದು ಮಾತಾಡಿದರೆ ಬುದ್ಧಿಜೀವಿಗಳು ಪರ ವಿರೋಧಗಳ ಭಾಷಣ ಸುರಿಮಳೆ ಮಾಡಿಬಿಡ್ತಾರೆ. ಎಷ್ಟು ಚರ್ಚೆ ಮಾಡಿಬಿಡ್ತಾರೆ ಅಂದರೆ ಆ ಗದ್ದಲದಲ್ಲಿ ಮಹಾತ್ಮ ಏನು ಹೇಳಿದ ಅನ್ನೋದು ಯಾರಿಗೂ ತಿಳಿದಿಲ್ಲ. ಹೀಗೆ ಹಿರಿದೇವ ತಿಳುವಳಿಕೆ ಕೊಡ್ತು. ಅಲ್ಲ, ಹುಬ್ಬು ಗಂಟಿಕ್ಕೆ ಮರಿಗೆ ದೇವ ಕೇಳ್ತು, ಈ ಬುದ್ಧಿಜೀವಿಗಳು ಯಾರು ಅಂತ ಕೇಳ್ತು. ದಡ್ಡ ದಡ್ಡ, ಅಷ್ಟೂ ಗೊತ್ತಿಲ್ವೇನೋ, ಸಸ್ಯ ತಿಂದು ಬದುಕೋರು ಸಸ್ಯಜೀವಿಗಳು, ಪ್ರಾಣಿಗಳನ್ನು ತಿಂದು ಬದುಕೋರು ಪ್ರಾಣಿಜೀವಿಗಳು, ಹಾಗೆ ಮತ್ತೊಬ್ಬರು ಬುದ್ಧಿಯನ್ನು ತಿಂದು ಬದುಕೋರು ಬುದ್ಧಿಜೀವಿಗಳು. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರು ಯಾವ ಸಂಸ್ಥೆಯನ್ನು ಕಟ್ಟೋಲ್ಲ, ಯಾವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲ್ಲ, ಅವ್ರದ್ದೇನಿದ್ರೂ ಟೀಕೆ ಟಿಪ್ಪಣಿ ಮಾಡಿಕೊಂಡು ಜನರನ್ನು ಅನುಮಾದ ಸುಳಿಯಲ್ಲಿ ಸಿಗಿಸ್ತಾರೆ, ತರ್ಕ ವಿತರ್ಕ ಪ್ರಚಾರ ಮಾಡಿ ಅದ್ಭುತವಾಗಿ ಪ್ರಚಾರ ಪಡಿತಾರೆ ಅವರಿಗೆ, ಅದೇ ಮುಖ್ಯ ಅವರಿಗೆ ಎಂದು ಹಿರಿದೇವ. ಅಲ್ಲ, ಆವಾಗ ಮರಿದೇವ ಕೇಳ್ತು, ಇವರೇನೋ ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ, ಇವರಿಂದಾನೋ ಮಹಾತ್ಮನ ತಡೆಯೋಕೆ ಆಗದಿದ್ರೆ ಇನ್ನೇನು ಮಾಡೋದು, ಸಂದೇಹ ಬಂತು ಮರಿದೇವಕ್ಕೆ. ಆ ಹಿರಿದೇವ ಹೇಳ್ತು, ಚಿಂತೆ ಮಾಡಬೇಡ ಯಾ, ನಮಗೆ ಇದೆಲ್ಲ ಮೊದಲೇ ಸಲ ಅನುಭವ ಆಗಿದೆ, ಬೇಕಾದಷ್ಟು ಮಾಡಿದ್ದೀವಿ ಇಂಥದನ್ನು, ಚಿಂತಿಸಬೇಡ. ಈ ಬುದ್ಧಿಜೀವಿಗಳಿಂದ ಆಗದೆ ಹೋದರೆ ಪುರೋಹಿತರಿದ್ದಾರೆ, ಪಾದ್ರಿಗಳಿದ್ದಾರೆ, ಮುಲ್ಲಾಗಳಿದ್ದಾರೆ, ಅವರು ಇನ್ನೂ ಜನರಿಗೆ ಭ್ರಮೆ ಆಗುವ ಹಾಗೆ ಮುಂದೆ ಹೊಸದಾಗಿ ಚಿಂತೆ ಮಾಡದ ಹಾಗೆ ನೋಡಿಕೊಳ್ಳೋದೇ ಅವ್ರ ಕೆಲಸ, ಆದ್ದರಿಂದ ನಮ್ಮ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಹಿರಿದೇವ ಅಂದಾಗ ಮರಿದೇವ ಸಂತೃಪ್ತಿಯ ನಗೆ ಬೀರಿತು ಅಂತ ಒಂದು ಕಥೆ. ಈ ಹಿರಿದೇವ ಮರಿದೇವಗಳ ಸಂಭಾಷಣೆ ಎಷ್ಟೋ ಬಾರಿ ಸತ್ಯ ಅನಿಸೋದಿಲ್ವೇ ಕೇಳಿದ್ರೆ? ಯಾವುದೋ ಒಂದು ಸತ್ಯದ ಮಾತು, ಚಿಂತನೆ ಮಾತು ಬಂದಾಗ ಅದ್ಭುತ ವಿಚಾರವಾದಿಗಳ ತಲೆ ಎಬ್ಬಿಸ್ಬಿಟ್ಟು ಕೊನೆಗೆ ಮೂಲ ಏನು ಅಂತ ಮರೆತು ಹೋಗ್ಬಿಡುತ್ತೆ. ಆ ನಂತರ ನಮ್ಮ ಧರ್ಮ ಅಂತ ಏನು ಹಾಕ್ಕೊಂಡಿದ್ದೀವಿ ನಾವು, ಧರ್ಮ ಅಲ್ಲ ಅದು. ನಾವು ಮಠಮಾನ್ಯಗಳನ್ನು ಕಟ್ಕೊಂಡಿದ್ದೇವೆ, ಸಣ್ಣ ಸಣ್ಣ ಕಟ್ಕೊಂಡಿದ್ದೇವೆ, ಅವರೆಲ್ಲ ಸೇರಿ ಮೂಲ ಸತ್ಯ ನಮಗೆ ದೊರಕದ ಹಾಗೆ ಆಗ್ಬಿಡುತ್ತೆ ಅನ್ನೋದು ಆ ಕಥೆ ಬರೆದಂಥವರ ಆಶಯ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗರವರು ಪ್ರಸ್ತುತಪಡಿಸಿದ ಕರುನಾಡು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.

0: ಹಲೋ, ಯಾರು?
1: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ. ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ. ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
2: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
3: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
4: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
2: ನನಗೆ ಗೊತ್ತಿರಲಿಲ್ಲ. ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
4: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
3: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ. ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ. ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ನನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
4: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
3: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಮೈಸೂರಿನ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್.

0: ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಹುಣಸೂರು ತಾಲೂಕಿನ ಕುಲ್ಕಣಿಕೆ ಗ್ರಾಮದ ಶ್ರೀಮತಿ ಮಮತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ

0: ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚಿನ್ನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಸಬಲರಾಗಿ ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕುಟ್ಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಮಮತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
1: ಥ್ಯಾಂಕ್ ಯು.
0: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್, ತುಂಬ ಥ್ಯಾಂಕ್ಸ್.
0: ಮೂಲತಃ ಹೇಳಿಯವರು, ನಿಮ್ಮ ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ.
1: ನಾನು ಪ್ರಸ್ತುತ ಇವಾಗಿರೋದು ಕಲ್ಕುಣಿಕೆನೆ. ನಮ್ಮ ತಾಯಿ ಊರು ಬಂದು ರಾಮನಾಥಪುರ ಗಂಗೂರ್ ಅಂತ. ನಾನು ಹುಣಸೂರಿಗೆ ಮದುವೆ ಆಗಿದ್ದೀನಿ. ನಮ್ಮೂರು ಕಲ್ಕುಣಿಕೆ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ.
0: ಓಕೆ, ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
1: ನಾನು, ನನ್ನ ಹಸ್ಬೆಂಡ್, ನನ್ನ ಮಗ.
0: ಮಗ, ಓಕೆ. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾನು ಪಿ ಯು ಸಿ ಮ್ಯಾಮ್, ಸೆಕೆಂಡ್ ಪಿ ಯು ಸಿ ಆಗಿದೆ.
0: ಪಿ ಯು ಸಿ ಓದಿದ ನಂತರ ನೆಕ್ಸ್ಟ್
1: ಏನು ಮಾಡಲಿಲ್ಲ. ನಮ್ಮ ಹಸ್ಬೆಂಡು ಫೋಟೋಗ್ರಫಿ ಮಾಡ್ತಿದ್ರು, ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೆ. ಫೋಟೋಶೂಟ್ ಆರ್ಡ್ರಿಗೆ ಅಂತೆಲ್ಲ ಹೋಗ್ತಿದ್ರು, ಅವ್ರ ಜೊತೆಯಲ್ಲಿ ನಾನು ಹೋಗ್ತಿದ್ದೆ. ಸ್ವಲ್ಪ ಸ್ವಲ್ಪ ಮೇಕಪ್ ಟಚ್ಚು ಹಂಗೆ ಹಂಗೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋರು. ನಾನು ಇದನ್ನೇ ಯಾಕೆ ರೂಢಿ ಮಾಡ್ಕೋಬಾರ್ದು, ಇದನ್ನೇ ಯಾಕೆ ಒಂದು ಇದನ್ನು ಬಿಸ್ನೆಸ್ ಅಂತ ಹಾಕೋಬಾರ್ದು, ಮಾಡಬಾರ್ದು ಅನ್ನೋ ಕಲಿಯೋ ಆಸಕ್ತಿ ಬಂದು ಒಂದು ಸ್ವಲ್ಪ ಕಲಿತೆ.
0: ಯಾವಾಗ ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡ್ರೆ?
1: ನಾನು 2025 ಫೆಬ್ರವರಿ ತಿಂಗಳಲ್ಲಿ ತೊಗೊಂಡಿದ್ದೆ, ಟ್ರೈನಿಂಗ್ ತೊಗೊಂಡಿದ್ದೆ. ಇಲ್ಲಿ 11ನೇ ಬ್ಯಾಚಲ್ಲಿ ತೊಗೊಂಡಿದ್ದೆ ಟ್ರೈನಿಂಗು. ಚೆನ್ನಾಗೆ ಹೇಳ್ಕೊಟ್ರು. ಮತ್ತು ನಮಗೆ ನಾವು ಸ್ವಂತವಾಗಿ ಉದ್ಯಮ ಯಾವ ಥರ ಮಾಡಬೇಕು, ಉದ್ಯೋಗನ ಉದ್ಯಮ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಟೆಕ್ನಿಕ್ಕು ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಮತ್ತು ನನಗೆ ಆಸಕ್ತಿ ಇತ್ತು, ಅದನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಹಂತಂತವಾಗಿ ಎಲ್ಲನೂ ಹೇಳ್ಕೊಟ್ಟಾಗ ಅದನ್ನು ಬರೀ ಜಸ್ಟ್ ಅದನ್ನು ಒಂದು ಆಪ್ಷನ್ ತಗೊಂಡಿದ್ದೆ. ಬಟ್ ಇವಾಗ ಅದನ್ನು ಜೀವನವಾಗಿ ಅದನ್ನು ತಗೊಂಡ್ಬಿಟ್ಟಿದ್ದೀನಿ.
0: 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೆ ಮೇಡಮ್? ಇಲ್ಲಿ
1: ಮ್ಯಾಮ್, ಇಲ್ಲಿ ಫಸ್ಟು ಬ್ಯೂಟಿಷಿಯನ್ ತರಬೇತಿಗೆ ಬಂದಾಗ ನನಗೆ ಸ್ಟಾರ್ಟಿಂಗು ಮೆಹಂದಿಯಿಂದ ಹಿಡಿದು ಕೊನೆಗೆ ಮೇಕಪ್ವರೆಗೂ ಪಾರ್ಲರಲ್ಲಿ ಏನೇನು ವರ್ಕ್ ಮಾಡಬೇಕು ಪ್ರತಿಯೊಂದೂ ಸಹ ಡೀಟೇಲಾಗಿ A to Z ಒಂದು ಬಿಡದ ಹಾಗೆ. ಬೇರೆ ಕಡೆ ಹೋದರೆ ಅದಕ್ಕೆ ಬೇರೆ ಬೇರೆ ಥರನೇ ಚಾರ್ಜಸ್ ಆಗುತ್ತೆ, ಮತ್ತು ಅಷ್ಟು ಕಾಸು ಕೊಟ್ಟು ಕಲಿಯೋಕ್ಕೂ ಆಗಲ್ಲ. ಮತ್ತು ಇಲ್ಲಿ ಬಂದಾಗ ನಮಗೆ ನೀಟಾಗಿ ಫಿನಿಷಿಂಗ್ ಕೊಡೋದು ಹೇಗೆ, ಪ್ರತಿಯೊಂದೂ ಹಂತಂತವಾಗಿ ಹೇಳ್ಕೊಟ್ರು. ಇವಾಗ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ಮೇಕಪ್ ಅಂತ ಬಂದಾಗ ನಮಗೆ ಸ್ಟೆಪ್ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಿದ್ದೆ. ಮೊದಲೇ ಹೇಳಿದಾಗೆ ನಾನು ಫೋಟೋಶೂಟ್ ಆರ್ಡ್ರಿಗೆ ಹೋದಾಗ ಯಾವುದನ್ನು ಯಾವ ಏನೋ ಯಾವ ಫೌಂಡೇಶನ್ ಹಾಕಬೇಕು ಅನ್ನೋ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಏನೋ ಒಂದು ಮಾಡಬೇಕು ಮಾಡ್ಬಿಟ್ಟು ಬರ್ತಿದ್ದೆ ಟಚಪ್ ಕೊಡೋ ಥರ. ಬಟ್ ಈಗ ಪ್ರತಿಯೊಂದು ಹಂತನೂ ತಿಳ್ಕೊಂಡು ಯಾವ ಸ್ಕಿನ್ ಟೈಪಿಗೆ ಯಾವ ರೀತಿ ಫೌಂಡೇಶನ್ನ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ತಿಳ್ಕೊಂಡಿವಾಗ ಚೆನ್ನಾಗಿ ಒಂದು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಅನ್ನೋದನ್ನ ಇಲ್ಲಿ ಮಾಡಿಕೊಟ್ರು ಮ್ಯಾಮ್.
0: ಈ ವೃತ್ತಿನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಾದರೂ ತಿಳಿಸ್ಬೋದಾ?
1: ಹೌದು ಮ್ಯಾಮ್, ಈ ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ನಮ್ಮ ಹಸ್ಬೆಂಡ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಫೋಟೋಶೂಟ್ ಆರ್ಡ್ರಿಗೆ ಹೋದಾಗ ಬೇರೆ ಬೇರೆಯವ್ರಿಗೆಲ್ಲ ಮೇಕಪ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ಕ್ಲೈಂಟ್ಗಳು ಅಮೌಂಟ್ ಕೊಟ್ಟಿಲ್ಲ ಅಂದಾಗ ನಮ್ಮ ಹಸ್ಬೆಂಡೇ ಕೊಡೋಕೆ ಸ್ಟಾರ್ಟ್ ಮಾಡ್ತಿದ್ರು. ಆ ಟೈಮಲ್ಲಿ ನನಗೇನು ಅನ್ನಿಸ್ತು, ನಾನೇ ಯಾಕೆ ಕಲಿಬಾರ್ದು, ನಾನೇ ಯಾಕೆ ಮಾಡಬಾರ್ದು, ನಾನೇ ಓನ್ ಪಾರ್ಲರ್ ಯಾಕೆ ಇಡಬಾರ್ದು. ನಾನು ಮೊದಲೆಲ್ಲ ಪಾರ್ಲರು ಅಂತಂದರೆ ಸ್ವಲ್ಪ ಹೋಗೋದೆಲ್ಲ ಇಂಟ್ರೆಸ್ಟ್ ಇಲ್ಲ, ಹೋಗ್ತಾ ಇರಲಿಲ್ಲ. ಪಾರ್ಲರ್ಗೂ ಸಹ ನಾನು ಒಂದು ಸಲನೂ ಹೋಗಿರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಕಲಿತಾ ಇರಬೇಕಾದ್ರೆ ನಾನು ಕಲಿಯೋಕೆ ಬಂದಿದ್ದೆ ಬೇರೆ, ಜಸ್ಟು ಮೇಕಪ್ ಆರ್ಡ್ರ್ಗಳ್ಗ ತಗೋಬೇಕು ಅಷ್ಟೇ ಇದ್ದಿದ್ದು. ಪಾರ್ಲರ್ ಎಲ್ಲ ಇಡಬೇಕು ಅನ್ನೋ ಆಸಕ್ತಿ ಇದ್ದಿಲ್ಲ. ಬಟ್ ಇಲ್ಲಿ ಕಲಿಬೇಕಾದ್ರೆ ನನಗೆ ನಾನೇ ಪಾರ್ಲರ್ ಇಡಬಾರ್ದು, ನಾನು ಪಾರ್ಲರ್ ಇಟ್ಟರು ನಾನು ಗುರುತಿಸ್ಕೋಬಹುದು, ನನ್ನ ಜೀವನಕ್ಕೆ ಆಧಾರ ಆಗುವಂಥದ್ದನ್ನು ನಾನು ಮಾಡಲೇಬೇಕು, ನನ್ನ ಸ್ವಯೋದ್ಯೋಗನ ನಾನು ಸ್ಥಾಪನೆ ಮಾಡಲೇಬೇಕು ಅನ್ನೋ ಆಸಕ್ತಿ ಹಿಡಿದು ಹಂಗಾಗಿ ಇಲ್ಲಿ ಮೇಕಪ್ ಇದನ್ನು ಮಾತ್ರ ಕಲಿಯೋದಲ್ಲದೆ ನಾನು ಬ್ಯೂಟಿಷಿಯನ್ ತರಬೇತಿ 3 ತಿಂಗಳು ಕಂಪ್ಲೀಟ್ ಮಾಡಿ ಪಾಸ್ ಅಂತವಾಗಿ ಪಾರ್ಲರ್ ಕೂಡ ಇಟ್ಕೊಂಡಿದ್ದೀನಿ ಮ್ಯಾಮ್. ಇವಾಗ
0: ಈಗ 2025 ನೀವು ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡು ಸ್ವಂತ ಉದ್ಯೋಗವನ್ನು ಯಾವಾಗ

0: ನಾನು ಅಕ್ಟೋಬರ್ ತಿಂಗಳಿಂದ ಮ್ಯಾಮ್.
1: ತರಬೇತಿ ಮುಗಿತದೆ
0: ಸ್ವಯೋದ್ಯೋಗ ಸ್ಥಾಪನೆ ಮಾಡಿದೆ, ಬಟ್ ಒಂದು 4 ತಿಂಗಳು ನಾನು ಅಷ್ಟಾಗಿ ಗುರುತಿಸ್ಕೊಳ್ಳಿಲ್ಲ, ಬಂಡವಾಳ ಎಲ್ಲ ಕಡಿಮೆ ಹಾಕ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ. ಆಮೇಲೆ ಹೋಗ್ತಾ ಹೋಗ್ತಾ ಗುರುತಿಸ್ತಾ ಇವಾಗ ಚೆನ್ನಾಗಿ ಒಂದು ಕಸ್ಟಮರ್ ಎಲ್ಲ ಅಟ್ರಾಕ್ಟ್ ಆಗೋ ಥರ ಒಂದು ಅಂಗಡಿ ಇಟ್ಕೊಂಡು ಕಸ್ಟಮರ್ ಎಲ್ಲ ಬರೋ ಥರ ಈಗ ಪಾರ್ಲರ್ ನಡೆಸ್ತಾ ಇದ್ದೀನಿ.

0: ಫೋನ್ ಮಾಡಿ ಕರೀತಾರೆ ಇವಾಗ. ಮೊದಲೆಲ್ಲ ಬೋರ್ಡ್ ಏನು ಹಾಕಿರಲಿಲ್ಲ, ಹಂಗಾಗಿ ಇವಾಗೆಲ್ಲ ಅವರೇ ಫೋನ್ ಮಾಡಿ ನಮಗೆ ಇದು ಒಂದು ಫೇಶಿಯಲ್ ಬೇಕು, ಐಬ್ರೋ ಮಾಡಿಸ್ಬೇಕು, ಮೇಕಪ್ ಮಾಡಿಸ್ಕೊಡ್ಬೇಕು ನಮಗೆ, ನಾನ್ ರೆಡಿಗೆಲ್ಲ ಮೇಕಪ್ ಬೇಕು ಅಂತೆಲ್ಲ ಅವರೇ ಫೋನ್ ಮಾಡಿ ಕೇಳ್ಕೊತಾರೆ ಮ್ಯಾಮ್. ಇವಾಗ ಫೋಟೋಶೂಟ್ ಆರ್ಡ್ರಿಗೂ ಹೋಗ್ತಿದ್ದೀನಿ, ಬ್ರೈಡಲ್ ಮೇಕಪ್ಗೂ ಹೋಗ್ತಿದ್ದೀನಿ, ಮತ್ತೆ ಬ್ರೈಡು ನಾನ್ ಬ್ರೈಡ್ಗೂ ಮೇಕಪ್ಗೆ ಹೋಗ್ತಾ ಇದ್ದೀನಿ, ಪಾಸಿಂಗ್ ಆರ್ಡ್ರ್ಗಳಿಗೂ ಹೋಗ್ತಾ ಇರ್ತೀನಿ.
1: ಅಂದ್ರೆ ಈ 3 ತಿಂಗಳ ತರಬೇತಿಯಲ್ಲಿ ನಿಮಗೆ ಇಷ್ಟೆಲ್ಲ ಹೇಳ್ಕೊಡೋದಕ್ಕೆ ಸಾಧ್ಯ ಆಯ್ತಾ?
0: ಹೌದು ಮ್ಯಾಮ್, ಇಲ್ಲಿ ನಮಗೆ ಇಷ್ಟೆಲ್ಲ ಹೇಳ್ಕೊಟ್ಟಿಲ್ಲ ಅಂದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾನು ಬರೀ ಜಸ್ಟ್ ನಮ್ಮ ಮನೆಯವ್ರ ಜೊತೆ ಹೋಗ್ಬಿಟ್ಟು, ನಮ್ಮ ಹಸ್ಬೆಂಡ್ ಜೊತೆ ಹೋಗಿ, ನಾನು ನಾನ್ ಬ್ರೈಡಿಂಗ್ ಮಾಡ್ತಾರಲ್ಲ ಆ ಟೈಪಲ್ಲಿ ಏನೋ ಸಿಂಪಲ್ಲಾಗಿ ಟಚಪ್ ಕೊಡುವ ಥರ ಇದು ಹಾಕ್ಕೊಳ್ತಿದ್ದೆ. ಬಟ್ ಇವಾಗ ನಾನೇ ಓನಾಗಿ ಬ್ರೈಡಲ್ಲಿ ಮೇಕಪ್ ಮಾಡಿಕೊಂಡು ಬ್ರೈಡ್ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ನನಗೆ ಅಷ್ಟು ಹೇಳ್ಕೊಡಲಿಲ್ಲ, ಆದರೆ ಸಾಧ್ಯ ಆಗ್ತಾನೇ ಇರಲಿಲ್ಲ. SUI ಸಂಸ್ಥೆಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಬೇಕು.

0: ಪ್ರಸ್ತುತ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ?
1: ಚೆನ್ನಾಗಿ ನಡೀತಿದೆ.
0: ನೀವು ಹಾಕಿರುವಂತ ಬಂಡವಾಳ ಎಲ್ಲ ಸಂಪಾದನೆ
1: ಮಾಡ್ತಾ ಇದ್ದೀನಿ.
0: ಅದು ಇನ್ಕಮ್ ಚೆನ್ನಾಗಿ
1: ಇನ್ಕಮ್ ಚೆನ್ನಾಗಿ ಆಗ್ತಿದೆ. ನಾ ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚಾಗಿ ಲಾಭ ತಗೊಂತಿದ್ದೀನಿ.
0: ನಿಮ್ಮ ಸರ್ವಿಸ್ ಅಥವಾ ಕೆಲಸ ಹೇಗೆ ನಡೀತಾ ಇದೆ? ಜನಗಳಿಗೆ ಏನೇನೆಲ್ಲ ಸರ್ವಿಸ್ ನ ಒದಗಿಸ್ತಾ ಇದ್ದೀರಿ ಪ್ರಸ್ತುತ?
1: ಪ್ರಸ್ತುತವಾಗಿ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಎಲ್ಲ ಕೇಳ್ತಾರೆ. ಮೇಕಪ್ ತೊಂದರೆ ಅದೆಲ್ಲ ಬರುತ್ತೆ. ಪಾರ್ಲರಲ್ಲಿ ಅಂತ ಬಂದಾಗ ಪೆಡಿಕೇರು, ಮಿನಿಕೇರು, ಐಬ್ರೋ, ಫೇಶಿಯಲು ಇಷ್ಟು. ಮ್ಯಾಮ್,
0: ಈಗ ಮನೆ, ಗಂಡ, ಮಕ್ಕಳು, ಸಂಸಾರ ಅಂತ ಇದ್ದಂಥವರು ಈಗ ಸ್ವಂತ ಒಂದು ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಒಂದಷ್ಟು ಕುಟುಂಬಕ್ಕೆ ನೆರವಾಗ್ತಾ ಇದ್ರಿ, ಏನು ಅನ್ಸುತ್ತೆ ಮೇಡಮ್?
1: ತುಂಬ ಖುಷಿಯಾಗುತ್ತೆ ಮ್ಯಾಮ್, ಯಾಕಂದರೆ ನೀನು ಯಾವುದಕ್ಕೂ ಬೇಡ ಅನ್ನೋದ್ರಲ್ಲಿ ಮೂಲೆ ಇಡಿಸಿದ್ರು, ಬಟ್ ಇವಾಗ ನಾನು ಆರ್ಥಿಕವಾಗಿ ಬೆಳಿಬೋದು, ನಾನು ಸ್ವಯೋದ್ಯೋಗ ಮಾಡ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದನ್ನು ಇವಾಗ ಕಲ್ತಿದ್ದೀನಿ. ಮನೇಲಿ ನನ್ನ ಕಡೆಯಿಂದನೂ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಆಗ್ತಿದೆ. ನನ್ನ ಕಡೆಯಿಂದನೂ ನಮ್ಮ ಕುಟುಂಬಕ್ಕೆ ಸಪೋರ್ಟು ಆಗೈತೆ. ಇವಾಗ
0: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಪ್ರಸ್ತುತ ಹೇಗಿದ್ದೀರಿ ಮೇಡಮ್?
1: ಮ್ಯಾಮ್, ಈ ಹಿಂದೆ ಹೇಳ್ತೀನಿ ಅಂತಂದರೆ ಒಬ್ಬರು ದುಡಿಬೇಕಾಗಿತ್ತು, ಒಬ್ಬರು ದುಡಿದು ನಮ್ಮ ಕುಟುಂಬ ನೋಡಬೇಕಾಗಿತ್ತು. ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಇವಾಗ ಒಂದು ದಾರಿಲಿ ಒಂದು ಸ್ಟೇಜಲ್ಲಿ ಇದ್ದೀವಿ.
0: ಆರ್ಥಿಕವಾಗಿ
1: ಸಬಲರಾಗಿದ್ದೀವಿ ಮ್ಯಾಮ್ ಇವಾಗ.
0: ಅಂದ್ರೆ 3 ತಿಂಗಳ ತರಬೇತಿ ಮುಗಿದ ನಂತರ ನೀವು ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ?
1: ಹೌದು ಮ್ಯಾಮ್.
0: ಸೊ ತದನಂತರದಲ್ಲಿ ಬ್ಯೂಟಿಷಿಯನ್ ಪಾರ್ಲರ್ ನ ಆರಂಭ ಮಾಡಿ ಸ್ವಉದ್ಯೋಗನ ಆರಂಭ ಮಾಡಿದ್ರಿ. ಇದರ ಜೊತೆಗೆ ಏನೇನೆಲ್ಲ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀರಿ ಮೇಡಮ್? ಅಂದ್ರೆ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಬೇರೆ
1: ಸಿಂಗಿಂಗ್ ಮಾಡ್ತೀನಿ, ಮತ್ತೆ ನಮ್ಮ ಹಸ್ಬೆಂಡ್ ಜೊತೆಗೆ ಫೋಟೋಗ್ರಫಿನೂ ಸ್ವಲ್ಪ ಮಾಡ್ತಾ ಇದ್ದೀನಿ. ಅವರಿಲ್ಲ ಅಂದಾಗ ಫೋಟೋಗ್ರಫಿ ಕೆಲವೊಂದು ಆರ್ಡರ್ಗಳಿಗೆ ಅವ್ರಿಗೆ ಹೋಗೋಕ್ಕಾಗಲ್ಲ, ಬೇರೆ ಯಾರು ಸಿಗಲ್ಲ ಅನ್ನೋ ಟೈಮಲ್ಲಿ ನಾನೇ ಹೋಗಿ ಫೋಟೋ ಎಲ್ಲ ತೆಗೆಯೋದು, ಔಟ್ಡೋರ್ ಫೋಟೋಶೂಟ್ ಹೋಗೋದು, ಫೋಟೋಶೂಟ್ ಆರ್ಡರ್ಗಳಿಗೆ ಹೋಗೋದು, ಅದೆಲ್ಲ ಮಾಡ್ತಾ ಇದ್ದೀನಿ ಮ್ಯಾಮ್. ಆಮೇಲೆ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಾರ್ಲರ್ ಮಾತ್ರ ಅಲ್ಲದೇನೆ ಫೋಟೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆಲ್ಬಮ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀನಿ ನಾನು.
0: ಓ, ಸಿಸ್ಟಮ್ ಇಟ್ಕೊಂಡು?
1: ಹಾಂ ಹೌದು ಮ್ಯಾಮ್, ಅಲ್ಲೇ ಪಾರ್ಲರಲ್ಲೇ ಸಿಸ್ಟಮ್ ಇಟ್ಕೊಂಡು ವರ್ಕ್ ಎಲ್ಲ ಮಾಡ್ತಾ ಇದ್ದೀನಿ.
0: ಹ್ಞೂ
1: ಹೌದು ಮ್ಯಾಮ್, 3-in-1 ಸಿಂಗಿಂಗ್. ಆರ್ಕೆಸ್ಟ್ರಾ ಎಲ್ಲ ಹೋಗ್ತಾ ಇರ್ಲಿಲ್ಲ, ಬಟ್ ಇವಾಗ ಅದಕ್ಕೆಲ್ಲ ಚಾನ್ಸ್ ಸಿಕ್ಕಿದೆ ನನಗೆ.
0: ಇಂಟ್ರೆಸ್ಟ್ ಇದೆ?
1: ಹೌದು.
0: ನಮ್ಮ ಕೇಳುಗರಿಗೋಸ್ಕರ ಅಥವಾ ನಮಗೋಸ್ಕರ ಯಾವ್ದಾದ್ರು ಒಂದು ಹಾಡನ್ನ ಹೇಳೋದಾದ್ರೆ ಮೇಡಮ್?

0: ನಿಮಗೆ ಮತ್ತು ನಮ್ಮ ಕೇಳುಗರಿಗೋಸ್ಕರ ಒಂದು ಎರಡು ಲೈನ್ ಹಾಡು ಹೇಳಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಮ್ಯಾಮ್.
0: ಸೊ ಹೀಗೆ ಮುಂದುವರಿತಾ ಇರಲಿ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ.
1: ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದ ಮ್ಯಾಮ್.
0: ಸೊ ನೀವು ಒಬ್ಬ ಮಹಿಳೆಯಾಗಿ ಮನೆ ನಿರ್ವಹಣೆ ಮಾಡ್ತಾ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಳಿಸುವ ಉದ್ಯೋಗ ಆರಂಭ ಮಾಡಿದ್ದೀರಿ, ಸಿಂಗಿಂಗಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಫೋಟೋಗ್ರಫಿಯಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಸೊ ಒಂದು ಪ್ರತಿಭೆ ಹಲವು ಮುಖ ಅನ್ನೋ ಥರ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ಎಲ್ಲನೂ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಲಹೆ ನೀಡಬಹುದು
1: ಮ್ಯಾಮ್? ಎಲ್ಲನೂ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಿ

0: ಅಂತಂದರೆ ಇದರಲ್ಲಿ ಆರ್ಡ್ರ್ಗಳಿಲ್ಲದೆ ಇದ್ದಾಗ ಸಿಂಗಿಂಗ್ ಹೋಗ್ತೀನಿ. ಸಿಂಗಿಂಗ್ ಇದ್ದಾಗ ಆರ್ಡ್ರ್ಗಳು ಬಂದ್ರೂ ಹೋಗ್ತಿರ್ತೀನಿ, ಅಥವಾ ನಮ್ಮ ಜೊತೆ ಕಲ್ತಿರೋ ಯಾರನ್ನಾದ್ರೂ ನನಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಾರೆ, ಅವ್ರಿಗೆ ಯಾರಿಗಾದ್ರೂ ಹೇಳ್ಕೊತೀನಿ. ಇನ್ನು ನಾನೇ ಬೇಕು ಅಂದಿದ್ದ ಟೈಮಲ್ಲಿ ಅವರಿಗೆ ಹೇಳಿಬಿಟ್ಟು, ಸಿಂಗಿಂಗ್ ಕಡೆಯಿಂದನೇ ಅವರಿಗೆ ಹೇಳಿಬಿಟ್ಟು ನನ್ನ ಕೆಲಸಕ್ಕೆ ನಾನು ಬಂದುಬಿಡ್ತೀನಿ, ಮ್ಯಾನೇಜ್
1: ಮಾಡ್ತಿರ್ತಾರೆ. ಸುತ್ತಲೂ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನೋದ್ರ ದೃಷ್ಟಿಗೆ
0: ಮಾಡ್ತಾ
1: ಇದ್ದೀರಿ. ಇದರ ಜೊತೆಗೆ ಏನಿದೆ?

0: ಸೊ ನೀವು ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ಕಾರ್ಯನಿರ್ವಹಿಸಿದ್ರಿ, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
1: ನಮ್ಮ ಫಸ್ಟ್ನೇ ಸವಾಲು ಅಂತಂದರೆ ಮನೆ ಅಂತ ಬಂದಾಗ ಹಸ್ಬೆಂಡು ಸ್ವಲ್ಪ ಬೇಡ ಹೋಗಬೇಡ ಅಂತ ಅನ್ನೋದು. ಕೆಲವೊಂದು ದೂರ ದೂರ ಆರ್ಡ್ರ್ಗಳಿಗೆ ಹೋಗಬೇಡ ಅಂತಾರೆ, ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ಹೋಗಬೇಡ ಅಂತಾರೆ. ಆ ಟೈಮಲ್ಲೂ ನಾವು ನಾನು ಕಲ್ತಿರೋದೇ ಮಾಡೋದಕ್ಕೆ ಅಂತಂದಮೇಲೆ ಅವರು ನನ್ನ ನಂಬಿ ನನಗೊಂದು ಆರ್ಡ್ರ್ ಕೊಟ್ಟಿದ್ದಾರೆ. ನಾನು ಅವ್ರಿಗೊಂದು ಕರ್ತವ್ಯ, ನನ್ನ ಸೇವೆನ ನಾವು ಮಾಡಬೇಕು, ಏನೇ ಆಗಲಿ ಫೇಸ್ ಮಾಡಬೇಕು ಅಂದ್ಬಿಟ್ಟು ಮಗುನ ಸಹ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ನಮ್ಮ ತಾಯಿ ಯಾರನ್ನಾರು ಕರ್ಕೊಬಂದು ನಮ್ಮ ಮಗು ಜೊತೆ ಬಿಟ್ಬಿಟ್ಟು ನಾನು ಹೋಗ್ತೀನಿ. ಮ್ಯಾಮ್ಗೆ ಆರ್ಡ್ರ್ಗಳಿಗೆಲ್ಲ ಹೋಗ್ತಿರ್ತೀನಿ. ಆರ್ಡ್ರ್ಗಳನ್ನ ಬಿಟ್ಕೊಟ್ರೆ ನೆಕ್ಸ್ಟು ಅವ್ರು ಇನ್ನೊಂದು ಟೈಮ್ ಆರ್ಡ್ರ್ ಕೊಡಲ್ಲ, ಯಾಕಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಗೆ ಆರ್ಡ್ರ್ ಕೊಟ್ಟಿರ್ತಾರೆ. ನಾವು ಹೋಗ್ದೇ ಅದನ್ನು ಬಿಟ್ಕೊಟ್ಟಾಗ ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ, ಇವರು ಯಾವ ಥರ ನಮಗೆ ಸರ್ವಿಸ್ ಕೊಡ್ತಾರೆ ಅಂತೆಲ್ಲ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅವ್ರು ಬೇಜಾರು ಮಾಡ್ಬಾರ್ದು ಅನ್ನೋ ಉದ್ದೇಶಕ್ಕೆ ಏನೇ ಸವಾಲು ಬಂದ್ರೂ ನಾನು ಮಾಡಬೇಕಾಗಿರೋ ಕರ್ತವ್ಯ ನಾನು ಫಸ್ಟ್ ಪಾಲಿಸ್ತೀನಿ ಮ್ಯಾಮ್.
0: ಅಂದರೆ ಸಾಕಷ್ಟು ಸವಾಲುಗಳಿರುತ್ತೆ ಉದ್ಯೋಗ ಆರಂಭ ಮಾಡ್ತೀವಿ ಅಂತಂದರೆ. ಈಗಂತೂ ಕಾಂಪಿಟೇಷನ್ ಇದೆ.
1: ಹೌದು, ಕಾಂಪಿಟೇಷನ್.
0: ಈಗ ಪಾರ್ಲರು ಬೀದಿ ಒಂದಿದೆ.
1: ಹೌದು.
0: ಸೊ ಬ್ಯೂಟಿಷಿಯನ್ ಅಂತಂದ್ರೂ ಅಷ್ಟೇ ತುಂಬ ಜನ ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೆಲ್ಲ ಕಾಂಪಿಟೇಷನ್ ಕೊಟ್ಕೊಂಡು ಜನ ಎಲ್ಲ ನಮಗೆ ಆರ್ಡ್ರ್ ಕೊಡೋ ಥರ ಮಾಡ್ಕೋತೀವಿ ಅಂತಂದರೆ ನಾವು ಅಷ್ಟು ಡೆಡಿಕೇಶನ್ ಆಗಿರಲೇಬೇಕು. ಸೊ ಈ ನಿಟ್ಟಿನಲ್ಲಿ ನೀವು ಹೊಸತನವನ್ನು ಏನೆಲ್ಲ ಅಳವಡಿಸ್ಕೊಂಡಿದ್ದೀರಿ ಮ್ಯಾಮ್?
1: ಮ್ಯಾಮ್, ತುಂಬ ತಾಳ್ಮೆ ಅನ್ನೋದನ್ನು, ಹೊಸತನ ಅಂದರೆ ನನಗೆ ಅದೇ ಮೇನು. ತಾಳ್ಮೆ ಮುಖ್ಯ, ಮತ್ತು ಕಸ್ಟಮರ್ ಜೊತೆ ನಾವು ಮಾತಾಡೋ ಸಂಭಾಷಣೆ ಮುಖ್ಯ. ನಾವು ಯಾವ ರೀತಿ ಅವ್ರ ಜೊತೆ ಸಂಭಾಷಣೆ ಮಾಡ್ತೀವೋ, ಅವ್ರನ್ನ ಯಾವ ರೀತಿ ಅಟ್ರಾಕ್ಟ್ ಆಗೋ ಥರ ನಾವು ಮಾತಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಅಡ್ವಾಂಟೇಜು, ಅದೊಂದು ಅಡ್ವಾಂಟೇಜು, ಮತ್ತು ನನಗೆ ಅದೊಂದು ಸ್ಟ್ರೆಂತ್. ನೀವು ಹೇಳ್ದಾಗೆ ನನಗೆ ಅದೊಂದು ಸ್ಟ್ರೆಂತ್ ಮ್ಯಾಮ್. ತಾಳ್ಮೆಯಿಂದ ನಾನು ಅವ್ರನ್ನೆಲ್ಲ ಮಾತಾಡಿಸ್ತೀನಲ್ವಾ, ಅದೇ ನನಗೊಂದು ಸ್ಟ್ರೆಂತ್. ಇನ್ನಷ್ಟು ಅವರು ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಬೆರೆತು ಮಾತಾಡ್ಸ್ಕೊಂಡು ಹೋಗೋದು, ಇವ್ರು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಇವ್ರಿಗೆ ಆರ್ಡ್ರ್ ಕೊಡ್ಬೋದು ಮತ್ತೊಂದು ಸಲ ಅನ್ನೋಂಥದ್ದು ಮನಸ್ಥಿತಿ ಅವ್ರಿಗೆ, ಅವ್ರು ನಮ್ಮ ಬಗ್ಗೆ ಇಟ್ಕೊಂಡಿರೋ ಒಪಿನಿಯನ್ ಚೇಂಜ್ ಆಗಿ ನಮ್ಮ ಜೊತೆ ಬೆರೆತು ನಮ್ಗೆ ಮತ್ತೊಂದು ಸಲ ಆರ್ಡ್ರ್ ಕೊಡಬೇಕು ಅಂತ ಅನ್ನೋ ಥರ ಆಗುತ್ತೆ ಮ್ಯಾಮ್.
0: ಮಾತೆ ಬಂಡವಾಳ ಅಂತ
1: ಹೇಳಿ. ಹೌದು ಮ್ಯಾಮ್.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ
1: ಮ್ಯಾಮ್? ಮ್ಯಾಮ್, ಸಹಕಾರ ಅಂತಂದರೆ ಕೆಲವೊಂದಕ್ಕೆ ಬೇಡ ಅಂದ್ಬಿಡ್ತಾರೆ ಹಸ್ಬೆಂಡು, ಆದ್ರೂ ನಾವೇ ಮ್ಯಾನೇಜ್ ಮಾಡ್ತೇವೆ ಮ್ಯಾಮ್. ಅವ್ರನ್ನ ಮನೆಯಲ್ಲೂ ಸಮಾಧಾನ ಪಡಿಸಿ ಕ್ಲೈಂಟ್ಗಳನ್ನೂ ಸ್ವಲ್ಪ ಸಮಾಧಾನ ಪಡಿಸ್ತೀವಿ ಮ್ಯಾಮ್.
0: ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸೊ ಉದ್ಯೋಗ ಮಾಡ್ತಾ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ?
1: ತುಂಬ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ, ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದಾಗ ಒಂದು ಧೈರ್ಯ ತುಂಬಿ ಅವಕಾಶನ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸಿದ್ದಾರೆ. ಜೀವನದಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕು, ಹೆದರು ಹಂಚ್ಕೊಂಡು ಹಿಂದೆ ಹೋಗಬಾರ್ದು, ಇಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು, 10 ರೂಪಾಯಿಗೂ ಬೇರೆಯವ್ರ ಹತ್ರ ಕೈ ಚಾಚೋ ಥರ ಆಗಬಾರ್ದು, ನಮ್ಮ ಮನೆ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದನ್ನು, ಇಲ್ಲಿ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು, ನಾವೇ ಸ್ವಾವಲಂಬಿಯಾಗಿ ದುಡಿಬೇಕು ಅನ್ನೋದನ್ನು ಸ್ಟ್ರಾಂಗಾಗಿ ತಿಳಿಸಿದೆ ಮ್ಯಾಮ್. ಇಲ್ಲಿ ನಮಗೆ ತಿದ್ದೋರು ಒಬ್ಬರು ಬೇಕು. ನಾವು ಏನೇ ಮಾಡ್ತೀವಿ ಅಂತ, ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ತಿದ್ದೋಕ್ಕೆ ಅಂತ ಒಂದು ಪ್ಲೇಸ್ ಬೇಕೇ ಬೇಕಾಗುತ್ತೆ, ವ್ಯಕ್ತಿಗಳು ಬೇಕೇ ಬೇಕಾಗುತ್ತೆ. ಹಾಗೆ ಏಜ್ ಆಗೈತೆ, ನಮಗೆ ಬುದ್ಧಿ ಐತೆ, ಎಲ್ಲ ಗೊತ್ತೈತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಷಯಗಳನ್ನ ಕೆಲವೊಮ್ಮೆ ತಿಳ್ಕೊಳ್ಳೇಬೇಕಾಗುತ್ತೆ.
0: ಆ ಥರ ಗುರುವಿನ ಸ್ಥಾನದಲ್ಲಿ ಯಾರನ್ನ ಇಟ್ಟಿದ್ದೀರಿ?
1: ಪಲ್ಲವಿ ಮ್ಯಾಮ್ನ, ಮ್ಯಾಮ್ ರಾಜ ಸರ್ನ.
0: ರಾಜ ಸರ್, ಓಕೆ. ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಮ್ಯಾಮ್, ಈಗ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅದರಲ್ಲಿ ಅತ್ಯುತ್ತಮವಾದ ಉದ್ಯಮಿಯಾಗಿ ಬೆಳಿಬೇಕು ಮ್ಯಾಮ್, ದೊಡ್ಡ ಉದ್ಯಮಿಯಾಗಿ ಬೆಳಿಬೇಕು.

0: ನಾಲ್ಕು ಜನಕ್ಕೆ ಕೆಲಸ ಕೊಡೋ ಥರ ಆಗಬೇಕು, ನಮ್ಮನ್ನು ನಂಬಿರೋ ಕ್ಲೈಂಟ್ಗಳಿಗೆ ನಾವೊಂದು ಒಳ್ಳೆ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಷ್ಟೆ.
1: ಉತ್ತಮ ಸರ್ವಿಸ್ನ
0: ಸರ್ವಿಸ್ ಕೊಡಬೇಕು.
1: ಸೊ ಮಹಿಳೆಯರಿಗೆ ಸಂದೇಶನ ತಿಳಿಸೋದಕ್ಕೆ
0: ಮಹಿಳೆಯರು ಸಂದೇಶ ಕೊಡಬೇಕು ಅಂತಂದರೆ, ನಮ್ಮ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಇದೇನೂ ಆಗಲ್ಲ, ನನಗೆ ಬ್ಯಾಕ್ ಸಪೋರ್ಟಿವ್ ಇಲ್ಲ ಅಂತ ಹೇಳ್ಕೊಂಡು ಹಿಂದೆ ಸರಿಯೋದ್ರ ಬದಲು ನನ್ನ ಕೈಲಿ ಎಲ್ಲ ಆಗುತ್ತೆ, ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ನಾನು ಮಾಡ್ತೀನಿ, ನಾನು ಮಾಡಿದಾಗ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಬೇರೆಯವರು ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನಾನು ಸರಿ ಮಾಡಿಕೊಂಡು ನಾನೊಂದು ಕ್ಷೇತ್ರದಲ್ಲಿ ಬೆಳಿತೀನಿ ಅಂತ ಮುಂದೆ ಬರಬೇಕು ಅಷ್ಟೇ.

ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರೆ ಮ್ಯಾಮ್ ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸ್ಕೋಬಹುದು. ಸೊ ಮಹಿಳೆಯರಿಗೆ ಸ್ಫೂರ್ತಿಯಾಗುವ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.

0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನಿ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಮಮತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಕೇಳಿ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತನಾದ ಹಾಗೂ ತನಗೆ ಬೇಕಾದ ಕಾಮ ಫಲಗಳನ್ನು ಹೊಂದುತ್ತಾನೆ ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತನ್ನು ನಾವು ಸವಿವರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಯಾವಾಗ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುತ್ತೇವೆಯೋ ಭಗವಂತನೇ ಅವನ ಕೋರಿಕೆಗಳನ್ನು ಆ ದೇವತೆಗಳ ಮೂಲಕ ಈಡೇರಿಸುತ್ತಾನೆ. ಒಂದೇ ಭಗವತ್ ಶಕ್ತಿ ಎಲ್ಲ ದೇವದೇವಿಯರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವುದು ಉಪಾಸನೆ ಮಾಡುವವನಿಗೆ ಇದು ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರಿಗೆ ಇದು ಗೊತ್ತಿದೆ. ದೇವರಾದರೋ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಪಾಪ ಜೀವಿಗಳು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತಾರೆ. ಎಲ್ಲರಿಗೂ ಅದು ಮಿಥ್ಯ, ಪ್ರಯೋಜನವಿಲ್ಲ. ದೇವರೊಬ್ಬನೇ ಸತ್ಯ ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಬೌದ್ಧಿಕವಾಗಿ ತಿಳಿದಿದ್ದರೂ ಕೂಡ ಮನಸ್ಸಿನ

ಚಪಲ ಬಿಟ್ಟು ಹೋಗಿಲ್ಲ. ಅದನ್ನು ರುಚಿ ನೋಡಲಿ, ಅನಂತರವೇ ಅದರ ಮೇಲೆ ಜಿಗುಪ್ಸೆ ಹುಟ್ಟಬೇಕಾದ್ರೆ ಅಂಥೇಳಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಹೋಗ್ತಾನೆ ಆ ಭಗವಂತ. ಅಂತಂದರೆ ಮನುಷ್ಯನು ತನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ತನ್ನ ಇಷ್ಟ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾನೆ. ಅಂದರೆ ನಮ್ಮ ಮನಸ್ಸಿನ ಬಯಕೆಗಳಲ್ಲಿ ಹಣ, ಆಸ್ತಿ, ಸಂಪತ್ತೇ ಬರಬೇಕು ಅಂತಂದರೆ ಎಲ್ಲರೂ ವರಮಹಾಲಕ್ಷ್ಮಿಯ ಪೂಜೆಯನ್ನು, ವೈಭವ ಲಕ್ಷ್ಮಿಯ ಪೂಜೆಯನ್ನು, ಹೀಗೆ ಲಕ್ಷ್ಮಿಯನ್ನೇ ಆರಾಧಿಸ್ತಾರೆ. ಅದೇ ಇನ್ನು ಕೆಲವರಿಗೆ ವಿದ್ಯೆಯನ್ನು ಪಡೆಯಬೇಕು, ಜ್ಞಾನದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಅಂಥ ಒಂದು ಹಂಬಲ ಇದ್ದಲ್ಲಿ ಸರಸ್ವತಿಯನ್ನು ಪೂಜಿಸ್ತಾರೆ, ಹಾಗೆ ಶಾರದೆಯ ಆರಾಧನೆಯನ್ನು ಮಾಡ್ತಾರೆ. ಇನ್ನು ತನ್ನ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಹೇಳಂದಾಗ ಅವರು ಗಣಪತಿಯನ್ನು ಆರಾಧಿಸ್ತಾರೆ. ಇನ್ನು ತನ್ನ ಜೀವನದಲ್ಲಿ ತಾನು ಬಲವಂತನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಯಾವುದೇ ಕೆಲಸಗಳನ್ನು ಬರಲಿ ಅದನ್ನು ದಿಟ್ಟತೆಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ಛಲದಿಂದ ಎದುರಿಸಬೇಕು ಅಂತ ಹೇಳಂದಾಗ ಅವರು ಹನುಮದ್ದೇವರನ್ನು ಪೂಜಿಸ್ತಾರೆ. ಹಾಗೆ ಈ ಒಂದು ಸಂಸಾರದ ಸಾಗರದಲ್ಲಿ ನಿಸ್ಸಾರನಾಗಿ ಬದುಕಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದಾಗ ಲಿಂಗರೂಪಿಯಾಗಿರುವಂಥ ಆ ಶಿವನನ್ನು ಆರಾಧಿಸ್ತಾರೆ. ಇನ್ನು ಧೈರ್ಯವೇ ತನ್ನ ಮೂಲ ವಸ್ತುವಾಗಿರಬೇಕು ಅಂತಂದಾಗ ಪಾರ್ವತಿಯನ್ನು, ಗೌರಿಯನ್ನು, ದುರ್ಗಿಯನ್ನು ಪೂಜಿಸ್ತಾರೆ. ಇನ್ನು ತಂತ್ರಗಳ ಒಂದು ಶಕ್ತಿಯನ್ನು ನಾನು ಪಡಿಬೇಕು ಅಂತೇಳಂದ್ರೆ ಅವರು ಕಾಳಿಯನ್ನು, ದುರ್ಗಿಯನ್ನು, ಚಾಮುಂಡಿಯನ್ನು ಆರಾಧಿಸ್ತಾರೆ. ಹಾಗಾಗಿ ಹಲವಾರು ದೇವತೆಗಳ ಮೂಲಕ ಹಲವಾರು ಫಲಗಳು ಅವರ ಇಷ್ಟ ದೇವತೆಗೆ ತಕ್ಕಂತೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ದೇವತೆಯ ಮೂಲಕ ಅವರಿಗೆ ಏನು ಫಲ ದೊರಕುತ್ತದೆಯೋ ಅದೆಲ್ಲವನ್ನ ಕೊಡುವವರು ಯಾರು ಅಂತಂದ್ರೆ ಅದೆಲ್ಲ ಕೊಡುವವನು ಆ ದೇವತೆಗಳ ಮೂಲಕ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂದ್ರೆ ಕೃಷ್ಣ ಅಂದ್ರೆ ಅವನು ಪರಮ ಸ್ವರೂಪಿ, ಪರಮಾತ್ಮದ ಒಂದು ಸ್ವರೂಪ. ಅಂತ ಒಂದು ಪರಮಾತ್ಮದ ಸ್ವರೂಪ ಆಂಜನೇಯನ ಮೂಲಕವೋ, ಗಣಪತಿಯ ಮೂಲಕವೋ, ಲಕ್ಷ್ಮಿಯ ಮೂಲಕವೋ, ಸರಸ್ವತಿಯ ಮೂಲಕವೋ, ಶಿವನ ಮೂಲಕವೋ, ವಿಷ್ಣುವಿನ ಮೂಲಕವೋ, ರಾಮನ ಮೂಲಕವೋ, ಹೀಗೆ ಎಲ್ಲರ ಮೂಲಕವೂ ಆ ಭಗವಂತನೊಬ್ಬನೇ ಎಲ್ಲ ಫಲಗಳನ್ನು ಕೊಡ್ತಾ ಇರುವಂಥದ್ದು ಅಂಥೇಳಿ. ಅಂದರೆ ಮೇನ್ ಚಾನಲ್ ಒಂದೇ, ಮುಖ್ಯವಾಗಿ ಗಂಗಾ ನದಿ ಹರಿತಾ ಇದೆ. ಆ ಗಂಗಾ ನದಿಯ ಪಕ್ಕಕ್ಕೆ ನಾನೊಂದು ಚಾನಲ್ ಮಾಡಿದ್ರೆ, ನಾನೊಂದು ಕಾಲುವೆಯನ್ನು ಕಟ್ಟಿದ್ರೆ ಆ ಕಾಲುವೆ ಮೂಲಕ ನೀರು ಹರಿದು ಬೇರೆ ಒಂದು ಜಾಗಕ್ಕೆ ಹೋಗುತ್ತೆ. ಯಾವುದೋ ಒಂದು ಮುಖ್ಯ ನದಿ ಹರಿತಾ ಇರುತ್ತೆ, ಆ ಮುಖ್ಯ ನದಿಗೆ ಅಡ್ಡಲಾಗಿ ನಾನು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋದಂಗೆ ಆ ಕಾಲುವೆಗಳ ಮೂಲಕ ನೀರು ಬೇರೆ ಬೇರೆ ಕಡೆಗೆ ಸಾಕ್ತಾ ಹೋಗುತ್ತೆ. ಇಲ್ಲಿಯೂ ಕೂಡ ಪರಮಾತ್ಮನ ವಸ್ತು, ಭಗವಂತನ ಒಂದು ಅಂಶ ಅಂತೇಳಂದ್ರೆ ಭಗವಂತ ಅಂತಂದ್ರೆ ಅವನು ಒಬ್ಬನೇ. ಏಕಂ ಸತ್ವಿಪ್ರ ಬಹುಧಾ ವಿಧಂತಿ ಅನ್ನೋ ಹಾಗೆ ಒಬ್ಬನೇ ಒಬ್ಬ ದೇವರು. ಅವನನ್ನ ನಾವು ಬೇರೆ ಬೇರೆ ನಾಮಾವಳಿಗಳಿಂದ ಕರೀತಾ ಇದ್ದೇವೆ. ಪರಮಾತ್ಮ ಒಬ್ಬನೇ, ಒಂದು ಮುಖ್ಯ ನದಿ ಇದ್ದ ಹಾಗೆ ಅವನಿಂದ ಮೂಲಕ ಬರುವಂತಹ ಕಾಲುವೆಗಳು ನಮ್ಮಲ್ಲಿ ಇರುವಂತಹ ಹಲವಾರು ದೇವತೆಗಳು ಮತ್ತು ಆ ದೇವತೆಗಳಿಗೆ ಕೊಟ್ಟಿರುವಂತಹ ಹೆಸರುಗಳು. ಹಾಗಾಗಿ ನಮ್ಮ ಎಲ್ಲ ಚಟುವಟಿಕೆಗಳ ಫಲ ಸುಖವಿರಲಿ, ದುಃಖವಿರಲಿ, ಲಾಭವಿರಲಿ, ನಷ್ಟವಿರಲಿ, ಜಯವಿರಲಿ, ಅಪಜಯವಿರಲಿ, ಎಲ್ಲವೂ ಸಿಗುವುದು ಆತ್ಮನಿಂದಲೇ. ಈ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಮನಸ್ಸಿನ ದ್ವಂದ್ವಗಳು. ಇವುಗಳನ್ನು ಆತ್ಮನು ಬೆಳಗಿದಾಗ ಮಾತ್ರ ನಮಗೆ ಇವುಗಳ ಜ್ಞಾನವಾಗುತ್ತದೆ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ನಮಗೆ ಇವುಗಳ ಜ್ಞಾನವಾಗುವುದಾದರೂ ಹೇಗೆ ಅಲ್ವಾ? ಹಾಗಾಗಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಮಾಡುವ ಕೆಲಸಕ್ಕೆ ಯಶಸ್ಸು ಎಂಬುವಂಥದ್ದು ಕಟ್ಟಿಟ್ಟ ಗಂಟು. ಆದರೆ ಆ ಕಾರ್ಯಕ್ಷೇತ್ರವನ್ನು ಹಾಗೂ ಅಲ್ಲಿ ಕೆಲಸ ಮಾಡಲು ಬೇಕಾದಂಥ ಶಕ್ತಿಯನ್ನು ಒದಗಿಸುವುದು ಆತ್ಮನಲ್ಲವೇ? ಆತ್ಮನು ನಿರ್ವಿಕಾರಿ, ಅಲ್ಲಿ ಯಾವ ಕರ್ಮಗಳೂ ಇಲ್ಲ. ಪರಮಾತ್ಮ ಕೃಷ್ಣನು ಆತ್ಮನ ದೃಷ್ಟಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಚೈತನ್ಯ ಕೊಡುವಂತಹ ಶಕ್ತಿಯಾಗಿದ್ದಾನೆ. ಮಾತ್ರವಲ್ಲದೆ ಅವನವನ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಫಲವನ್ನು ಹಂಚುವವನೂ ಕೂಡ ನಾನೇ ಎಂದು ಹೇಳಿಕೊಳ್ತಾ ಇದ್ದಾನೆ. ಸರಿಯಾದ ರೇಡಿಯೋವನ್ನು ನಾವು ವಿದ್ಯುಚ್ಛಕ್ತಿಗೆ ಜೋಡಿಸಿ ತಿರುಗಿಸಿದಾಗ ಮಾತ್ರ ಅದರ ಮೂಲಕ ನಮಗೆ ಒಂದು ಸುಮಧುರವಾದ ಸಂಗೀತವು ಹೊರಸೂಸುವುದಾದರೆ ಆಗ ವಿದ್ಯುಚ್ಛಕ್ತಿಯು ನನ್ನಿಂದಲೇ ಇವೆಲ್ಲವೂ ನಡೆಯುತ್ತಿರುವುದು ಎಂದು ಹೇಳಿದಂತೆ ಆಗುತ್ತೆ.
ಹೀಗೆ.

0: ಕಾಮನೆಗಳನ್ನ ಅಂದ್ರೆ ಆಸೆಗಳನ್ನ ಬಯಸುವವನಿಗೆ ಸಿಗುವಂತಹ ಫಲ ಇದೆಯಲ್ಲ ಅದು ಅಲ್ಪವಾದದ್ದು. ಅದನ್ನ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಭಗವಂತನನ್ನ ನಾವು ಹೇಗೆ ಆರಾಧಿಸಬೇಕು, ಇಲ್ಲಿಯವರೆಗೂ ಭಗವಂತನನ್ನ ಆರಾಧಿಸುತ್ತಿರುವಂತಹ ಕ್ರಮ ಹೇಗೆ ಅಂತಂದ್ರೆ, ನನಗೇನು ಬೇಕಾಗಿದೆಯೋ ಆ ಬೇಕಾಗಿರುವಂತಹ ಇಷ್ಟಾರ್ಥಗಳು ಯಾವ ದೇವತೆಯಿಂದ ನನಗೆ ಸಿದ್ಧಿಯಾಗುತ್ತೋ ಆ ದೇವತೆಗಳನ್ನು ನಾವು ಆರಾಧಿಸ್ತೀವಿ. ಆ ದೇವತೆಗಳನ್ನು ನಾವು ಇಷ್ಟ ದೇವತೆಗಳನ್ನಾಗಿ ಮಾಡಿಕೊಳ್ತೇವೆ. ಆ ದೇವತೆಗಳಿಗೆ ಏನೆಲ್ಲ ನಾವು ಸಮರ್ಪಣೆಯನ್ನು ಮಾಡಬೇಕು ಅದನ್ನೆಲ್ಲ ಸಮರ್ಪಣೆ ಮಾಡಿ ಅದರಿಂದ ನಾನು ಸಿದ್ಧಿಯನ್ನು ಪಡೆದು ನನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಳ್ತೇನೆ. ಆದರೆ ಆ ದೇವತೆಗಳ ಮೂಲಕ ಏನೆಲ್ಲ ಇಷ್ಟಾರ್ಥಗಳು ನಮಗೆ ಸಿದ್ಧಿಯಾಗುತ್ತೋ ಆ ಸಿದ್ಧಿಯಾಗುವಂಥ ಎಲ್ಲ ಇಷ್ಟಾರ್ಥಗಳಿಗೆ ನಾವು ಯಾವ ದೇವರನ್ನ ಆರಾಧಿಸ್ತಿರ್ತೀವೋ ಆ ದೇವರು ಒಂದು ಚಾನಲ್ ಇದ್ದ ಹಾಗೆ, ಒಂದು ಮೂಲಕ ಪ್ರತಿ ಇದ್ದ ಹಾಗೆ. ಅದಕ್ಕೆ ಮೂಲ ಮಹಾಶಯ ಅಂತಂದ್ರೆ ಆತ ಪರಮಾತ್ಮ ಒಬ್ಬನೇ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣವಾ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ, ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ, ತಿಳಿಯಾಗಿ ಹಗುರಾಗಿ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ, ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ, ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ ದೂಧಗಂಗಾ ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ, ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
2: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಎಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲಿ ಅಂದ್ರೆ 3 ದಿವಸದಲ್ಲಿ ಕಾರ್ಯಕರ್ತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ, ಎಂಟೈರ್ ರಾಜ್ಯದಲ್ಲಿ ಇವತ್ತ ಮಳೆ ಅವಶ್ಯಕತೆ ಇದೆ, ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವ್ರ ಗಮನಕ್ಕೆ.
1: ಶಾಸಕ ಎಚ್ ಕೆ ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್ ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ

0: ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪ ಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ HMT ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. July 2 ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು, ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದೂಧಗಂಗಾ ನದಿಗಳಲ್ಲಿ ಸುಮಾರು 5 ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂಧಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು, ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11 ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ GBA ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ

0: ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27 ಲಕ್ಷ ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯದ ಕುರಿತು ಮೈಸೂರು ಜಿಲ್ಲೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ನೀವು ಕೂಡ ಕರೆ ಮಾಡಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ತೆ. ಸ್ವಾಗತ
3: ಮೇಡಮ್. ಮೊದಲನೇದಾಗಿ ಈ ಒಂದು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಥವಾ ತಿಳಿಸ್ಬೋದಾ ಮೇಡಮ್?
4: ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ.
3: ಯಾವ್ಯಾವ್ದು ಮೇಡಮ್, ಯಾವ್ಯಾವ್ದು 11 ನಿಗಮಗಳ ಕಾರ್ಯವನ್ನು ನಿರ್ವಹಿಸುತ್ತೆ?
4: ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತಾ
3: ಇದೆ. 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ್ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
4: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದ್ರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ, ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು.

0: ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿರೋ ಬ್ಯಾಂಕ್ ಕೊಡ್ಬೇಕಾಗುತ್ತೆ.
1: ಮೇಡಮ್, ಈಗ ಹೇಳಿದ್ರಿ ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ದೇವರಾಜ್ ಅಂತ ಮಾತಾಡ್ತಾರೆ.
1: ಹಾ ದೇವರಾಜ್, ದೇವರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಮೇಡಮ್ ಇದ್ದಾರೆ.
2: ಮೇಡಮ್ ಹಲೋ.
0: ಹಲೋ ಹೇಳಿ.
2: ಹಾ ಮೇಡಮ್ ನಮಸ್ಕಾರ.
0: ನಮಸ್ತೆ
2: ಮೇಡಮ್, ಇದು ದೇವರಾಜ್ ಅವರು ಮೆಟ್ರಿಕ್ ಹಾಸ್ಟೆಲ್ ಇದೆ ಮೇಡಮ್, ವಿದ್ಯಾರ್ಥಿನಿಲಯ, ನೀವು ಬರ್ತಾ ಮೇಡಮ್?
0: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲಾ ತಾಲೂಕಲ್ಲು ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
2: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದತಕ್ಕಂತ ಮಕ್ಕಳನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳ ಅಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮೇಡಮ್. ಹಾ ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ ಆಗ್ಲಿ ಬ್ಯಾಗ್ ತಗೊಳಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
0: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ
2: ಮೇಡಮ್.
0: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವರು ನಂಬರ್ ಕೊಟ್ಟಿರ್ತೀನಿ, ತಾವ್ ಒಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ.
2: ಅಂದ್ರೆ ಸ್ಕಾಲರ್ಶಿಪ್ ಆದಾಯ ಕಡಿಮೆ ಕೇಳ್ತಾರೆ ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕುತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಡ್ರೈವರ್ ಸಹ 70,000 ಆದಾಯ ಹಾಕ್ತಾರೆ ಮೇಡಮ್.
1: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು, ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ತರದ್ದು, ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದಾರೆ. ಈಗ ಇದು ಸ್ಕಾಲ
2: ಅದು ಇದೆ ಸರ್.
1: ಹಾ ಹೇಳಿ
2: ಮೇಡಮ್. ಮತ್ತೆ ಮೇಡಮ್ ಹಲೋ
0: ಹೇಳಿ ಹೇಳಿ.
2: ಇದು ಗಂಗಾ ಕಲ್ಯಾಣ ಯೋಜನೆನ ಈಗ MLA ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೊಳಕಾಗಲ್ಲ ಮೇಡಮ್.
0: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
2: ಯಾಕಂದ್ರೆ ಈಗ ಯಾರು MLA ಶಾಸಕರನ್ನ ಪತ್ತೆ ಇರ್ಬೇಕು ಅವ್ರು ಮಾತ್ರ ಅವಕಾಶ ಸಿಗುತ್ತೆ ಮೇಡಮ್. ಈಗ ಒಂದು ಲೋನ್ ತಗೋಬೇಕಾಗ್ಲಿ, ಒಂದು ಬಟ್ಟೆ ಮಿಷಿನ್ ತಗೋಬೇಕಾಗ್ಲಿ, ಪ್ರತಿಯೊಂದು ಸೌಲಭ್ಯಗಳ ಈಗ ಜವರಾಸ್ ಅವರು ಪಾಪ ಜನಗಳಿಗೆ ಅಲ್ಲಿರ್ತಕ್ಕಂತ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರು ಕೈಗಳಿತ್ತು, ಅದು ಪಾಪ ಯಾವ ಪಾಪ ರೈತ ಮಕ್ಕಳು ಸಿಕ್ಕಿಲ್ಲ ಮೇಡಮ್.
0: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು ಅದು
2: ಮೇಡಮ್.
0: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, PUC ಆಗಿ ವೃತ್ತಿಪರ ಕೋರ್ಸ್ಗಳಿಗೆ CET ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ ಅದೇನಿಲ್ಲ, ಅದಿಲ್ಲ, ಜಿಲ್ಲಾ ಪಂಚಾಯತ್ CEO ಅವರ ಅಧ್ಯಕ್ಷತೆಯಲ್ಲಿ ಇರ್ತದ.
2: ಮೇಡಮ್ ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡೋದು ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ ನಿಮ್ಮ ಜರೂರ?
0: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು, ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ, ಎಲ್ಲ ನೀಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ನ ತೆಗೆದಾಕಿದ್ದಾರೆ ಈಗ. ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಈಗ ಕಾಲ್ ಮಾಡ್ತೀವಿ ತಿಂಗಳು.
2: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
0: ಹೌದು,
2: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರ ಮಕ್ಕಳು ಯಾವ್ದಕ್ಕೆ ಮುಂದಿರೋಣ, ಮಕ್ಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
0: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ MLA ಅವ್ರನ್ನ.

0: ಹೇಳಿ ಮಾಡ್ಕೊಡ್ತಾರೆ. ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
1: ಧನ್ಯವಾದಗಳು ಕರೆ ಮಾಡಿದೆ. ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜರ್ಸು ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ಅಥವಾ ಸಹಾಯಧನ ಸಿಗುತ್ತೆ ಮೇಡಮ್?
0: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರೂ ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮ ಒಂದಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನಲ್ಲೇ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
1: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನ ತಲುಪಿಸ್ಬೇಕು ಅಂತಕ್ಕಂತ ಗುರಿ ಇದೆಯಾ ಅಥವಾ ಹೇಗೆ?
0: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯೆಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
1: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು ಅಥವಾ
0: ನಮ್ಮಲ್ಲಿ ನೇರ ಸಾಲ 1 ಲಕ್ಷದವರೆಗೆ, ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ. 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
1: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
0: ಸಹಾಯಧನ 20,000 ಬರುತ್ತೆ.
1: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳು ಇರಬೇಕು ಮೇಡಮ್?
0: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತಿದ್ದೀವಿ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದ್ರೆ 5 ಲಕ್ಷ ಆದ್ರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ, 6 ಲಕ್ಷ ಆದ್ರೆ 3 ಲಕ್ಷ, ಮ್ಯಾಕ್ಸಿಮಮ್ 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ. ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
1: ಬ್ಯಾಂಕ್ ಕಟ್ಕೊಂಡು
0: ಬ್ಯಾಂಕಲ್ಲಿ ಕಟ್ಕೋಬೇಕು,
1: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ ಇರುತ್ತೆ
0: ನಮ್ಮಿಂದ ಬ್ಯಾಂಕಿಗೆ. ಡಿಬಿಟಿ ಆಗುತ್ತೆ ಇದೆಲ್ಲ, ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, ಡಿಬಿಟಿ ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ ಡಿಬಿಟಿ ಮಾಡಿರೋದ್ರಿಂದ ಡಿಬಿಟಿ ಮೂಲಕನೇ ಆಗ್ತದೆ. ಮೊದಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ ಡಿಬಿಟಿ ಮಾಡ್ಬೇಕು.
1: ಇದು ವಾಹನ ಖರೀದಿ, ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ, ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
0: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರ ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ, ಮತ್ತೆ ಅವರು ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಡ್ಕೊಂಡು ಅವ್ರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ್ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕೊರೀತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್ಟು 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT ಮಾಡ್ತಾ ಇದ್ದಾರೆ ಪಂಪ್ ಸೆಟ್ಗೆ. ಮೊದಲಲ್ಲಿ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನು ಪಂಪ್ ಸೆಟ್ಟೆ ಕೊಡ್ತಾರೆ. 25-26ನೇ ಸಾಲಿಂದ ಎಲ್ಲ ಪಂಪ್ ಸೆಟ್ಟೆ ಕೊಡ್ತಾರೆ. 21-22ರಿಂದ 24ರವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನು ಕಟ್ತೀವಿ, ಠೇವಣಿ ಹಣನ. ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
1: ಅಂದ್ರೆ ಇದೆಲ್ಲ ಕೂಡ ಉಚಿತವಾಗಿ
0: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ. ಅವ್ರಿಗೆ ಏನ್ ಕೊಳವೆ ಬಾವಿ ಕೊಳೆದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದು ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟು ಹಣ ನಾವು ಕೊಡ್ತೀವಿ. ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕಬೇಕಾಗುತ್ತೆ.
1: ಅಂದ್ರೆ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳು ಇರುತ್ತೆ
0: ಅರ್ಜಿಗೆ ಅಂತಂದ್ರೆ ಅವ್ರದ್ದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
1: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ

0: ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
1: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವುದು ಯೋಜನೆಗಳು ಇಲ್ಲ.
0: ಮತ್ತೆ
1: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
0: ಟೈಲರಿಂಗ್ ಕಲ್ತಿರ್ಬೇಕು ಅವರು,
1: ಟೈಲರಿಂಗ್ ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು ಎಮ್ ಎಲ್ ಎ ಸೆಲೆಕ್ಷನ್ ಆಗ್ಬೇಕು, ಅದನ್ನ ನಾವು ಟೈಲರಿಂಗ್ ಮಿಷಿನ್ ಕೊಡ್ತಾ ಇದೀವಿ.
0: ಅಂದ್ರೆ ಅವರು ಎಷ್ಟು 3 ತಿಂಗಳ ಒಂದು ತರಬೇತಿಯನ್ನ ಪಡೆದುಕೊಂಡು ಪ್ರಮಾಣ ಪತ್ರ ಏನಾದ್ರು ಸಲ್ಲಿಸಬೇಕಾಗುತ್ತೆ?
1: ಅನುಭವ ಪತ್ರ ಕೊಟ್ಟರೆ ಸಾಕದು, ಇಂತಲ್ಲಿ ಪ್ರಮಾಣ ಪತ್ರ ಕಲ್ತಿದ್ದೀನಿ ಅಂತ ಕೊಟ್ಟರು ಸಾಕು, ಟೈಲರಿಂಗ್ ಮಾಡ್ತಾ ಇರ್ಬೇಕು.
0: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
1: ಇಂಜಿನಿಯರಿಂಗ್, ಡೆಂಟಲ್ಲು, ಮೆಡಿಕಲ್ಲು ಇಂಥ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಸಾಲ ಅಂದರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸಿಗೆ 4 ವರ್ಷನೂ ನಾವು ವರ್ಷಕ್ಕೆ 1 ಲಕ್ಷದವರೆಗೆ, ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನು ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
0: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ ಮಾಡಬೇಕಾ?
1: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕಾಗುತ್ತೆ.
0: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕು,
1: ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ.
0: ಅಂದ್ರೆ ಈಗ ತಾವು ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ?
1: ಹೌದು, ಫೀ ಸ್ಟ್ರಕ್ಚರ್ ತಗೋತೀವಿ ನಾವು. ಫೀ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟು, ಮತ್ತೆ CET ಅಡ್ಮಿಷನ್ ಆರ್ಡ್ರು, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
0: ಓಕೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ಕೋಟೆಯಿಂದ.
0: ತಮ್ಮ ಹೆಸರು?
2: ಅಶೋಕ್ ಅಂತ.
0: ಹಾ ಅಶೋಕ್ ಅವ್ರು ಹೇಳಿ, ನಮ್ಮ ಜೊತೆ ಡಿ ದೇವರಾಜ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವ್ರು ಇದ್ದಾರೆ, ಹೇಳಿ.
2: ಸರ್, ನಮ್ಮ ಸ್ವಲ್ಪ ಸರ್ ಹಾಸ್ಟೆಲ್
1: ಹಲೋ
2: ಹಲೋ,
1: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ, ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್ಲು. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ, ಅಲ್ಲಿ ತಾಲೂಕು ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
2: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
1: ಹೌದು,
2: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
1: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
2: ಅದನ್ನ ಸ್ವಲ್ಪ ಮೇಡಮ್, ಹೋದ ಸರಿ ಮಾಡ್ತಾ ಇದ್ದೀವಿ, ಅದೇನು ಆಗ್ತಾ ಇಲ್ಲ ಮೇಡಮ್, ಸರಿ ಮಾಡ್ಕೊಡಿ.
1: ಆಯ್ತು ಆಯ್ತು, ಮಾತಾಡ್ತೀನಿ.
0: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದರೂ ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ, ಹೇಗೆ ಮೇಡಮ್?
1: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನು ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಗಿದ್ರೆ ಮಾತಾಡಬೇಕಾಗುತ್ತೆ. ಅದು ನಾನು ನಮ್ಮ MD ಅವ್ರ ಗಮನಕ್ಕೆ ತರ್ತೀನಿ.
0: ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದರೂ ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು, ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ?
1: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದೊಂದು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದು ಅವರು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನು ಕೊಡ್ತಾ
0: ಇದ್ದೀವಿ.
1: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದು ಮ್ಯಾಕ್ಸಿಮಮ್.
0: ಓಕೆ ಮೇಡಮ್, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
3: ನಮಸ್ತೆ ಸರ್, ನಾಗರಾಜು ಅಂತ ಮಾಗೋಡಿಂದ ಮಾತಾಡ್ತಿದ್ದೆ.
0: ನಾಗರಾಜ್ ಅವ್ರು ಹೇಳಿ.

0: ನಮ್ಮ ಪ್ರಶ್ನೆ ಏನು ಅಂತ ನಮ್ ಜೊತೆ ಶೋಭಾ ಮೇಡಮ್ ಇದ್ದಾರೆ.
1: ನಮಸ್ತೆ ಮೇಡಮ್.
2: ನಮಸ್ತೆ ಹೇಳಿ.
1: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರ್ ಟ್ರ್ಯಾಕ್ಟರ್ ಮತ್ತೆ ಪಂಪ್ ಸೆಟ್ಗಳು
2: ಸರ್, ಅದು ನಮ್ಮಲ್ಲಿಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ

0: ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟು ಇರುತ್ತೆ, ಅದ್ರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದ್ರೆ 20% ಸಬ್ಸಿಡಿ ಬರುತ್ತೆ, ಉಳಿದ ಬ್ಯಾಂಕ್ ಕೊಡ್ಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ನಮ್ಮಲ್ಲಿ ಮಾಡ್ಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡುವಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ. ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡ್ಬೇಕಾಗುತ್ತೆ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದರೆ ವಿದೇಶಿ ಶಿಕ್ಷಣ ಮಾಡೋರಿಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದರೆ ಹೇಗೆ ಮೇಡಮ್, ಯಾವ ಥರ ಇದನ್ನು ಪಡೆದುಕೊಳ್ಬೇಕು, ಯಾವ ಥರ ಒಂದು ಉನ್ನತ ವ್ಯಾಸಂಗ ಮಾಡೋರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಹೇಗೆ ಮೇಡಮ್?
0: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ, ಇದೇ ಅದೇ ಫಾರಿನ್ ಎಜುಕೇಷನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು, ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ,
1: PhD ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂಥ ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರು. ಹೇಗೆ ಮೇಡಮ್ ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ಲದೆ ರೀತಿಯಲ್ಲಿ ಅವ್ರು ಮರುಪಾವತಿ ಮಾಡ್ಬೇಕು ಅಂತ
0: ಅಂದ್ರೆ, ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ, ಪಾಸ್ಪೋರ್ಟ್, ಕಾಲೇಜಿಂದ ಅಡ್ಮಿಷನ್ ಆರ್ಡರ್ ಇದೆಲ್ಲ ಕೇಳ್ತೀವಿ. ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟು ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ, ಅವರು ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನು ಕ್ರಯಪತ್ರನೋ ಏನಿದೆ ದಾಖಲಾತಿಗಳೊಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ. ಅವರು ಅದೇ ಅಭ್ಯರ್ಥಿಗಳಿಗೆ ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅಡ್ಮಿನ್ ಅಪ್ರೂವಲ್ ಲಾಯರ್ ಇಂದ ತಗೋತಾರೆ ಅವರು ಕಚೇರಿಯಲ್ಲಿ. ಆ ಲಾಯರು ಅವರು ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂತಂದ್ರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನ್ ಬೇಕು ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನ ದಾಖಲಾತಿ ಪುನಃ ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನು ಬೇಕು ತಗೊಳ್ಬೇಕು ಅಂದ್ರೆ ಅದನ್ನ ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ DBT
1: ಅವ್ರ ಮರುಪಾವತಿ ವ್ಯವಸ್ಥೆ ಹೇಗೆ?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದ ನಂತರ ಲೋನ್ ಕಟ್ಟಬೇಕಾಗುತ್ತೆ.
1: ಪ್ರತಿ ತಿಂಗಳು ಅವ್ರು ಕಟ್ಕೊಂಡು ಹೋಗ್ಬೇಕಾಗುತ್ತೆ,
0: ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಇಲಾಖೆಯಿಂದ ಏನು ಅವ್ರಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
0: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿಗೂ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸ್ ತಾಲೂಕು EO ಆಫೀಸಿಗೆಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನ ನೋಟಿಸ್ ಬೋರ್ಡಲ್ಲಿ ಹಾಕಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು, ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ ಇರೋದ್ರಿಂದ, ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
1: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಈಗ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
0: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬಾ ಕಡಿಮೆ ಇತ್ತು, ಈ ವರ್ಷ ನಮಗೆ ಎಲ್ಲಾ ನಿಗಮದಿಂದ ಸೇರಿ 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.

0: ಓಕೆ, 2700 ಜನಕ್ಕೆ 50 crore ಹಣ ದೇವರಾಜರ ಸಹ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಸೊ ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
1: ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
0: ಸೊ ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ ಆಗಿದೆ.
1: ಇಷ್ಟು ಗುರಿ ನಿಗದಿಪಡಿಸಿದ್ರು, ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
0: ಓಕೆ ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರ್ಬೋದು ಅಥವಾ ಸಾರಥಿ ಯೋಜನೆ ಇರ್ಬೋದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಹೇಗೆ ಮೇಡಮ್?
1: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬೇಕಿತ್ತು, ಆದರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದರ ನಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ.
0: ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಒಂದು ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ ಹೇಗೆ ಮೇಡಮ್?
1: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ, ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂತದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತ ಹೇಳಿ.
0: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತಾ ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದು ಇಲ್ವಾ ಹೇಗೆ ಮೇಡಮ್?
1: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಶನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
0: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತೆ ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
1: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ, ಎಲ್ಲ ಸಾಲ ಯೋಜನೆಗಳು
0: ಎಲ್ಲ ಸಾಲ ಯೋಜನೆಗಳು ಸಹಾಯಧನಗಳನ್ನ ಪಡ್ಕೊಳ್ಳೋ ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
1: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ, ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ ಅನುಷ್ಠಾನಗೊಳಿಸ್ತೀವಿ.
0: ಮೇಡಮ್, ಇದ್ರ ಜೊತೆಗೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರೆ, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದ್ರೂ ಅವ್ರಗಳಿಗೆ ಬೇರೆ ತರ ವ್ಯವಸ್ಥೆ ಇರುತ್ತಾ ಹೇಗೆ ಮೇಡಮ್?
1: ನಮ್ಮಲ್ಲಿ ತಾಲೂಕು ಆಫೀಸರ್ಸ್ ಭೇಟಿ ಫಲಾನುಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂತವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ.
0: ಓಕೆ, ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನ ಅಂದ್ರೆ ಮರುಪಾವತಿಯನ್ನ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಮೇಡಮ್?
1: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಶನ್ ಲೋನ್ ಆದ್ರೆ 1000 ಎಜುಕೇಶನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮ್ಗೆ ಎಜುಕೇಶನ್ ಲೋನ್ ಅಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ, ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
0: ಮೇಡಮ್, ಇದ್ರ ಜೊತೆಗೆ ಈಗ
1: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ, ಮನ್ನಾ ಆಗಲ್ಲ.
0: ಓಕೆ, ಈಗ ಮೇಡಮ್ ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ ಅಂದ್ರೆ ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರ ಅಥವಾ ಅದ ಪಡೆದುಕೊಂಡು ಏನಾದ್ರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು ಹೇಗೆ ಮೇಡಮ್?
1: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
0: ಹೌದು
1: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು

0: 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
1: ಯಶಸ್ವಿ. ತಮ್ಮಲ್ಲಿ
0: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
1: ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು ಅವರನ್ನ ಫಾಲೋ ಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
0: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ ಹೇಗೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ ನಾವು, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
1: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರೇನಾದ್ರು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನ ಸಂಪರ್ಕಿಸಬಹುದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
0: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತೀವಿ, ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದ್ರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ
1: ಪಡ್ಕೊತಾರೆ. ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ತಾವು 11 ವರ್ಗಗಳನ್ನ ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಈ ಸೀಮಿತವಾಗಿ ಇದಿಂತ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲ ವರ್ಗದ ಜನ?
0: ಎಲ್ಲ ಯೋಜನೆಗಳು ಎಲ್ಲ ನಿಗಮಗಳಲ್ಲೂ ಇದೆ. ಆದರೆ ಅಂದರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ ಅಷ್ಟೇ, ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ, ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
1: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
0: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ, ಎಜುಕೇಷನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸಾರಥಿ ಮತ್ತು ಪಂಚವೃತ್ತಿ ಯೋಜನೆ ಅಂದರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
1: ಅಂದ್ರೆ ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜನಾಂಗದವರು
0: ಮಾತ್ರ
1: ಪಡ್ಕೊಳ್ಬೋದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ಇಲ್ಲ ಇಲ್ಲ.
1: ಓಕೆ. ಹಾ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವನ ಪಡ್ಕೊಳ್ಬೋದು?
0: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ, ದೇವರಾಜ ಅರಸ ನಿಗಮದಲ್ಲಿ ಏನು ಸಾಲ ಕೊಡ್ತೀವಿ ಅದೇ ರೀತಿ ಇರೋ ಸ್ಕೀಮ್ಗಳಿದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸ ನಿಗಮ.
1: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ? ಹೇಗೆ ಮೇಡಮ್?
0: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ, ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದರೆ ಯಾವ ವ್ಯಾಪಾರ ಅನ್ನಾದರೂ ಮಾಡ್ಬೋದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದರೆ ದಿನಸಿ ಅಂಗಡಿ ವ್ಯಾಪಾರ ಅಂದರೆ ಎಲ್ಲ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದರೆ ಹೇರ್ ಕಟಿಂಗ್ ಸೆಲೂನ್ ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸವಿತಾ ಸಮಾಜ ನಿಗಮನೇ ಬೇರೆ
1: ಆಗಿರೋದ್ರಿಂದ
0: ಅಲ್ಲಿ ಸಾಲ ಸೌಲಭ್ಯ ತಗೋಬೇಕು.
1: ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನ

0: ಜನಗಳಿಗೆ ಅಂದ್ರೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ, ಅಂದ್ರೆ ಹೇಗೆ ಯಾವ ತರ ಪಡೆದುಕೊಳ್ಬೇಕು, ಎಲ್ಲ ಅಪ್ಲೈ ಮಾಡಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನ ಈ ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಈಗ ಅರ್ಹ ಫಲಾನುಭವಿಗಳು ಯಾವ ತರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ತರ ಲೈಸೆನ್ಸ್ ಅನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸಬಹುದು ಮೇಡಮ್?
1: ಜಾತಿ ಅವ್ರದ್ದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವ್ರ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜ್ ಏನು ಈಗ ಕೇಳ್ತಾ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದನ್ನ ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿಂದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBTಗೆ K2ಗೆ ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟ್ ಅವರು ಬ್ಯಾಂಕಿನ ಪಾಲಿನ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ ಅಲ್ಲ ಫಲಾನುಭವಿ ಅಲ್ಲ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗಲ್ಲ ಕಂಪ್ನಿಯವ್ರಿಗೆ ಅವರು ಕಾರು ಬಿಡುಗಡೆ.
0: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನನ್ನ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ.
0: ಶಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ಅದೇನೇ ಸರ್, ಇದು OBC ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳಿ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ ಮಾಹಿತಿ?
0: ಮೇಡಮ್ ದೇವರಾಜ ಅರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಬೇಕು OBC ಸಂಬಂಧಪಟ್ಟಂತೆ ಆ ದೇವರಾಜ ಅರಸು ನಿಗಮದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ.
1: ಹಲೋ, ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು, 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, ಮತ್ತೆ RTC ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬಹುದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನ್ ಅಲ್ಲಿ ಗ್ರಾಮ 1 ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ 8 ಎಕರೆ ಜಮೀನಿದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
0: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತದೆ, ಮೆಡಿಕಲ್ ಸೀಟ್
1: ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
0: ಬರ್ತಾ ಇದಾರೆ, ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ತುಂಬಾ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ, ಹೇಗೆ ಯಾವ ತರ ಅಂದ್ರೆ ಈಗ ಮೆಡಿಕಲ್ ಮಾಡೋರಿಗೆ ಮಾತ್ರನಾ ಅಥವಾ ಪಿ ಎಚ್ ಪಿಎಚ್ ಡಿ ಮಾಡೋರು ಮಾತ್ರ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವರು ಸಾಲ ಸೌಲಭ್ಯವನ್ನು ಪಡೆಯಬಹುದು?
1: ವ್ಯಾಸಂಗ ಅಂತಂದ್ರೆ ಎಲ್ಲಾ

0: ಎಜುಕೇಶನ್ ಕೊಡಲ್ಲ ನಾವು, ಸ್ನಾತಕೋತ್ತರ
1: ಪದವಿಗಳಿಗೆ
0: ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟೋರಲ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು ಫಸ್ಟ್. ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
0: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಇದು ಪ್ರವೇಶ ಪತ್ರ ವೀಸಾ ಪಾಸ್ಪೋರ್ಟ್ ಏರ್ ಟಿಕೆಟ್ ಪ್ರತಿ ಒದಗಿಸಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ, ಮತ್ತೆ ಕ್ಯೂ ಆರ್ ಕೋಡ್, ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು
1: ವಿಶ್ವವಿದ್ಯಾನಿಲಯ
0: ಯೂನಿವರ್ಸಿಟಿ 1000 ಕ್ಯೂ ಆರ್ ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಗೋವಿಂದರಾಜ್ ಅಂತ ಹೇಳಿ.
1: ಹಾಂ ಗೋವಿಂದರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ದೇವರಾಜ್ಯ ಅರಸು ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದರೂ ಅವಕಾಶ ಇದೆಯಾ, ಮತ್ತೆ ಅದ್ರ ಸಬ್ಸಿಡಿ ಬರುತ್ತೆ?
0: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ, ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ? ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ ಇದೆ, ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಓಕೆ, ಧನ್ಯವಾದಗಳು ಗೋವಿಂದರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನು ಅವರು ಮರುಪಾವತಿ ಮಾಡಬೇಕಂದ್ರೆ ಅವರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲೇ ಮರುಪಾವತಿ ಮಾಡಬೇಕಾ, ಅಥವಾ ಅವರು ಎಜುಕೇಶನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡಬೇಕಾ, ಹೇಗೆ ಮೇಡಮ್?
0: ಎಜುಕೇಶನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡಬೇಕಾಗುತ್ತೆ.
1: ಓಕೆ,
0: ಅಂದ್ರೆ ಅದು 36 ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು
1: ಮಾಡಿದೆ. ಈ ಒಂದು ಯೋಜನೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅರ್ಜಿ ಆಗುತ್ತೆ, ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
0: ಕಾಲಮಿತಿಯಲ್ಲೇ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾತ್ರ ಅವರು ಕೊಡ್ತಾರೆ?
0: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ, ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಈಗ ಇಂತ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಆಗ ಅದನ್ನ ಕ್ಲೋಸ್ ಮಾಡ್ತಾರೆ.
1: ಓಕೆ ಮೇಡಮ್, ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡ್ಕೊಳ್ಬೇಕು ಅಂದ್ರೆ, ಕೆಲವು ಸಾಮಾನ್ಯ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ, ಒಂದ್ ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನ ಹೇಗೆ ಭೇಟಿ ಮಾಡಬಹುದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸಬಹುದು ಮೇಡಮ್?
0: ಕಚೇರಿ ವಿಳಾಸ ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲು ಪಕ್ಕದಲ್ಲೇ ಇದೆ, ಸರಸ್ವತಿಪುರಂ ಸೇರುತ್ತೆ.
1: ಓಕೆ ಓಕೆ ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
0: ಅಂದ್ರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನೂ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಸಂತೋಷವಾಗಿದ್ದಾರೆ.
1: ಓಕೆ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ಥ್ಯಾಂಕ್ ಯು
1: ಕೇಳುಗರೇ.

0: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು. ಮೈಸೂರು ಜಿಲ್ಲೆಯ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8-10 ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ-ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021 ಜುಲೈ 6 ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಿ

0: ಲಾಗಿದ್ದು ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳುವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟ್ರೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು, ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟ್ರೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿ ರಸ್ತೆಗಳ ಸಂಸ್ಥೆ BRO ನಡೆದಿದೆ ಎನ್ನಲಾದ ನಿಧಿ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ CBI ಇಂದು ದೇಶದ 11 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 26 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಲಡಾಖ್ನಲ್ಲಿರುವ BRO ಪ್ರಾಜೆಕ್ಟ್ ವಿಜಯಕ್ ಮತ್ತು ಪ್ರಾಜೆಕ್ಟ್ ಯೋಜಕ್ ಯೋಜನೆಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಅಸ್ಸಾಂ, ಅರುಣಾಚಲ ಪ್ರದೇಶ ಹಾಗೂ ನಾಗಾಲ್ಯಾಂಡ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ CBI ಒಟ್ಟು 4 FIR ದಾಖಲಿಸಿಕೊಂಡಿದೆ. BRO ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300ಕ್ಕೂ ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800ಕ್ಕೂ ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011ಕ್ಕೆ ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಮಂದಿ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ NIA ನ್ಯಾಯಾಲಯ ಇದೇ 13ರವರೆಗೆ ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷಿಯಾದ ಜಕ

ವಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ, ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ

0: ಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ 1,000 ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299.

ಒಂದು ಧನ್ಯವಾದಗಳು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.